ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 May 27 ಬುಧವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಏಕಾದಶಿ ತಿಥಿ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರಾ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನ ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ. ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸುಂದರವಾದ ಬೆಳಗಿನ ಹೊತ್ತಿನಲ್ಲಿ ಕಾಫಿ ಹಬೆಯ ಜೊತೆ ಒಂದು ಸಣ್ಣ ವಿಚಾರ. ಹೌದು ಸ್ನೇಹಿತರೆ, ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ತೀವಿ. ಯಾಕೆ? ನಮ್ಮ ಕೂದಲು ಸರಿಯಾಗಿದೆಯಾ, ಮುಖದಲ್ಲಿ ಎಲ್ಲಾದ್ರೂ ಕಲೆ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ ಅಲ್ವಾ? ಆದ್ರೆ ನಮ್ಮ ಒಳಗಡೆ ಒಂದು ಕನ್ನಡಿ ಇದೆಯಲ್ಲ, ಅದೇ ಮನಸ್ಸೆಂಬ ಕನ್ನಡಿ. ಅದರ ಮುಂದೆ ಯಾವತ್ತಾದ್ರೂ ನಿಂತಿದ್ದೀರಾ? ಸೊ ಸ್ನೇಹಿತರೆ, ಗೋಡೆ ಮೇಲೆ ಹಾಕಿರುವ ಕನ್ನಡಿಯಲ್ಲಿ ಧೂಳು ಕೂತ್ರೆ ನಾವು ಅದನ್ನ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ತೀವಿ. ಆದ್ರೆ ಈ ಮನಸ್ಸಿನ ಕನ್ನಡಿಯಲ್ಲಿ ಕೋಪ, ಅಸೂಯೆ ಅನ್ನೋ ಧೂಳು ಕೂತಾಗ ನಾವು ಅದನ್ನ ಗಮನಿಸೋದೇ ಇಲ್ಲ. ಹಾಗಾದ್ರೆ ಈಗ ನಾವು ಒಂದು ಕೆಲಸ ಮಾಡೋಣ, ಆ ಕನ್ನಡಿಯನ್ನ ಸ್ವಲ್ಪ ಒರೆಸಿ ನೋಡೋಣ. ಅಲ್ಲಿ ನಮಗೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಸ್ನೇಹಿತರೆ, ಕನ್ನಡಿ ಸುಳ್ಳು ಹೇಳೋದಿಲ್ಲ. ನೀವು ನಕ್ರೆ ಅದು ನಗುತ್ತೆ, ನೀವು ಕೋಪ ಮಾಡ್ಕೊಂಡ್ರೆ ಅದು ಕೂಡ ಕೋಪ ಮಾಡ್ಕೊಳತ್ತೆ. ಹಾಗೆಯೇ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ಹೊರಗಿನ ಪ್ರಪಂಚ ಸುಂದರವಾಗಿ ಕಾಣಿಸೋದಕ್ಕೆ ಸಾಧ್ಯ. ಸೊ ನೀವು ಇವತ್ತು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಕೆಲಸ ಶುರು ಮಾಡೋದ್ಕಿಂತ ಮುಂಚೆ ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಒಂದು ಸಣ್ಣದಾದ ಸ್ಮೈಲ್ ಕೊಡಿ. ಆ ನಗು ಇಡೀ ದಿನ ನಿಮ್ ಜೊತೆಲೇ ಇರುತ್ತೆ. ನೆನ್ಪಿಡಿ ಸ್ನೇಹಿತರೆ, ಜಗತ್ತು ಒಂದು ದೊಡ್ಡ ಕನ್ನಡಿ ಇದ್ದ ಹಾಗೆ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ನೋಡಿ, ಜಗತ್ತೆಲ್ಲ ಪ್ರೀತಿಯಿಂದಲೇ ತುಂಬಿರುತ್ತೆ ಅಂತ ಹೇಳ್ತಾ ಈ ಒಂದು ಸಕಾರಾತ್ಮಕ ನೋಟ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮಗೆ ಗೊತ್ತಾ, ಇವತ್ತಿನ ದಿನಗಳಲ್ಲಿ ನಮಗೆ ಕಾಯಿಲೆಗಿಂತ ಕಾಯಿಲೆ ಬಂದು ಬಿಡುತ್ತೋ ಏನೋ ಅನ್ನೋ ಭಯ ಜಾಸ್ತಿ ಆಗೋಗಿದೆ ಅಲ್ವಾ? ನನ್ನ ಕೈಯಲ್ಲೊಂದು ಪುಸ್ತಕ ಇದೆ, ಅದರಲ್ಲಿ ಒಂದು ಸಖತ್ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ಈ ಪುಸ್ತಕದ ಹೆಸರು ಚಿಂತೆ ಬಿಡಿ ಚಿಲ್ ಮಾಡಿ. ಶ್ವೇತಾ ಬಿಡೆಯವರು ಒಂದು ಕಥೆಯನ್ನ ಬರೆದಿದ್ದಾರೆ ಕೇಳಿ. ಒಬ್ರು ಅಮ್ಮ ಇದ್ರಂತೆ, ಅವರಿಗೆ ಯಾವಾಗ್ಲೂ ಒಂದು ಭಯ. ಏನಪ್ಪಾ ಅಂದ್ರೆ, ನನಗೆ ಡಯಾಬಿಟಿಸ್ ಬಂದ್ಬಿಡತ್ತೆ, ನಾನು ಸತ್ ಹೋಗ್ತೀನಿ ಅಂತ. ಎಷ್ಟ್ರ ಮಟ್ಟಿಗಂದ್ರೆ, ಏನಾದ್ರೂ ಸ್ವಲ್ಪ ಸ್ವೀಟ್ ತಿಂದ್ರೆ ಸಾಕು, ಅಯ್ಯೋ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಯ್ತು, ನಾಳೆನೆ ನಾನಿರಲ್ಲ ಅನ್ನೋ ರೇಂಜಿಗೆ ಟೆನ್ಷನ್ ಮಾಡಿಕೊಂಡು ನಿದ್ದೆ ಕೂಡ ಮಾಡಲ್ವಂತೆ. ಆದ್ರೆ ಸ್ನೇಹಿತರೆ, ವಿಷಯ ಏನ್ ಗೊತ್ತಾ, ನಮ್ಮ ಭಯ ಅನ್ನೋದು ಆ ಹಾವಿನ ಕತೆ ತರ. ಒಬ್ಬ ಹೆಣ್ಣುಮಗಳು ಹಾವಿನ ಭಯಕ್ಕೆ ತನ್ನ ಸುತ್ತಮುತ್ತ ಇರೋ ಗದ್ದೆ ತೋಟ ಎಲ್ಲವನ್ನೂ ಕ್ಲೀನ್ ಮಾಡಿಸ್ತಾಳಂತೆ. ಒಂದು ದಿನ ಗದ್ದೆಯಲ್ಲಿ ಏನೋ ಒಂದು ಅಡ್ಡ ಹೋದ ಹಾಗೆ ಕಾಣಿಸುತ್ತೆ, ಅದು ಹಾವು ಅಂತ ಅನ್ಕೊಂಡು ಭಯದಲ್ಲೇ ಪ್ರಾಣ ಬಿಟ್ಲಂತೆ. ಆಮೇಲೆ ನೋಡಿದ್ರೆ ಅದು ಹಾವಾಗಿರ್ಲಿಲ್ಲ, ಅದು ಒಂದು ಪುಟ್ಟ ಮೊಲವಂತೆ. ಸೊ ಕತೆ ಇಷ್ಟೇ ಸ್ನೇಹಿತರೆ. ನಮ್ಮ ಮನಸ್ಸು ಇದೆಯಲ್ಲ, ಅದು ಆಗದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ನಮ್ಮ ಬದುಕನ್ನ ನರಕ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಹಿತವಾಗಿ ಉಣ್ಣಿ, ಮಿತವಾಗಿ ತಿನ್ನಿ, ಅಟ್ಲೀಸ್ಟ್ ಸ್ವಲ್ಪ ವಾಕಿಂಗ್ ಆದ್ರೂ ಮಾಡಿ. ಯಾವುದೇ ಕೆಲಸವನ್ನ ಪಾಸಿಟಿವ್ ಆಗಿ ಮಾಡಿದ್ರೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಅಂದ ಹಾಗೆ ನೀವೇನಾದ್ರೂ ಸುಮ್ನೆ ಇರೋ ಬರೋ ಭಯನ ತಲೆಗೆ ಹಾಕೊಂಡಿದ್ದೀರಾ? ಹಾಗಿದ್ರೆ ಈಗ್ಲೇ ಅದನ್ನ ಡಿಲೀಟ್ ಮಾಡಿ. ಲೈಫ್ ಇರೋದು ಎಂಜಾಯ್ ಮಾಡೋದಕ್ಕೆ ಸ್ನೇಹಿತರೆ. ಸೊ ಈ ಒಂದು ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನು ನಿಮ್ಮ ಮುಂದೆ ಒಬ್ಬ ಅತಿ ದೊಡ್ಡ ಖಿಲಾಡಿಯನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಇವನ ಹತ್ರ ಹೋದ್ರೆ ಸಾಕು, ಎಂತಹ ಸೀರಿಯಸ್ ಮನುಷ್ಯ ಇದ್ರು ಕೂಡ ಬಿದ್ದು ಬಿದ್ದು ನಗ್ತಾರೆ. ಅವರು ಯಾರು ಗೊತ್ತಾ? ತನ್ನ ಬುದ್ಧಿವಂತಿಕೆಯಿಂದ ರಾಜನಿಗೆ ಚಳ್ಳೆ ಹಣ್ಣು ತಿನ್ಸೋನು, ಮಾತಿನಲ್ಲೇ ಮಹಲನ್ನ ಕಟ್ಟೋನು, ವಿಜಯನಗರದ ಅರಮನೆಯಲ್ಲಿ ಹಾಸ್ಯದ ಹಬ್ಬವನ್ನೇ ಉಣಬಡಿಸು ನಮ್ಮ ಎವರ್ ಗ್ರೀನ್, ನಮ್ಮ ಸ್ಮಾರ್ಟ್ ಬಾಯ್ ವಿಕಟ ಕವಿ ತೆನಾಲಿ ರಾಮಕೃಷ್ಣ. ಇವತ್ತು ಇವನ ಕತೆ ಕೇಳದ್ಮೇಲೆ ನೀವು ಹೇಳ್ತೀರಾ, ಇವನ ಬುದ್ಧಿ ನಮಗೂ ಸ್ವಲ್ಪ ಇದ್ದಿದ್ರೆ ಲೈಫ್ ಸೆಟ್ಲ್ ಆಗ್ತಿತ್ತು ಅಂತ. ಈಗ ತೆನಾಲಿ ರಾಮನ ಟೈಮ್. ಕತೆಯ ಹೆಸರು ಹೀಗಿದೆ, ಅಂತಿಮ ಪರಿಹಾರ. ಹೀಗೊಂದು ದಿನ ತೆನಾಲಿ ರಾಮನ ಮಾತಿನಿಂದ ರಾಜನಿಗೆ ಅಪಮಾನ ಆಯಿತು. ತಕ್ಷಣ ರಾಜ್ಯ ಬಿಟ್ಟು ತೊಲಗಬೇಕೆಂದು ಆಜ್ಞೆ ಮಾಡಿದ. ಆಗ ರಾಮ ಆಜ್ಞೆಯನ್ನು ಪರಿಪಾಲಿಸಿ ವಿಜಯನಗರವನ್ನು ತೊರೆದ. ಕೆಲ ದಿನ ಕಳೆಯಿತು. ಒಂದು ದಿನ ರಾಯ ದಟ್ಟವಾದ ಕಾಡನ್ನು ದಾಟುತ್ತಿದ್ದಾಗ ಎತ್ತರದ ತೆಂಗಿನ ಮರದ ತುದಿಯಲ್ಲಿ ಯಾರೋ ಹತ್ತಿ ಕುಳಿತಿದ್ದನ್ನ ಕಂಡ. ಗಮನವಿಟ್ಟು ನೋಡಿದಾಗ ಅದು ತೆನಾಲಿ ರಾಮ ಅಂತ ಗೊತ್ತಾಯ್ತು. ಮರದ ಬಳಿ ಸಾರಿದ ರಾಜ, ರಾಜ್ಯ ಬಿಟ್ಟು ತೊಲಗಬೇಕೆಂದು ನಿನಗೆ ಹೇಳಿದ್ದೆ, ಆದರೆ ನೀನು ನನ್ನ ರಾಜ್ಯದಲ್ಲೇ ಉಳಿದಿರುವೆ, ಇದು ನನ್ನ ಆಜ್ಞೆಯ ಉಲ್ಲಂಘನೆ ಅಂತ ಕೂಗಿದ. ಆಗ ತೆನಾಲಿ ರಾಮ, ರಾಜ ನಿಮ್ಮ ಮಾತನ್ನು ನಾನು ಪಾಲಿಸಿದೆ, ಹಲವು ದಿನ ನಡೆದೆ, ದಾರಿಲ್ ಹೋಗೋರನ್ನ ಕೇಳಿದರೆ ಇದು ಕೃಷ್ಣದೇವರಾಯನ ರಾಜ್ಯ ಎಂದೇ ಹೇಳ್ತಾ ಇದ್ರು. ನಿಮ್ಮ ರಾಜ್ಯ ಮತ್ತು ಖ್ಯಾತಿ ಅತ್ಯಂತ ವಿಸ್ತಾರವಾಗಿದೆ, ನನಗೆ ಉಳಿದಿದ್ದು ಒಂದೇ ಮಾರ್ಗ, ಅದು ಆಕಾಶಕ್ಕೆ ಏರುವುದು, ಅದನ್ನು ಮಾಡುತ್ತಿದ್ದೇನೆ ರಾಯ, ನನಗೆ ಉಳಿದ ದಾರಿ ಇದೊಂದೇ ಅಂತ ರಾಮ ಹೇಳಿದ. ರಾಮನ ಮಾತು ಕೇಳಿ ರಾಜನಿಗೆ ಅಪಾರ ಸಂತೋಷವಾಯಿತು. ರಾಮನನ್ನು ಕ್ಷಮಿಸಿ ಭುವನ ವಿಜಯದಲ್ಲಿ ಹಾಜರಿರಬೇಕೆಂದು ಆದೇಶಿಸಿದ. ಕತೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಆದ್ರೆ ಇದರ ಜೀವನ ಪಾಠ ಏನು ಗೊತ್ತಾ? ಹೊಗಳಿಕೆ ನಿಜವಾಗಿದ್ದರೆ ಅದು ಶ್ಲಾಘನೆ ಆಗುತ್ತೆ. ಪ್ರಾಮಾಣಿಕ ಶ್ಲಾಘನೆಯಿಂದ ಸ್ನೇಹ, ಔದಾರ್ಯ ಮತ್ತು ನಂಬಿಕೆ ವೃದ್ಧಿಯಾಗುತ್ತೆ. ಜನರಲ್ಲಿ ಉತ್ತಮ ಗುಣವನ್ನ ಗುರುತಿಸುವುದು ಎಲ್ಲರೂ ಬೆಳೆಸಿಕೊಳ್ಳಬೇಕಾದ ಪ್ರವೃತ್ತಿ. ಏನಂತೀರಾ, ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಮಸ್ಯೆ ಎನ್ನುವುದು ಯಾರಿಗಿಲ್ಲ ಹೇಳಿ. ಮನುಷ್ಯರಿಗೆ ಕಷ್ಟದ ಪರಿಸ್ಥಿತಿ ಬರೋದು ಸಹಜ. ಎಲ್ಲರಿಗೂ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಭಗವಂತ ನೀಡೇ ನೀಡಿರ್ತಾರೆ. ಹಣ ಇದ್ದವನಿಗೆ ಒಂದ್ ರೀತಿಯಾದ್ರೆ, ಹಣ ಇಲ್ಲದವನಿಗೆ ಇನ್ನೊಂದ್ ರೀತಿ ಇರುತ್ತೆ. ಸಂಸಾರ ಇದ್ದವನಿಗೆ ಒಂದ್ ರೀತಿಯಾದ್ರೆ, ಸಂಸಾರ ಇಲ್ಲದವನಿಗೆ ಇನ್ನೊಂದ್ ರೀತಿಯಲ್ಲಿರುತ್ತೆ. ಆದ್ರೂ ಕೂಡ ಯಾವುದೋ ಒಂದು ಸಮಸ್ಯೆಯನ್ನ ಭಗವಂತ ನೀಡೇ ನೀಡಿರ್ತಾನೆ. ಕೆಲವೊಂದ್ಸಾರಿ ನಮ್ಮ ಪರಿಸ್ಥಿತಿಗಳಾಗಲಿ ಮನಸ್ಥಿತಿಗಳಾಗಲಿ ಸರಿ ಇಲ್ಲ ಅಂತಂದಾಗ ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋದಕ್ಕೆ ಮುಂದೋಗ್ತೇವೆ. ಅಲ್ಲಿ ನೋಡಿ, ನಾವು ತುಂಬಾ ಸಲ ಎಡವಿ ಬೀಳ್ತೀವಿ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಮತ್ತೊಂದು ಸಮಸ್ಯೆ ಉದ್ಭವವಾಗುವ ಮುಂಚೆ ಯಾರ ಹತ್ರನೂ ಇದನ್ನ ಹೇಳಿಕೊಳ್ಳದೆ ಪ್ರಶಾಂತವಾದಂತಹ ಸ್ಥಳದಲ್ಲಿ ಹೋಗಿ ಕೂತು ಪ್ರಕೃತಿಯನ್ನ ದಿಟ್ಟಿಸುತ್ತಾ ನಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸುವಲ್ಲಿ ಪ್ರಯತ್ನಿಸಬೇಕು. ಇಲ್ಲಾಂತಂದ್ರೆ ಇದೆಲ್ಲವನ್ನ ಕೊಟ್ಟಂತಹ ಭಗವಂತನನ್ನ ಧ್ಯಾನಿಸಿ ನಿರ್ಲಿಪ್ತರಾಗುವಂತೆ ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಳುವಲ್ಲಿ ಧ್ಯಾನ ಮಾಡಬೇಕು. ಮನಸ್ಸು ಯಾವಾಗ ಪ್ರಶಾಂತತೆಗೆ ಬರುತ್ತೋ ಆಗ ನಮ್ಮ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ. ಸಮಸ್ಯೆಗಳ ಪರಿಹಾರಕ್ಕೆ ಒಂದು ದಾರಿ ಸಿಗುತ್ತೆ. ಪ್ರಕೃತಿಯಿಂದ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇಲ್ಲ. ನಮ್ಮ ಮನಸ್ಸಿನ ಆ ಗೊಂದಲಗಳು ಕಮ್ಮಿಯಾದಾಗ ಸಮಸ್ಯೆಯನ್ನ ಬಗೆಹರಿಸುವ ಶಕ್ತಿ ಧೈರ್ಯಕ್ಕೆ ದಾರಿ ಸಿಗುತ್ತೆ. ಏನಂತೀರಾ? ಸೊ ಈ ಒಂದು ಮೌಲ್ಯದ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು

0: ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಅಧ್ಯಾಯ 4. ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯವರ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಸ್ವರಾಜ್ಯ ಎಂದರೇನು? ಹಿಂದೂಸ್ತಾನವನ್ನು ಒಂದು ರಾಷ್ಟ್ರವಾಗಿ ಮಾಡಲು ಕಾಂಗ್ರೆಸ್ ಏನು ಮಾಡಿತೋ, ವಂಗಭಂಗದಿಂದ ಜಾಗೃತಿ ಹೇಗಾಯಿತೋ, ಅಸಂತೋಷ ಅಶಾಂತಿಗಳ ಪ್ರಚಾರ ದೇಶದಲ್ಲಿ ಹೇಗೆ ಆಯಿತೋ ಎಲ್ಲವನ್ನೂ ಅರಿತೆ. ಇನ್ನು ಸ್ವರಾಜ್ಯದ ಬಗ್ಗೆ ನಿಮ್ಮ ವಿಚಾರಗಳನ್ನು ಅರಿಯಬಯಸುತ್ತೇನೆ. ನನ್ನ ವಿಚಾರಕ್ಕೂ ನಿಮ್ಮ ವಿಚಾರಕ್ಕೂ ಇದರಲ್ಲಿ ಹೊಂದಿಕೆ ಇಲ್ಲವೇನೋ ಎಂದು ನನಗೆ ಭಯ.
3: ನನ್ನ ಅರ್ಥ ನಿಮ್ಮ ಅರ್ಥ ಬೇರೆ ಬೇರೆ ಇದ್ದರೂ ಇರಬಹುದು. ನಾನು ನೀವು ಎಲ್ಲರೂ ಸ್ವರಾಜ್ಯಕ್ಕಾಗಿ ಹಾತರಿಯುತ್ತಿದ್ದೇವೆ. ಆದರೆ ಸ್ವರಾಜ್ಯ ಎಂದರೇನೋ ಯಾರೂ ನಿಶ್ಚಯ ಮಾಡಿಲ್ಲ. ಇಂಗ್ಲಿಷರನ್ನು ಹಿಂದೂಸ್ಥಾನದಿಂದ ಓಡಿಸುವ ಮಾತು ಅನೇಕರ ಬಾಯಲ್ಲಿ ಬರುತ್ತಿದೆ. ಆದರೆ ಹಾಗೇಕೆ ಮಾಡಬೇಕೆಂದು ಅನೇಕರು ಯೋಚಿಸಿದಂತೆ ಕಾಣದು. ನಿಮ್ಮನ್ನೇ ಕೇಳೋಣ. ನಮಗೆ ಬೇಕಾದುದನ್ನೆಲ್ಲ ಒಂದು ವೇಳೆ ಅವರು ಕೊಟ್ಟರೆ ಆಮೇಲೆಯೂ ಇಂಗ್ಲಿಷರನ್ನು ಓಡಿಸುವುದು ಅಗತ್ಯವೇ?
2: ಅವರಿಗೆ ನಾನು ಒಂದೇ ಮಾತು ಹೇಳುತ್ತೇನೆ, ದಯವಿಟ್ಟು ನಮ್ಮ ದೇಶವನ್ನು ಬಿಟ್ಟು ಹೊರಡಿ. ಅವರು ಇದಕ್ಕೊಪ್ಪಿದರೆ ಅವರು ಹೊರಟು ಹೋಗುವುದು ಎಂದರೆ ಇನ್ನೂ ಹಿಂದೂಸ್ತಾನದಲ್ಲೇ ಇರುವುದು ಎಂದು ಅರ್ಥ ಮಾಡಿದರೂ ನನಗೇನು ಅಡ್ಡಿಯಿಲ್ಲ. ನಮ್ಮ ಭಾಷೆಯಲ್ಲಿ ಹೋದರು ಎಂಬುದಕ್ಕೆ ಅವರ ಭಾಷೆಯಲ್ಲಿ ಇದ್ದಾರೆ ಎನ್ನೋಣ. ಬೇಕಾದರೆ
3: ಸರಿ, ಇಂಗ್ಲಿಷರು ಹೊರಟು ಹೋದರು ಎನ್ನೋಣ, ಆಮೇಲೆ ನೀವೇನು ಮಾಡುತ್ತೀರಿ?
2: ಈಗಲೇ ಆ ಪ್ರಶ್ನೆಗೆ ಉತ್ತರ ಹೇಗೆ ಕೊಡಲಿ? ಅವರು ಯಾವ ರೀತಿಯಲ್ಲಿ ಹೊರಟು ಹೋಗುತ್ತಾರೋ ಅದನ್ನು ಅವಲಂಬಿಸಿದೆ ಆಮೇಲಿನ ಸ್ಥಿತಿ. ನೀವು ಅನ್ನುವ ಹಾಗೆ ಅವರು ಹೊರಟು ಹೋದರೆ ಅವರ ಶಾಸನ ಪದ್ಧತಿಯನ್ನೇ ಹಾಗೇ ಇಟ್ಟುಕೊಂಡು ರಾಜ್ಯಭಾರ ನಡೆಸಿವೆಯು. ನಾವು ಕೇಳಿದ ಮಾತ್ರಕ್ಕೆ ಅವರು ಹೊರಟು ಹೋದರೆ ನಮಗೆ ಸರ್ವ ಸನ್ನದ್ಧವಾದ ಸೇವೆ ಇತ್ಯಾದಿ ಲಭಿಸುತ್ತವೆ. ಆದ್ದರಿಂದ ರಾಜ್ಯಭಾರ ಮಾಡಲು ಆತಂಕಗಳಿರುವುದಿಲ್ಲ.
3: ನಿಮಗೆ ಹಾಗನಿಸ್ಬೋದು, ನನಗೆ ಹಾಗನಿಸದು. ಈಗಲೇ ಈ ಚರ್ಚೆ ಬೇಡ. ನಿಮ್ಮ ಪ್ರಶ್ನೆಗೆ ಮೊದಲು ಉತ್ತರ ಹೇಳಬೇಕು. ನಿಮ್ಮನ್ನೇ ಕೆಲವು ಪ್ರಶ್ನೆ ಕೇಳುತ್ತೇನೆ. ಇಂಗ್ಲಿಷರನ್ನು ಏಕೆ ಓಡಿಸಬೇಕೆನ್ನುತ್ತೀರಿ ಹೇಳಿ.
2: ಅವರ ಆಡಳಿತದಿಂದ ನಮ್ಮ ದೇಶ ಕಂಗಾಲಾಗಿದೆ. ವರ್ಷ ವರ್ಷವೂ ನಮ್ಮ ಧನವನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. ದೊಡ್ಡ ದೊಡ್ಡ ನೌಕರಿಗಳನ್ನೆಲ್ಲ ಬಿಳಿಯರಿಗೇ ಕೊಡುತ್ತಾರೆ. ನಮ್ಮನ್ನು ಗುಲಾಮಗಿರಿಯಲ್ಲಿ ಮುಳುಗಿಸಿದ್ದಾರೆ. ನಮ್ಮನ್ನು ಅತಿ ಉದ್ದಂಡತನದಿಂದ ಕಾಣುತ್ತಾರೆ. ನಮ್ಮ ಮನೋಭಾವನೆಗಳನ್ನು ಅಸಡ್ಡೆ ಮಾಡುತ್ತಾರೆ.
3: ನಮ್ಮ ಧನವನ್ನು ಒಯ್ಯದಿದ್ದರೆ, ವಿನಮ್ರರಾದರೆ, ನಮಗೆ ದೊಡ್ಡ ನೌಕರಿಗಳನ್ನು ಕೊಟ್ಟರೆ ಆಗಲೂ ಅವರು ಇದ್ದರೆ ಬಾಧಕವೇ?
2: ಇದು ವ್ಯರ್ಥ ಪ್ರಶ್ನೆ. ಹುಲಿ ತನ್ನ ದುಷ್ಟತನವನ್ನು ಬಿಟ್ಟರೆ ಅದನ್ನು ಸಾಕಬಹುದೇ ಎಂದ ಹಾಗೆ. ಇಂಥ ಪ್ರಶ್ನೆಯಿಂದ ಬುದ್ಧಿ ಕಾಲಹರಣವಲ್ಲದೆ ಬೇರೇನೂ ಇಲ್ಲ. ಹುಲಿ ತನ್ನ ಗುಣವನ್ನು ಬಿಟ್ಟಾಗಲೇ ಇಂಗ್ಲಿಷರು ತಮ್ಮ ಸ್ವಭಾವವನ್ನು ಬದಲಿಸುವುದು ಇದು ಅಸಂಭವ. ಇದನ್ನು ಸಂಭವ ಎಂದು ತಿಳಿಯುವುದು ಮನುಷ್ಯ ಅನುಭವಕ್ಕೆ ವಿರುದ್ಧ.
3: ಕೆನಡಾ, ದಕ್ಷಿಣ ಆಫ್ರಿಕಾಗಳಿರುವಂಥ ಸ್ವರಾಜ್ಯ ನಮಗೆ ಸಿಕ್ಕರೆ?
2: ಇದು ವ್ಯರ್ಥ ಪ್ರಶ್ನೆಯೇ. ಅವರಿಗಿರುವ ಹಾಗೆ ನಮಗೂ ಮದ್ದುಗುಂಡಿನ ಬಲವಿದ್ದರೆ ನಮಗೂ ಸಿಕ್ಕೀತು. ಆಗ ನಮ್ಮ ಬಾವುಟವನ್ನು ಹಾರಿಸಿಯೇವು. ಹಿಂದೂಸ್ತಾನವು ಜಪಾನಿನ ಹಾಗೆ ಆದೀತು. ನಮಗೆ ನಮ್ಮದೇ ಸೇನೆ, ನಮ್ಮದೇ ನೌಕಾದಳ ಇದ್ದೀತು, ನಮ್ಮ ವೈಭವವಿದ್ದೀತು. ಆಗ ಇಡೀ ಲೋಕದಲ್ಲಿ ಹಿಂದೂಸ್ತಾನದ ಧ್ವನಿ ಕೇಳಿಸಿತು.
3: ಚಿತ್ರವನ್ನು ಚೆನ್ನಾಗಿಯೇ ಚಿತ್ರಿಸಿದಿರಿ. ಇದರ ಆಧಾರ ಇಷ್ಟು: ನಮಗೆ ಇಂಗ್ಲಿಷ್ ರಾಜ್ಯ ಬೇಕು, ಇಂಗ್ಲಿಷರು ಬೇಡ. ಹುಲಿಯ ಗುಣ ಬೇಕು, ಹುಲಿ ಮಾತ್ರ ಬೇಡ. ಅಂದರೆ ಹಿಂದೂಸ್ತಾನವನ್ನು ಇಂಗ್ಲಿಷ್ ಆಗಿ ಮಾಡಬೇಕು. ಆಗ ಇದು ಹಿಂದೂಸ್ತಾನವಲ್ಲ, ಇಂಗ್ಲಿಷ್ ಸ್ಥಾನವಾದೀತು. ಇಂಥ ಸ್ವರಾಜ್ಯ ನನಗೆ ಬೇಡ.
2: ಸ್ವರಾಜ್ಯ ಹೇಗಿರಬೇಕೋ ನನಗನಿಸಿದ್ದನ್ನು ನಾನು ಹೇಳಿದೆ. ನಾವು ಪಡೆದಿರುವ ಶಿಕ್ಷಣ ಉಪಯೋಗಕರವಾಗಿದ್ದರೆ ಸ್ಪೆನ್ಸರ್, ಮಿಲ್ ಮೊದಲಾದವರ ಗ್ರಂಥಗಳಿಗೆ ಮಹತ್ವವಿದೆ ಎಂದರೆ, ಇಂಗ್ಲಿಷ್ ಪಾರ್ಲಿಮೆಂಟ್ ಎಲ್ಲ ಪಾರ್ಲಿಮೆಂಟ್ಗಳ ತಾಯಿಯಾಗಿದ್ದರೆ ನಾವು ಇಂಗ್ಲಿಷರನ್ನು ಅನುಕರಿಸಲೇಬೇಕೆನಿಸುತ್ತದೆ. ತಮ್ಮ ದೇಶದಲ್ಲಿ ಪರರಿಗೆ ಕಾಲೂರಲು ಅವರು ಹೇಗೆ ಆಸ್ಪದ ಕೊಡರೋ, ಅವರಿಗಾಗಲಿ ಇತರರಿಗಾಗಲಿ ಕಾಲೂರಲು ನಾವು ನಮ್ಮ ದೇಶದಲ್ಲಿ ಅವಕಾಶ ಕೊಡಬಾರದು. ಅವರು ತಮ್ಮ ದೇಶದಲ್ಲಿ ಮಾಡಿದ ಹಾಗೆ ಬೇರೆ ಯಾವ ದೇಶದಲ್ಲಿಯೂ ಮಾಡಿದಂತಿಲ್ಲ. ಆದ್ದರಿಂದ ಅವರು ಮಾಡಿರುವ ಹಾಗೆ ನಮ್ಮ ದೇಶದಲ್ಲಿಯೂ ಮಾಡಬೇಕು. ಇರಲಿ, ಈಗ ನಿಮ್ಮ ವಿಚಾರವನ್ನು ಹೇಳಿ.
3: ಸ್ವಲ್ಪ ನಿಧಾನಿಸಿ. ಈ ಮಾತುಕತೆಯ ಪರಂಪರೆಯಲ್ಲಿ ನನ್ನ ವಿಚಾರ ತಾನೇ ವ್ಯಕ್ತಗೊಳ್ಳುತ್ತದೆ. ಸ್ವರಾಜ್ಯದ ರೂಪವನ್ನು ನೀವು ಬಹಳ ಸುಲಭವಾಗಿ ತಿಳಿದುಕೊಂಡಿರಿ, ನನಗೆ ಅಷ್ಟೇ ಕಷ್ಟವಾಗಿದೆ ಅದು. ಆದ್ದರಿಂದ ಸದ್ಯ ನೀವು ಯಾವುದನ್ನು ಸ್ವರಾಜ್ಯ ಎನ್ನುತ್ತೀರೋ ಅದು ಸ್ವರಾಜ್ಯವಲ್ಲ ಎಂಬುದನ್ನು ತೋರಿಸಲು ಯತ್ನಿಸುತ್ತೇನೆ.
2: ಇಲ್ಲಿಗೆ ಅಧ್ಯಾಯ 4 ಸಮಾಪ್ತಿಯಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
2: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಾವಿವತ್ತು ವಚನಗಾರ್ತಿ ಶಿವಶರಣೆ ಅಕ್ಕ ನಾಗಮ್ಮನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವರ ಮೊದಲ ಹೆಸರು ನಾಗಮ್ಮ, ನಂತರದಲ್ಲಿ ಅಕ್ಕ ನಾಗಮ್ಮ ಎಂದೇ ಇವರು ಪ್ರಸಿದ್ಧಿಯಾಗ್ತಾರೆ. ಇವರು ಬಸವಣ್ಣನವರ ಸಹೋದರಿ. ಇವರ ಕಾಲ 1160 ಅಂತೇಳಿ ಹೇಳಲಾಗುತ್ತೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರ ಜನ್ಮಸ್ಥಳ ಇಂಗಳೇಶ್ವರ, ಬಾಗೇವಾಡಿ. ಇವರ ಪತಿ ಶಿವದೇವ, ಮಗ ಚನ್ನಬಸವಣ್ಣ. ಅಕ್ಕ ನಾಗಮ್ಮ ಅವರು ಬಸವಣ್ಣನವರ ಉಜ್ವಲ ಬದುಕನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕಲ್ಯಾಣದ ಮಹಾಮನೆ ಅನುಭವ ಮಂಟಪದಲ್ಲಿ ಅನನ್ಯ ಕಾರ್ಯದಕ್ಷತೆಯನ್ನ ತೋರ್ತಾರೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣ ಬಳಗದ ನೇತೃತ್ವ ವಹಿಸಿ ಉಳುವಿಗೆ ಬರ್ತಾರೆ. ಚನ್ನಬಸವಣ್ಣನ ಐಕ್ಯದ ನಂತರ ಚಿಕ್ಕಮಗಳೂರು ಜಿಲ್ಲೆ ಎಣ್ಣೆಹೊಳೆ ತೀರದ ತರೀಕೆರೆಯಲ್ಲಿ ಬಂದು ನೆಲೆಸ್ತಾರೆ ಎಂಬ ಪ್ರತೀತಿ ಇದೆ. ಹೀಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬುದು ಇವರ ಅಂಕಿತ ನಾಮ. ಆ ಮೂಲಕ ಇವರು ಸಾಕಷ್ಟು ವಚನಗಳನ್ನ ಬರೆದಿದ್ದಾರೆ. ಇವುಗಳಲ್ಲಿ ಬಸವಣ್ಣನವರ ಕುರಿತೇ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಜೊತೆಗೆ ಇತರ ಶರಣರ ಪ್ರಸ್ತಾಪವೂ ಕೂಡ ಇವರ ವಚನಗಳಲ್ಲಿ ನಾವು ಕಾಣಬಹುದು. ವಚನ ಸಾಹಿತ್ಯ ಹಾಗೂ ಧರ್ಮ ರಕ್ಷಣೆಗಾಗಿ ಬದುಕಿನುದ್ದಕ್ಕೂ ಹೋರಾಟವನ್ನ ಮಾಡಿದಂತಹ ತ್ಯಾಗಮಯಿ ಅಕ್ಕ ನಾಗಾಂಬಿಕೆಯವರ ಜೀವನ ಹೋರಾಟ ಇಂದಿನ ಯುವ ಸಮುದಾಯಕ್ಕೆ ಒಂದು ದಾರಿದೀಪ ಅಂತಾನೆ ಹೇಳ್ಬಹುದು. ಅನುಭವ ಮಂಟಪದಲ್ಲಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ವಚನಗಾರರ ಜೊತೆಗಿದ್ದು ಅವರ ವಚನದ ಕಟ್ಟುಗಳನ್ನ ಸಂರಕ್ಷಿಸುವ ಕೆಲಸದಲ್ಲಿ ಇವರು ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ವಚನಗಳನ್ನ ಬಿಜ್ಜಳನ ಸೈನಿಕರು ಸುಟ್ಟು ಹಾಕ್ತಾರೆ. ತುಂಬಾ ವಚನಗಳು ಅಲ್ಲಿ ನಾಶ ಆಗುತ್ತೆ. ಆದ್ರೂ ಅಳಿದು ಉಳಿದ ವಚನಗಳನ್ನ ಇವರು ಸಂರಕ್ಷಣೆ ಮಾಡುವ ದಿಟ್ಟತನವನ್ನ ತೋರಿ ಅಲ್ಲಿ ಹೋರಾಟ ಮಾಡ್ತಾರೆ. ಹಾಗಾಗಿ ದಿಟ್ಟ ಮಹಿಳೆ ಅಂತಾನೆ ಅಕ್ಕ ನಾಗಮ್ಮನನ್ನ ಕರೀತಾರೆ. ಅಕ್ಕ ನಾಗಮ್ಮನವರು ಬಸವಣ್ಣನ ಮೇಲೆ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡಿರ್ತಾರೆ. ಅವರ ಏಳಿಗೆಗಾಗಿ ಸದಾ ಶ್ರಮಿಸ್ತಾರೆ. ಇವರ ಒಂದು ವಚನ ಹೀಗಿದೆ: ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರವಯ ಬಾಗಿಲ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗನ ಹೃದಯದಲ್ಲಿ ನಿಜ ನಿವಾಸಿಯಾಗಿ ಇರಿಸಿದ ಎನ್ನ ತಂದೆ ಸಂಗನ ಬಸವಣ್ಣ. ಇದು ಅಕ್ಕ ನಾಗಮ್ಮನವರ ಮತ್ತೊಂದು ವಚನ. ಈ ವಚನದಲ್ಲಿ ಬಸವಣ್ಣನವರ ಅಗಾಧ ವ್ಯಕ್ತಿತ್ವ ಕುರಿತು ಪರಿಚಯಿಸ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರದ ದಿನಗಳಲ್ಲಿ ಎಲ್ಲ ಶರಣರು ದಿಕ್ಕುಪಾಲಾಗ್ತಾರೆ. ಕಲ್ಯಾಣ ಕ್ರಾಂತಿಯಲ್ಲಿ ಚನ್ನ ಬಸವಣ್ಣನವರ ನೇತೃತ್ವದಲ್ಲಿ ಧರ್ಮ ರಕ್ಷಣೆಗಾಗಿ ತಾವು ಬರೆದಿಟ್ಟಂತ ವಚನಗಳ ರಕ್ಷಣೆಗಾಗಿ ಶರಣರು ಸಿದ್ಧರಾಗ್ತಾರೆ. ಶರಣರ ರಕ್ಷಣೆಯ ಕಾರ್ಯದಲ್ಲಿ ಅಕ್ಕ ನಾಗಮ್ಮ ಗಂಗಾಂಬಿಕೆಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೀಗೆ ಇವರು ಬಸವಣ್ಣನವರ ಕುರಿತು ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಅದೇ ರೀತಿ ಅಕ್ಕ ನಾಗಾಂಬಿಕೆಯವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ವಚನಗಾರ್ತಿಯರಾದಂಥ ಅಕ್ಕ

ನಂಬಿಕೆಯವ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ವಿ. ಅಕ್ಕ ನಾಗಂಬಿಕೆಯವರು ಸಾಕಷ್ಟು ವಚನಗಳನ್ನ ಬಸವಣ್ಣನವರನ್ನ ಕುರಿತಾಗಿಯೇ ಬರೆದಿರೋದನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಇನ್ನೊಂದು ವಚನವನ್ನ ನೋಡೋಣ. ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೇಸೆ ದೇಸೆಗೆಲ್ಲ ಪಸರಿಸಿತಲ್ಲ. ಅಯ್ಯ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ ಶಶಿಧರ ನೆಟ್ಟಿದ ಮಣಿಹ ಪೂರೈಸಿತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳಂ ಹೋದರಣ್ಣ. ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ. ಎನ್ನ ನೊಯ್ಯದೆ ಹೋದೆಯೇನಯ್ಯ. ಪಂಚ ಪುರುಷ ಮೂರ್ತಿ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣ ಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ಎನ್ನುವಂತಹ ಈ ವಚನವನ್ನ ನಾವು ನೋಡಿದಾಗ ಬಸವಣ್ಣನವರು ಕಲ್ಯಾಣವನ್ನ ತೊರೆದು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ನಂತರ ಅವರ ಸಹೋದರಿ ಅಕ್ಕ ನಾಗಮ್ಮ ತಮ್ಮ ಹೃದಯ ಸ್ಪರ್ಶ ನುಡಿಗಳನ್ನ ವ್ಯಕ್ತಪಡಿಸಿದ್ದು ಈ ವಚನದ ಮೂಲಕ. ಬಸವಣ್ಣ ಎನ್ನುವ ಹೆಸರು ದೇವರ ನಾಮ ಅಲ್ಲ, ಪೂಜಿಸುವ ದೇವರ ಮೂರ್ತಿಯೂ ಅಲ್ಲ. ಅಂಧಕೂಪದಲ್ಲಿ ಮುಳುಗಿದ್ದ ಸಮಾಜವನ್ನ ಜ್ಞಾನದ ಬೆಳಕು ಹರಿಸಿದ ಜ್ಞಾನ ದಿವಿಗೆ, ಸಮಾಜಕ್ಕಾಗಿಯೇ ಶ್ರಮಿಸಿದ ಮಹಾಗುರು ಬಸವಣ್ಣ, ವೃತ್ತಿ ಕಾಯಕವನ್ನ ಎತ್ತಿ ಹಿಡಿದ ಕಾಯಕ ಜೀವಿಗಳನ್ನ ಸಮಾಜದ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುವ ಸಮಾನತೆಯನ್ನ ಸಮಾಜದಲ್ಲಿ ರೂಪಿಸಿದ ಸಾಮಾಜಿಕ ಚಿಂತಕ ಬಸವಣ್ಣ ಸ್ತ್ರೀ ಕುಲಕ್ಕೆ ಘನತೆಯನ್ನ ತಂದುಕೊಟ್ಟವರು ಎಂಬುದನ್ನ ಅಕ್ಕ ನಾಗಮ್ಮವರು ತಮ್ಮ ವಚನದ ಮೂಲಕ ಹೇಳ್ತಾ ಹೋಗ್ತಾರೆ. ನೀವು ಜನಿಸಿ ಬಂದ ಈ ಜಗಕ್ಕೆ ಎಲ್ಲವೂ ಪೂರೈಸಿತೆಂದು ಹೆಮ್ಮೆ ಪಟ್ಟೆವು. ಆದರೆ ನೀವು ಲಿಂಗೈಕ್ಯರಾದಾಗ, ಅಂದ್ರೆ ಬಸವಣ್ಣನವರು ಲಿಂಗೈಕ್ಯರಾದಾಗ ನಿಮ್ಮ ಜೊತೆ ನಿಮ್ಮ ಭಕ್ತಿಯೂ ಹೋಯಿತಲ್ಲಣ್ಣ ಅಂತ ಹೇಳ್ತಾರೆ. ಅಂದ್ರೆ ಸಮಕಾಲೀನ 770ಕ್ಕಿಂತಲೂ ಹೆಚ್ಚಿನ ಅಸಂಖ್ಯಾತ ಮಹಾ ಅಮರಗಣಗಳು ನಿಮ್ಮ ಜೊತೆಗೆ ಹೊರಟು ಹೋದರು ಎನ್ನುವುದನ್ನ ಅಕ್ಕ ಇಲ್ಲಿ ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವ್ರನ್ನ ಕಳೆದುಕೊಂಡಂತಹ ಕಲ್ಯಾಣ ರಾಜ್ಯ ಬಡವಾಯಿತು, ಬರಿದಾಯ್ತು, ಜ್ಞಾನದ ನಂದಾದೀಪ ಆರಿಹೋಯ್ತು ಎಂಬ ನೋವಿನಿಂದ ಈ ವಚನವನ್ನ ರಚಿಸ್ತಾರಂತೆ. ಹಾಗೆ ಕಲ್ಯಾಣ ರಾಜ್ಯ ಕತ್ತಲು ಆವರಿಸಿದೆ ಎಂದು ಅಕ್ಕ ಮಹಾದೇವಿ ತಮ್ಮ ಒಡಲ ಸಂಕಟವನ್ನ ಈ ವಚನದ ಮೂಲಕ ಹೇಳ್ತಾ ಹೋಗ್ತಾರೆ. ಸಕಲ ಜೀವಾತ್ಮರಿಗೂ ಲೇಸು ಬಯಸುವ, ಅಂದ್ರೆ ಅರಿವಿನ ಮಹಾಮನೆ, ನೀವು ಹೋದ ಮೇಲೆ ಶೂನ್ಯವಾಯಿತು. ನೀವು ಕಲ್ಯಾಣ ತೊರೆದು ಹೋಗುವಾಗ ನನಗೇಕೆ ಇಲ್ಲಿ ಬಿಟ್ಟು ಹೋದ್ರಿ, ಅಂದ್ರೆ ಕಲ್ಯಾಣ ಬಿಟ್ಟು ಇವ್ರು ಹೊರಟಾಗ ನನ್ನನ್ಯಾಗೆ ಕಲ್ಯಾಣದಲ್ಲಿಯೇ ಬಿಟ್ಟು ಹೋದ್ರಿ ಎಂಬುದನ್ನ ಹೇಳ್ತಾರೆ. ಪಂಚ ಪುರುಷ ಮೂರ್ತಿ ಬಸವಣ್ಣ ಎನ್ನುವ ಅಕ್ಕ ನಾಗಮ್ಮನವರ ಮಾತಿನಲ್ಲಿ ನೋವು, ಯಾತನೆ, ಕಣ್ಣೀರಿನ ನಾವು ಗುರುತಿಸಬಹುದು. ಹಾಗೆ ಒಡ ಹುಟ್ಟಿದ ತಮ್ಮನನ್ನ ಕಳೆದುಕೊಂಡ ಅಕ್ಕ ನಾಗಾಂಬಿಕೆಯವರಿಗೆ ದುಃಖ ಉಮ್ಮಳಿಸಿ ಬರುತ್ತಂತೆ. ಹಾಗೆ ಅಕ್ಕ ನಾಗಮ್ಮನವರು ತಮ್ಮ ಬಹುತೇಕ ವಚನಗಳಲ್ಲಿ ಬಸವಣ್ಣನವರ ಗುಣಗಾನವನ್ನ ಮಾಡಿರುವುದು, ಹಾಗೆ ಬಸವಣ್ಣನವರ ನಡೆ ನುಡಿ ಕಾಯಕ ದಾಸೋಹ ಪರಿಕಲ್ಪನೆಯ, ಹಾಗೆ ಶರಣರ ಮನಸ್ಸನ್ನ ನಿರ್ಮಲಗೊಳಿಸಿದಂತ, ಹಾಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ಅವೈಜ್ಞಾನಿಕ ಪದ್ಧತಿಯ ವಿರುದ್ಧ ಬಸವಣ್ಣನವರು ಧ್ವನಿ ಎತ್ತಿದ್ದನ್ನ ಅಕ್ಕ ನಾಗಾಂಬಿಕೆಯವರು ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಅಕ್ಕ ನಾಗಾಂಬಿಕೆಯವರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ

0: ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ವಚನಗಾರ್ತಿಯಾದಂತಹ ಅಕ್ಕ ನಾಗಾಂಬಿಕೆಯವರು ಬಸವಣ್ಣನವರ ಕುರಿತು ಬರೆದಿರುವಂತಹ ವಚನವನ್ನ ನೋಡಿದ್ವಿ. ಬಸವಣ್ಣನವರು ಲಿಂಗೈಕ್ಯರಾದಾಗ ಅವರು ಎಷ್ಟೆಲ್ಲ ಯಾತನೆಯನ್ನ ಅನುಭವಿಸ್ತಾರೆ, ಹಾಗೆ ಬಸವಣ್ಣನವರ ನಡೆ ನುಡಿಯನ್ನ ಕುರಿತು ಅವರು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಮತ್ತೊಂದು ಅವರ ವಚನವನ್ನ ಕೇಳೋಣ. ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರವಯದ ಬಾಗಿಲ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗನ ಹೃದಯದಲ್ಲಿ ನಿಜ ನಿವಾಸಿಯಾಗಿ ಇರಿಸಿದ ಎನ್ನ ತಂದೆ ಸಂಗನ ಬಸವಣ್ಣ. ಈ ವಚನದಲ್ಲಿ ಅಕ್ಕ ನಾಗಮ್ಮ ಬಸವಣ್ಣನವರ ಅಗಾಧ ವ್ಯಕ್ತಿತ್ವ ಕುರಿತು ಪರಿಚಯಿಸ್ತಾರೆ. ಮರ್ತ್ಯ ಲೋಕದಲ್ಲಿ ಹುಟ್ಟಿದ ಬಂದ ಬಸವಣ್ಣ ದೇವರ ಪ್ರಾಣಲಿಂಗವಾಗಿ ಹೋದ್ರು ಎಂದು ಹೇಳ್ತಾರೆ. ಹಾಗೆ ಕಲ್ಯಾಣ ಕ್ರಾಂತಿಯ ನಂತರ ದಿನಗಳಲ್ಲಿ ಎಲ್ಲ ಶರಣರು ದಿಕ್ಕು ಪಾಲಾಗ್ತಾರೆ. ಕಲ್ಯಾಣ ಕ್ರಾಂತಿಯಲ್ಲಿ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಧರ್ಮ ರಕ್ಷಣೆಗಾಗಿ ಶರಣರು ಸಿದ್ಧರಾಗ್ತಾರೆ. ಶರಣರ ರಕ್ಷಣೆಯ ಕಾಯಕದಲ್ಲಿ ಅಕ್ಕ ನಾಗಮ್ಮ, ಗಂಗಾಂಬಿಕೆ ಮುಂತಾದವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವೈದಿಕ ಪ್ರತಿಪಾದಕರ ವಿರುದ್ಧ ಸಿಡಿದೇಳ್ತಾರೆ. ಅಂದ್ರೆ ಶಿವಶರಣರ ವಿರುದ್ಧ ಸಾಕಷ್ಟು ಜನ ಅವರ ವಿರುದ್ಧ ಹಾಗೆ ಅವರ ವಚನಗಳನ್ನ ಸುಟ್ಟಾಕೋದಕ್ಕಿಂತ ಮುಂದೆ ಬಂದಾಗ ಶರಣರ ವಚನದ ಕಟ್ಟುಗಳನ್ನ ರಕ್ಷಿಸುವಂತ ಕಾರ್ಯ ಕೂಡ ಅಕ್ಕ ನಾಗಾಂಬಿಕೆ ಮತ್ತೆ ಗಂಗಾಂಬಿಕೆಯವರೆಲ್ಲ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ವಚನಕಾರರು ರಚಿಸಿರುವಂತ ಸಾಕಷ್ಟು ವಚನಗಳು ಸುಟ್ಟು ಹಾಕ್ತಾರೆ. ಅಮೂಲ್ಯವಾದಂತಹ ವಚನಗಳು ಸುಡಲಾಗುತ್ತೆ. ಅದರಲ್ಲಿ ಅಳಿದು ಉಳಿದ ವಚನಗಳನ್ನ ಇವರು ರಕ್ಷಣೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಚನ್ನಬಸವಣ್ಣ ಹಾಗೂ ಮತ್ತಿತರ ಶರಣರ ಜೊತೆಗೆ ಉಳುವಿಗೆ ಹೋಗ್ತಾರೆ. ಅಕ್ಕ ನಾಗಮ್ಮ ನೂಲಿಯ ಚಂದಯ್ಯನವರು ತರೀಕೆರೆ ಹತ್ತಿರ ಎಣ್ಣೆಹೊಳಿ ಪ್ರದೇಶದಲ್ಲಿ ನೆಲೆಸ್ತಾರೆ. ಅಲ್ಲಿಯ ಅಕ್ಕ ನಾಗಮ್ಮ ಲಿಂಗೈಕ್ಯರಾಗ್ತಾರೆ ಅಂತ ಹೇಳಿ ತಿಳಿದು ಬರುತ್ತೆ. ಹೀಗೆ ಅಕ್ಕ ನಾಗಾಂಬಿಕೆಯವರು ತಮ್ಮ ವಚನದಲ್ಲಿ ಸಾಕಷ್ಟು ವಿಚಾರಗಳನ್ನ ಬಸವಣ್ಣನವರನ್ನ ಕುರಿತೇ ಹೇಳಿದ್ದಾರೆ. ಹೀಗೆ ನಮ್ಮ ವಚನಕಾರ್ತಿಯಾದಂತಹ ಅಕ್ಕ ನಾಗಮ್ಮನವರು ಸಮಾಜಕ್ಕೆ ಇತರ ಮಹಿಳೆಯರಿಗೆ ಕೂಡ ಒಂದು ಆದರ್ಶಪ್ರಾಯ ಅಂತ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ 12ನೇ ಶತಮಾನದಲ್ಲಿಯೇ ದಿಟ್ಟ ಮಹಿಳೆ ಎನಿಸಿಕೊಂಡು ತಮ್ಮ ವಚನಗಳ ರಚನೆಯ ಜೊತೆಗೆ ಸಮಾಜದಲ್ಲಿ ದಾಸೋಹದ ಕಾರ್ಯದಲ್ಲಿರ್ಬೋದು, ಹಾಗೆ ಶಿವಶರಣರ ರಕ್ಷಣೆ ಮಾಡೋದಿರ್ಬೋದು, ಅವರ ವಚನಗಳನ್ನ ರಕ್ಷಣೆ ಮಾಡಿರೋದು, ಹಾಗೆ ಎಲ್ಲ ಶಿವಶರಣರಿಗೂ ಇವರು ಅಕ್ಕನಾಗಿಯೇ ಗುರುತಿಸಿಕೊಂಡಿದ್ರು. ಹಾಗೆ ಮಹಾಮನೆಗೆ ಬರುವಂತಹ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಆಧರಿಸ್ತಾ ಇದ್ರಂತೆ. ಕೇಳಿದ್ವಲ್ಲ ಸ್ನೇಹಿತರೆ, ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಅಕ್ಕ ನಾಗಾಂಬಿಕೆಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಅಮ್ಮ, ನೀರು ನೀರು!
8: ನಮ್ ಫ್ಯಾಕ್ಟರಿ ಮುಚ್ಚ ಕಾರಣನೇ ಈ ನೀರಿನ ಸಮಸ್ಯೆ
9: ರೀ. ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
10: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
11: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
12: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಮಾ,
13: ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
14: ಅಯ್ಯೋ, ಏನ್ ಮನುಷ್ಯರು ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
15: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
16: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
17: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
18: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಸೌಂದರ್ಯ ಬಾಂಧವ್ಯ. ಸೌಂದರ್ಯ ಬಾಂಧವ್ಯಗಳನ್ನು ಬರಿದೆನಲಹುದೆ ಹೊಂದಿಸವೆ ಕುಂದಿಸವೆ ಜೀವಿಗಳ ನವುಗಳ್ ಸಿಂಧುಪೂರದಿ ಬಿದ್ದವರೊಳೊಬ್ಬರೊಬ್ಬರನು ಅಂದಿಕೊಳ್ಳಲದು ಬರಿದೆ ಮಂಕುತಿಮ್ಮ ಸೌಂದರ್ಯ ಬಾಂಧವ್ಯಗಳನ್ನು ಬರಿದೆನಲಹುದೆ ಬರಿದು ಎನಲು ಅಹುದೆ ಅರ್ಥಹೀನ ಅಂತ ಹೇಳೋದಿಕ್ಕಾಗತ್ತಾ ಹೊಂದಿಸವೆ ಕುಂದಿಸವೆ ಜೀವಿಗಳ ನವುಗಳ್ ಜೀವಿಗಳನ್ನು ಅವುಗಳು ಹೊಂದಿಸತ್ತೆ ಕುಂದಿಸತ್ತೆ ಸಿಂಧುಪೂರದಿ ಬಿದ್ದವರೊಳೊಬ್ಬರೊಬ್ಬರನು ಸಿಂಧುಪೂರದಿ ಅಂದರೆ ಸಮುದ್ರದ ಆಳಕ್ಕೆ ಬಿದ್ದವರಲ್ಲಿ ಒಬ್ಬರನ್ನ ಒಬ್ಬರನ್ನ ಅಂದಿಕೊಳ್ಳಲದು ಬರಿದೆ ಹಿಡಿದುಕೊಳ್ಳೋದಿಕ್ಕೆ ಬರಿದೇನಾ ನಿರರ್ಥಕನ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸೌಂದರ್ಯ ಬಾಂಧವ್ಯಗಳನ್ನು ಬರಿದೆನಲು ಅಹುದೆ ಹೊಂದಿಸವೆ ಕುಂದಿಸವೆ ಜೀವಿಗಳನ್ನ ಅವುಗಳ ಸಿಂಧುಪೂರದಿ ಬಿದ್ದವರಲ್ ಒಬ್ಬರೊಬ್ಬರನು ಅಂದಿಕೊಳ್ಳಲು ಅದು ಬರಿದೆ ಮಂಕುತಿಮ್ಮ ಹಾಗಂದ್ರೇನಂತ ನೋಡೋಣ ಬನ್ನಿ ಸೌಂದರ್ಯ ಮತ್ತು ಬಾಂಧವ್ಯಗಳನ್ನು ಸಾಧಾರಣ ಅಂತ ಹೇಳೋದಿಕ್ಕಾಗೋದಿಲ್ಲ ಯಾಕಂದರೆ ಅವು ಜೀವಿಗಳನ್ನು ಒಮ್ಮೆ ಹೊಂದಿಸಬಹುದು ಇನ್ನೊಮ್ಮೆ ಕುಂದಿಸಬಹುದು ತುಂಬು ಪ್ರವಾಹದಲ್ಲಿ ಬಿದ್ದವರು ಪರಸ್ಪರ ಅಂಟಿಕೊಂಡಿರೋದಕ್ಕೆ ಅಪ್ಪಿಕೊಂಡಿರೋದಕ್ಕೆ ಅದು ನಿರರ್ಥಕ ಅಂತ ಹೇಳೋದಿಕ್ಕಾಗತ್ತಾ ಈ ಕಗ್ಗನ ಇನ್ನಷ್ಟು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾನೊಂದು ಪುಟ್ಟ ಕಥೆನ ಹೇಳ್ತೀನಿ ಒಂದು 4 ಜನ ಪರ್ವತಾರೋಹಿಗಳು ಹಿಮಾಲಯದ ಒಂದಷ್ಟು ಶಿಖರಗಳನ್ನು ಹತ್ತೋಣ ಅಂತ ಹೊರಡ್ತಾರೆ ಅಲ್ಲಿ ವಿಪರೀತ ಹಿಮಪಾತ ಆಗಿತ್ತು ಬಿರುಗಾಳಿ ಚಳಿಯಾದ ಗಾಳಿ ಬೀಸೋದಕ್ಕೆ ಶುರುವಾಗತ್ತೆ ಮತ್ತೆ ಹಿಮಪಾತ ಯಾವ ಮಟ್ಟದಾಗಿತ್ತು ಅಂದರೆ ಅವ್ರಿಗೆ ಮುಂದಿನ ದಾರಿ ಕಾಣದಂತೆ ಕ್ಷಣ ಕ್ಷಣಕ್ಕೂ ರಾಶಿ ರಾಶಿ ಹಿಮ ಬೀಳ್ತಾ ಇತ್ತು ಕಾಲು ಮೊಣಕಾಲು ಮಟ್ಟದವರೆಗೆ ಹೂತ್ ಹೋಗ್ತಾ ಇತ್ತು ಗಾಳಿ ವೇಗಕ್ಕೆ ಯಾವ ಡೇರೆ ಸಹ ನಿಂತಿರಲಿಲ್ಲ ಅವರಿಗೀಗ ಬದುಕಿ ಉಳಿಯೋ ಆಸೆನೇ ನೀಗಿ ಹೋಗಿತ್ತು ಒಬ್ಬ ತಿರುಗಿ ನೋಡ್ತಾನೆ ಅವನ ಜೊತೆಗೆ ಬಂದವ್ರು ಯಾರೂ ಕಾಣ್ತಾ ಇಲ್ಲ ಕೂಗ್ತಾನೆ ಕಿರಿಸ್ತಾನೆ ಮರುಧ್ವನಿ ಯಾರದ್ದು ಬರಲೇ ಇಲ್ಲ ಅವರೆಲ್ಲ ಹಿಮದಲ್ಲಿ ಹೂತ್ ಹೋಗ್ಬಿಟ್ರ ಅನ್ನೋ ಭ್ರಮೆ ಬರುತ್ತೆ ಮುಂದೆ ನಡೆದು ಏನನ್ನೋ ಎಡವಿ ಧೋಪ್ಪ ಅಂತ ಬೀಳ್ತಾನೆ ತಾನು ಎಡವಿದ್ ಏನನ್ನ ಅಂತ ನೋಡೋದಕ್ಕೆ ಹಿಮಾನ ಒಂಚೂರು ಸರಿಸಿದ್ರೆ ಅದ್ರ ಕೆಳಗೆ ಅವನ ಸ್ನೇಹಿತ ಅಂಗಾತಾಗಿ ಬಿದ್ದುಬಿಟ್ಟಿದ್ದಾನೆ ಅವನ ಮೈ ಮೇಲೆ 6 ಇಂಚು ಹಿಮ ಇದೆ ಈಗ ಅವನ ಮುಂದೆ 2 ಆಯ್ಕೆ ಇದೆ ಒಂದು ಅಲ್ಲಿಂದ ನಡ್ಕೊಂಡು ಹೋಗಿ ಕ್ಯಾಂಪನ್ನ ಸೇರ್ಕೊಳ್ಳೋದು ಇನ್ನೊಂದು ಗೆಳೆಯನಿಗೆ ಸಹಾಯ ಮಾಡೋದು ಆದರೆ ಅವನಿಗೆ ಸಹಾಯ ಮಾಡ್ತಾ ತಾನೇ ಸತ್ತೂ ಹೋಗ್ಬೋದು ಆದರೆ ಅವನು 2ನೇದನ್ನೇ ಆಯ್ಕೆ ಮಾಡ್ಕೊಳ್ತಾನೆ ಗೆಳೆಯನ ಮೇಲೆ ಬಿದ್ದಿದ್ದ ಹಿಮಾನ ಸರಿಸ್ತಾನೆ ತನ್ನ ಕೈಗಳಿಂದ ಗೆಳೆಯನ ಕೈಗಳನ್ನು ರಭಸದಿಂದ ಉಜ್ಜುತ್ತಾನೆ ಮೊಣಕಾಲೂರಿ ಅವನ ಪಾದನ ಉಜ್ಜುತ್ತಾನೆ ಅವನ ಹಣೆ ಮೇಲಿನ ಬೆವರೇ ಕಿತ್ಕೊಂಡು ಬರುತ್ತೆ ಈ ಕೆಲಸ ಮಾಡ್ತಾ ಮಾಡ್ತಾ 15 ನಿಮಿಷ ಆದಮೇಲೆ ಗೆಳೆಯ ಕಣ್ಣು ತೆರೀತಾನೆ ಎದ್ದಿತ್ಕೊಳ್ತಾನೆ ಇಬ್ಬರು ಒಬ್ಬರನ್ನೊಬ್ಬರು ತಬ್ಕೊಂಡು ಕ್ಯಾಂಪ್ಗೆ ಬರ್ತಾರೆ ಆಗ ಆ ಗೆಳೆಯ ಹೇಳ್ತಾನೆ ಸ್ನೇಹಿತ ನೀನು ನನಗೆ ಸಹಾಯ ಮಾಡದೇ ಇದ್ದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಅಂತ ಆಗ ಆ ಗೆಳೆಯ ಹೇಳ್ತಾನೆ ಅಲ್ಲ ನಿನಗೆ ನಾನು ಸಹಾಯ ಮಾಡದೇ ಇದ್ದರೆ ನಾನು ಸಹ ಸತ್ತೋಗ್ಬಿಟ್ಟಿರ್ತಿದ್ದೆ ಅನಿಸುತ್ತೆ ನಿನ್ನನ್ನು ಉಳಿಸೋದಕ್ಕೆ ನಾನು ಹಾಕಿದ ಶ್ರಮದಿಂದ ನನ್ನ ಮೈ ಬಿಸಿಯಾಗಿ ನಾನು ಬದುಕಿದೆ ನೋಡಿ ಒಬ್ಬರು ಮತ್ತೊಬ್ಬರಿಗೆ ನೆರವಾದದ್ದೇ ಅವರಿಬ್ಬರ ಉಳಿವಿಗೆ ಕಾರಣ ಆಗಿತ್ತಲ್ವಾ ಹಾಗೆ DVG ಅವರು ಈ ಕಗ್ಗದಲ್ಲಿ ಹೇಳ್ತಾ ಇರೋದು ಕೂಡ ಅದನ್ನೇ ಬದುಕಲ್ಲಿ ದೊರೆಯುವಂಥ ಸೌಂದರ್ಯ ಬರೋ ಬಾಂಧವ್ಯಗಳು ವ್ಯರ್ಥ ಅಲ್ಲ ಇವೇ ಜೀವಿಗಳನ್ನು ಒಂದಾಗಿಸತ್ತೆ ಕೆಲವು ಬಾಂಧವ್ಯಗಳು ಸಂಬಂಧಗಳನ್ನು ಬೇರೆ ಸಹ ಮಾಡಬಹುದು ಆದರೆ ನಾವೆಲ್ಲ ಸಂಸಾರ ಅನ್ನೋ ಸಾಗರದಲ್ಲಿ ಒಟ್ಟಾಗಿ ಬಿದ್ದವರು ಎಲ್ಲರೂ ಉಳಿವಿಕೆಗಾಗೆ ಪ್ರಯತ್ನ ಪಡ್ತಾ ಇರೋರು ಒಬ್ಬರು ಮತ್ತೊಬ್ಬರನ್ನ ಹಿಡ್ಕೊಂಡು ಸಹಾಯ ಸಹಕಾರ ಮಾಡಿದರೆ ಎಲ್ಲರೂ ಸಂತೋಷವಾಗಿ ಉಳಿಯೋ ಅವಕಾಶಗಳು ಹೆಚ್ಚು ಹಾಗಾಗಿ ಈ ಸೌಂದರ್ಯ ಸಂಬಂಧಗಳು ವ್ಯರ್ಥ ಅರ್ಥಹೀನ ಅಲ್ಲ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
5: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
19: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
20: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
21: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
20: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
21: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
20: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
8: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
20: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
22: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
23: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದ್ರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು. ಅಂದರೆ ಬಾಯಿ ತುಂಬ ಕ್ಲೀನಾಗಿರಬೇಕು, ತುಂಬ ಸ್ವಚ್ಛವಾಗಿರಬೇಕು, ಅದೊಂದೇ ಅರ್ಥ ಅಲ್ಲ. ಬಾಯಿಯಿಂದ ಆಡ್ತಕ್ಕಂತಹ ಮಾತಿದೆಯಲ್ಲ, ಅದು ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು ಅಂತಂದೇಳಿ. ಹಾಗಿದ್ದಾಗ ಮಾತ್ರ ಎಲ್ಲರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ನಾವು ಆಡುವಂತಹ ಮಾತಿದೆಯಲ್ಲ, ಅದು ಒಳ್ಳೆಯದಾಗಿದ್ದರೆ ಎಲ್ಲರೂ ನಮ್ಮ ಜೊತೆ ಸ್ನೇಹ ಪ್ರೀತಿಯಿಂದ ವರ್ತಿಸ್ತಾರೆ. ಒಳ್ಳೆಯ ಮಾತಾಡುವವನಿಗೆ ಯಾರೂ ಕೂಡ ಶತ್ರುಗಳಿರೋದಿಲ್ಲ. ಹಾಗಾಗಿ ಒಳ್ಳೆಯ ಮಾತಾಡೋವನಿಗೆ ಇಡೀ ಊರೇ ಒಳ್ಳೆಯದಾಗಿ ಕಾಣುತ್ತೆ. ಇಡೀ ಊರಿನ ಜನರು ಅವನನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ, ಸಹಾಯ ಮಾಡ್ತಾರೆ. ಕೋಪದಿಂದ ಎಲ್ಲರನ್ನೂ ಬೈತಾ ರೇಗ್ತಾ ಇರೋನ್ನ ಯಾರೂ ಇಷ್ಟಪಡೋದಿಲ್ಲ, ಮತ್ತು ಅವ್ರ ಜೊತೆಗೆ ಗೆಳೆತನವನ್ನು ಮಾಡಬೇಕು ಅಂತಲೂ ಕೂಡ ಅನಿಸೋದಿಲ್ಲ. ಅವರಿಗೆ ಯಾರೂ ಸಹಾಯ ಕೂಡ ಮಾಡೋದಿಲ್ಲ. ನಾವು ಆಡೋ ಮಾತು ಇನ್ನೊಬ್ಬರನ್ನ ನೋಯಿಸುವಂತಿರಬಾರ್ದು. ನಮ್ಮ ಮಾತಿನಲ್ಲಿ ವಿನಯವಂತಿಕೆ ಸಜ್ಜನಿಕೆ ಇರಬೇಕು. ಆಗ ಊರಿನವರೆಲ್ಲರೂ ಕೂಡ ನಮ್ಮ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅದಕ್ಕೆ ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು ಅನ್ನತ್ತೆ ಗಾದೆ. ಈ ಗಾದೆಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಕಾವೇರಿ ನದಿ ತೀರದಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸೋಮನಾಥ ಚಂದ್ರನಾಥ ಅಂತಕ್ಕಂಥ ಇಬ್ಬರು ಅಣ್ಣ ತಮ್ಮಂದರು ಇದ್ದರು. ಅವರಿಬ್ಬರು ಕುಂಬಾರರಾಗಿದ್ದರು. ಇಬ್ಬರು ಮಣ್ಣಿನ ಗಡಿಗೆ ಮಡಿಕೆಗಳನ್ನು ತಯಾರಿಸಿ ಸಂತೆಗೆ ತೊಗೊಂಡೋಗಿ ಮಡಿಕೆಗಳನ್ನು ಮಾರಿ ಬಂದ ಹಣದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಸೋಮನಾಥ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿಯ ಜೊತೆಯಲ್ಲಿ ವಾಸ ಮಾಡ್ತಿದ್ದ. ಆದರೆ ಚಂದ್ರನಾಥ ತಂದೆ ತಾಯಿ ಜೊತೆ ಜಗಳಾಡಿಕೊಂಡು ಬೇರೊಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಅವನು ಯಾರ ಜೊತೆಗೂ ಕೂಡ ಒಳ್ಳೆಯ ಥರದಲ್ಲಿ ವರ್ತನೆ ಮಾಡ್ತಿರಲಿಲ್ಲ. ಅವನು ಯಾರ ಜೊತೆಗೂ ಕೂಡ ಸಜ್ಜನಿಕೆಯಿಂದ ಇರ್ತಾ ಇರಲಿಲ್ಲ. ಈ ಅಕ್ಕಪಕ್ಕದವ್ರು ಏನಾದರೂ ಸಣ್ಣ ಪುಟ್ಟ ಸಹಾಯ ಕೇಳಕ್ಕೆ ಅಂತ ಬಂದರೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಕಳಿಸ್ತಾ ಇದ್ದ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಏನಾದರೂ ಇವನ ಕಡೆಗೆ ನೋಡಿದರೆ ಅವ್ರಿಗೂ ಬೈತಾ ಇದ್ದ, ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಹಾಗಾಗಿ ಆ ಹಳ್ಳಿಯಲ್ಲಿ ಅವನಿಗೆ ಗೆಳೆಯರೇ ಇರಲಿಲ್ಲ. ಅಷ್ಟೇ ಯಾಕೆ, ತನ್ನ ತಂದೆ ತಾಯಿ ಬಳಿಯಲ್ಲಿ ಕೂಡ ಅವನು ಒಂದೇ ಒಂದು ಒಳ್ಳೆ ಮಾತನ್ನು ಕೂಡ ಆಡ್ತಿರಲಿಲ್ಲ. ಸಂತೆ ದಿನ ಬಂತು. ಸೋಮನಾಥ ಬಾಡಿಗೆಗೆ ಗಾಡಿಯೊಂದನ್ನು ಗೊತ್ತು ಮಾಡ್ಕೊಂಡ. ಗಾಡಿಯಲ್ಲಿ ಮಡಿಕೆಗಳನ್ನು ಜೋಪಾನವಾಗಿ ಇಟ್ಕೊಂಡು ಜೋಪಾನವಾಗಿ ನಡೆಯಪ್ಪ ಅಂತೇಳಿ ಆ ಗಾಡಿ ಓಡಿಸೋನಿಗೆ ಹೇಳ್ದ. ತಾನು ಗಾಡಿನ ಕೂತ್ಕೊಂಡ. ಏ ಚಂದ್ರನಾಥ, ನೀನು ಸಂತೆಗೆ ಬರೋದಿಲ್ವೇನೋ ಅಂತ ಸೋಮನಾಥ ತಮ್ಮನನ್ನು ಕೇಳ್ದ. ನೀನು ಯಾವನಲ್ಲಿ ನನಗೆ ಕೇಳೋದಕ್ಕೆ, ನನ್ನಿಷ್ಟ, ನಾನು ಬಂದ್ರೆ ಬರ್ತೀನಿ ಬಿಟ್ಟರೆ ಬಿಡ್ತೀನಿ, ನಿನಗೇನಾಗ್ಬೇಕು ಅದನ್ನು ಕಟ್ಕೊಂಡು ನಾನು ಹೋಗ್ತೀನೋ ಇರ್ತೀನೋ ನಿನಗೆ ಯಾಕದೆಲ್ಲ ಅಂತೇಳಿ ಏನೇನೋ ಮಾತಾಡಲಿಕ್ಕೆ ಶುರು ಮಾಡ್ದ. ಇವನು ಮಾತಾಡಿಸಿದ ತಪ್ಪಾಯ್ತು ಅಂತ, ಸರಿಯಪ್ಪ ಆಯಿತು ಬಿಡು ಅಂತೇಳಿ ಸೋಮನಾಥ ಕೈ ಮುಗಿದು ಹೊರಟ. ಸೋಮನಾಥ ಮಡಿಕೆ ಕೊಂಡುಕೊಳ್ತಾ ಇದ್ದವ್ರನ್ನ ಬಹಳ ಪ್ರೀತಿಯಿಂದ ನಗನಗ್ತಾ ಮಾತಾಡಿಸ್ತಾ ಇದ್ದ. ಅವ್ರು ಏನು ಕೇಳಿದ್ರು ಕೂಡ ಬೇಜಾರು ಮಾಡ್ಕೊಳ್ತಿರಲಿಲ್ಲ. ಮಡಿಕೆ ಕೊಂಡ್ಕೊಂಡವ್ರಿಗೆ ಪ್ರೀತಿಯಿಂದ ನಮಸ್ಕಾರವನ್ನು ಮಾಡಿ ಹೋಗಿ ಬನ್ನಿ ಅಂತ ಹೇಳ್ತಿದ್ದ. ಹಾಗಾಗಿ ಸೋಮನಾಥನಿಗೆ ಭರ್ಜರಿ ವ್ಯಾಪಾರ ಆಗ್ತಾ ಇತ್ತು. ಅವನು ತಂದಿದ್ದಂತಹ ಮಡಿಕೆಗಳೆಲ್ಲ ಮಧ್ಯಾಹ್ನದ ಒಳಗಡೆ ಖಾಲಿ ಆಗೋದು. ಮಡಿಕೆ ಮಾರಿ ಬಂದ ಹಣದಲ್ಲಿ ಮನೆಗೆ ಬೇಕಾದಂಥ ದವಸ ಧಾನ್ಯಗಳನ್ನು ಅವು ಇವು ಇತರ ಸಾಮಗ್ರಿಗಳನ್ನೆಲ್ಲ ಕೊಂಡ್ಕೊಂಡು ಸೋಮನಾಥ ಮನೆ ದಾರಿ ಹಿಡ್ದ. ಆದರೆ ಚಂದ್ರನಾಥನ ಮಡಿಕೆಗಳು ಮಾರಾಟವೇ ಆಗಲಿಲ್ಲ, ಹಾಗೆ ಉಳಿದಿದ್ವು. ಎಲ್ಲೋ ಒಂದೆರಡು ಮಡಿಕೆಗಳು ಮಾರಾಟ ಆಗಿದ್ವು ಅನ್ಸುತ್ತಷ್ಟೇ. ಮಡಿಕೆಗಳನ್ನು ಕೊಂಡ್ಕೊಳ್ಳೋರ ಮೇಲೆ ಚಂದ್ರನಾಥ ಸಿಕ್ಕಾಪಟ್ಟೆ ರೆಕ್ತಾ ಇದ್ದ. ಮಡಿಕೆಗಳನ್ನು ಸರಿಯಾಗಿ ಮುಟ್ಟು ನೋಡೋಕ್ಕೂ ಬಿಡ್ತಿರಲಿಲ್ಲ. ಯಾರಾದರೂ ಇದು ಹೊಡೆಯಲ್ಲ, ಏಯ್ ಹಂಗೆ ಹಿಂಗೆ ಯಾಕ್ರಿ ಹೊಡೆಯಲ್ಲ, ಹೊಡಿತದೆ ಹಂಗಂತೇಳಿ ಹೊಡೆದಿರ್ತಕ್ಕಂಥ ಮಡಿಕೆ ಯಾವ್ದಾರು ಇದಾವ, ಎಷ್ಟು ದಿನ ಬರ್ತಷ್ಟು ನಟಿಗೆ ಉಪಯೋಗಿಸ್ಬೇಕು ಹಂಗೆ ಹಿಂಗೆ ಅಂತಂದೇಳಿ ಮಡಿಕೆಗಳನ್ನು ಕೊಂಡ್ಕೊಳ್ಳೋಕ್ಕೆ ಬಂದವ್ರ ಹತ್ರ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದವ್ರಿಗೆ ಮಾತಾಡೋಕ್ಕೂ ಕೂಡ ಬಿಡ್ತಿರಲಿಲ್ಲ. ಹಾಗಾಗಿ ಬೇರೆ ದಾರಿ ಕಾಣದೆ ಚಂದ್ರನಾಥನ ಮಡಿಕೆಗಳನ್ನು ಯಾರೂ ತಗೊಳ್ತಿರಲಿಲ್ಲ. ಆತ ಅಷ್ಟೂ ಮಡಿಕೆಗಳನ್ನ ಪುನಃ ಗಾಡಿಯಲ್ಲಿ ಇಡಬೇಕಾಯಿತು. ಸಾಲ ಮಾಡಿ ತನ್ನ ಮನೆಗೆ ಬೇಕಾದಷ್ಟು ದವಸ ಧಾನ್ಯಗಳನ್ನ ಕೊಂಡ್ಕೊಳ್ಬೇಕಾಗಿತ್ತು. ಏಯ್ ಮೂರ್ಖ, ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಮುಖ ನೋಡಿದ್ನಲ್ಲ ನಾನು, ಅದಕ್ಕೆ ನನಗೆ ಇವತ್ತು ವ್ಯಾಪಾರ ಆಗಿಲ್ಲ ಅಂತೇಳಿ ಚಂದ್ರನಾಥ ಗಾಡಿಯನ್ನು ಬೈದ.

0: ಗಾಡಿನ ನೀವೇ ಹೊಡ್ಕೊಂಡೋಗಿ ಸ್ವಾಮಿ, ನಾಳೆ ನಿಮ್ಮನೆ ಬಂದು ತಗೊಳ್ತೀನಿ, ನಿಮ್ಮ ಬೈಗುಳ ಕೇಳಿ ಕೇಳಿ ಸಾಕಾಗೋಯ್ತು ಅಂತೇಳಿ ಗಾಡಿಯವನು ಗಾಡಿ ಬಿಟ್ಟು ಯಾವ ಕಡೆಗೆ ಹೋದ. ಬೇರೆ ದಾರಿ ಕಾಣದೆ ಚಂದ್ರನಾಥನೇ ಗಾಡಿಯನ್ನು ಓಡಿಸೋಕೆ ಶುರು ಮಾಡ್ದೆ. ಮಳೆ ಜೋರಾಗಿ ಸುರಿತಿತ್ತು, ಈ ಚಂದ್ರನಾಥನಿಗೆ ಸರಿಯಾಗಿ ಗಾಡಿ ಓಡಿಸೋದಕ್ಕೂ ಬರ್ತಿರಲಿಲ್ಲ. ಆ ಗಾಡಿನ ಅಡ್ಡಾದಿಡ್ಡಿಯಾಗಿ ಹೊಡೆದ, ಅವ್ರ ಮಡಕೆಗಳೆಲ್ಲ ಒಂದಿಷ್ಟು ಕೆಲವು ಬಿದ್ದು ರಸ್ತೆ ಮೇಲೆ ಒಡೆದು ಹೋದು. ಅದೂ ಅಲ್ಲದೆ ಹೋಗ್ತಾ ಹೋಗ್ತಾ ಈ ಗಾಡಿಯ ಚಕ್ರ ಕೆಸರಿನಲ್ಲಿ ಹೂತೋಯ್ತು. ಚಂದ್ರನಾಥ ಸಹಾಯಕ್ಕಾಗಿ ಕರೆದ, ಯಾರು ಬರ್ತಾರೆ, ಯಾರು ನೋಡ್ರು ಬಾಯಿಗೆ ಬಂದಂಗೆ ಬೈತಿದ್ದ. ಹತ್ತಿರದ ಮನೆಗಳಿಗೆ ಹೋಗಿ ಸಹಾಯ ಕೇಳ್ದ, ಅಪ್ಪ ನಾವ್ಯಾರೂ ಬರೋದಿಲ್ಲ, ನಿನ್ನ ಮನೆಗೆ ಬಂದಾಗ ನಮ್ಮನ್ನೆಲ್ಲ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದೆ ಅಂತ ಜನರು ಅಂದರು. ಚಂದ್ರನಾಥ ತಾನೇ ಸ್ವತಃ ಗಾಡಿನ ಮೇಲಕ್ಕೆದಕ್ಕೆ ಪ್ರಯತ್ನ ಪಟ್ಟ. ಎಷ್ಟು ಪ್ರಯತ್ನ ಪಟ್ಟರೂ ಗಾಡಿ ಚಕ್ರ ಮಾತ್ರ ಮೇಲೆ ಕೇಳಲೇ ಇಲ್ಲ. ಬದಲಾಗಿ ಗಾಡಿಯಲ್ಲಿದ್ದ ದವಸ ಧಾನ್ಯಗಳು ಮೂಟೆ ಕೂಡ ಅಕ್ಕಪಕ್ಕದ ಹಳ್ಳಕ್ಕೆ ಬಿದ್ದು ಹಾಳಾಗೋಯ್ತು. ಚಂದ್ರನಾಥ ದುಃಖದಿಂದ ಅಣ್ಣನ ಮನೆಗೆ ಬಂದ. ಅಣ್ಣ, ನನ್ನ ಮಡಕೆ ಒಡೆದೋಯ್ತು, ಸಾಲ ಮಾಡಿ ತಗೊಂಬಂದು ದವಸ ಧಾನ್ಯಗಳೆಲ್ಲವೂ ಓದುವ ಅಣ್ಣ, ನಾನು ಏನು ಮಾಡಲಿ, ಏನು ತಿನ್ನಲಿ ಅಂತ ಅಳ್ಲಿಕ್ಕೆ ಶುರು ಮಾಡ್ದೆ. ಯಾಕೆ ಚಿಂತೆ ಮಾಡ್ತಿತ್ತಮ್ಮ, ನಿನಗೆ ನಾನು ಸಹಾಯ ಮಾಡ್ತೀನಿ, ಆದರೆ ಇನ್ನು ಮುಂದೆ ಆದರೂ ಒಳ್ಳೆ ಮಾತುಗಳನ್ನ ಆಡೋದು ಕಲ್ತ್ಕೊಳ್ಳೋ. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು ಅನ್ನೋದು ಹಿರಿಯರು ಹೇಳ್ತಾರೆ, ಸುಮ್ಮನೆ ಅಲ್ಲ. ನಾವು ಕೆಟ್ಟ ಮಾತಾಡಿದಷ್ಟು ಜನ ನಮ್ಮ ಜೊತೆ ಕೆಟ್ಟವರಾಗಿ ವರ್ತಿಸ್ತಾರೆ, ಕಠೋರವಾಗಿ ವರ್ತಿಸ್ತಾರೆ. ಬಾಯಿ ಒಳ್ಳೆಯದಾಗಿದ್ದರೆ ಮಾತ್ರ ಎಲ್ಲರೂ ಒಳ್ಳೆಯರಾಗಿರ್ತಾರೆ, ಎಲ್ಲರೂ ನಮ್ಮವರಾಗಿರ್ತಾರೆ ಅಂತಂದ. ಸೋಮನಾಥನ ಮಾತು ಚಂದ್ರನಾಥಿಗೆ ಅರ್ಥವಾಯಿತು. ಇಲ್ಲಣ್ಣ, ಇನ್ನು ಯಾವತ್ತೂ ಯಾರನ್ನು ಕೆಟ್ಟದಾಗ ಮಾತಾಡಲ್ಲ ಅಂಥೇಳಿ ತೀರ್ಮಾನವನ್ನು ಮಾಡ್ದ. ಅವತ್ತಿಂದ ಅಣ್ಣ ತಮ್ಮಂದ್ರ ಜೊತೆಯಾಗಿ ಬದುಕಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಹೇಳೋದು, ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದಾಗಿರುತ್ತೆ, ಊರಿನ ಜನ ಕೂಡ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಈ ಗಾದೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಬಾಯಿ ಒಳ್ಳೆದಿದ್ರೆ ಊರೆಲ್ಲ ಒಳ್ಳೆದು ಎಂಬ ಗಾದೆ ಮಾತಿನ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ನನ್ನ ಫ್ರೆಂಡ್ಗೆ ಹುಷಾರಿರ್ಲಿಲ್ಲ, ನನ್ ಕೂಡ್ಲೆ ಟೀಚರ್ಗೆ ಹೇಳಿ ಅವಳಿಗೆ ಹೆಲ್ಪ್ ಮಾಡ್ದೆ,
6: ಆದ್ರೆ ಅವನು ಇವಳಿಗೆ ಯಾವತ್ತೂ ಸಹಾಯನೇ ಮಾಡಿಲ್ಲ.
7: ಅವನು ಬೇರೆಯವರಿಗೆ ಸಹಾಯ ಮಾಡಿದಾನ?
5: ಹ್ಞೂ ಮಾಡ್ತಾನೆ, ಇದುವರೆಗೆ ನಂಗ್ ಮಾಡಿಲ್ಲ.
7: ಹೋಗ್ಲಿ, ಅವನಿಗೆ ನಿನಗೆ ಸಹಾಯ ಮಾಡುವಂತಹ ಪ್ರಸಂಗ ಬಂದಿತ್ತಾ?
5: ಹ್ಞೂ ಬಂದಿರಲಿಲ್ಲ, ಆದರೂ
7: ಒಳ್ಳೆ ಪುಟ್ಟು ನೀನು, ನಿನಗೆ ಸಹಾಯ ಮಾಡೋ ಪ್ರಸಂಗ ಬಂದಿಲ್ಲ ಅಂತೀಯ, ಆತ ಬೇರೆಯವರಿಗೆ ಸಹಾಯ ಮಾಡ್ತಾನೆ ಅಂತೀಯ, ಮತ್ತೆ ಯಾಕೆ ನಿನಗೆ ಅವನ ಮೇಲೆ ಅಸಮಾಧಾನ? ಬಾಯಿಲಿ ಕೂತ್ಕೋ, ನನ್ನ ಕತೆ ಕಡತದಲ್ಲೇ ಇದಕ್ಕೂ ಇದೆ ಉತ್ತರ, ಸಹಾಯದ ಸರಣಿ ಅಂತ. ಎಲ್ಲರೂ ಕೇಳ್ತೀರಾ ಈಗ? ದಿವ್ಯ ಒಬ್ಬ ಆಗರ್ಭ ಶ್ರೀಮಂತರ ಮನೆಯ ಸೊಸೆಯಾಗಿದ್ಲು. ಶ್ರೀಮಂತಿಕೆಯಲ್ಲೇ ಬೆಳೆದು ಶ್ರೀಮಂತ ಮನೆಗೆ ಸೇರಿದವಳು ಅವಳಾಗಿದ್ಲು. ಮನೆಯಲ್ಲಿ ಎಲ್ಲ ಶ್ರೀಮಂತಿಕೆಯ ಸೌಕರ್ಯಗಳೂ ಇದ್ವು. ದಿವ್ಯಳಿಗೆ ಒಬ್ಬನೇ ಒಬ್ಬ ಮಗ ಇದ್ದ, ಅವನನ್ನು ದಿವ್ಯ ಕಣ್ಣು ರೆಪ್ಪೆ ಮೇಲಿಟ್ಟು ಸಾಕ್ತಾ ಇದ್ಲು. ಅವನ ಪ್ರತಿ ಕೆಲಸದ ಮೇಲೆ ಕಣ್ಣಿಡ್ತಾ ಇದ್ಲು. ಕಾರ್ನಲ್ಲಿ ಶಾಲೆಗೆ ತಾನೇ ಕರ್ಕೊಂಡು ಹೋಗಿ ವಾಪಸ್ಸು ಕರ್ತರ್ತಾ ಇದ್ಲು. ಒಟ್ಟಿನಲ್ಲಿ ಮಗನ ಎಲ್ಲ ಇಚ್ಛೆಯನ್ನು ಅವಳು ಬಹಳ ಪ್ರೀತಿಯಿಂದ ಪೂರೈಸ್ತಾ ಇದ್ಲು. ಒಂದಿನ ಮಗ ತಾಯಿಯನ್ನು ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಬಾ ಅಂತ ಪೀಡಿಸ್ತಾನೆ. ದಿವ್ಯ ನೋಡ್ತಾಳೆ, ಆಗಲೇ ಸಂಜೆ ಆಗಿಬಿಟ್ಟಿತ್ತು. ಲಾಂಗ್ ಡ್ರೈವ್ ಅಂದರೆ ವಾಪಸ್ ಬರುವಾಗ ಕತ್ಲಾಗ್ಬಿಡತ್ತೆ. ಆದರೆ ಮುದ್ದು ಮಗನ ಆಸೆಯನ್ನು ತಳ್ಳಿ ಹಾಕೋಕ್ಕಾಗದೆ ಅವಳು ಬೇಗ ಬಂದರಾಯಿತು ಅಂತ ಕಾರನ್ನು ಹೊರಗೆ ತೆಗೆದು ಮಗನ ಜೊತೆ ಲಾಂಗ್ ಡ್ರೈವಿಗೆ ಹೊರಡ್ತಾಳೆ. ಇಬ್ಬರು ವಿನೋದವಾಗಿ ಮಾತಾಡ್ತಾ ಹೋಗ್ತಾನೇ ಇದ್ರು. ಆ ಮಾತಿನ ಭರಾಟೆಯಲ್ಲಿ ದಿವ್ಯಂಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಬಹಳ ದೂರ ಹೋದ್ಮೇಲೆ ದಿವ್ಯ ಎಚ್ಚೆತ್ತುಕೊಳ್ತಾಳೆ. ಅಯ್ಯೋ, ಎಷ್ಟು ದೂರ ಬಂದುಬಿಟ್ಟೆ,

0: ಈಗಲೇ ಕತ್ಲಾಗ್ಬಿಟ್ಟಿದೆ. ದಾರಿ ಮಧ್ಯೆ ಕಾಡಿನ ಮಧ್ಯದ ನಿರ್ಜನ ಪ್ರದೇಶವನ್ನು ದಾಟಿ ಬಹಳ ಮುಂದೆ ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಡು ಬೇಗನೆ ಕಾರಿನ ರಿವರ್ಸ್ ಗೇರ್ ಹಾಕಿ ವಾಪಸ್ಸು ಹೊರಡ್ತಾಳೆ ದಿವ್ಯ. ಮಗ ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿದೆ ಮೊದಲಿನ ಹಾಗೆ ಹರಡ್ತಾನೇ ಇದ್ದ. ದಿವ್ಯ ಹಾರಿಕೆ ಉತ್ತರವನ್ನು ಕೊಡ್ತಾ ಕಾರನ್ನು ಚಲಾಯಿಸ್ತಾ ಇದ್ಲು. ಹೊರಗಡೆ ಕತ್ಲು ಆವರಿಸಿಬಿಟ್ಟಿತ್ತು. ಆ ಕಾಡು ಬಂದೇ ಬಿಡುತ್ತೆ, ಆ ಕಾಡೊಂದು ದಾಟಿದ್ರೆ ಸಾಕು, ಮತ್ತೇನು ಭಯ ಇಲ್ಲ ಅಂದ್ಕೊಂಡು ದಿವ್ಯ ವೇಗವಾಗಿ ಕಾರನ್ನು ಚಲಾಯಿಸಿದ್ಲು. ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ, ಅವಳು ಹೆದರಿದ ಹಾಗೆ, ಕಾರ್ ಕೆಟ್ಟು ಕಾಡಿನ ಮಧ್ಯದ ದಾರಿಯಲ್ಲಿ ನಿಂತ್ಬಿಡುತ್ತೆ.
1: ಆ ಕಾಡಿನಲ್ಲಿ ಅವಳಿಗೆ ತೊಂದರೆ ಆಯ್ತು,
2: ಅವಳು ಅನ್ಕೊಂಡಂಗೆ ಆಯ್ತಲ್ಲ.
0: ದಿವ್ಯ ಬೆದರ್ಬಿಡ್ತಾಳೆ. ಮನಸ್ಸಿನಲ್ಲಿ ಏನೇನೋ ಬೇಡದ ಕೆಟ್ಟ ಕಲ್ಪನೆಗಳು ಮುತ್ಕೊಳ್ಳುತ್ತೆ. ಪ್ರಪಂಚದ ಎಲ್ಲ ಅನಾಹುತಗಳು ಈಗ ತನಗೇ ಆಗಲಿದೆ ಅಂತ ಅವಳು ಭಯದಿಂದ ತತ್ತರಿಸಿ ಹೋಗ್ತಾಳೆ. ಮಾರ್ಗದಲ್ಲಿ ಆಗೊಮ್ಮೆ ಈಗೊಮ್ಮೆ ವಾಹನಗಳು ಬರ್ರ ಅಂತ ಸದ್ದು ಮಾಡ್ತಾ ಮುಂದೆ ಸಾಗ್ತಾ ಇದ್ವು. ಆ ವಾಹನಗಳನ್ನು ಅಡ್ಡಗಟ್ಟಿ ಸಹಾಯ ಕೇಳೋದಿರಲಿ, ಕಾರಿನ ಕಿಟಕಿಗಳನ್ನು ಕೆಳಗಿಳಿಸೋಕ್ಕೂ ಅವಳು ಭಯಪಡ್ತಾಳೆ. ಅಷ್ಟರಲ್ಲಿ ದಪ್ಪ ಟೊಣಪ ಒಬ್ಬ ಬೈಕ್ ಒಂದರಲ್ಲಿ ಬಂದವ ನಿಂತ ಕಾರನ್ನ ನೋಡಿ ಮೆಲ್ಲಗೆ ಬೈಕ್ ನಿಲ್ಲಿಸಿ ಕಿಟಕಿಯ ಗಾಜನ್ನು ತರ್ತಾನೆ. ದಿವ್ಯಾಳಿಗೆ ಅವನನ್ನು ನೋಡಿ ಜೀವ ಬಾಯಿಗೆ ಬಂದಾಗುತ್ತೆ. ಅವಳು ವಿಧಿ ಇಲ್ಲದೆ ಹೆದರ್ತಾ ಕಿಟಕಿ ಗಾಜನ್ನ ಕೊಂಚ ಇಳಿಸ್ತಾಳೆ. ಆತ ತೆರೆದ ಆ ಸ್ವಲ್ಪ ಭಾಗದಲ್ಲಿ ಹಣಕಿ, ಮೇಡಮ್ ಏನಾಗಿದೆ, ಏನಾದರೂ ಸಹಾಯ ಬೇಕೇ ಅಂತ ಭರವಸೆಯ ಮಾತನ್ನು ಆಡ್ತಾನೆ. ಅವನ ವಿನಯಪೂರ್ವಕ ಮಾತಿನಿಂದ ಅವಳ ಹೋದ ಜೀವ ಬಂದಾಗುತ್ತೆ. ಅವಳು ಕಾರ್ ಕೆಟ್ಟಿರೋ ವಿಷಯ ತಿಳಿಸ್ತಾಳೆ. ಆತ ಡಿಕ್ಕಿ ತೆರೆದು ನೋಡಿ ಕೆಲ ಸಮಯದಲ್ಲೇ ಅದರಲ್ಲಾದ ತಾಂತ್ರಿಕ ದೋಷವನ್ನು ಸರಿಪಡಿಸ್ತಾನೆ. ಕಾರು ಈಗ ಸ್ಟಾರ್ಟ್ ಆಗುತ್ತೆ. ದಿವ್ಯಾಳಿಗೆ ಆ ವ್ಯಕ್ತಿ ದೇವ್ರ ಹಾಗೆ ಕಾಣ್ತಾನೆ.
3: ನೀನು ಟೊಣಪ ಅಂದಾಗ ನನಗೆ ಗಾಬರಿ ಆಯ್ತು,
1: ಅವನು ಏನ್ ಮಾಡ್ತಾನೋ ಅಂತ.
4: ಆದ್ರೆ ಎಷ್ಟು ಒಳ್ಳೆಯವನಾಗಿದ್ದ ಅವನು.
0: ಹೌದು. ಅವಳು ತನ್ನ ಬ್ಯಾಗ್ನಿಂದ ನೋಟುಗಳ ಕಂತೆಯನ್ನು ಹೊರಗೆ ತೆಗೆದು ಬಹಳ ಕೃತಜ್ಞತೆಯಿಂದ, ಸರ್ ನೀವು ಇವತ್ತು ನನಗೆ ಮಾಡಿದ ಸಹಾಯಕ್ಕೆ ನಾನು ನನ್ನ ಜೀವನ ಪರ್ಯಂತ ಆಭಾರಿಯಾಗಿರ್ತೀನಿ, ಈ ಚಿಕ್ಕ ಮೌಲ್ಯವನ್ನು ತಗೊಳ್ಳಿ ಅಂತ ಹಣವನ್ನು ಕೊಡೋಕ್ಕೆ ಹೋಗ್ತಾಳೆ. ಆತ ನಕ್ಬಿಟ್ಟು ಬಹಳ ವಿನೀತನಾಗಿ ಹಣವನ್ನು ಸ್ವೀಕರಿಸೋಕ್ಕೆ ನಿರಾಕರಿಸ್ತಾನೆ. ನಾನು ಇದಕ್ಕಾಗಿ ನಿಮಗೆ ಸಹಾಯ ಮಾಡಲಿಲ್ಲ ಮೇಡಮ್ ಅಂತ ಅವನು ಹೇಳಿದಾಗ ದಿವ್ಯ, ಅದು ನನಗೂ ಗೊತ್ತು ಆದರೂ ಅಂತ ಹೇಳ್ತಾ ಇರಬೇಕಾದ್ರೆ ಆತ, ಮೇಡಮ್ ನನಗೆ ಸಂತೋಷ ಪಡಿಸೋಕ್ಕೆ ಈ ಸಹಾಯದ ಸರಣಿಯನ್ನು ಮುಂದುವರಿಸಿ ಅಂತ ಆತ್ಮೀಯವಾಗಿ ನಕ್ಕು ಬೈಕ್ ಏರಿ ಮುಂದಕ್ಕೆ ಹೋಗೆ ಬಿಡ್ತಾನೆ. ದಿವ್ಯ ಅವನ ಮಾತನ್ನು ಅರಗಿಸ್ಕೊಳ್ತಾ ಕೊಂಚ ಹೊತ್ತ ಹಾಗೆ ಕೂತಿದ್ಲು. ಆಮೇಲೆ ಕಾರನ್ನು ಸ್ಟಾರ್ಟ್ ಮಾಡಿ ಗಾಡಿಯನ್ನು ಚಲಾಯಿಸ್ತಾಳೆ. ಕಾರು ಕಾಡು ದಾಟಿ ಊರಿಗೆ ಹತ್ತಿರವಾಯಿತು. ಈಗ ಅವಳು ಇನ್ನೂ ಅಪಾಯ ಇಲ್ಲ ಅಂತ ನಿಶ್ಚಿಂತಳಾಗ್ತಾಳೆ. ಆಗ ಮಗ, ಅಮ್ಮ ತುಂಬ ಹಸಿವು ಅಂತ ಹೇಳ್ದ. ಹಸಿವು ಅವಳಿಗೂ ಆಗ್ತಾ ಇತ್ತು. ಅವರು ರಸ್ತೆ ಬದಿಯ ಡಾಬಾ ಒಂದಕ್ಕೆ ಹೋಗ್ತಾರೆ. ಅಲ್ಲಲ್ಲಿ ಬೆಂಚ್ ಹಾಕಿದ್ರು, ಹಲವರು ಕೂತು ಊಟ ಮಾಡ್ತಾ ಇದ್ರು. ದಿವ್ಯ ಖಾಲಿ ಇರೋ ಬೆಂಚ್ ಮೇಲೆ ಮಗನ ಜೊತೆ ಕೂತ್ಕೋತಾಳೆ. ಆಗ ತುಂಬಿದ ಗರ್ಭಿಣಿಯೊಬ್ಳು ಎರಡು ಗ್ಲಾಸ್ ನೀರು ತಂದಿಟ್ಟು ನಗ್ತಾ ನಗ್ತಾ ಅವರ ಆರ್ಡರ್ಗಳನ್ನು ಬರ್ಕೊಂಡು ಹೋಗ್ತಾಳೆ. ಮತ್ತೆ ಅಷ್ಟೇ ಪ್ರೀತಿಯಿಂದ ಅವ್ರು ಕೇಳಿದ್ದನ್ನು ತಂದುಕೊಡ್ತಾ ಇದ್ಲು. ದಿವ್ಯಾಳಿಗೆ ಅವಳ ಸ್ಥಿತಿ ನೋಡಿ ತುಂಬ ಕನಿಕರವೆನಿಸುತ್ತೆ. ತುಂಬ ಗರ್ಭಿಣಿ, ಮನೆಯಲ್ಲಿದ್ದು ವಿರಾಮ ಪಡಿಬೇಕಾದ ಇವಳು ಹೊಟ್ಟೆ ಹೊತ್ತು ಅಡ್ಡಡ್ಡಾಗಿ ನಡೀತಾ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ಲು. ಜಗತ್ತಿನಲ್ಲಿ ಎಂತೆಂಥ ಸನ್ನಿವೇಶಗಳನ್ನು ಜನರು ಎದುರಿಸ್ಬೇಕಾಗಿ ಬರುತ್ತಲ್ಲ ಅಂತ ಅವಳು ಅಂದ್ಕೊಂಡ್ಳು. ಏನಮ್ಮ ಯಾವಾಗ ಹೆರಿಗೆ ಸಮಯ ಅಂತ ಕೇಳಿದ್ಲು ದಿವ್ಯ ಸ್ನೇಹದಿಂದ ಆ ಗರ್ಭಿಣಿಗೆ. ಅವಳು ನಗ್ತಾ, ನಾಳೆ ಆಸ್ಪತ್ರೆಗೆ ಸೇರ್ಕೊಳ್ಬೇಕು ಮೇಡಮ್, ಸೇರೋಕ್ಕೆ 1,000 ರೂಪಾಯಿಗಳನ್ನು ಕಟ್ಟಬೇಕು, ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಗಂಡ ಕೂಡ ಹಣ ಜೋಡಿಸೋಕ್ಕೆ ಹೋಗಿದ್ದಾನೆ ಅಂತ ನಗ್ನಗ್ತಾ ಹೇಳಿದ್ಲು. ಅವಳು ಬಿಲ್ಲನ್ನು ಪಾವತಿಸಲು ಕೌಂಟರ್ನ ಕಡೆಗೆ ಹೋಗ್ತಾಳೆ. ದಿವ್ಯ ಕಣ್ಣಂಚಿನ ನೀರನ್ನು ಒರೆಸ್ಕೊಂಡ್ಳು. ಆಗ ಅವಳ ಕಿವಿಯಲ್ಲಿ ಆ ಬೈಕ್ ಸವಾರ ಸಹಾಯದ ಸರಣಿ ಮುಂದುವರಿಸಿ ಅಂತ ಹೇಳಿದ ಹಾಗಾಯಿತು. ದಿವ್ಯ ನೋಟಿನ ಚಿಕ್ಕ ಕಂತೆಯನ್ನು ಅಲ್ಲಿಟ್ಟು ಮಗನ ಜೊತೆ ಕಾರನ್ನು ಏರ್ತಾಳೆ. ಗರ್ಭಿಣಿ ಚಿಲ್ಲರೆ ಕೊಡೋಕ್ಕೆ ಅಂತ ಬಂದವಳು ನೋಟಿನ ಕಂತೆ ನೋಡಿ ಕೂಗಿದ್ಲು, ಮೇಡಮ್ ನಿಮ್ಮ ಹಣ. ಅದಕ್ಕೆ ದಿವ್ಯ, ಅದು ನಿನಗೆ ಅಂತ ಹೇಳ್ತಾ ಕಾರನ್ನು ಚಲಾಯಿಸಿದ್ಲು. ನೋಟನ್ನು ಹಿಡಿದ ಗರ್ಭಿಣಿಯ ಕಣ್ಣಲ್ಲಿ ಕೃತಜ್ಞತೆಯ ಭಾವ ಕಂಡು ದಿವ್ಯ ಧನ್ಯಭಾವವನ್ನು ಅನುಭವಿಸ್ತಾಳೆ. ಪುಟ್ಟು, ಗೊತ್ತಾಯ್ತಾ, ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಾವು ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹಾಯ ಮಾಡಲೇಬೇಕು ಅಂತೇನಿಲ್ಲ. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಮಾಡಿದರೆ ಸಾಕು. ವಿಶ್ವ ನಿಮ್ಮ ಒಳ್ಳೆಯ ನಡತೆಯನ್ನು ಗುರುತಿಸುತ್ತೆ. ಹಾಗಾಗಿ ಈ ಸಹಾಯದ ಸರಣಿಯನ್ನು ಮುಂದುವರಿಸಬೇಕು.
1: ಹಾ, ಅವನು ನನಗೆ ವಾಪಸ್ಸು ಸಹಾಯ ಮಾಡಬೇಕು ಅಂತ ಬಯಸಬಾರ್ದು ಅಲ್ವಾ?
0: ಹ್ಞೂ ಗಂಧ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
9: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
10: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
11: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
13: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
14: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
13: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
14: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
15: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
16: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿಯೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ಮೆಡಿಕಲ್ ಐಕಾನ್ಸ್ ಸಾಮಾಜಿಕ ಸ್ವಯಂ ಸೇವಾ ತಂಡದ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಧ್ಯ ಕರ್ನಾಟಕ ಭಾಗದ ಜನರಿಗೆ ನ್ಯಾಯಾಂಗ ಸೇವೆಗಳು ಸುಲಭವಾಗಿ ದೊರಕುವ ಉದ್ದೇಶದಿಂದ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಮಾಡುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಮನವಿದಾರರು ತಿಳಿಸಿದರು. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಸೇರಿದಂತೆ ಮಧ್ಯ ಕರ್ನಾಟಕ ಭಾಗದ ನಾಗರಿಕರು ಹೈಕೋರ್ಟ್ ಸಂಬಂಧಿತ ಪ್ರಕರಣಗಳು, ಮೇಲ್ಮನವಿ ಅರ್ಜಿಗಳು, ಕಾನೂನು ವ್ಯವಹಾರಗಳು ಹಾಗೂ ಇತರೆ ನ್ಯಾಯಾಂಗ ವಿಚಾರಗಳಿಗಾಗಿ ದೂರದ ಮಂಗಳೂರಿಗೆ ಅಥವಾ ಬೆಂಗಳೂರಿಗೆ ತೆರಳಬೇಕಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಆರ್ಥಿಕ, ಸಮಯ ಹಾಗೂ ದೂರದ ಪ್ರಯಾಣದ ತೊಂದರೆಗಳು ಹೆಚ್ಚಾಗುತ್ತಿದೆ ಎಂದು ಮನವಿದಾರರು ತಿಳಿಸಿದರು. ಮಧ್ಯ ಕರ್ನಾಟಕ ಶಿವಮೊಗ್ಗ ಭಾಗವು ಶಿಕ್ಷಣ, ಆರೋಗ್ಯ, ವ್ಯಾಪಾರ ಹಾಗೂ ಆಡಳಿತಾತ್ಮಕವಾಗಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶವಾಗಿದ್ದು ಇಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾದರೆ ಲಕ್ಷಾಂತರ ಜನರಿಗೆ ಅನುಕೂಲವಾಗಲಿದೆ. ಈಗಾಗಲೇ ರಾಜ್ಯದ ಇತರೆ ಭಾಗಗಳಿಗೆ ನೀಡಿರುವಂತೆ ಶಿವಮೊಗ್ಗಕ್ಕೂ ನ್ಯಾಯಯುತ ಆದ್ಯತೆ ನೀಡಬೇಕಾಗಿದೆ. ಆದುದರಿಂದ ಶಿವಮೊಗ್ಗ ಜಿಲ್ಲೆಯ ಹಾಗೂ ಮಧ್ಯ ಕರ್ನಾಟಕ ಭಾಗದ ಜನರ ಹಿತದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ. ಇದಕ್ಕೂ ಮೊದಲು ಮನವಿದಾರರು ಕೋರ್ಟ್ ಹಿಂಭಾಗದಲ್ಲಿ ಹಲವು ದಿನಗಳಿಂದ ವಕೀಲರು ನಡೆಸುತ್ತಿರುವ ಹೋರಾಟದ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮೆಡಿಕಲ್ ಐಕಾನ್ಸ್ನ ಸಾಮಾಜಿಕ ಸ್ವಯಂ ಸೇವಾ ತಂಡದ ಗೌರವ ಅಧ್ಯಕ್ಷ ಹೇಮರಾಜ್ ಜಿಎಚ್, ಅಧ್ಯಕ್ಷ ಮಂಜುನಾಥ್ ಎಂಎಲ್, ಉಪಾಧ್ಯಕ್ಷ ಜಯರಾಜ್ ಸತೀಶ್, ಸಂಘಟನಾ ಕಾರ್ಯದರ್ಶಿ ಗುರುರಾಜ್ ಎಲ್, ಪದಾಧಿಕಾರಿಗಳಾದ ಸತೀಶ್, ಗಿರೀಶ್ ಮಸರೂರು, ಮಂಜುನಾಥ್ ಬಿ, ಮಧು ಕೆಜಿ ಅಶೋಕ್, ಶಫಿ, ಭವಾನಿ ರಾಜ್ ಸಿಂಧ್ಯಾ, ಉಮೇಶ್, ರಘು ಸೇರಿದಂತೆ ಹಲವರಿದ್ದರು. ಮುಂದಿನ ವಿವರ. ಶಿಕಾರಿಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ನಿಯಂತ್ರಣ ಹಾಗೂ ಇತ್ತೀಚೆಗೆ ನಡೆದ ನಾಯಿ ಕಡಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರದ ಆದೇಶದಂತೆ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ನಡೆಸಿ ಆರೈಕೆ ಮಾಡಿದ ನಂತರ ಅವುಗಳನ್ನು ಯಾವ ಸ್ಥಳದಿಂದ ಹಿಡಿಯಲಾಗಿತ್ತು ಅದೇ ಸ್ಥಳಕ್ಕೆ ಮರಳಿ ಬಿಡಲು ನಿಯಮಗಳನ್ನು ರೂಪಿಸಲಾಗಿದೆ. ಇದರನ್ವಯ ಶಿಕಾರಿಪುರ ಪುರಸಭೆಯಿಂದ 2024-25 ಸಾಲಿನಲ್ಲಿ 711 ಬೀದಿ ನಾಯಿಗಳಿಗೆ ಹಾಗೂ 2025-26 ಸಾಲಿನಲ್ಲಿ 110 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದೆ. ಪ್ರಸಕ್ತ 2026-27 ಸಾಲಿನಲ್ಲಿಯೂ ಎಬಿಸಿ ಪ್ರಕ್ರಿಯೆ ನಡೆಸಲು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಪ್ರಸ್ತುತ ಇದು ಅನುಷ್ಠಾನದ ಹಂತದಲ್ಲಿದೆ ಎಂದು ಪುರಸಭೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಣುವಿದ್ಯುತ್ ಸ್ಥಾವರ ಘಟಕಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು ಈ ನಿಟ್ಟಿನಲ್ಲಿ ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಮಾಡುತ್ತಿರುವ ಹೋರಾಟಕ್ಕೆ ಶಿವಮೊಗ್ಗದ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿವೆ. May 27 ಬೆಳಗ್ಗೆ 10:30 ಶಿವಮೊಗ್ಗದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಯೋಜನೆ ವಿರೋಧಿಸಿ ಮನವಿ ಸಲ್ಲಿಸಲಿದ್ದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ಪರ್ಯಾವರಣ ಟ್ರಸ್ಟ್, ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ, ನಾಗರಿಕ ಹಿತರಕ್ಷಣಾ ವೇದಿಕೆ, ನಿರ್ಮಲ ತುಂಗಭದ್ರ ಅಭಿಯಾನ, ಮಾಚೇನಹಳ್ಳಿ ಕೈಗಾರಿಕಾ ವಸಾಹತು, ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ, ರಾಷ್ಟ್ರಭಕ್ತ ಬಳಗ, ಪಶ್ಚಿಮಘಟ್ಟ ಉಳಿಸಿ ವೇದಿಕೆ, ಅಣ್ಣಾ ಹಜಾರೆ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಕಾರ್ಮಿಕರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಲಿವೆ. ಪ್ರಜ್ಞಾವಂತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿರಲು ಸಂಘಟಕರು ಕೋರಿರುತ್ತಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯನ್ನು ಶಿವಮೊಗ್ಗದ ಅಮೃತ್ ನೋನಿ ಉತ್ಪಾದನಾ ಕೇಂದ್ರದಲ್ಲಿ ಆಚರಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾ ನಾಗರಾಜ್ ಪರಿಸರ ಅವರು ಪರಿಸರದಲ್ಲಿ ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ಕುರಿತು ವಿವರಿಸಿದರು. ಪರಿಸರದಲ್ಲಿ ಪ್ಲಾಸ್ಟಿಕ್ನಿಂದ ಆಗುತ್ತಿರುವ ಅನಾಹುತಗಳು, ಜೀವ ವೈವಿಧ್ಯತೆಯ ನಾಶ, ಮಾನವ ವನ್ಯಜೀವಿಗಳ ಮೇಲೆ ಹೆಚ್ಚುತ್ತಿರುವ ದುಷ್ಪರಿಣಾಮಗಳ ಕುರಿತು ತಿಳಿಸುತ್ತಾ, ಸರ್ಕಾರ 2022 ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಿರುವುದು ನಿಜ, ಆದರೆ ಉತ್ಪತ್ತಿಯನ್ನು ನಿಲ್ಲಿಸಲಿಲ್ಲ. ಎಲ್ಲಿಯವರೆಗೂ ಉತ್ಪತ್ತಿಯನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೂ ಅದರ ಬಳಕೆ ನಿಲ್ಲುವುದಿಲ್ಲ. ಪ್ರತಿನಿತ್ಯ ಸಾವಿರಾರು ಜೀವಿಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ನಶಿಸುತ್ತಿವೆ. ಇದರ ವಿರುದ್ದ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ಸರ್ಕಾರದ ಜೊತೆ ಸಾರ್ವಜನಿಕರಾದ ನಾವೆಲ್ಲ ಕೈಜೋಡಿಸುವುದರಿಂದ ಮಾತ್ರ ಈ ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗಳನ್ನು ನಿಲ್ಲಿಸಲು ಸಾಧ್ಯ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದರ ಮೂಲಕ ನಾವುಗಳು ನಮ್ಮ ಜೊತೆ ಜೀವ ವೈವಿಧ್ಯವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಇನ್ನರ್ವಿಲ್ ಕ್ಲಬ್ ವಿಶ್ವದ ಅತಿದೊಡ್ಡ ಮಹಿಳಾ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿದ್ದು 100 ಹೆಚ್ಚು ದೇಶಗಳಲ್ಲಿ 100,00,000 ಸದಸ್ಯರನ್ನು ಹೊಂದಿದೆ. ಇನ್ನರ್ವಿಲ್ ಕ್ಲಬ್ ಜಿಲ್ಲಾಧ್ಯಕ್ಷ ಶಬರಿ ಕಡಿದಾಳ್ ಮಾತನಾಡಿ, ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಪೂರ್ವ ಹಾಗೂ ಸನ್ಬೂರ್ನ್ ಮತ್ತು ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಇನ್ನರ್ವಿಲ್ ರೋಗಿಗಳ ಆರೈಕೆ ಉಪಕರಣ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣ, ಆರೋಗ್ಯ, ಪರಿಸರ, ಮಹಿಳಾ ಸಬಲೀಕರಣ ಹಾಗೂ ಸಮಾಜಮುಖಿ ಸೇವೆ ಯೋಜನೆಗಳನ್ನು ಇನ್ನರ್ವಿಲ್ ಸಂಸ್ಥೆ ನಡೆಸುತ್ತಿದೆ ಎಂದು ತಿಳಿಸಿದರು. ಇನ್ನರ್ವಿಲ್ ರೋಗಿಗಳ ಆರೈಕೆ ಉಪಕರಣ ಕೇಂದ್ರವನ್ನು ಶಿವಮೊಗ್ಗ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕೆಎಸ್ ನಟರಾಜ್ ಉದ್ಘಾಟಿಸಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನರ್ವಿಲ್ ಕ್ಲಬ್ ಜೊತೆಗೂಡಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಕೈಜೋಡಿಸುವುದಾಗಿ ಭರವಸೆ ನೀಡಿದರು. ಇನ್ನರ್ವಿಲ್ ಕ್ಲಬ್ ಶಿವಮೊಗ್ಗ ಪೂರ್ವ ಅಧ್ಯಕ್ಷೆ ವೀಣಾ ಸುರೇಶ್ ಮಾತನಾಡಿ, ಅಪಘಾತ, ಶಸ್ತ್ರಚಿಕಿತ್ಸೆ, ಸ್ಟ್ರೋಕ್ ಹಾಗೂ ವೃದ್ಧಾಪ್ಯ ಸಮಸ್ಯೆಗಳಿಂದ ಬಳಲುವ ಅನೇಕ ರೋಗಿಗಳಿಗೆ ತಾತ್ಕಾಲಿಕವಾಗಿ ವೀಲ್ಚೇರ್, ಪೇಷಂಟ್ ಕಾರ್ಟ್ ಮತ್ತು ಮ್ಯಾಟ್ರಿಸ್, ವಾಕರ್, ಕ್ರಚ್, ಏರ್ಬೆಡ್, ಕಮೋಡ್ ಹೊಂದಿರುವ ವೀಲ್ಚೇರ್ ಮುಂತಾದ ವೈದ್ಯಕೀಯ ಉಪಕರಣಗಳ ಅವಶ್ಯಕತೆ ಉಂಟಾಗುತ್ತದೆ ಎಂದು ಹೇಳಿದರು. ಬಡ ಹಾಗೂ ಹಿಂದುಳಿದ ವರ್ಗದವರಿಗೆ ಇವುಗಳನ್ನು ಖರೀದಿಸುವುದು ಕಷ್ಟವಾಗುತ್ತದೆ. ಇಂತಹ ರೋಗಿಗಳಿಗೆ ಕಡಿಮೆ ಮಾಸಿಕ ಬಾಡಿಗೆಯೊಂದಿಗೆ ಠೇವಣಿ ಆಧಾರದಲ್ಲಿ ಉಪಕರಣಗಳನ್ನು ನೀಡಲಾಗುತ್ತದೆ. ಉತ್ತಮ ಸ್ಥಿತಿಯಲ್ಲಿ ಉಪಕರಣಗಳನ್ನು ಹಿಂತಿರುಗಿಸಿದರೆ ಠೇವಣಿ ಮೊತ್ತವನ್ನು ಮರುಪಾವತಿಸಲಾಗುತ್ತದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಶೇಕಡ 50% ರಿಯಾಯಿತಿ ನೀಡಲಾಗುತ್ತದೆ ಎಂದರು. ಮುಂದಿನ ವಿವರ. ಸ್ಥಳೀಯ ಸಮಾಜಮುಖಿ ಕಾರ್ಯಗಳಲ್ಲಿ ಹಾಗೂ ಯುವ ನಾಯಕತ್ವದ ಬೆಳವಣಿಗೆಯಲ್ಲಿ ಜೆಸಿಐ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದೆ ಎಂದು 2026 ಸಾಲಿನ ಜೆಸಿಐ ಶಿವಮೊಗ್ಗ ವಿವೇಕ್ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕಡಂಬ ಹೇಳಿದರು. ಜೆಸಿಐ ಶಿವಮೊಗ್ಗ ವಿವೇಕ್ ಪೋಷಿಸುತ್ತಿರುವ ಸ್ವಾಮಿ ವಿವೇಕಾನಂದ ಪಾರ್ಕ್ ಭೇಟಿ ನೀಡಿದ ಜೆಸಿಐ ಇಂಟರ್ನ್ಯಾಷನಲ್ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರನ್ನು ಸನ್ಮಾನಿಸಿ ಮಾತನಾಡಿ, ನಮ್ಮ ಘಟಕ ದತ್ತು ಪಡೆದಿರುವ ಪಾರ್ಕ್ಗೆ ವಿಶ್ವ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರು ಭೇಟಿ ನೀಡಿ ಕೆಲಸ ಶ್ಲಾಘಿಸಿರುವುದು ನಮ್ಮ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು. ಪಾರ್ಕ್ ವೀಕ್ಷಣೆ ಮಾಡಿದ ಅಂತಾರಾಷ್ಟೀಯ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಅವರಿಗೆ ಜೆಸಿಐ ಶಿವಮೊಗ್ಗ ವಿವೇಕ್ ಘಟಕವು ಪಾರ್ಕಿನ ಸೌಂದರ್ಯೀಕರಣ, ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಬಳಕೆ ಯೋಗ್ಯ ಆಗುವಂತೆ ರೂಪಿಸಿರುವ ಸಮಗ್ರ ರೂಪುರೇಷ ಮತ್ತು ನೀಲನಕಾಶೆಯನ್ನು ವಿವರಿಸಲಾಯಿತು. ಜೆಸಿಐ ಇಂಟರ್ನ್ಯಾಷನಲ್ ಉಪಾಧ್ಯಕ್ಷ ಕೆಂಗೋ ಸುಜುಕಿ ಮಾತನಾಡಿ, ಸ್ಥಳೀಯ ಸಂಸ್ಥೆಯೊಂದು ಸಾರ್ವಜನಿಕ ಆಸ್ತಿಯನ್ನು ಸರ್ಕಾರದ ಸಹಕಾರದೊಂದಿಗೆ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಮುಂದಿನ ವಿವರ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸೂಚನೆಯಂತೆ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಪಿಎಂ ಜನ್ಮಾನ್ ಹಾಗೂ ಡಿಎಜೆಜೆಯುಎ ಯೋಜನೆಗಳ ಅಡಿಯ ಜನಭಾಗಿದಾರಿ ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಮೇ 18 ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಅವರಿಂದ ಚಾಲನೆ ಪಡೆದಿದ್ದ ಈ ವಿಶೇಷ ಅಭಿಯಾನದ ಸಮಾರೋಪ ಸಮಾರಂಭ ನಿನ್ನೆ ತಾಲೂಕಿನ ಸದಾಶಿವಪುರ ಗ್ರಾಮದಲ್ಲಿ ನಡೆಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಕ್ರೀಡಾಶಾಲೆಗೆ 2026-27 ಸಾಲಿನ 8 ತರಗತಿ ಹಾಗೂ ಪ್ರಥಮ PUC ಮಟ್ಟದ ಪ್ರವೇಶಾತಿಗಾಗಿ ಅರ್ಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ವಿಶೇಷ ಆಯ್ಕೆ ಪ್ರಕ್ರಿಯೆಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಜಿಲ್ಲಾ, ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆಗಳು ನಡೆದಿದ್ದು,

ವಿವಿಧ ಕಾರಣಗಳಿಂದ ಅದರಲ್ಲಿ ಭಾಗವಹಿಸಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವ ಉದ್ದೇಶದಿಂದ ರಾಜ್ಯದ ಕೆಲವು ಸ್ಥಳಗಳಲ್ಲಿ ಈ ವಿಶೇಷ ಆಯ್ಕೆ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಆಯ್ಕೆಯು ಎರಡು ಹಂತಗಳನ್ನು ಒಳಗೊಂಡಿದ್ದು, ತರಬೇತುದಾರರಿಂದ ಕ್ರೀಡಾವಾರು ಆಯ್ಕೆ ಪ್ರಕ್ರಿಯೆ ಹಾಗೂ ಕ್ರೀಡಾ ವಿಜ್ಞಾನ ಕೇಂದ್ರದಿಂದ ಕ್ರೀಡಾ ವೈಜ್ಞಾನಿಕ ಪರೀಕ್ಷೆಯನ್ನು ಜೂನ್ 1 ನಡೆಸಲಾಗುವುದು. ಈ ವಿಶೇಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ರಾಜ್ಯದ ಯಾವುದೇ ಭಾಗದ ಕ್ರೀಡಾಪಟುಗಳಿಗೆ ಮುಕ್ತ ಅವಕಾಶವಿರುತ್ತದೆ. 2026-27 ಸಾಲಿನ ಪ್ರವೇಶಕ್ಕೆ ಈಗಾಗಲೇ ಆಯೋಜಿಸಲಾಗಿದ್ದ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಭಾಗವಹಿಸದ ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಬಹುದು. ಒಂದು ವೇಳೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆಯ್ಕೆಯಾಗದ ಅಭ್ಯರ್ಥಿಗಳು ತಮ್ಮ ಪ್ರದರ್ಶನವನ್ನು ಉತ್ತಮಪಡಿಸಿಕೊಳ್ಳಲು ಬಯಸಿದರೆ ಈ ಬಗ್ಗೆ ಅರ್ಜಿ ನಮೂನೆಯಲ್ಲಿ ಕಡ್ಡಾಯವಾಗಿ ದಾಖಲಿಸಿ ವಿಶೇಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ KFD 123 ಪಾಸಿಟಿವ್ ಪ್ರಕರಣಗಳಿದ್ದು ಚಿಕಿತ್ಸೆ ನಡೆಸಲಾಗುತ್ತಿದೆ. ಒಟ್ಟು 5 ಸಾವು ಸಂಭವಿಸಿದೆ. ಟೆಕ್ ಮಾದರಿ ಪರೀಕ್ಷೆ ನಡೆಸಲಾಗುತ್ತಿದ್ದು ಈವರೆಗೆ 625 ಮಾದರಿಗಳನ್ನು ಪುಣೆಗೆ ಕಳುಹಿಸಲಾಗಿದೆ. ಅದರಲ್ಲಿ 3 ಟೆಕ್ ಫುಲ್ ಪಾಸಿಟಿವ್ ಬಂದಿದೆ. ಈವರೆಗೆ 147 ಮಂಗಗಳು ಸಾವನ್ನಪ್ಪಿದ್ದು ಇದರಲ್ಲಿ 34 ಅಟಾಪ್ಸಿ ನಡೆಸಲಾಗಿದ್ದು ಯಾವುದೇ ಪಾಸಿಟಿವ್ ಪ್ರಕರಣ ಬಂದಿಲ್ಲ ಎಂದು ಡಾ ನಾಗರಾಜ್ ನಾಯ್ಕ್ ತಿಳಿಸಿದರು. ಅಪರ ಜಿಲ್ಲಾಧಿಕಾರಿಗಳು KFDಗೆ ಕಾರಣವಾಗುವ ಉಣ್ಣೆ ಕಡಿತದಿಂದ ರಕ್ಷಣೆ ಪಡೆಯಲು ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದಲ್ಲಿ ಡೇಪಾ ಎಣ್ಣೆಯನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಇಲ್ಲಿನ ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ಎಣ್ಣೆ ಸಾಕ್ಸ್ ಧರಿಸಿಕೊಂಡು ಹೋಗಬೇಕು. ಜ್ವರ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸಬೇಕು ಎಂದು ಎಚ್ಚರಿಕೆ ನೀಡಬೇಕು ಎಂದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ತಿಂಗಳು 2254 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಈವರೆಗೆ 8140 ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ಯಾವುದೇ ಸಾವು ಸಂಭವಿಸಿಲ್ಲ. ನಾಯಿ ಕಡಿತ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸಬೇಕು. ಹೋಟೆಲ್, ದರ್ಶಿನಿಗಳು, ಛತ್ರಗಳು, ಶಾಲೆಗಳು, ಹಾಸ್ಟೆಲ್ಗಳಲ್ಲಿ ಆಹಾರ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಹಾಗೂ ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಪದಾರ್ಥ ಹಾಕಬಾರದು. ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲು ಹಾಗೂ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತದ ಔಷಧಿ ದಾಸ್ತಾನು ಲಭ್ಯವಿರುವಂತೆ ಕ್ರಮ ವಹಿಸುವಂತೆ ಸೂಚಿಸಿದರು. ಕಾಲರಾ, ಟೈಫಾಯ್ಡ್, ಟಿಬಿ, ಕ್ಷಯ, ಇತರೆ ಹರಡುವ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರನ್ನು ಸಮರ್ಪಕವಾಗಿ ಪೂರೈಸುವಂತೆ ಕ್ರಮ ವಹಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಕುಡಿಯುವ ನೀರಿನ ಪೈಪ್ಲೈನ್ ಲೀಕೇಜ್ ಇದ್ದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಬೇಕು. ಶಾಲೆಗಳು, ಹಾಸ್ಟೆಲ್ಗಳಲ್ಲಿ ನೀರಿನ ಮಾದರಿಯ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ಗುಡದಪ್ಪ ಕಸಬಿ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಈವರೆಗೆ 1682 ಪರೀಕ್ಷೆ ನಡೆದಿದ್ದು 42 ಪಾಸಿಟಿವ್ ಪ್ರಕರಣ ದಾಖಲಾಗಿ ಚಿಕಿತ್ಸೆ ನಡೆಯುತ್ತಿದೆ. ಮಲೇರಿಯಾ 5 ಪ್ರಕರಣ ದಾಖಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಈವರೆಗೆ ಮುಂಗಾರು ಪೂರ್ವ ಮತ್ತು ಮುಂಗಾರು ಅವಧಿಯಲ್ಲಿ ಹೆಚ್ಚಾಗುವ ಈಡಿಸ್ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟಿ ಡೆಂಗಿ ಜ್ವರ ಹರಡದಂತೆ ನಿಯಂತ್ರಿಸಲು ಕರ್ನಾಟಕ ಸರ್ಕಾರವು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದೆ. ಪ್ರತಿ ಶುಕ್ರವಾರದಂದು ಈಡಿಸ್ ಸೊಳ್ಳೆಗಳ ಲಾರ್ವಾ ಉತ್ಪತ್ತಿಯಾಗುವ ತಾಣಗಳನ್ನು ನಾಶಪಡಿಸುವ ಚಟುವಟಿಕೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುವುದು. ಎಲ್ಲ ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳು ಹಾಗೂ ಶಾಲಾ ಕಾಲೇಜುಗಳು ಮತ್ತು ಅಂಗನವಾಡಿಗಳ ಒಳಾಂಗಣ ಮತ್ತು ಹೊರಾಂಗಣಗಳನ್ನು ಪರಿಶೀಲಿಸಿ ಸೊಳ್ಳೆ ಮುಕ್ತ ವಲಯವನ್ನಾಗಿ ಮಾಡಲು ಸೂಚನೆ ನೀಡಿದ್ದು ಎಲ್ಲರೂ ಸಹಕರಿಸಬೇಕೆಂದರು. ಅಪರ ಜಿಲ್ಲಾಧಿಕಾರಿಗಳು ಮಾತನಾಡಿ, ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ತಮ್ಮ ದೈನಂದಿನ ಕ್ಷೇತ್ರ ಭೇಟಿಯ ಸಮಯದಲ್ಲಿ ನಿಗದಿತ ಮನೆಗಳಲ್ಲಿ ಲಾರ್ವಾ ಸಮೀಕ್ಷೆ ಹಾಗೂ ನಾಶಪಡಿಸುವ ಕಾರ್ಯವನ್ನು ಮುಂದುವರಿಸಬೇಕು. ಪ್ರತಿ ತಿಂಗಳ 1ನೇ ಮತ್ತು 3ನೇ ಶುಕ್ರವಾರ

ದಂದು ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಲಾರ್ವಾ ನಾಶ ಚಟುವಟಿಕೆಗಳನ್ನು ಮುಂದುವರೆಸುವುದು. ಇದರಲ್ಲಿ ಪ್ರಮುಖವಾಗಿ ಹೈರಿಸ್ಕ್ ಪ್ರದೇಶಗಳು, ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ನಿರ್ಮಾಣ ಹಂತದ ಕಟ್ಟಡಗಳ ಸ್ಥಳಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ತ್ವರಿತ ನಗರೀಕರಣ ಮತ್ತು ಘನತ್ಯಾಜ್ಯಗಳ ಅಸಮರ್ಪಕ ವಿಲೇವಾರಿಯಿಂದಾಗಿ ಸೊಳ್ಳೆಗಳು ಹೆಚ್ಚುತ್ತಿದ್ದು, ಇದನ್ನು ತಡೆಯಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಶಿಕ್ಷಣ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು ಸಾರ್ವಜನಿಕರೊಂದಿಗೆ ಕೈಜೋಡಿಸಿ ಬಹುಮುಖಿ ವಿಧಾನದ ಮೂಲಕ ಡೆಂಗಿ ನಿಯಂತ್ರಣ ಸಾಧಿಸಲು ಸರ್ಕಾರ ಸೂಚಿಸಿದೆ. ಎಲ್ಲಾ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು, ಹಾಸ್ಟೆಲ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಟೆರಸ್, ಟೈರುಗಳು ಹೀಗೆ ನೀರು ಸಂಗ್ರಹವಾಗುವ ಜಾಗ ಪತ್ತೆ ಹಚ್ಚಿ ನೀರು ನಿಲ್ಲದಂತೆ ಪರಿಶೀಲಿಸಿ ಕ್ರಮ ವಹಿಸಬೇಕು ಹಾಗೂ ಎಲ್ಲಾ ಕಚೇರಿಗಳಲ್ಲಿ ಕಚೇರಿಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದರು. ಸೂಚನೆ ನೀಡಿದ ಅವರು ಅಗತ್ಯವಿರುವೆಡೆ ಟೆಮಿಫಾಸ್ ಸಿಂಪಡಣೆ, ಫಾಗಿಂಗ್ ಮಾಡಲು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸುಜಾತ ಮಾತನಾಡಿ, 14-15 ವರ್ಷದೊಳಗಿನ ಎಲ್ಲ ವಿದ್ಯಾರ್ಥಿನಿಯರಿಗೆ HPV ಲಸಿಕೆ ಹಾಕಿಸಬೇಕು. ವಿದ್ಯಾರ್ಥಿನಿಯರು ತಮ್ಮ ಹತ್ತಿರದ PHC ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಈ ಲಸಿಕೆ ಹಾಕಿಸಿಕೊಳ್ಳಬೇಕು. ಇದರಿಂದ ಗರ್ಭಗೊರಳಿನ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದಾಗಿದ್ದು, ಎಲ್ಲಾ ಪ್ರೌಢಶಾಲೆಗಳಲ್ಲಿ ಈ ಲಸಿಕೆ ಹಾಕಿಸಿಕೊಳ್ಳುವ ಬಗ್ಗೆ ಶಿಕ್ಷಕರು ತಿಳಿಸಬೇಕು ಎಂದು ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸುಜಾತ, DHO ಡಾ ನಟರಾಜ್, RCH ಡಾ ಮಲ್ಲಪ್ಪ, ಇತರೆ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳು, THOಗಳು ಹಾಜರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
5: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ, ರೆಡಿ ಆಗ್ತಾ ಇದೆ.
11: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
13: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ.

0: ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಹೀಗೆ ಯಾವಾಗ್ಲೂ ಆರಾಮಾಗಿ ಆರೋಗ್ಯವಾಗಿರಿ. ಹೀಗಿದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ವಿಚಾರವನ್ನ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮ. ಒಂದ್ ಸಾರಿ ಕಾಡಿನ ಬಗ್ಗೆ, ಮತ್ತೊಂದ್ ಸಾರಿ ಪ್ರಾಣಿಗಳ ಬಗ್ಗೆ, ಇನ್ನೊಂದ್ ಸಾರಿ ಪಕ್ಷಿಗಳ ಬಗ್ಗೆ, ಮತ್ತೊಂದ್ ಸಾರಿ ಹಣ್ಣಿನ ಬಗ್ಗೆ. ಹೀಗೆ ಜಲಪಾತಗಳು, ನದಿ, ಜಲಚರಗಳು, ತರಕಾರಿ, ಹೂವು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಇದರೊಟ್ಟಿಗೆ ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಅಂತ ಆಗಾಗ ಕಿವಿ ಮಾತನ್ನ ಕೂಡ ಹೇಳ್ತಾ ಇರ್ತೀನಿ. ಜೊತೆಗೆ ಪರಿಸರ ಕಾಳಜಿನ ಹೇಗೆಲ್ಲ ಮಾಡಬಹುದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಇವತ್ತು ವಿಶೇಷವಾಗಿ ಒಂದು ಪ್ರಾಣಿಯ ಬಗ್ಗೆ ಮಾತಾಡೋಣ ಅಂತ ಆಯ್ತಾ. ಪ್ರಾಣಿಗಳು ನಮ್ಮ ಭೂಮಿ ಮೇಲೆ ವಾಸಿಸೋದು ನೀವೆಲ್ಲರೂ ನೋಡಿರ್ತೀರ. ಆದ್ರೆ ಈ ಪ್ರಾಣಿ ಇದೆಯಲ್ಲ, ಯಾವಾಗ ನೋಡಿದ್ರು ನೀರಲ್ಲೇ ಇರುತ್ತೆ ರೀ. ನೀರಂದ್ರೆ ಇದಕ್ಕೆ ತುಂಬಾ ಇಷ್ಟ. ಆಗಾಗ ಭೂಮಿ ಮೇಲೆ ಅಂದ್ರೆ ನೆಲದ ಮೇಲೆ ಬಂದ್ರು ಕೂಡ ಮತ್ತೆ ನೀರೊಳಗೆ ಹೋಗುತ್ತೆ. ಯಾವ ಪ್ರಾಣಿ ಅರ್ಪಿತ ಅದು? ನೀರಲ್ಲಿರುವಂತಹ ಪ್ರಾಣಿಗಳು ನೆಲದ ಮೇಲೆ ಬಂದ್ರೆ ಜೀವ ಕಳ್ಕೊಳ್ಳುತ್ತಲ್ಲ ಅಂತ ನೀವು ಕೇಳ್ತಾ ಇದ್ರೆ, ಇದು ಜೀವ ಕಳ್ಕೊಳ್ಳಲ್ಲ, ಎರಡು ಕಡೆ ಕೂಡ ವಾಸ ಮಾಡುತ್ತೆ. ಅಂತ ಪ್ರಾಣಿನೇ ನೀರಾನೆ. ಹೆಸರಲ್ಲೇ ನೀರಿರುವಂತಹ ಒಂದು ಪ್ರಾಣಿ ಇದು. ಇದನ್ನ ನೀರೇ ಅಂತ ಕೂಡ ಕರೀತಾರೆ. ಇನ್ನು ಕನ್ನಡದಲ್ಲಿ ನೀರೇ ಅಂದ್ರೆ ನೀರು ಅಂತ ಅರ್ಥ. ಈ ನೀರಾನೆಗಳು ಆಫ್ರಿಕಾ ಮೂಲದ ಪ್ರಾಣಿಗಳು ಆಯ್ತಾ. ನೀರಿನಲ್ಲಿ ಹೆಚ್ಚು ಸಮಯ ಕಳೆಯುವ ದೊಡ್ಡ ಸಸ್ತನಿಗಳಾಗಿವೆ. ಇವುಗಳನ್ನ ಭಾರತದ ಮೃಗಾಲಯಗಳಲ್ಲಿ ನೋಡಬಹುದು. ಇನ್ನು ನಮ್ಮ ಮೈಸೂರು ಝೂ ಅಲ್ಲಿ ಕೂಡ ಇದೆ, ಹಾಗೆ ನಮ್ಮ ಶಿವಮೊಗ್ಗದ ಝೂ ಲಯನ್ ಸಫರಲ್ಲಿ ಕೂಡ ಇರುವಂತದ್ದು. ಈ ನೀರಾನೆಗಳನ್ನ ನೋಡುವಾಗ ಒಂದಿಷ್ಟು ವಿಶೇಷ ಅನ್ಸುತ್ತೆ. ಉದ್ದವಾದ ದೇಹ ಇದೆ, ನೀರಿನಲ್ಲಿ ತೊಯ್ಯದ ತುಪ್ಪಳ ಇರುತ್ತೆ, ಏನು ಚಪ್ಪಟೆಯಾದ ತಲೆ ಇರುತ್ತೆ, ಬಲವಾದ ಬಾಲ ಇರುತ್ತೆ, ಜೊತೆಗೆ ಮೀನುಗಳನ್ನ ಹಿಡಿಯೋಕೆ ಸಹಕರಿಸುವಂತ ಪಾದಗಳು ಕೂಡ ಇದೆ. ಹಾಗೆ ಈ ನೀರಾನೆ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಪ್ರಾಣಿ ಅಂತಾನೆ ಹೇಳ್ಬಹುದು. ಮನುಷ್ಯನಾದ್ರೂ ಇದ್ರ ಮೇಲೆ ಫೈಟಿಂಗ್ ಹೋಗ್ತೀನಿ ಅಂದ್ರೆ ಅಲ್ಲಿ ಮನುಷ್ಯರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬಹುದು. ಅಷ್ಟು ಬಲಶಾಲಿಯಾದಂತ ಪ್ರಾಣಿ ಈ ಒಂದು ನೀರಾನೆ. ಈ ನೀರಾನೆಗಳ ವಾಸಸ್ಥಾನ ಯಾವುದು ಅಂತ ನೀವು ಕೇಳೋದಾದ್ರೆ, ವಿಶೇಷವಾಗಿ ನದಿಗಳ ಸಮೀಪದ ಬಂಡೆಗಳು ಅಥವಾ ಪೊಟ್ರೆಗಳಲ್ಲಿ ವಾಸ ಮಾಡುವಂಥದ್ದು. ಇವು ಮೂಲತಃ ಆಫ್ರಿಕದ್ದೇ ಆಗಿದ್ರು ಕೂಡ ನಮ್ಮ ಭಾರತದ ಕೆಲವು ಮೃಗಾಲಯಗಳಲ್ಲಿ ವಾಸ ಮಾಡುತ್ತೆ. ವಿಶೇಷ ಏನಪ್ಪ ಅಂದ್ರೆ ಇದು ನೀರಿನಲ್ಲಿ ಈಜೋದಿಲ್ಲ, ಆದ್ರೆ ಅದ್ರ ಬದಲು ಇದರ ಕಾಲುಗಳಿಂದ ನದಿಯ ತಳವನ್ನ ತಳ್ಳುತ್ತಾ ಸಂಚರಿಸುತ್ತೆ. ಆ ರೀತಿಯ ಒಂದು ವಿಶೇಷವಾದ ಪ್ರಾಣಿ ಇದು. ಈ ನೀರಾನೆ ಪದದ ಮೂಲ ಅರ್ಥ ಗ್ರೀಕ್ ಇಂದ ಬಂದಿದ್ದು ಅಂತ ಒಂದು ಅಧ್ಯಯನ ಹೇಳುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹಿಪ್ಪಾಪಟಾಮಸ್ ಅಂತ ಕರೀತಾರೆ. ಇದರ ಹೆಸರು ಗ್ರೀಕ್ ಪದಗಳಿಂದ ಬಂದಿದೆ. ಅದರ ಮೂಲ ಅರ್ಥ ಏನಂದ್ರೆ ನೀರು ಕುದುರೆ ಅಥವಾ ನದಿ ಕುದುರೆ ಅಂತ. ಆದ್ರೆ ಈ ನೀರಾನೆಗೂ ಜೊತೆಗೆ ಕುದುರೆಗಳಿಗೂ ಯಾವುದೇ ರೀತಿಯಿಂದ ಕೂಡ ಸಂಬಂಧ ಇಲ್ಲ. ಈ ನೀರಾನೆಗಳ ಹತ್ತಿರ ಜೀವಂತ ಸಂಬಂಧಿಗಳು ಯಾರು ಗೊತ್ತಾ? ಹಂದಿಗಳು. ನೀವು ನೀರಾನೆಯ ಮುಖವನ್ನ ನೋಡಕ್ ಹೋದಾಗ ಅದು ಒಂದಿಷ್ಟು ಸ್ವಲ್ಪ ಹಂದಿಯ ಮುಖವನ್ನ ಹೋಲುತ್ತೆ. ಡಾಲ್ಫಿನ್ಗಳು, ತಿಮಿಂಗಿಲಗಳು ಇದರ ಸಂಬಂಧಿ ಅಂತಾನೆ ಹೇಳ್ಬಹುದು. ನೀರಿನಲ್ಲಿ ಜೀವನ ನಡೆಸುವಂತಹ ಈ ನೀರಾನೆಗಳ ದೇಹ ರಚನೆ ತುಂಬಾನೇ ವಿಶೇಷವಾಗಿ ರೂಪುಗೊಂಡಿದೆ. ಅವುಗಳ ಕಣ್ಗಳಾಗಿರ್ಬೋದು, ಕಿವಿಗಳು, ಇನ್ನ ಮೂಗಿನ ಹೊಳ್ಳೆಗಳು ತಲೆಯ ಮೇಲಿರುತ್ತೆ. ಈ ಒಂದು ಪ್ರಾಣಿ ತನ್ನ ದೇಹದ ಬಹುತೇಕ ಭಾಗವನ್ನ ನೀರಿನೊಳಗನೆ ಮುಳುಗಿಸಿರುತ್ತೆ. ಇದಕ್ಕೆ ಸರಿಯಾಗಿ ಈಜಾಡೋಕೆ ಬರೋದಿಲ್ಲ. ಇನ್ನು ತಮ್ಮ ಕಾಲುಗಳಿಂದ ನದಿಯ ತಳವನ್ನ ತಳ್ಳುವ ಮೂಲಕ ನೀರಿನಲ್ಲಿ ಸಂಚರಿಸುವಂತಹ ಒಂದು ಪ್ರಾಣಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಈ ಒಂದು ಪ್ರಾಣಿ ತಮ್ಮ ಉಸಿರನ್ನ 5 ನಿಮಿಷಗಳವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇವು ಸ್ವಾಭಾವಿಕವಾಗೇನು ಭಾರತ ದೇಶದಲ್ಲಿ ಇರುವಂತದ್ದಲ್ಲ. ಇವುಗಳು ಮೂಲ ಆಫ್ರಿಕಾದಿಂದ ಬಂದಂತ ಒಂದು ಪ್ರಾಣಿಗಳು. ನಾವು ಈಗಲೂ ಕೂಡ ಈ ಒಂದು ನೀರಾನೆಯನ್ನ ನೋಡಬೇಕು ಅಂದ್ರೆ ನಮ್ಮ ಶಿವಮೊಗ್ಗದ ಸಮೀಪ ಕೂಡ ಇದೆ, ಹಾಗೆ ನಮ್ಮ ಕರ್ನಾಟಕದ ಸಾಕಷ್ಟು ಮೃಗಾಲಯಗಳಲ್ಲಿ ಇವುಗಳನ್ನ ನಾವು ನೋಡಬಹುದು. ಹಾಗಿದ್ರೆ ಕೇಳುಗರೆ, ನೀರಾನೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು

ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿಪಾಪಟಾಮಸ್ ಅಥವಾ ನೀರಾನೆ ಬಗ್ಗೆ ಮಾತಾಡೋಣ ಅಂತ. ನೀರಾನೆಗಳನ್ನ ಮೃಗಾಲಯಗಳಿಗೆ ಅಥವಾ ಝೂಗಳಿಗೆ ಹೋದಾಗ ನೋಡಿರೋದು ಸಹಜ, ಆದ್ರೆ ಇದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ಹಂಚಿಕೊಳ್ಳೋಣ ಅಂತ. ಇದು ಅರೆ ಜಲವಾಸಿ ಪ್ರಾಣಿ ಆಯ್ತಾ. ಪೂರ್ತಿ ನೀರಲ್ಲೂ ಇರಲ್ಲ, ಹಾಗೆ ಪೂರ್ತಿ ನೆಲದ ಮೇಲೂ ಇರಲ್ಲ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುತ್ತೆ. ಆದ್ರೆ ಹೆಚ್ಚಾಗಿ ಈ ಒಂದು ಪ್ರಾಣಿ ಇರುವಂತ ಸ್ಥಳದಲ್ಲಿ ಸುತ್ತಲೂ ನೀರಿರಬೇಕು. ಇದರ ಮೈ ಮುಕ್ಕಾಲ್ ಭಾಗನಾರು ನೀರಲ್ಲಿ ಮುಳುಗಿರಬೇಕು. ಆ ರೀತಿ ಇಚ್ಛಿಸುವಂತಹ ಒಂದು ಪ್ರಾಣಿ ಆಯ್ತಾ. ಈ ಪ್ರಾಣಿ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ನಾನಾಗ್ಲೇ ಹೇಳ್ತೇ ಇದು ನದಿಯಾಗೆ ಕೆರೆಗಳ ಬಳಿ ಬೀಳು ಬಿಟ್ಟಿರುತ್ತೆ. ಇನ್ನು ಆ ಪ್ರದೇಶಗಳಲ್ಲಿ ಗೂಳಿಗಳು ಆಧಿಪತ್ಯ ನಡೆಸ್ತಾ ಇರುತ್ತೆ. ಹಗಲೊತ್ತು ನೀರು ಅಥವಾ ಮಣ್ಣಿನಲ್ಲಿ ಇರುತ್ತೆ, ಅವು ಶಾಂತವಾಗಿರುತ್ತೆ. ಇನ್ನು ಇದರ ಸಂತಾನೋತ್ಪತ್ತಿ ಸ್ವಲ್ಪ ವಿಭಿನ್ನವಾಗಿದೆ. ಇದರ ಸಂತಾನೋತ್ಪತ್ತಿ ಜೊತೆಗೆ ಪ್ರಸವ ಎರಡೂ ನೀರಿನಲ್ಲೇ ಸಂಭವಿಸುತ್ತೆ. ಇನ್ನು ಇದು ಆಹಾರಕ್ಕಾಗಿ ಅಂದ್ರೆ ಈಗ ಹುಲ್ಲು ಮೇಯೋದಕ್ಕಾಗಿ ಹೊರಬರುತ್ತೆ, ವಿಶ್ರಾಂತಿ ತೆಗೊಳ್ಳುತ್ತೆ, ಮತ್ತೆ ನೀರಿನಲ್ಲಿ ಹೋಗುತ್ತೆ. ಪೂರ್ತಿನೂ ನೀರಲ್ಲಿ ಇರಕ್ ಇಷ್ಟಪಡಲ್ಲ, ಹಾಗೆ ಪೂರ್ತಿನೂ ನೆಲದ ಮೇಲೆ ಇರೋಕ್ಕೂ ಇಷ್ಟಪಡಲ್ಲ ಈ ಒಂದು ಪ್ರಾಣಿ. ಇದರ ಮೂತಿ ಸ್ವಲ್ಪ ಹಂದಿಗೆ ಹೋಲಿಸಬಹುದು. ಹಾಗಿದ್ರೆ ಕೇಳುಗರೆ, ನೀರಿನಲ್ಲಿ ಮುಳುಗೆದ್ದು ನೀರಲ್ಲೇ ವಾಸ ಮಾಡೋಕೆ ಜೊತೆಗೆ ನೆಲದ ಮೇಲೂ ಬರೋಕೆ ಇಚ್ಛಿಸುವಂತ ಈ ಒಂದು ಪ್ರಾಣಿಯ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೇನಪ್ಪ ಅಂದ್ರೆ, ಇದಕ್ಕೆ ದೊಡ್ಡ ಕಣ್ಣು ಪುಟ್ಟ ಕಿವಿ ಇರುತ್ತೆ. ಇದು ದೊಡ್ಡ ಸಸ್ತನಿಗಳು ಕೂಡ ಹೌದು, ಜೊತೆಗೆ ಇವುಗಳ ತವರೂರು ಆಫ್ರಿಕಾ, ನಮ್ಮ ಭಾರತದಲ್ಲಿ ಕೂಡ ಕಾಣುವಂತಹ ಪ್ರಾಣಿಯಾಗಿದೆ. ಈ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಹೇಗೆ ಸ್ನೇಹಿತರು ಹಾಗೆ ಶತ್ರುಗಳಿರ್ತಾರೋ, ಪ್ರಾಣಿಗಳಲ್ಲಿ ಕೂಡ ಸ್ನೇಹಿತರು ಇರ್ತಾರೆ, ಶತ್ರುಗಳು ಇರ್ತಾರೆ. ಹಾಗಿದ್ರೆ ನೀರಾನೆಯ ಸಹಜ ಶತ್ರು ಯಾರು? ನೀರಾನೆಗೂ ಕೂಡ ಶತ್ರು ಇದೆಯಾ? ಅದು ತುಂಬಾ ಬಲಿಷ್ಠವಾದ ಪ್ರಾಣಿ ಅಂತ ಹೇಳಿದಿರಾ, ಮತ್ತೆ ಅದಕ್ಕೆ ಶತ್ರು ಬೇರೆ ಇರುತ್ತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ನೀರಾನೆಗೂ ಕೂಡ ಶತ್ರು ಇದೆ. ಆ ಶತ್ರುನೇ ಮೊಸಳೆ, ಸಿಂಹ ಅಥವಾ ಆಫ್ರಿಕಾದ ಪ್ರಾಣಿಗಳು. ಹಾಗಾಗಿ ಆಫ್ರಿಕಾದಿಂದ ಅತ್ಯಂತ ವೇಗವಾಗಿ ಇಲ್ಲಿ ಇವುಗಳು ವಂಶಾಭಿವೃದ್ಧಿಯನ್ನ ಮಾಡುವಂಥದ್ದು. ನೋಡಿ, ಪ್ರತಿಯೊಂದು ಪ್ರಾಣಿಯೂ ಕೂಡ ಎಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಇರುತ್ತಲ್ವಾ. ಈ ನೀರಾನೆ ಕೂಡ ಅಷ್ಟೇ, ನೋಡ್ಲಿಕ್ಕೆ ಒಂದಿಷ್ಟು ವಿಚಿತ್ರ ಅಂತ ಅನ್ಸಿದ್ರು ಕೂಡ ಈ ಪ್ರಾಣಿನ ನಾವು ಹತ್ರದಿಂದ ಎಲ್ಲ ಹೋಗಿ ನೋಡ್ಲಿಕ್ಕೆ ಮುದ್ದಾಡ್ಲಿಕ್ಕೆ ತುಂಬಾನೇ ಕಷ್ಟವಾದಂಥದ್ದು. ಯಾಕಂದ್ರೆ ಸ್ಟ್ರಾಂಗೆಸ್ಟ್ ಪ್ರಾಣಿ ಅಂತ ನಾನು ಆಗ್ಲೇ ಹೇಳಿದೆ, ದೂರದಿಂದನೇ ಇದನ್ನ ನೋಡಿ ನಾವು ಸಮಾಧಾನ ಪಡಬೇಕು, ಇಂಥ ಒಂದು ವಿಭಿನ್ನ ಪ್ರಾಣಿ ಕೂಡ ಈ ಭೂಮಿ ಮೇಲೆ ಇದೆಯಾ ಅಂತ ಹೇಳಿ ಸಮಾಧಾನ ಪಡ್ಕೋಬೇಕು. ಹಾಗಿದ್ರೆ ಈ ನೀರಾನೆ ಬಗ್ಗೆ ಹೇಳಕ್ಕೆ ಮತ್ತೊಂದಿಷ್ಟು ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿಪ್ಪೋಪಟಾಮಸ್ ಅಥವಾ ನೀರಾನೆ ಬಗ್ಗೆ ಮಾತಾಡ್ತಾ ಇದೆ. ಇದು ಮೂಲತಃ ಆಫ್ರಿಕಾದ ಪ್ರಾಣಿಯಾಗಿದ್ರು ಕೂಡ ಇದನ್ನ ನಾವು ಈಗ ನಮ್ಮ ಭಾರತದಲ್ಲಿ ನೋಡಬಹುದಾದಂತಹ ಒಂದು ಪ್ರಾಣಿ. ಈ ಒಂದು ಪ್ರಾಣಿ ಏನಿದೆ, ಭಯಂಕರವಾದ ದೊಡ್ಡ ಸಸ್ತನಿ. ಇದು ನೀರಿನಲ್ಲಿ ಬಹುತೇಕ ಸಮಯ

ಕಳೆಯುತ್ತೆ. ಇನ್ನು ರಾತ್ರಿ ಹೊತ್ತು ಸುಮಾರು 40 kg ತನಕ ಕೂಡ ಹುಲ್ಲನ್ನ ಮೇಯುವಂತ ಸಾಮರ್ಥ್ಯ ಇದೆ. ಯಾಕಪ್ಪ ಇದು 40 kg ಊಟ ಮಾಡುತ್ತೆ, ಇದೆಷ್ಟು ಕೆಜಿ ಇರಬಹುದು ಅಂತ ನೀವು ಕೇಳದ್ರೆ ಅದಕ್ಕೂ ಖಂಡಿತವಾಗ್ಲೂ ಮಾಹಿತಿಯನ್ನ ನೀಡ್ತೀನಿ. ಯಾಕಂದ್ರೆ ಈ ಒಂದು ನೀರಾನೆ ಏನಿದೆ, ಇದರ ಶರೀರ ಪಿಪಾಯಿ ಆಕಾರದ ಮುಂಡ, ಇನ್ನು ದೊಡ್ಡ ಬಾಯಿ, ಜೊತೆಗೆ ಹಲ್ಲುಗಳು ಕೂಡ ಅಷ್ಟೇ ಶಾರ್ಪ್ ಆಗಿದೆ. ಕಡಿಮೆ ಕೂದಲಿದೆ, ಜೊತೆಗೆ ಮೋಟ ದೇಹವನ್ನ ಹೊಂದಿದ್ರು ಕೂಡ ಇದರ ತೂಕ ಎಷ್ಟಿದೆ ಗೊತ್ತಾ? ಸುಮಾರು 1,500 to 3,200 kg ಇರುವಂತದ್ದು. ಇದು ನೀರಿನಲ್ಲಿ 5 ನಿಮಿಷಗಳವರೆಗೆ ಶ್ವಾಸಕ್ರಿಯೆಯನ್ನ ಮಾಡಬಲ್ಲಂತಹ ಒಂದು ಪ್ರಾಣಿ. ನೋಡಿ, ಇದು ಸುಮಾರು 1,500 to 3,000 ವೆಯ್ಟ್ ಇರೋದಕ್ಕೆ ಇದಕ್ಕೆ ಒಂದು ದಿನಕ್ಕೆ ಸುಮಾರು 40 kg ಆಹಾರವನ್ನಾದ್ರೂ ನೀಡಬೇಕಾಗತ್ತೆ. ಅದಕ್ಕಾಗಿ ಮೃಗಾಲಯದಲ್ಲಿ ನೀವು ನೋಡಿರಬಹುದು, ಇದಕ್ಕೆ ಮೇಂಟೆನೆನ್ಸ್ಗೆ ಅಂತಾನೆ ವಿಶೇಷವಾಗಿ ಜನರು ಕೂಡ ಇರ್ತಾರೆ. ಈ ಒಂದು ನೀರಾನೆ ಏನಿದೆ, ಹಗಲಿರುವಾಗ ನದಿ ಅಥವಾ ಕೆರೆಗಳಲ್ಲಿ ಇರುತ್ತೆ, ಜೊತೆಗೆ ರಾತ್ರಿ ಇದರಿಂದ ಹೊರಗೆ ಬಂದು ಗಿಡ ಮೂಲಗಳನ್ನ ತಿನ್ನುತ್ತೆ. ಇವು ಊಟ ಮಾಡುವಾಗ ಮಾತ್ರ ಸಿಂಗಲ್ ಆಗಿ ಊಟ ಮಾಡುತ್ತೆ, ಆದ್ರೆ ನೀರಲ್ಲಿರುವಾಗ ಗುಂಪುಗಳಲ್ಲಿ ಇರುತ್ತೆ. ಈ ಒಂದು ಹಿಪಾಪಟಾಮಸ್ ಬಗ್ಗೆ ಒಂದಿಷ್ಟು ಸ್ಪೆಷಲ್ ಇನ್ಫಾರ್ಮೇಶನ್ ಹೇಳೋದಾದ್ರೆ, ಇದು ಸಬ್ ಸಹರನ್ ಆಫ್ರಿಕಾದಲ್ಲಿ ಸುಮಾರು 125,000 to 150,000 ಇರುವಂತದ್ದು. ಇನ್ನು ಜಾಂಬಿಯಾ ಹಾಗೆ ಟಾಂಜಾನಿಯಾದಲ್ಲಿ ಹೆಚ್ಚು ಇರುವಂತಹ ಪ್ರಾಣಿ. ಈ ಹೆಣ್ಣುಗಳು 8 ತಿಂಗಳ ಗರ್ಭಧಾರಣೆ ನಂತರ ನೀರಿನಲ್ಲೇ ಮಗುವನ್ನ ಪಡೆಯುವಂಥದ್ದು. ಈ ಒಂದು ಪ್ರಾಣಿಗಳು ಮುಖ್ಯವಾಗಿ ಸಸ್ಯಹಾರಿ. ಇದು ಎಷ್ಟೇ ತೂಕವಾದಂತಹ ಪ್ರಾಣಿ ಆದ್ರೂ ಕೂಡ ಇದೇ ನಾನ್ ವೆಜ್ ತಿನ್ನಲ್ಲ. ಇದರ ಒಂದು ಶಕ್ತಿಯ ಹಿಂದಿನ ಸೀಕ್ರೆಟ್ ಅಂದ್ರೆ, ಇದು ಪ್ಯೂರ್ ವೆಜಿಟೇರಿಯನ್ ಆಗಿರುವಂತಹ ಒಂದು ಪ್ರಾಣಿ ಆಯ್ತಾ. ಗಿಡ ಮೂಲಿಕೆಗಳನ್ನ ತಿನ್ನುತ್ತೆ. ಇದು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಆಹಾರ ಸೇವಿಸುವಂತಹ ಒಂದು ಪ್ರಾಣಿ. ಇದಕ್ಕೆ ಮಿನಿಮಮ್ 50 kg ಆಹಾರ ಆದ್ರೂ ಬೇಕೇ ಬೇಕು. ಹಾಗೆ ನಾವೆಲ್ಲರೂ ಕೂಡ ಜೀವಿಗಳು, ಅದ್ರಲ್ಲೂ ನಾವು ಮನುಷ್ಯರು ಬದುಕಿರೋದು ಆಹಾರಕ್ಕಾಗಿ, ಜೊತೆಗೆ ಜೀವಿಸೋದಕ್ಕಾಗಿ. ನಾವು ಜೀವಿಸೋದಕ್ಕೆ ಆಹಾರ ಕೂಡ ಬೇಕೇ ಬೇಕು. ಈ ಪ್ರಾಣಿ ಆಹಾರವನ್ನ ಹುಡುಕೋಕೆ ಸುಮಾರು 8 kilometers ದೂರದವರೆಗೆ ಕೂಡ ನಡೆಯಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಕಡೆ ನೋಡಕ್ ಹೋದ್ರೆ ಈ ಒಂದು ನೀರಾನೆ ಏನಿದೆ, ಸಸ್ಯಗಳನ್ನ ಹೆಚ್ಚು ತಿನ್ನೋದ್ರಿಂದ ಒಂದ್ ಕಡೆ ಹಸಿರು ಕಡಿಮೆ ಆಗ್ತಾ ಹೋಗುತ್ತೆ, ಆದ್ರೆ ಇದು ಜೀವಿಸ್ಲಿಕ್ಕೆ ಹಸಿರು ಬೇಕೇ ಬೇಕಾಗಿರುವಂತದ್ದು. ಕೇಳ್ತಾ ಇದ್ರಲ್ಲ ಕೇಳುಗರೆ, ಈ ಒಂದು ನೀರಾನೆ ಅಥವಾ ಹಿಪಾಪಟಾಮಸ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ನನಗಂತೂ ಈ ಒಂದು ವಿಭಿನ್ನವಾದ ಪ್ರಾಣಿಯ ಬಗ್ಗೆ ಕೇಳಿ ನನಗೂ ಆಶ್ಚರ್ಯ ಅಂತ ಅನ್ನಿಸ್ತು. ಹಾಗಿದ್ಮೇಲೆ ನಿಮಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಬಹುದು ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಇವತ್ತು ನಾನೊಂದು ಧಾರ್ಮಿಕ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನು ನಿಮ್ಮನ್ನ ಇವತ್ತು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತದ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವಂತಹ ಚೋಳಚ ಗುಡ್ಡದಲ್ಲಿರುವ ಹಿಂದೂ ದೇವಾಲಯವಾಗಿರುವ ಬನಶಂಕರಿ ದೇವಿ ಅಥವಾ ಶಾಕಾಂಭರಿ ಅಂತಲೂ ಕೂಡ ತಾಯಿಯನ್ನ ಕರೀತಾರೆ, ವನಶಂಕರಿ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ದೇವಾಲಯದ ದೇವಿಯನ್ನ ಪಾರ್ವತಿ ದೇವಿಯ ಅವತಾರವಾದ ಶಾಕಾಂಭರಿ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ದೇವಾಲಯವು ಕರ್ನಾಟಕ ಹಾಗೂ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದ ಭಕ್ತರನ್ನ ಆಕರ್ಷಿಸುತ್ತೆ. ಇಲ್ಲಿಂದ ಅನೇಕ ಭಕ್ತರು ಬರುವುದನ್ನ ನೋಡಬಹುದಾಗಿದೆ. ಹಾಗೆ ಈ ದೇವಾಲಯ ಅಂದ್ರೆ ಏನು, ಈಗ ಬನಶಂಕರಿ ದೇವಸ್ಥಾನ ಏನಿದೆ, ಮೂಲ ದೇವಾಲಯವನ್ನ 7ನೇ ಶತಮಾನದ ಬಾದಾಮಿ ಚಾಲುಕ್ಯ ರಾಜರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಅವರು ಬನಶಂಕರಿ ದೇವಿಯನ್ನ ತಮ್ಮ ಮನೆ ದೇವರಾಗಿ ಪೂಜಿಸ್ತಾ ಇದ್ರು. ಹಾಗೆ ಇಲ್ಲಿ ಜನವರಿ ಅಥವಾ ಫೆಬ್ರವರಿ ಟೈಮ್ನಲ್ಲಿ ಬನಶಂಕರಿ ಜಾತ್ರೆ ಕೂಡ ತುಂಬಾ ವಿಜೃಂಭಣೆಯಿಂದ ನೆರವೇರುವುದನ್ನ ನೋಡಬಹುದಾಗಿದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ ಜೊತೆ ಇವತ್ತು ಅರವಿಂದ ಶಾಸ್ತ್ರಿ ಅವರು ಇದ್ದಾರೆ. ಸೊ ಹಾಗಿದ್ರೆ ಅರವಿಂದ ಶಾಸ್ತ್ರಿ ಅವರನ್ನ ಮಾತಾಡ್ಸೋಣ. ದೇವಾಲಯದ ಬಗ್ಗೆ, ದೇವಾಲಯದ ಇತಿಹಾಸದ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಸ್ಥಳದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಅದೇ ಬಾದಾಮಿಯ ಬನಶಂಕರಿ ದೇವಿ ದೇವಾಲಯ. ಹಾಗೆ ಆಗಲೇ ಹೇಳ್ತಾ ಇದ್ದೆ, ಇವತ್ತು ನಮ್ಮೊಂದಿಗೆ ಅರ್ಚಕರಾಗಿರುವಂತಹ ಅರವಿಂದ ಶಾಸ್ತ್ರಿ ಅವರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿ. ಅವರು ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಹಾಗಿದ್ರೆ ಅರವಿಂದ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಶಂಕರೀಂ ಜಗತಾಂ ದೇವೀಂ ಆದಿಶಕ್ತಿಂ ಮಹೇಶ್ವರೀಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ನಮ್ಮ ಭರತ ಭೂಮಿಯ ಪವಿತ್ರವಾದಂತಹ ಈ ಭೂಮಿಯಲ್ಲಿ ಅನೇಕ ವಿಧವಾದಂತಹ ಕ್ಷೇತ್ರಗಳನ್ನು ಆಸೇತು ಹಿಮಾಚಲ ನಾವು ಕಾಣ್ತೇವೆ. ಪ್ರಸ್ತುತ ನಮ್ಮದೇ ಆದಂತಹ ಕರ್ನಾಟಕ ಪ್ರಾಂತದಲ್ಲಿ ಇರುವ ಬಾಗಲಕೋಟೆ ಆ ಪ್ರಾಂತಕ್ಕೆ ಸೇರಿದ ಬಾದಾಮಿಯ ಸಮೀಪದ ಬನಶಂಕರಿ ಎನ್ನುವಂತಹ ಸುಪ್ರಸಿದ್ಧವಾದ, ಪುರಾಣಗಳಲ್ಲಿ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಬನಶಂಕರಿ ಕ್ಷೇತ್ರದ ಬಗ್ಗೆ ಮಹಾಭಾರತದಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ಉಲ್ಲೇಖವನ್ನು ಕಾಣುತ್ತೇವೆ. ದೇವಿ ಭಾಗವತದಲ್ಲಿ ಮತ್ತು ವಿಶೇಷವಾಗಿ ಸ್ಕಂದ ಪುರಾಣದಲ್ಲಿ ಈ ಬನಶಂಕರಿಯ ಮಹಿಮೆಯನ್ನು ವಿಸ್ತಾರವಾಗಿ ನಾವು ತಿಳಿಯುತ್ತೇವೆ. ಬನಶಂಕರಿ ದೇವಿಗೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ನಾನಾ ಕಡೆಗಳಲ್ಲಿ ಭಕ್ತರಿದ್ದಾರೆ. ಲಕ್ಷಾಂತರ ಜನ ಆ ಬನಶಂಕರಿಯನ್ನ ತಮ್ಮ ಕುಲದೈವವಾಗಿ ನಂಬಿ ಬನಶಂಕರಿಯನ್ನ ಆರಾಧಿಸುವವರನ್ನ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಕಾಣ್ತೇವೆ. ಚಾಲುಕ್ಯರೆ ಮೊದಲಾಗಿರ್ತಕ್ಕಂತಹ ಪ್ರಸಿದ್ಧರಾದ ರಾಜ ಮನೆತನಕ್ಕೆ ಅಧಿದೇವತೆಯಾಗಿ ಇದ್ದವಳು ಬನಶಂಕರಿ ದೇವಿ. ಈ ಬನಶಂಕರಿ ದೇವಿಯನ್ನ ಅನೇಕ ಹೆಸರುಗಳಿಂದ ಕರೆಯುವಂತಹ ಪದ್ಧತಿ ಇದೆ. ಶಾಕಾಂಬರಿ ಅನ್ನುವುದಾಗಿ ಕರೆಯುತ್ತಾರೆ, ರಕ್ತದಂತ, ಶತಾಕ್ಷಿ, ದುರ್ಗಾದೇವಿ, ಭೀಮಾದೇವಿ, ಭ್ರಮರಾಂಬ, ಹಿಂಗುಲ, ಹೀಗೆ ನಾನಾ ವಿಧವಾಗಿ ಪುರಾಣವೇನೆ, ಸ್ಕಂದ ಪುರಾಣವೇನೆ ಹೆಸರುಗಳನ್ನು ಕೊಟ್ಟಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸಹ ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಭ್ರಮರಗಳ ರೂಪದಿಂದ ತಾಯಿ ತಾನು ಬಂದು ದುಷ್ಟರನ್ನು ಸಂಹಾರವನ್ನು ಮಾಡಿದ್ಲು, ಅದರಿಂದ ಭ್ರಮರಾಂಬ ಅಂತ ಕರೆಸಿಕೊಂಡಂತೆ. ಅದರಂತೆ ಭಯಂಕರಳಾಗಿ ಶತ್ರುಗಳಿಗೆ ಕಂಡು ರಾಕ್ಷಸರನ್ನು ಸಂಹರಿಸಿದ್ದರಿಂದ ಭೀಮಾದೇವಿ ಅಂತ ಕರೆಸಿಕೊಂಡಳು ಅಂತಾರೆ. ರಕ್ತದಂತಳು, ಕೆಂಪಾದ ಹಲ್ಲುಗಳು, ಆ ರಾಕ್ಷಸರನ್ನ ಸಂಹರಿಸುವಂತಹ ಕಾಲದಲ್ಲಿ ರಕ್ತವಾದ ಹಲ್ಲುಗಳಿಂದ ಕೂಡಿದವಳು ಅಂತನ್ನುವುದಕ್ಕಾಗಿ ರಕ್ತದಂತ ಅಂತ ಕರೆಸಿಕೊಂಡ್ರೆ ತನ್ನ ಭಕ್ತರ ಮೇಲೆ 100 ಕಣ್ಣುಗಳನ್ನು ಬೀರಿ, ಕೃಪಾದೃಷ್ಟಿಯನ್ನು ಬೀರಿ ಅನುಗ್ರಹಿಸಿದ್ದರಿಂದ ಶತಾಕ್ಷಿ ಅಂತ ಕರೆಸಿಕೊಂಡಳು ಅಂತ. ಹೀಗೆ ನಾನಾ ವಿಧವಾಗಿ, ಮತ್ತು ಈ ದುರ್ಗಾ ಅಂತನ್ನುವುದಾಗಿ ಕರೀತಾರೆ, ದುರ್ಗಾದೇವಿ ಅಂತ ಕರೀತಾರೆ. ದುರ್ಗನೆಂಬ ಅಸುರನನ್ನ ಸಂಹಾರವನ್ನು ಮಾಡಿದ್ದಕ್ಕಾಗಿ ದುರ್ಗಾದೇವಿ ಅಂತ. ಹೀಗೆ ನಾನಾ ಹೆಸರುಗಳಿಂದ ಆ ದುರ್ಗಾದೇವಿಯನ್ನು, ಶಾಕಾಂಬರಿಯನ್ನು ಕರೆಯುವಂತಹ ಪದ್ಧತಿ ಇದೆ, ಬನಶಂಕರಿಯನ್ನು ಹೇಳುವಂತಹ ಕ್ರಮ ಇದೆ. ಅಲ್ಲದೆ ಅಲ್ಲಿನ ಪ್ರಾಂತೀಯ ಜನರು, ಹಳ್ಳಿಗರು, ಗ್ರಾಮದಲ್ಲಿ ಇರುವಂತಹ ಜನರು ಕೂಡ ತಮ್ಮ ಆಡು ಭಾಷೆಗಳಲ್ಲಿ ನಾನಾ ರೀತಿಯಲ್ಲಿ ಆ ತಾಯಿಯನ್ನು ಕರೆಯುವಂತಹ ಪದ್ಧತಿ ಇದೆ. ಬನದವ್ವ ಅಂತಾರೆ, ಬಾಳವ್ವ ಅಂತಾರೆ, ಸುಂಕವ್ವ ಅಂತಾರೆ, ಶಿರವಂತಿ ಅಂತಾರೆ. ಹೀಗೆ ನಾನಾ ಹೆಸರುಗಳಿಂದ ಬನಶಂಕರಿಯನ್ನು ಆರಾಧಿಸುವುದನ್ನು ನಾವು ಕಾಣ್ತೇವೆ. ಏನು ಹೆಸರಾದರೂ ಕೂಡ ದೇವಿ ಅದೇ, ಶಾಕಾಂಬರಿಯೇ, ಬನಶಂಕರಿ ದೇವಿಯೇನೆ. ಬನಶಂಕರಿ ಬನ ಅಂದರೆ ವನ. ಆ ವನದಲ್ಲಿ ಇದ್ದಂತಹ ಶಂಕರಿ, ಶಂಕರ ಪ್ರಿಯಳಾದಂತಹ ದೇವಿಯಾದದ್ದರಿಂದ ಬನಶಂಕರಿ ಅನ್ನುವುದಾಗಿ ಕರೆಯುತ್ತಾರೆ. ವನದವ್ವ ಬನದವ್ವ, ವನದಲ್ಲಿ ಇದ್ದಂತಹ ಅಮ್ಮ, ಹಾಗಾಗಿ ವನದಮ್ಮ ಬನದಮ್ಮ ಅಂತ ಆ ತಾಯಿಯನ್ನು ಕರೆಯುವಂಥದ್ದು. ಪ್ರಸ್ತುತ ಆ ದೇವಿ ಆಕೆಯನ್ನು ಆರಾಧಿಸುವಂಥದ್ದು ಪುಷ್ಯಮಾಸದಲ್ಲಿ ಅಷ್ಟಮಿ ದಿನ. ಆ ಅಷ್ಟಮಿ ದಿನದಿಂದ ಆರಂಭವನ್ನು ಮಾಡಿ ಹುಣ್ಣಿಮೆಯವರೆಗೂ ವಿಶೇಷವಾಗಿ ಆರಾಧಿಸುವಂತಹ ಕ್ರಮವನ್ನು ಸ್ಕಾಂದ ಪುರಾಣವೇನೆ ನಮಗೆ ತಿಳಿಸಿಕೊಟ್ಟಿದೆ. ಆ ಅಷ್ಟಮಿ ದಿವಸದಿಂದ ಆರಂಭವನ್ನು ಮಾಡಿ ಅನೇಕ ಪಾರಾಯಣಗಳು, ವೇದಗಳ ಚತುರ್ವೇದಗಳ ಪಾರಾಯಣಗಳಾಗಿರಬಹುದು, ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣಾದಿಗಳಲ್ಲಿ ಬಂದಿರತಕ್ಕಂತಹ ದೇವಿ ಸ್ತೋತ್ರ ರೂಪವಾಗಿರುವ ಗ್ರಂಥಗಳ ಪಾರಾಯಣ ಆಗಿರಬಹುದು, ಹೋಮಗಳಾಗಿರಬಹುದು, ಈ ಮೊದಲಾದವುಗಳ ಮೂಲಕವಾಗಿ ಆ ಬನಶಂಕರಿಯನ್ನು ಆರಾಧಿಸುವುದನ್ನು ಕಾಣುತ್ತೇವೆ. ಇವತ್ತು ಅದು ಸಾಮಾನ್ಯ ಹಬ್ಬವಾಗಿ ಉತ್ಸವವಾಗಿ ಉಳಿದಿಲ್ಲ, ಲಕ್ಷಾಂತರ ಜನ ಬಂದು ಸೇರಿ ಅದೊಂದು ನಾಡಹಬ್ಬದಂತೆ ಆ ಪ್ರಾಂತದ ಜನ ನಡೆದುಕೊಳ್ಳುವುದನ್ನು ಕಾಣುತ್ತೇವೆ. ಪುರಾಣ ಹೇಳಿದ್ದು 8-9 ದಿನದ ಉತ್ಸವವಾದರೂ ಕೂಡ ಇವತ್ತು ಅಲ್ಲಿ ಮಾಸಗಟ್ಟಲೆ ಜಾತ್ರೆ ನಡೆಯುವುದನ್ನು ಕಾಣುತ್ತೇವೆ. ಅಂದರೆ ಆ ಬನಶಂಕರಿ ದೇವಿ ಎಷ್ಟು ಜನಕ್ಕೆ ಅನುಗ್ರಹಿಸಿದ್ದಾಳೆ, ಎಷ್ಟು ಜನ ಬನಶಂಕರಿ ದೇವಿಯಿಂದ ಉಪಕೃತಳಾಗಿದ್ದಾಳೆ ಅಂತನ್ನುವುದನ್ನು ನಾವು ಇಲ್ಲಿ ಸ್ಮರಣೆಯನ್ನು ಮಾಡಬಹುದು. ಪುಷ್ಯ ಶುದ್ಧ ಅಷ್ಟಮಿಯ ದಿನ, ಪುಷ್ಯ ಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿನ ಉತ್ಸವ ಆರಂಭವಾದರೆ ಚತುರ್ದಶಿಯ ದಿನ ಪಲ್ಯದ ಹಬ್ಬ ಅಂತ. ಅವತ್ತು ನಾನಾ ವಿಧವಾದ ಪಲ್ಯಗಳನ್ನು, ಶಾಖಗಳನ್ನು ಮಾಡಿ ಆ ತಾಯಿಗೆ ನೈವೇದ್ಯವನ್ನು ಕೊಡುವಂತಹ ಪದ್ಧತಿ ಇದೆ. ಅದಕ್ಕೆಲ್ಲ ಹಿನ್ನೆಲೆಗಳನ್ನು ಮುಂದೆ ತಿಳಿಯೋಣ. ಪಲ್ಯದ ಹಬ್ಬ ಅಂತ ಹೇಳಿ ನಾನಾ ವಿಧವಾದ ಶಾಖೆಗಳನ್ನು ಸಮರ್ಪಣೆಯನ್ನು ಮಾಡುತ್ತಾರೆ. ಅದರಂತೆ ಹುಣ್ಣಿಮೆಯ ದಿನ, ಪುಷ್ಯ ಹುಣ್ಣಿಮೆಯ ದಿನ ರಥೋತ್ಸವ ಅತ್ಯದ್ಭುತವಾದ ರೀತಿಯಲ್ಲಿ ನಡೆಯುತ್ತೆ. ಸಾವಿರಾರು ಜನ ಅದರಲ್ಲಿ ಪಾಲ್ಗೊಳ್ಳುವುದನ್ನು ನಾವು ಕಾಣ್ತೇವೆ.
3: ಅರವಿಂದ ಶಾಸ್ತ್ರಿ ಸರ್, ತುಂಬಾ ಚೆನ್ನಾಗಿ ಬಾದಾಮಿಯ ಬನಶಂಕರಿ ದೇವಾಲಯದ ಬಗ್ಗೆ, ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ, ದೇವಿಗಿರುವಂತಹ ನಾನಾ ಹೆಸರುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಹಾಡನ್ನ ಕೇಳ್ಕೊಂಡು ಮತ್ತೆ ಬರೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
6: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
7: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
6: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
7: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
6: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
8: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಬಾದಾಮಿಯ ಬನಶಂಕರಿ ತಾಯಿಯ ಬಗ್ಗೆ. ಹಾಗೆ ಬನಶಂಕರಿ ತಾಯಿಯ ಬಗ್ಗೆ, ಬಾದಾಮಿಯ ಬನಶಂಕರಿ ತಾಯಿ ನೆಲೆಸಿರುವಂತಹ ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕೆ ಅರವಿಂದ ಶಾಸ್ತ್ರಿ ಅವರು ಇದ್ದಾರೆ. ಹಾಗೆ ಸಾಕಷ್ಟು ಮಾಹಿತಿಯನ್ನ ಆಗ್ಲಿ ಅವರು ತಿಳಿಸ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಅರವಿಂದ ಶಾಸ್ತ್ರಿ ಅವರಿಂದ ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ.
5: ಕೆಲವು ಕ್ಷೇತ್ರಗಳಿಗೆ ನಾವು ಹೋದಾಗ ಆ ಕ್ಷೇತ್ರದಲ್ಲಿನ ದೇವರ ದರ್ಶನವನ್ನು, ದೇವತೆಯ ದರ್ಶನವನ್ನು ಮಾಡುವ ಯಾತ್ರಾ ಕ್ರಮ ಅಂತ ಒಂದಿರುತ್ತೆ. ಈಗ ತಿರುಪತಿಗೆ ನಾವು ಹೋಗ್ತೇವೆ, ಒಂದೇ ಬಾರಿಗೆ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕಿಲ್ಲ. ಅಲ್ಲಿಯ ಮಾತಿನಂತೆ ಮೊದಲು ಸ್ವಾಮಿ ಪುಷ್ಕರಣೆಯಲ್ಲಿ ಸ್ನಾನ ಮಾಡಿ ನಂತರ ವರಾಹದೇವರ ದರ್ಶನ ಮಾಡಿ ಆನಂತರವೇ ತಿಮ್ಮಪ್ಪನನ್ನು ನೋಡಬೇಕು, ದರ್ಶನ ಮಾಡಬೇಕು ಅಂತ ತಿರುಪತಿಯಲ್ಲಿ ನಾವು ಕಾಣುತ್ತೇವೆ ವಿಶೇಷ ನಿಯಮಗಳನ್ನು. ಹಾಗೆ ಈ ಬನಶಂಕರಿಯಲ್ಲಿಯೂ ಕೂಡ ಕೆಲವು ನಿಯಮಗಳಿವೆ. ಒಂದೇ ಬಾರಿಗೆ ಬನಶಂಕರಿಯನ್ನು ದರ್ಶನವನ್ನು ಮಾಡುವಂಥದ್ದಲ್ಲ. ಅಲ್ಲಿ ಆ ಬನಶಂಕರಿ ದೇವಸ್ಥಾನದ ಸಮೀಪದಲ್ಲಿ ಇರುವಂತಹ ಹರಿದ್ರ ತೀರ್ಥ ಅಂತ, ಆ ಹರಿದ್ರ ತೀರ್ಥದಲ್ಲಿ ಯಾತ್ರಿಕ ಮೊದಲು ಸ್ನಾನವನ್ನು ಮಾಡಬೇಕು. ಸಮಯ ಇಲ್ಲ, ಕನಿಷ್ಠ ಪಕ್ಷ ಆ ತೀರ್ಥವನ್ನು ಪ್ರೋಕ್ಷಣೆಯನ್ನಾದರೂ ಮಾಡಿಕೊಳ್ಳಬೇಕು. ಪ್ರೋಕ್ಷಣವನ್ನು ಮಾಡಿಕೊಂಡ ನಂತರದಲ್ಲಿ ಆ ಹರಿದ್ರ ತೀರ್ಥದ ತೀರದಲ್ಲಿನ ಇರುವಂತಹ ಲಿಂಗ ರೂಪದಲ್ಲಿ ಇರುವ ಭೈರವ ಅಂತಾರೆ. ಪುರಾಣವಾದದ್ದು ಸ್ಕಂದ ಪುರಾಣ ಆ ಭೈರವನ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಆ ಭೈರವನನ್ನು ಭರಮಲಿಂಗ ಅಂತಲೂ ಕರೀತಾರೆ. ಲಿಂಗಾಕಾರದಲ್ಲಿ ಇರುವಂತಹ ಪಾರ್ವತೀ ದೇವಿಗೆ ಅತ್ಯಂತ ಪ್ರಿಯನಾದ ಒಬ್ಬ ದೇವತೆ ಭೈರವ. ಶಿವನನ್ನು ಭೈರವ ಅಂತಾರೆ. ಆ ಶಿವ ಭೈರವನಲ್ಲ, ಆ ಪಾರ್ವತೀ ದೇವಿಗೆ ಪ್ರಿಯನಾದಂತಹ ಒಬ್ಬ ಸೇವಕನಾದ ದೇವತೆ ಆತನು ಅಲ್ಲಿ ಲಿಂಗಾಕಾರದಲ್ಲಿ ಇದ್ದಾನೆ. ಆ ತೀರ್ಥದ ಸಮೀಪದಲ್ಲಿ, ಹರಿದ್ರ ತೀರ್ಥದ ಸಮೀಪದಲ್ಲಿ ಆತನನ್ನು ನಂತರ ದರ್ಶನ ಮಾಡಬೇಕು. ಹರಿದ್ರ ಸ್ನಾನ, ನಂತರ ಭೈರವನ ದರ್ಶನ. ಭೈರವನ ದರ್ಶನವನ್ನ ಮಾಡಿಕೊಂಡು ನಂತರ ದೇವಸ್ಥಾನವನ್ನ ಪ್ರವೇಶ ಮಾಡಿ ಅಲ್ಲಿ ಬನಶಂಕರಿಯನ್ನ, ತಾಯಿಯನ್ನ ದರ್ಶನವನ್ನ ಮಾಡಬೇಕು. ತಾಯಿಯನ್ನ ದರ್ಶನ ಮಾಡಿದ ಮೇಲೆ ಅಲ್ಲೇ ಪ್ರಾಕಾರದಲ್ಲಿಯೇನೇ ಬನಶಂಕರಿಯಿಂದ ಪ್ರತಿಷ್ಠಿಸಲ್ಪಟ್ಟ, ಬನಶಂಕರಿಯೇನೇ ಆಜ್ಞೆ ಮಾಡಿ ಅಲ್ಲಿ ಇರಿಸಿದಂತಹ ಅನೇಕ ಆಕೆಯ ಪ್ರಿಯರಾದಂತಹ ದೇವತೆಗಳಿದ್ದಾರೆ. ಅವರನ್ನು ಕೂಡ ಈ ಪರಿವಾರದ ದೇವತೆಗಳು ಅಂತ ಹೇಳ್ತಿರುತ್ತಾರೆ. ಹಾಗೆ ಆ ಪರಿವಾರದ ದೇವತೆಗಳನ್ನು ಕೂಡ ದರ್ಶನವನ್ನು ಮಾಡಿ ಮತ್ತೆ ಮರಳಿ ಬಂದು ಆ ಭರಮಲಿಂಗನವನ್ನು ದರ್ಶನ ಮಾಡಿಕೊಂಡು ಯಾತ್ರೆಯನ್ನು ಮುಗಿಸಬೇಕು ಅನ್ನುವುದು ಇದೊಂದು ಪದ್ಧತಿ, ನಿಯಮ ಆ ಬನಶಂಕರಿ ಕ್ಷೇತ್ರದ್ದು. ಬನಶಂಕರಿ ಕ್ಷೇತ್ರದ ಸಮೀಪದಲ್ಲಿನೇ ಮಲಾಪಹಾರಿ ನದಿ ಹರಿಯುತ್ತಾ ಇದೆ. ಪುರಾಣವಾದದ್ದು ಅದನ್ನು ವಿಶೇಷವಾಗಿ ಉಲ್ಲೇಖವನ್ನು ಮಾಡಿ ಹೇಳುತ್ತೆ. ಅದನ್ನು ಮಾಲಿನಿ ಅಂತಲೂ ಕೂಡ ಕರೆದಿದ್ದಾರೆ ಆ ನದಿಯನ್ನು, ಮಲಾಪಹಾರಿ ನದಿಯನ್ನು. ಅದು ಮಲಾಪಹಾರಿ, ಎರಡು ರೀತಿಯಲ್ಲಿ ಮಲಾಪಹಾರಿ ಅಂತೆ ಅದು. ಒಂದು, ಆ ನದಿಯಲ್ಲಿ ಸ್ನಾನ ಮಾಡುವಂತಹ ಜನರ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಅಲ್ಲದೆ ವರ್ಷಕ್ಕೊಮ್ಮೆ ಸಹಜವಾಗಿ ಆ ಮಲಾಪಹಾರಿಗೆ ಪ್ರವಾಹ ಬರುತ್ತಂತೆ. ಆ ಪ್ರವಾಹ ಬಂದಾಗಲೆಲ್ಲ ಆ ಬನಶಂಕರಿ ಸುತ್ತಲೂ ಇರುವಂತಹ ಜಾಗವನ್ನು, ಅಲ್ಲಿನ ಏನೇನು ದೋಷಗಳಿವೆ ಅವುಗಳನ್ನೆಲ್ಲ ಪರಿಹಾರವನ್ನು ಮಾಡುತ್ತೆ. ಮಲವನ್ನು, ಕೊಳೆಯನ್ನು, ಪಾಪಗಳನ್ನು ಪರಿಹಾರವನ್ನು ಮಾಡುವಂತಹ ನದಿಯಾದದ್ದರಿಂದ ಅದಕ್ಕೆ ಮಲಾಪಹಾರಿ ಅನ್ನುವ ಹೆಸರು ಬಂದಿದೆ ಅಂತ ಆ ಪುರಾಣವಾದದ್ದು ನಮಗೆ ತಿಳಿಸಿಕೊಡುತ್ತೆ. ಪುರಾಣ ಈ ಕ್ಷೇತ್ರದ ಬಗ್ಗೆ ಬಹಳ ಮಹತ್ವದ ಮಾತುಗಳನ್ನು ಹೇಳಿದೆ. ಶಿವಕ್ಷೇತ್ರೇಷು ಕಾಶೀಚ ಶಕ್ತಿ ಕ್ಷೇತ್ರೇಷು ಶಂಕರಿ ಅಂತ. ಶಿವನ ಕ್ಷೇತ್ರಗಳಲ್ಲಿ ಕಾಶಿ ಶ್ರೇಷ್ಠ, ಅತ್ಯಂತ ಉತ್ತಮವಾದಂತಹ ಶೈವ ಕ್ಷೇತ್ರ ಅಂತಂದರೆ ಅದು ಕಾಶಿ. ಆ ಶಕ್ತಿ ದೇವತೆಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿನೇ ಅತಿ ಶ್ರೇಷ್ಠವಾದದ್ದು ಅಂತಂದರೆ ಅದು ಈ ಬನಶಂಕರಿ ಕ್ಷೇತ್ರ. ಶಕ್ತಿ ಕ್ಷೇತ್ರೇಷು ಶಂಕರಿ ಅನ್ನುವುದಾಗಿ ಆ ಬನಶಂಕರಿ ಕ್ಷೇತ್ರವನ್ನು ಪುರಾಣ ಕೊಂಡಾಡಿದೆ. ಪುರಾಣವೇ ತಿಳಿಸುವಂತೆ ಶಂಕರಿ ಕ್ಷೇತ್ರಂ ತಿಲಕಾರಣ್ಯಗಮ್ಮುನೇ, ತಿಲಕಾರಣ್ಯಗಮ್ಮುನೇ ಅಂತಾರೆ. ಆ ಕ್ಷೇತ್ರ ಮೂಲತಃ ಒಂದು ದೊಡ್ಡದಾದಂತಹ ಅರಣ್ಯದ ಮಧ್ಯದಲ್ಲಿ ಇರುವಂತಹ ಒಂದು ಕ್ಷೇತ್ರ ಅಂತಾರೆ. ತಿಲಕಾರಣ್ಯ ಅಂತ ಕರೀತಾರೆ. ಈಗ ಬನದೇವತೆ, ವನದೇವತೆ ಅಂತ ಹೆಸರು ಆಕೆಗೆ. ವನ ಅಂತಂದರೆ ಆ ತಿಲಕ ವನ, ತಿಲಕಾರಣ್ಯ. ಆ ತಿಲಕಾರಣ್ಯದಲ್ಲಿ ವಾಸ ಮಾಡಿದಂತಹ ದೇವಿ ವನದೇವಿ, ಬನದೇವಿ ಅಂತ ಆಕೆಯನ್ನು ಕರೆಯುವಂತಹ ಪದ್ಧತಿ ಇದೆ. ಪುರಾಣ ಅನ್ನತ್ತೆ ಈ ಸ್ಕಂದ ಪುರಾಣದಲ್ಲಿ ಅಗಸ್ತ್ಯರು ಲೋಪಾಮುದ್ರೆಗೆ ಹೇಳಿದಂತಹ ಮತ್ತು ಸ್ಕಂದನೇ ಸ್ವಯಂ ತಾನು ಋಷಿಗಳನ್ನು ಕೂರಿಸಿಕೊಂಡು ಹೇಳಿದಂತಹ ಈ ಬನಶಂಕರಿಯ ಮಹಾತ್ಮೆ. ಅದರಲ್ಲಿ ಹೇಳ್ತಾರೆ, ವಾಸ ಪುಣ್ಯವತೈ ಮಾತ್ರ ಪ್ರಾಪ್ಯತೆ. ಈ ಬನಶಂಕರಿ ಕ್ಷೇತ್ರದಲ್ಲಿ ವಾಸ ಮಾಡಬೇಕಾದರೆ ಅದಕ್ಕೆ ಪುಣ್ಯ ಬೇಕು ಅಂತಾರೆ. ಕನಿಷ್ಠ ಪಕ್ಷ ಯಾತ್ರಿಕನಾದವನು ಬನಶಂಕರಿ ಕ್ಷೇತ್ರದಲ್ಲಿ 3 ದಿನಗಳಾದರೂ ಇರಬೇಕು ಅಂತಾರೆ. 3 ದಿನಗಳಾದರೂ ಇದ್ದು ಅದರಲ್ಲಿಯೂ ಕೇವಲ ಶಾಖವನ್ನು ಮಾತ್ರ ಆಹಾರವನ್ನಾಗಿ ಸ್ವೀಕಾರವನ್ನು ಮಾಡುತ್ತಾ ಆ ಯಾತ್ರೆಯನ್ನು ಆಚರಿಸಬೇಕು, ದೇವಿಯನ್ನು ಆರಾಧಿಸಬೇಕು ಅನ್ನುವಂತಹ ಮಾತು ಇದೆ. ಆ ತಾಯಿಗೆ ಬನಶಂಕರಿ ದೇವಿಗೆ ಶಾಕಾಂಬರಿ ಅನ್ನುವಂತಹ ಹೆಸರು ಬರುವುದರ ಹಿನ್ನೆಲೆಯಲ್ಲಿ ಒಂದು ಕಥೆಯನ್ನು ಹೇಳಿದೆ ಪುರಾಣವಾದದ್ದು. ಯದ್ ರಕ್ಷಿತಂ ಪ್ರಾಣಿಜಾತಂ ಶಾಕಾನ್ನೈಶ್ಚ ಸ್ವದೇಹ ಜೈಹಿ ಶಾಕಾಂಬರೀತಿ ವಿಖ್ಯಾತ ತತಶ್ರೀ ಜಗದಂಬಿಕಾ ಅಂತ. ಒಂದು ಕಾಲಕ್ಕೆ 100 ವರ್ಷ ಮಳೆ ಆಗಲಿಲ್ಲಂತ, 3 ವರ್ಷ ಮಳೆ ಬರಲಿಲ್ಲ ಅಂದರೆ ಎಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ, ಇನ್ನು 100 ವರ್ಷ ಆಗಿಲ್ಲ ಅಂದರೆ ಏನಾಗಿರಬೇಕು. ಅಂತಹ ಅವಸ್ಥೆಯಲ್ಲಿ ಅಲ್ಲಿನ ಜನರನ್ನು, ಜೀವ ಸಮೂಹವನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಈ ಬನಶಂಕರಿ ದೇವಿ ತಾನು ತನ್ನ ಶರೀರದಿಂದ ಶಾಖಗಳನ್ನು ಸೃಷ್ಟಿ ಮಾಡಿದಳಂತೆ. ಶಾಖಗಳನ್ನು, ಪಲ್ಯಕಾಯಿಗಳು, ಅವುಗಳನ್ನು ಸೃಷ್ಟಿ ಮಾಡಿ ಅಲ್ಲಿರುವ ಜೀವ ಸಮೂಹಕ್ಕೆ ಆಹಾರ ರೂಪದಲ್ಲಿ ಕೊಟ್ಟು ಆ ಜನರನ್ನು, ಜೀವರನ್ನು ರಕ್ಷಣೆಯನ್ನು ಮಾಡಿದಳು ಅಂತಾರೆ. ಆದ್ದರಿಂದ ಶಾಕಾಂಬರಿ ಅಂತ ಕರೆಸಿಕೊಂಡಿದ್ದಾಳೆ. ಶಾಖಗಳನ್ನು ಸೃಷ್ಟಿ ಮಾಡಿ ಅಲ್ಲಿನವರನ್ನು ರಕ್ಷಣೆ ಮಾಡಿದಳು ಅಂತ. ಮತ್ತು ಒಂದು ಕಾರಣವನ್ನು ಹೇಳುತ್ತಾರೆ, ಆ ತಾಯಿಯನ್ನು ಚತುರ್ದಶಿ ಪುಷ್ಯ ಶುದ್ಧ ಚತುರ್ದಶಿ ದಿವಸದಲ್ಲಿ ಶಾಖಗಳನ್ನೇ ವಿಶೇಷವಾಗಿ ನೈವೇದ್ಯವನ್ನು ಮಾಡುವಂಥದ್ದು, ಆ ಶಾಖದ ಆ ಒಂದು ಅಲಂಕಾರವನ್ನೇ ಮಾಡಿರ್ತಾರೆ. ಕೇವಲ ಶಾಖಗಳ ಅಲಂಕಾರ, ಬೇರೆ ಬಂಗಾರ ಬೆಳ್ಳಿ ಇಂಥದ್ದು ಏನೂ ಇಲ್ಲವೇ ಇಲ್ಲ. ಪಲ್ಯಕಾಯಿಗಳಿಂದಲೇ ಅಲಂಕಾರವನ್ನು ದೇವಿಗೆ ಮಾಡುವುದು ಇದೆ. ಆ ಶಾಖಗಳೇನೇ ಅಂಬರವಾಗಿ ಧಾರಣೆಯನ್ನು ಮಾಡಿದವಳು, ಆದ್ದರಿಂದಲೂ ಶಾಕಾಂಬರಿ ಅಂತ ಆ ತಾಯಿಯನ್ನು ಕರೀತಾರೆ ಜಗದಂಬ ಆ ಬನಶಂಕರಿ. ಅಗಸ್ತ್ಯರು ಹೇಳ್ತಾರೆ, ತಿಲಕಾರಣ್ಯ ನಿಲರೇ ದುರ್ಗಮ ಅಸುರ ಭಂಜನೆ. ತಿಲಕಾರಣ್ಯದಲ್ಲಿ ಇದ್ದಂತಹ ದುರ್ಗನೆಂಬ ಅಸುರನನ್ನು ಸಂಹಾರ ಮಾಡಿದವಳಮ್ಮ ನೀನು, ಆದ್ದರಿಂದ ನೀನು ದುರ್ಗಾದೇವಿ ಅಂತ ಕರೆಸಿಕೊಂಡೆ ಅಂತ. ಈ ತೀರ್ಥದ ಈ ಒಂದು ಕ್ಷೇತ್ರದಲ್ಲಿ ಪದ್ಮತೀರ್ಥಂ ಸಮಾಗತ್ಯ ಪುರೋಕ್ಷೀಯ ಅಂಬೋ ಮೂರ್ಧ್ನಿ ಉಪಸ್ಪೃಶತ್ ಅಂತ. ಅಂದರೆ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ವಾಸ್ತವಿಕವಾಗಿ ಅಗಸ್ತ್ಯರು ತಾವು ತೀರ್ಥಯಾತ್ರೆ ಮಾಡಿದ ಕ್ರಮವನ್ನು ಹೇಳುವಾಗ ಪುರಾಣ ಹೇಳಿದೆ. ಅಗಸ್ತ್ಯರು ಲೋಪಾಮುದ್ರೆಯಿಂದ ಕೂಡಿಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದರಂತೆ. ಅನೇಕ ದಿವಸಗಳ ಪರ್ಯಂತರವಾಗಿ ಇಲ್ಲಿ ತಪಸ್ಸನ್ನು ಮಾಡಿದ್ದರು ಅಂತನ್ನುವ ಮಾಹಿತಿ ಇದೆ. ಆ ಅಗಸ್ತ್ಯರು ಬಂದಾಗ ಮೊದಲು ಅಲ್ಲಿ ಪದ್ಮತೀರ್ಥ ಅಂತಾರೆ. ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದ್ದೆ ಹರಿದ್ರಾ ತೀರ್ಥ ಅಂತ, ಅದು ದೇವಸ್ಥಾನದ ಹೊರಗೆ ಇರುವಂತಹ ತೀರ್ಥ. ಈಗ ಹೇಳ್ತಾ ಇರುವುದು ಪದ್ಮತೀರ್ಥ ಅಂತ ಪ್ರಾಕಾರದ ಒಳಗೆ ಇರುವಂತಹ ತೀರ್ಥ. ಆ ತೀರ್ಥಕ್ಕೆ ಬಂದು ಆ ತೀರ್ಥದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವಿಯನ್ನು ಆರಾಧಿಸಿದರು ಅಗಸ್ತ್ಯರು ಬಂದ ದಿನ ಅಂತನ್ನುವುದಾಗಿ ಪುರಾಣವಾದದ್ದು ಹೇಳುತ್ತೆ. ಅಂದರೆ ಆ ಬನಶಂಕರಿ ಕ್ಷೇತ್ರದಲ್ಲಿ ಆ ಪದ್ಮತೀರ್ಥ ಇದೆ, ಮತ್ತು ಹರಿದ್ರಾ ತೀರ್ಥ ಇದೆ, ಹೀಗೆ ಅನೇಕ ತೀರ್ಥಗಳನ್ನು ಪುರಾಣವಾದದ್ದು ಹೇಳಿದೆ. ಈ ಪದ್ಮತೀರ್ಥದ ವಿಶೇಷತೆ ಏನು ಅಂತಂದರೆ, ಇವತ್ತಿಗೂ ಆ ದೇವಿಗೆ ಆರಾಧಿಸುವುದಕ್ಕೆ, ಪೂಜಿಸುವುದಕ್ಕೆ, ಅಭಿಷೇಕ ಮಾಡುವುದಕ್ಕೆ ಬಳಸುವ ನೀರು ಈ ಪದ್ಮತೀರ್ಥದ್ದೇ ಆಗಿದೆ ಅನ್ನುವಂತಹ ಮಾತು. ಈ ಹರಿದ್ರಾ ತೀರ್ಥ ಅಂತ ಏನು ಹೇಳಿದರೋ, ಹರಿದ್ರಾ ತೀರ್ಥವನ್ನು ಸ್ವಯಂ ದೇವಿಯೇ ನಿರ್ಮಾಣ ಮಾಡಿದ್ದು ಅಂತಾರೆ. ತಾನೇ ಪಾತಾಳದಿಂದ ನೀರನ್ನು ತಂದು ಅಲ್ಲಿ ಆ ಹರಿದ್ರಾ ತೀರ್ಥವನ್ನು ನಿರ್ಮಾಣವನ್ನು ಮಾಡಿ ಸುತ್ತಲೂ ಇರುವಂತಹ ಜನಕ್ಕೆ ನೀರಿನ ವ್ಯವಸ್ಥೆಯನ್ನು, ಹಿಂದೆ ಹೇಳಿದನಲ್ಲ 100 ವರ್ಷ ನೀರಿನ ಕೊರತೆ ಉಂಟಾದಾಗ ಅಂತ, ಆ ನೀರಿನ ಕೊರತೆ ಉಂಟಾದಾಗ ತಾಯಿ ಆ ಹರಿದ್ರಾ ತೀರ್ಥವನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿನ ಜನರನ್ನು ಸಂತೋಷಪಡಿಸಿದಳು. ದೊಡ್ಡ ವನವೇ ಬೆಳೆಯುವಂತೆ ಮಾಡಿದಳು ಶಾಕಾಂಬರಿ. ದುರಂತ ಏನು ಅಂದರೆ, ಶಾಕಾಂಬರಿ ತಾನು ಸರೋವರವನ್ನು ನಿರ್ಮಾಣ ಮಾಡಿದ್ಲು, ತೀರ್ಥವನ್ನು ನಿರ್ಮಾಣ ಮಾಡಿದ್ಲು, ಪ್ರಜೆಗಳಿಗೆ ಆಹಾರವನ್ನು ಕೊಟ್ಟಲು, ವನವನ್ನೇ ಸೃಷ್ಟಿ ಮಾಡಿದಳು. ಆದರೆ ಒಳ್ಳೆಯದು ಅಂತ ಒಂದು ಸೃಷ್ಟಿಯಾದಾಗ ಅದನ್ನು ಹಾಳು ಮಾಡಲಿಕ್ಕೆ ಅಂತ ಮತ್ತೊಂದಿಷ್ಟು ಜನ ತಯಾರಿರ್ತಾರೆ. ಒಳ್ಳೆಯ ವನವನ್ನು ತಾಯಿ ಸೃಷ್ಟಿಯನ್ನ ಮಾಡಿದಾಗ ರಾಕ್ಷಸರು ಒಂದಿಷ್ಟು ಜನ ಅದನ್ನು ಹಾಳು ಮಾಡುವುದಕ್ಕೆ ತಯಾರಾದರು. ಆ ರಾಕ್ಷಸರನ್ನ ದೇವಿ ಸಂಹಾರವನ್ನು ಮಾಡುತ್ತಾಳೆ, ಮತ್ತೆ ಅಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡಿದಳು ಅಂತ. ಆ ತೀರ್ಥದ ರಕ್ಷಣೆಗಾಗಿ ತಾನು ನಿರ್ಮಾಣ ಮಾಡಿದಂತಹ ಹರಿದ್ರ ತೀರ್ಥದ ರಕ್ಷಣೆಗೋಸ್ಕರವಾಗಿ ಶಾಕಾಂಬರಿಯೇನೆ 8 ಜನ ಭೈರವರನ್ನ ಅಲ್ಲಿ ಸ್ಥಾಪನೆ ಮಾಡಿದಳು ಅಂತಾರೆ. 4 ಜನ ದಿಕ್ಪಾಲಕರನ್ನ ಶಾಕಾಂಬರಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾಳೆ ಅಂತಾರೆ. ಹರಿದ್ರ ತೀರ್ಥತಃ ಪಶ್ಚಾತ್ ಅವಾಚ್ಯಾಂ ತೈಲತೀರ್ಥತಃ. ನೋಡಿ, ಇಲ್ಲಿ ಇಂದ್ರಾದಿ ದೇವತೆಗಳು ಶಾಕಾಂಬರಿಯನ್ನು ತಾವೇ ಅಲ್ಲಿ ಪ್ರತಿಷ್ಠಿಸಿದರು, ಪೂಜಿಸಿದರು ಅಂತ ಹೇಳಿದ್ದಾರೆ. ಶಾಕಾಂಬರಿ ದೇವಿಯನ್ನ ಇಂದ್ರಾದಿ ದೇವತೆಗಳು ತಾವು ಆಕೆಯಿಂದ ಉಪಕೃತರಾದಾಗ ಸ್ವಯಂ ದೇವತೆಗಳೇ ಅಲ್ಲಿ ಸ್ಥಾಪನೆಯನ್ನು ಮಾಡಿದರು, ಪ್ರತಿಷ್ಠೆಯನ್ನು ಮಾಡಿದರಂತೆ. ಹರಿದ್ರ ತೀರ್ಥ ಅದರ ಪಶ್ಚಿಮ ಭಾಗ, ತೈಲತೀರ್ಥ ಅಂತ ಇನ್ನೊಂದು ಇದೆ, ಅದರ ದಕ್ಷಿಣದ ಭಾಗದಲ್ಲಿ ಆ ಶಾಕಾಂಬರಿಯನ್ನು ಪ್ರತಿಷ್ಠೆ ಮಾಡಿದರು ಅಂತ ಹೇಳುತ್ತಾರೆ. ಈ 8-9 ದಿನ ಏನು ಹೇಳಿದೆ ಅಲ್ಲ, ಪುಷ್ಯ ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಮಾಡುವಂತಹ ಉತ್ಸವ, ಆ ಉತ್ಸವಗಳನ್ನು ಯಥೋಕ್ತವಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ದೇವೆಯನ್ನು ಆರಾಧಿಸಿ ಸಾಧ್ಯ ಆದಲ್ಲಿ, ಕೆಲವರಂತೂ ಅಲ್ಲೇ ಹೋಗಿನೇ ಮಾಡುವರು ಇದ್ದಾರೆ, ಅಲ್ಲಿ ಹೋಗಿ ಮಾಡಲಿಕ್ಕೆ ಉತ್ಸವವನ್ನು ಮಾಡಲಿಕ್ಕಾಗದೇ ಇದ್ದವರು ತಮ್ಮ ಮನೆಗಳಲ್ಲಿಯೇ ಇದ್ದುಕೊಂಡು ಆ 8-9 ದಿನಗಳ ಕಾಲ ದೇವೆಯನ್ನು ಆರಾಧನೆಯನ್ನು ಮಾಡಬೇಕು, ನಿತ್ಯವೋ ಅನ್ನದಾನವನ್ನು ಮಾಡತಕ್ಕದ್ದು ಅಂತ. ಹರಿದ್ರ ತೀರ್ಥದ ಪಶ್ಚಿಮ ಭಾಗದಲ್ಲಿ, ತೈಲತೀರ್ಥದ ದಕ್ಷಿಣ ಭಾಗದಲ್ಲಿ ಇಂದ್ರಾದಿ ದೇವತೆಗಳೇನೆ ಇಷ್ಟಪಟ್ಟು ಆ ಶಾಕಾಂಬರಿಯನ್ನು ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಸಿಂಹದ ಮೇಲೆ ಆರೂಢಳಾಗಿ ಕುಳಿತಿರುವಂತಹ ಶಾಕಾಂಬರಿಯನ್ನು ಪೂಜೆಯನ್ನು ಮಾಡಿದ್ದಾರೆ ಅಂತಾರೆ. ಚಂಡ ಅಂತೊಬ್ಬ ಈ ಭೈರವ, 8 ಜನ ಭೈರವರು ಮುಖ್ಯವಾಗಿ ಆ ಶಾಕಾಂಬರಿಯ ಸೇವಕರು, ಅವರನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದವಳು ಶಾಕಾಂಬರಿ. ತೀರ್ಥದ ಸುತ್ತಲೂ 8 ಜನರನ್ನು ಇರಿಸಿದ್ದಾಳಂತ, ಅದರಲ್ಲಿ ಭೈರವನು ಕೂಡ ಒಬ್ಬ ಇದ್ದಾನೆ ಅಂತಾರೆ, ಚಂಡನೆಂಬ ಭೈರವನು ಕೂಡ ಇದ್ದಾನೆ.
3: ಅರವಿಂದ ಶಾಸ್ತ್ರಿ ಸರ್, ತುಂಬಾ ಚೆನ್ನಾಗಿ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಹಾಗೆ ಸ್ಥಳ ಪುರಾಣದ ಬಗ್ಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೆ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಕೂಡ ಧನ್ಯವಾದಗಳು. ಕೇಳ್ತಿರಲ್ವ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು, ಹಾಗೆ ಈ ಎಲ್ಲ ಮಾಹಿತಿ ಬಾದಾಮಿಯ ಬನಶಂಕರಿ ದೇವಾಲಯದ ಬಗ್ಗೆ, ಇಲ್ಲಿನ ಪೌರಾಣಿಕ ಇತಿಹಾಸದ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927968609602799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
10: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
9: ಏನು? ಏನ್ ವಿಷಯಮ್ಮ?
10: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
11: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
12: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
13: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
12: ರೇಡಿಯೋದಲ್ಲಿ ಕತೆನಾ?
13: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
0: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
14: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
13: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
0: ಪ್ರೀ ಕೆಜಿಯಿಂದ 10th ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
13: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
17: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪ್ರೀತಿಯ ಗೆಳೆಯನನ್ನು ಮೀಟ್ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ ಮತ್ತೊಬ್ಬ ಪ್ರೀತಿಯ ಗೆಳೆಯ ಕಲ್ಕತ್ತಕ್ಕೆ ಹೋಗಿರ್ತಾರೆ. ಆ ಗೆಳೆಯರು ಕೇವಲ ಕವಿಗಳಾಗಿರೋದಿಲ್ಲ, ಅವರು ಸಾಹಿತಿಗಳಾಗಿರ್ತಾರೆ, ದಾರ್ಶನಿಕರು, ತತ್ವಜ್ಞಾನಿಗಳು. ಜೊತೆಗೆ ಭಾರತಕ್ಕೆ ಮೊಟ್ಟ ಮೊದಲ ನೋಬೆಲ್ ಬಹುಮಾನ ತಂದುಕೊಟ್ಟಂತಹ ಮಾನವತಾವಾದಿ ಅಂತ ಪ್ರಸಿದ್ಧಿಯನ್ನು ಪಡೆದಂಥವರು. ಅವರೇ ರವೀಂದ್ರನಾಥ್ ಠಾಕೂರ್ ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರೆಯಲ್ಪಡುವಂತಹ ಮಹಾನ್ ಮಾನವತಾವಾದಿ. ಇವರನ್ನು ಕಾಣಲಿಕ್ಕೆ ಅವರ ಒಬ್ಬ ಪ್ರೀತಿಯ ಸ್ನೇಹಿತರು ಕಲ್ಕತ್ತಕ್ಕೆ ಬಂದಿರ್ತಾರೆ. ಆಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಪ್ರಸಂಗವನ್ನು ಹಂಚಿಕೊಳ್ತಾರೆ. ಅದು ಎಷ್ಟು ಸತ್ಯವೋ ಅಂತ ಅವ್ರಿಗೂ ಕೂಡ ಒಂದಿಷ್ಟು ಗೊಂದಲ ಆಗತ್ತೆ. ಆದರೆ ಆ ಪ್ರಸಂಗದ ಹಿಂದಿರುವಂತಹ ಸಂದೇಶ ಮಾತ್ರ ಇವರಿಗೆ, ಗೆಳೆಯನಿಗೆ ತುಂಬಾ ಇಷ್ಟ ಆಗತ್ತೆ. ಗುರುದೇವ ರವೀಂದ್ರನಾಥ್ ಠಾಕೂರ್ ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನದ ಕೊನೆಯ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ. ವಯಸ್ಸಾದಮೇಲೆ ಗೊತ್ತಿರುತ್ತಲ್ವ ಅವ್ರು ಯಾವ ರೀತಿಯಲ್ಲಿ ಅಶಕ್ತತೆಯಿಂದ ನರಳ್ತಾ ಇರ್ತಾರೆ ಅಂತ. ಅಂತಹ ಸಮಯದಲ್ಲಿ ಅವರನ್ನು ನೋಡಲಿಕ್ಕೆ ಅವರ ಒಬ್ಬ ಆತ್ಮೀಯ ಸ್ನೇಹಿತ ಹೋಗಿರ್ತಾರೆ. ಆತ್ಮೀಯ ಸ್ನೇಹಿತ ನನ್ನನ್ನು ನೋಡಲಿಕ್ಕೆ ತುಂಬ ದೂರದಿಂದ ಬಂದಿದ್ದಾನೆ ಅಂತ ತಿಳ್ಕೊಂಡಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಗೆಳೆಯನನ್ನು. ಆಗ ಆತ್ಮೀಯ ಸ್ನೇಹಿತ ಅವರಿಗೆ ಸಾಂತ್ವನವನ್ನು ಕೊಡ್ತಾ ಇರ್ತಾನೆ. ಸ್ನೇಹಿತರೆ, ಫ್ರೆಂಡ್ಸ್ ಅಂದರೆ ಹಾಗೆ ಅಲ್ವಾ, ಏ ಹಾಗಿರೋ ಹೀಗಿರೋ ಹಾಗೆ ಹೀಗೆ ಅಂತ ಸಮಾಧಾನ ಮಾಡ್ತಾರೆ. ಕಷ್ಟದ ಕಾಲದಲ್ಲಿರ್ಬೋದು ಅಥವಾ ಅನಾರೋಗ್ಯಕ್ಕೆ ತುತ್ತಾದಂತಹ ಸಮಯದಲ್ಲಿರ್ಬೋದು. ನೀನು ತುಂಬ ಸಂತೋಷವಾಗಿರಬೇಕು, ಭಗವಂತನ ಕೃಪೆಗೆ ನೀನು ಋಣಿಯಾಗಿರಬೇಕು. ಯಾಕಪ್ಪ ಅಂದರೆ ಭಗವಂತ ನಿನ್ನ ಮೂಲಕ ಶ್ರೇಷ್ಠ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾನೆ. ಇಡೀ ಪ್ರಪಂಚ ನಿನ್ನನ್ನು ಮಹಾನ್ ಕವಿ ಅಂತ ಗೌರವ ಕೊಡ್ತಾ ಇದೆ, ಮಹಾನ್ ಕವಿ ಅಂತ ಗೌರವಿಸಿದೆ. ನೀನು ಬರೆದಷ್ಟು ಕವನಗಳನ್ನು ಮತ್ತಾರು ಬರೆದಿಲ್ಲ ಗೆಳೆಯ. ಬರೀ ಅವು ಸಂಖ್ಯೆ ಮಾತ್ರ ಅಲ್ಲ, ಅವುಗಳ ಒಂದು ಗುಣಮಟ್ಟ ಕೂಡ ತುಂಬ ಚೆನ್ನಾಗಿದೆ. ನೀನು ಬರೆದಂತಹ, ನೀನು ಕೊಟ್ಟಂತಹ ಮೌಲ್ಯಯುತ ಬದುಕಿನ ಬಗ್ಗೆ ಆ ಸಂದೇಶಗಳು ಪ್ರತಿಯೊಂದು ಕೂಡ ಆ ಒಂದು ಗುಣಮಟ್ಟ ಅನನ್ಯವಾದದ್ದು ಅಂತ ಗೆಳೆಯ ಹೇಳ್ತಾರೆ. ಅಪ್ರತಿಮ ಪಾಶ್ಚಾತ್ಯ ಕವಿಯಾದ ಶೆಲ್ಲಿ ಕೂಡ ನಿನ್ನಷ್ಟು ಕವನಗಳನ್ನು ಬರೆದಿಲ್ಲ. ನಿಸ್ಸಂಶಯವಾಗಿ ನೀನೇ ಸರ್ವಕಾಲಿಕ ಶ್ರೇಷ್ಠ ಕವಿ ಕಣೋ ಅಂತ ಆ ಗೆಳೆಯ ರವೀಂದ್ರನಾಥ ಟ್ಯಾಗೋರರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಅವರ ಪ್ರೀತಿಯ ಗೆಳೆಯನ ಮಾತುಗಳನ್ನೆಲ್ಲ ಕೇಳಿದಂತಹ ರವೀಂದ್ರನಾಥ ಠಾಕೂರರ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯತೊಡಗತ್ತೆ, ಧಾರಾಕಾರವಾಗಿ ಬರ್ತಾ ಇರತ್ತೆ. ಅವರ ಒಂದು ಮನಸ್ಸಿನಲ್ಲಿರುವಂತಹ ಉದ್ವೇಗ ಅವರ ಮುಖದ ಮೇಲೆ ಕಾಣ್ತಾ ಇರತ್ತೆ. ಅದನ್ನು ನೋಡಿದಂತಹ ಸ್ನೇಹಿತನಿಗೆ ಗಾಬರಿ ಆಗತ್ತೆ. ಛೇ, ಯಾಕೆ ಅಳ್ತಾ ಇದೆಯೋ? ನಾನು ಇಷ್ಟೊತ್ತು ಹೇಳಿದ್ದು ಸುಮ್ಮನೆ ಅಲ್ಲಪ್ಪ, ಅದು ನನ್ನ ಮನಸ್ಸಿನ ಮಾತುಗಳು. ಯಾಕಪ್ಪ ಅಂದರೆ, ನೀನು ಆ ರೀತಿಯ ಒಂದು ಮೌಲ್ಯಯುತ ಬದುಕನ್ನು ಜೀವಿಸಿದೆಯಾ? ಆ ರೀತಿಯಲ್ಲಿ ಬದುಕು ತೋರಿಸಿದೆಯಾ? ಸಾಧನೆ ಮಾಡಿದೆಯಾ? ಅದಕ್ಕೋಸ್ಕರ ನಾನು ನಿನ್ನ ಬಗ್ಗೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂತ ಹೇಳ್ತಾರೆ. ನಿನ್ನ ಜೀವನದಲ್ಲಿ ತುಂಬ ಸಾಧನೆ ಮಾಡಿದೆಯಾ? ನಿನ್ನಷ್ಟು ಸಾಧನೆ ಯಾರೂ ಮಾಡಿಲ್ಲ ಕಣೋ, ತುಂಬ ಖುಷಿಯಾಗಿರು, ನೀನು ಭಗವಂತನಿಗೆ ಕೃತಜ್ಞನಾಗಿರು ಅಂತ ಹೇಳ್ತಾರೆ. ಆಗ ರವೀಂದ್ರನಾಥ್ ಠಾಗೂರರು ಭಾರವಾದ ಒಂದು ಧ್ವನಿಯಲ್ಲಿ ಈ ರೀತಿ ಹೇಳ್ತಾರೆ. ಅಲ್ಲ ಕಣೋ, ನಿನ್ನ ಸಾಧನೆ ಮಾಡಿದೀಯಾ ಮಾಡಿದೀಯಾ ಅಂತ ಹೇಳ್ತಾ ಇದೀಯಾ, ಅದಿರಲಿ, ನಾನೇನು ಸಾಧನೆ ಮಾಡಿದ್ದೀನಿ ಅಂತ ನೀನು ಹೇಳ್ತಾ ಇದೀಯಾ? ನಾನು ಬರೆದಂತಹ ಪದ್ಯಗಳೆಲ್ಲ, ನಾನು ಬರೆದಂತಹ ಕವನಗಳೆಲ್ಲ ಅದು ಯಶಸ್ಸು ಅಂತ ನೀನು ಭಾವಿಸಿದೀಯಾ? ನನ್ನ ಪ್ರತಿಯೊಂದು ಪದ್ಯವು ಕೂಡ ನನ್ನ ಮಹಾನ್ ಸೋಲಿನ ಸಾಕ್ಷಿಗಳಾಗಿದ್ದಾವೆ ಕಣೋ. ನಾನು ಸೋತೋಗ್ಬಿಟ್ಟಿದ್ದೀನಿ. ಪ್ರತಿಯೊಂದು ಪದ್ಯ ಬರೆಯುವಾಗ, ಪ್ರತಿಯೊಂದು ಕೃತಿಗಳನ್ನು ಬರೆಯುವಾಗ ನಾನು ತುಂಬಾ ಸೋತೋಗ್ಬಿಟ್ಟಿದ್ದೀನಿ. ನನ್ನ ಸೋಲನ್ನೇ ನೀನು ಯಶಸ್ಸು ಅಂತ ಯಾಕೆ ಕಂಡುಕೊಂಡಿದೀಯ? ನನ್ನ ಸೋಲನ್ನೇ ನೀನು ಯಶಸ್ಸು ಅಂತ ಯಾಕೆ ಕೊಂಡಾಡ್ತಾ ಇದೀಯ? ನೋಡು ಗೆಳೆಯ, ನನ್ನ ಒಂದೊಂದು ಪದ್ಯದಲ್ಲೂ ನಾನು ಯಾವುದೋ ಒಂದು ಅನುಭವವನ್ನು ಹೇಳಲಿಕ್ಕೆ ಹೊರಟಿರ್ತೀನಿ. ನೋಡು ಗೆಳೆಯ, ನಾನು ಪ್ರತಿಯೊಂದು ಪದ್ಯವನ್ನು ಬರೆಯುವಾಗ, ಕೃತಿಗಳನ್ನು ಬರೆಯುವಾಗ, ಏನಾದರೂ ಹೇಳೋಕ್ಕೆ ಹೊರಟಿರುವಾಗ ಪ್ರತಿಯೊಂದು ಪದ್ಯದಲ್ಲೂ ಕೂಡ ನನ್ನ ಅನುಭವವನ್ನು ಹೇಳಲಿಕ್ಕೆ ಹೊರಟಾಗಲೂ ಅಲ್ಲಿ ನನಗೆ ಶಕ್ತಿ ಸಾಲದೆ ಬೇರೆ ಏನನ್ನೋ ಹೇಳಿಬಿಟ್ಟು ಬರಿತಾ ಇದ್ದೆ, ಬರೆದಿದ್ದೀನಿ ಕೂಡ. ಪ್ರತಿಯೊಂದು ಪ್ರಯತ್ನದಲ್ಲೂ ನಾನು ವಿಫಲತೆಯನ್ನು ಕಂಡುಕೊಂಡಿದ್ದೀನಿ, ಸಾಕಷ್ಟು ವಿಫಲತೆ ಕಾಡಿದೆ, ತುಂಬಾ ಸೋತಿದ್ದೀನಿ. ನಾನು ಸಾವಿರ ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ಸಾವಿರ ಬಾರಿ ಸೋತಿದ್ದೀನಿ, ತುಂಬ ಸಲ ಸೋತೋಗ್ಬಿಟ್ಟಿದ್ದೀನಿ ಗೆಳೆಯ. ನನ್ನ ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ಆ ಪದಗಳು ಸಾಲ್ತಾನೇ ಇರಲಿಲ್ಲ, ಏನೋ ಹೇಳೋಕ್ಕೆ ಹೊರಟಿರ್ತೀನಿ, ಇನ್ನೇನೋ ಬರೆದು ಬಿಡ್ತೀನಿ. ನಾನು ಏನು ಬರೀತಾ ಇದ್ದೀನಿ, ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅನ್ನುವಾಗಲೇ ಬೇರೆ ಯಾವುದೋ ಪದ ಬಂದಲ್ಲಿ ಕೂತಿರುತ್ತೆ. ನನಗೆ ಎಷ್ಟು ಭಾಷೆ ಆದರೂ ಸಾಲ್ತಾನೇ ಇರಲಿಲ್ಲ ನನ್ನ ಮನಸ್ಸಿನಲ್ಲಿರುವಂತಹ ಆ ಪದಗಳನ್ನು ಬರೀಲಿಕ್ಕೆ. ಭಾಷೆ ಒಂದು ಅತ್ಯಂತ ಅಶಕ್ತವಾದ ಮಾಧ್ಯಮ. ಅಂದರೆ ಅಶಕ್ತ ಅಂದರೆ ಶಕ್ತಿ ಇಲ್ಲದ್ದು ಅನ್ನುವಂತಹ ಒಂದು ಅರ್ಥ ಕೂಡ ಆಗತ್ತೆ. ಅಸಮರ್ಥ ಅಂದರೆ ಸೋಲೋದಾಗತ್ತೆ. ಎಲ್ಲಿ ಸೋಲ್ತೀವಿ ನಾವು? ನಮ್ಮ ಮನಸ್ಸಿನಲ್ಲಿರುವ ಭಾವನೆ, ಅನುಭವ, ನೋವು, ಸಂತೋಷವನ್ನು ಭಾಷೆಯ ಮೂಲಕ 100% ಅಷ್ಟು ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಭಾಷೆಗೆ ಮಿತಿ ಇದೆ, ಅದು ಸೋತೋಗ್ಬಿಡತ್ತೆ ಅಂತ ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರ ಗೆಳೆಯರಿಗೆ. ಆದರೆ ನಾನೇನು ಮಾಡಲಿ ಗೆಳೆಯ, ಅದನ್ನು ಬಿಟ್ಟರೆ ನನಗೆ ದಾರಿ ಇಲ್ಲ. ನನಗೆ ಭಾಷೆ ಬರವಣಿಗೆ ನನ್ನ ಜೀವ, ಬರೆಯೋದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಭಗವಂತನ ಭಾಷೆಯಾದ ಅನುಭವವನ್ನು ಮನುಷ್ಯನ ಭಾಷೆಗೆ ದಾಖಲೆ ಮಾಡಲಿಕ್ಕೆ ಸಾಧ್ಯನೂ ಆಗೋದಿಲ್ಲ. ನಾನು ಏನೇನೋ ಹೇಳಬೇಕು ಅಂದ್ಕೊಳ್ತೀನಿ, ಆ ಎಲ್ಲ ವಿಷಯಗಳು ನನ್ನ ಮನಸ್ಸಿನಲ್ಲೇ ಉಳಿದ್ಬಿಡತ್ತೆ, ಬೇರೆ ಯಾವುದೋ ವಿಷಯಗಳು ಬರವಣಿಗೆಯ ಮೂಲಕ ಹೋಗತ್ತೆ ಅಂತಲೇ ಹೇಳ್ತಾರೆ. ನಾನು ಇಷ್ಟು ವರ್ಷ ಇಷ್ಟೊಂದು ಕೃತಿಗಳನ್ನು ಬರೆದಿದ್ದೀನಿ, ಇಷ್ಟೊಂದು ಭಾಷೆಗಳಲ್ಲಿ ಬರೆದಿದ್ದೀನಿ, ಇಷ್ಟೊಂದು ಭಾಷೆಗೆ ತರ್ಜುಮೆ ಮಾಡಿದ್ದೀನಿ, ಅದು 1% ಮಾತ್ರ. ಭಾಷೆಯ ಮೂಲಕ ಹೊರ ಹಾಕಿದ ಈ ಪದಗಳು ಒಂದು ಭಾಗ ಮಾತ್ರ ನನ್ನ ಪ್ರೀತಿಯ ಕೇಳುಗರಿಗೆ ದಕ್ಕಿದೆ. ಹೀಗಾಗಿ ನನ್ನ ಹಾಡಿನ, ನನ್ನ ಭಾಷೆಯ, ನನ್ನ ಬರವಣಿಗೆಯ ಬಹುಪಾಲು ನನ್ನ ಹೃದಯದಲ್ಲೇ, ನನ್ನಲ್ಲೇ ಉಳಿದಿದೆ ಅಂತ ಹೇಳ್ತಾರೆ. ಅದನ್ನು ಇನ್ನೂ ನನಗೆ ಹಾಡಲಿಕ್ಕಾಗ್ತಾ ಇಲ್ಲ, ಹೇಳಲಿಕ್ಕಾಗ್ತಾ ಇಲ್ಲ. ಅದನ್ನು ಈಗ ನನ್ನೊಂದಿಗೆ ಕೊನೆಯ ದಿನಗಳಲ್ಲಿ ಕೊಂಡೊಯ್ತಾ ಇದ್ದೀನಿ, ತೆಗೆದುಕೊಂಡು ಹೋಗ್ತಾ ಇದ್ದೀನಿ, ಅದು ನನ್ನ ಜೊತೆಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ಖಂಡಿತ ಅಲ್ವಾ ಸ್ನೇಹಿತರೆ, ಇದು ಎಷ್ಟು ವಿಚಾರ ಮಾಡುವಂತಹ ಒಂದು ಅದ್ಭುತ ಶಕ್ತಿ. ಎಸ್, ಅಲ್ಲಿ ಗೆಳೆಯನಿಗೂ ಕೂಡ ಆಶ್ಚರ್ಯ ಆಗತ್ತೆ ರವೀಂದ್ರನಾಥ ಠಾಕೂರರ ಮಾತುಗಳನ್ನು ಕೇಳಿ. ಎಂತಹ ಒಂದು ಸತ್ಯವಾದ ಮಾತು ಸ್ನೇಹಿತರೆ, ಇದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅನ್ವಯಿಸುತ್ತೆ. ನಮ್ಮ ಒಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಸಂತೋಷ, ದುಃಖ, ದುಮ್ಮಾನಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು ಮಾತಿನಲ್ಲಿ, ಪದಗಳಲ್ಲಿ ಹೇಳೋದೇಗೆ? ಅದು ಭಾಷೆಯ ಮೂಲಕವೇ ನಾವು ವ್ಯಕ್ತಪಡಿಸಬೇಕು. ಅದೊಂದೇ ಇರುವಂತಹ ನಮಗೆ ಮಾರ್ಗ. ಈ ರೀತಿಯಲ್ಲಿ ಮಿತವಾದ ಮಾಧ್ಯಮವನ್ನೇ ಆದಷ್ಟು ಎಚ್ಚರದಿಂದ ಬಳಸಿದರೆ ಅದೇ ಎಷ್ಟೋ ಮನಸ್ಸುಗಳಲ್ಲಿ ಬದಲಾವಣೆಯನ್ನು, ಸಂತೋಷವನ್ನು ತಂದಿತು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಿತಶಕ್ತಿಯ ಮಾಧ್ಯಮ ಅದು ಭಾಷೆ ಅಂತಲೇ ಹೇಳ್ಬೋದು. ಏನೇ ಆಗಲಿ ನಾವು ಭಾಷೆಯ ಮೂಲಕನೇ ವ್ಯಕ್ತಪಡಿಸ್ಬೇಕು. ಕೆಲವೊಂದು ಸಮಯದಲ್ಲಿ ಎಷ್ಟು ಬರವಣಿಗೆ ಮೂಲಕ ತಿಳಿಸಿದ್ರೂ ಅದು ಕಡಿಮೆನೇ ಅನಿಸುತ್ತೆ. ಇನ್ನೂ ಬರಿಬೇಕಿತ್ತು, ಇನ್ನೂ ಏನೋ ಹೇಳಬೇಕಿತ್ತು, ಇನ್ನೂ ಏನೋ ಇದೆ, ಇನ್ನೂ ತಿಳ್ಕೊಳ್ಳೋದೇನೋ ಇದೆ, ಏನೋ ಇದೆ ಅಂತಲೇ ಅನಿಸುತ್ತೆ ಅಲ್ವಾ? ಪ್ರತಿದಿನ ಕೂಡ ಕಲಿಕೆ ಇದ್ದೇ ಇದೆ ಅನ್ನೋದನ್ನು ಇಲ್ಲಿ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ. ಏನಂತೀರಿ? ಖಂಡಿತ ಅಲ್ವಾ? ಈ ಮಾಹಿತಿಯೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ದಂತಹ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಅದು ಯಾವ ಕಥೆಗಳು, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅಂಬಿಕಾ ಸಂತೋಷ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೌಡಕೊಪ್ಪದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ

0: ಒಂದು ಚಿಕ್ಕದಾದ ಮನೆ ಇತ್ತು. ಬಡಗಿಯೊಬ್ಬ ತನ್ನ ಹೆಂಡತಿಯೊಂದಿಗೆ ಅಲ್ಲಿ ವಾಸವಾಗಿದ್ದ. ದಿನಾಲೂ ಬೆಳಗ್ಗೆ ಹೋಗಿ ಕಟ್ಟಿಗೆ ಕಡೆದು ಅದನ್ನೆಲ್ಲ ಸಮೀಪದ ಪಟ್ಟಣಕ್ಕೆ ಒಯ್ದು ಮಾರ್ತಾ ಇದ್ದ. ಬಂದ ಆದಾಯದಿಂದ ಜೀವನ ಸಾಗಿಸ್ತಾ ಇದ್ದ. ಒಂದಿನ ಬಡಗೆ ಕಟ್ಟಿಗೆ ಕಡಿಯಲು ಹೋಗಿ ಒಂದು ವೃಕ್ಷದ ಬಳಿ ನಿಂತು ಅದನ್ನು ಕತ್ತರಿಸಲು ಯೋಚಿಸ್ದ. ಅಷ್ಟರಲ್ಲಿ ವೃಕ್ಷದೇವತೆ ಪ್ರತ್ಯಕ್ಷಳಾದಳು. ಆಕೆಯನ್ನ ನೋಡಿದ ಬಡಗಿ ವಿಸ್ಮಯಗೊಂಡು ಕೇಳ್ದ, ನೀನು ಯಾರು, ಇಲ್ಲೇಕೆ ಬಂದೆ? ನಾನು ವೃಕ್ಷದೇವತೆ, ನೀನು ಈ ಮರವನ್ನು ಕಡಿಯಬೇಡ. ಏಕೆ? ನಾನಿದನ್ನು ಖಂಡಿತ ಕಡಿಯುವೆ. ವನದೇವತೆ ಹೇಳಲು, ನೀನು ಈ ಮರ ಕಡಿಯದಿದ್ದರೆ ನಿನಗೆ 3 ವರಗಳನ್ನು ಕೊಡುವೆ, ಅದರಿಂದ ನೀನು ಬಯಸಿದ್ದು ಸಿಗುತ್ತದೆ. ಆ ಮಾತಿಗೆ ಬಡಗಿ ಹೇಳ್ದ, ನನ್ನ ಹೆಂಡತಿಗೆ ಒಂದು, ನನಗೆ 2 ವರ ಕೊಡುವೆಯಾ? ಏಕೆಂದರೆ ಆಕೆ ತನ್ನ ಜೀವನದ ಸಂಗಾತಿಯಲ್ವೇ. ವನದೇವತೆ ತಥಾಸ್ತು ಅಂದಳು. ಸಂತಸಗೊಂಡ ಬಡಗಿ ಮನೆಗೆ ಬಂದ. ಅವನು ಬಂದ ಕೂಡಲೇ ಅವನ ಹೆಂಡತಿ ಬಿಸಿಯಾದ ತಿಂಡಿ ಮಾಡಿಕೊಟ್ಲು. ಅದನ್ನು ತಿನ್ನುತ್ತಾ ಬಡಗಿ ವನದೇವತೆ ಹಾಗೂ ತನ್ನ ನಡುವೆ ನಡೆದದ್ದನ್ನು ವಿವರಿಸಿದ. ಆಕೆಗೆ ತುಂಬ ಖುಷಿಯಾಯಿತು. ಅದೇ ಉತ್ಸಾಹದಲ್ಲಿ ಆಕೆ ತಾನು ಒಂದು ವರ ಕೇಳುವುದಾಗಿ ಹೇಳಿ ಕೂಡಲೇ ನನ್ನ ಮುಂದೆ ಒಂದು ತಟ್ಟೆ ತುಂಬ ಕೇಕ್ ಬರಲಿ ಎಂದು ಬಿಟ್ಟಳು. ಏನಾಶ್ಚರ್ಯ, ಕ್ಷಣಾರ್ಧದಲ್ಲಿ ಕೇಕ್ ಪ್ರತ್ಯಕ್ಷವಾಯಿತು. ಆಕೆಗೆ ಇದರಿಂದ ಸಂತೋಷವಾದರೂ ಬಡಗಿಗೆ ಮಾತ್ರ ಕೋಪ ಬಂತು. ಅವನು ಕೂಡಲೇ, ಏನಿದು, ಬರೀ ಕೇಕ್ಗಾಗಿ ನಿನ್ನ ಪಾಲಿನ ವರವನ್ನೇ ಹಾಳು ಮಾಡಿದೆಯಲ್ಲ, ಅದು ನಿನ್ನ ಮೂಗಿಗೆ ಗಟ್ಟಿಯಾಗಿ ಅಂಟಿಕೊಳ್ಳಲಿ ಎಂದು ಬಿಟ್ಟ. ತಕ್ಷಣವೇ ಇಡೀ ಕೇಕ್ ಅವಳ ಮೂಗಿಗೆ ಅಂಟ್ಕೊಂಡು ಬಿಡ್ತು. ಅವಳು ಎಷ್ಟು ಪ್ರಯತ್ನಿಸಿದರೂ ಅದನ್ನು ಕೀಳಲು ಆಗಲೇ ಇಲ್ಲ. ಆಗ ಬಡಗಿಗೆ ಜ್ಞಾನೋದಯವಾಯಿತು. ತಾನು ಕೂಡ ಒಂದು ವರವನ್ನು ಬಳಸಿಬಿಟ್ಟಿದ್ದೇನೆ ಎಂದು. ಆದ್ದರಿಂದ ಪ್ರಯೋಜನವಾಗುವ ಬದಲು ಹೆಂಡತಿಯ ಮುಖ ವಿಕಾರವಾಯಿತು. ಅದನ್ನು ತೊಳೆದು ಹಾಕಲು ಅವನು ಕೊನೆಯ ವರವನ್ನು ಉಪಯೋಗಿಸಿ ನೀಡಿದ. ನನ್ನ ಹೆಂಡತಿಯ ಮುಖದ ಮೇಲೆ ಅಂಟಿರುವ ಕೇಕ್ ಕೆಳಗೆ ಬಿದ್ದು ಅವಳ ಮುಖದ ಮೊದಲಿನಂತಾಗಲಿ ಅಂದ. ಆಗ ಕೇಕ್ ಕೆಳಗೆ ಬಿದ್ದಿತ್ತು. ಬಡಗಿ ಹೆಂಡತಿಗೆ ಹೇಳ್ದ, ನಾವು ವನದೇವತೆಯ ವರಗಳಿಂದ ಶ್ರೀಮಂತರಾಗಲಿಲ್ಲ, ಬಡವರಾಗಿಯೇ ಉಳಿದೆವು, ಆದರೆ ನೆಮ್ಮದಿಯಿಂದ ಇದ್ದೇವೆ ಅಲ್ಲವೇ? ಹೆಂಡತಿಯು ಆ ಮಾತಿಗೆ ಸಮ್ಮತಿ ಇತ್ತು. ಹೇಳಿದ್ಲು, ಅದು ಸರಿ ಇರಲಿ, ನೀನು ಕಟ್ಟಿಗೆ ಕಡೆದು ಪಟ್ಟಣಕ್ಕೆ ಒಯ್ದು ಮಾರಿ ಬಾ, ನಿನಗಾಗಿ ರುಚಿಕರ ಅಡುಗೆಯನ್ನ ಮಾಡುವೆ.
1: ಕೆಲವೊಂದು ಸಮಯದಲ್ಲಿ ಈ ರೀತಿಯ ಅವಕಾಶಗಳು ನಮಗೂ ಕೂಡ ಸಿಕ್ಕಿರುತ್ತೆ. ಆದರೆ ಬಂದಂತಹ ಅವಕಾಶಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ದೆ ದುರುಪಯೋಗ ಮಾಡಿಕೊಂಡಾಗ ಅದರಿಂದ ಮತ್ತಷ್ಟು ಸಮಸ್ಯೆಗಳು, ನಿರಾಸೆಗಳು, ನಿರೀಕ್ಷೆಗಳು, ಕಟ್ಟಿಟ್ಟ ಬುತ್ತಿ ಕೂಡ. ಇಲ್ಲಿ ಕೂಡ ಬಡಗಿಯ ಒಂದು ಕತೆ ಇದೇ ರೀತಿ ಆಗಿದೆ. ವನದೇವತೆ ಬಡಗಿಗೆ ವರ ಕೊಟ್ಟರು, ಆ ವರಗಳನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಬಡಗಿ ಮತ್ತು ಆತನ ಹೆಂಡತಿ. ಸೊ ಅದಕ್ಕೋಸ್ಕರ ನಾವು ಮಾತಾಡುವಾಗ, ಏನಾದರೂ ಕೇಳಿಕೊಳ್ಳುವಾಗ ಸರಿಯಾದ ಕ್ರಮದಲ್ಲಿ ಅದು ಇದ್ದಾಗ ಮಾತ್ರ ಗೆಲುವು, ಸಕ್ಸಸ್ ನಮ್ಮದಾಗತ್ತೆ. ಏನೋ ಮಾಡಲು ಹೋಗಿ ಇನ್ನೇನೋ ಆಗೋದು ಕೆಲವೊಂದು ಸಮಯದಲ್ಲಿ ಇದ್ದೇ ಇರುತ್ತೆ. ಅಂಥ ಸಮಯದಲ್ಲಿ ಪಶ್ಚಾತ್ತಾಪ ಪಡದೆ ಮುಂದೆ ಈ ರೀತಿ ಆಗದೇ ಇರೋ ಥರ ನೋಡಿಕೊಂಡಾಗ ಜೀವನ ಕೂಡ ನೆಮ್ಮದಿಯಾಗಿರುತ್ತೆ. ಇಲ್ಲಿ ಬಡಗಿಯ ಜೀವನ ಇದೇ ರೀತಿಯಾಗಿದೆ. ಸೊ ಇದೇ ರೀತಿಯಲ್ಲಿ ಮತ್ತೊಂದು ಕಥೆಯನ್ನು ಇವರಿಂದ ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌಡಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಂಬಿಕಾ ಸಂತೋಷ್ ಮೇಡಮ್ ಅವರಿದ್ದಾರೆ. ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದಂತಹ ಕಥೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬಡಗಿ ಮತ್ತು ವೃಕ್ಷದೇವತೆಯ ಕತೆ ಅದ್ಭುತವಾಗಿತ್ತು. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಕಥೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅದು ಯಾವ ಕತೆ ಅನ್ನೋದನ್ನು ಅಂಬಿಕಾ ಸಂತೋಷ್ ಅವರಿಂದ ಕೇಳೋಣ.
4: ಒಂದು ಊರಿನಲ್ಲಿ ಒಬ್ಬ ಮುದುಕ ಇದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ಅವನು ಅದನ್ನು ತುಂಬ ಪ್ರೀತಿಸ್ತಾ ಇದ್ದ. ಒಂದಿನ ಆ ಕತ್ತೆ ಸತ್ತೋಯ್ತು. ಕತ್ತೆ ಸತ್ತೋದ್ರಿಂದ ತುಂಬ ಬೇಸರಗೊಂಡ ಅವನು ಏನು ಮಾಡಲೂ ತೋಚದೆ ರಸ್ತೆಯಲ್ಲಿ ಅಲ್ಲಾಡ್ತಾ ಹೊರಟ. ಹೀಗೆ ಹೋಗುತ್ತಿದ್ದವನನ್ನು ಒಂದಿನ ಒಂದು ಹಳ್ಳಿಗೆ ಬಂದ. ಆ ಹಳ್ಳಿಯಲ್ಲಿ ಶೇಖ್ ಬೇಸರದಿಂದಿದ್ದ. ಇವನನ್ನು ನೋಡಿ ಕನಿಕರಗೊಂಡು ಇವನಿಗೆ ಇನ್ನೊಂದು ಚಿಕ್ಕ ಕತ್ತೆಯ ಮರಿಯನ್ನು ಕೊಟ್ಟ. ತನ್ನ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ದ ಆ ಕತ್ತೆಯನ್ನು ಮುದುಕ ತುಂಬ ಪ್ರೀತಿಯಿಂದ ಸಾಕತೊಡಗ್ದ. ಒಂದಿನ ಎರಡನೆಯ ಕತ್ತೆಯೂ ಸತ್ತೋಯ್ತು. ಮುದುಕನು ಅದನ್ನು ಒಂದು ಗುಡ್ಡದ ತುದಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಗುಂಡಿ ತೋಡಿ ಹುಗಿದು ಮಣ್ಣು ಮುಚ್ಚಿದ. ಅದರ ಸಮಾಧಿಯ ಮೇಲೆ ಒಂದು ಕಂಬವನ್ನು ನೆಟ್ಟ. ಗುರುತಿಗಾಗಿ ಬಾವುಟವನ್ನು ಕಟ್ಟಿದ. ಅದರ ಬಳಿಕ ಕಣ್ಣೀರು ಸುರಿಸುತ್ತಾ ಕುಳಿತ. ಏಳನೆಯ ದಿನ ದಾರಿ ಹೋಗನೊಬ್ಬ ಇವನನ್ನು ನೋಡಿ ನಿಜಕ್ಕೂ ಇಲ್ಲಿ ಒಬ್ಬ ಸಾಧುವನ್ನು ಸಮಾಧಿ ಮಾಡಿರಬೇಕು ಎನ್ನುತ್ತಾ ತನ್ನ ಕಿಸೆಯಿಂದ ಒಂದು ನಾಣ್ಯವನ್ನು ತೆಗೆದು ಇವನಿಗೆ ಕೊಟ್ಟ. ಹೀಗೆ ದಿನನಿತ್ಯ ದಾರಿಯಲ್ಲಿ ಹೋಗುತ್ತಿದ್ದ ಜನರು ಅವನಿಗೆ ನಾಣ್ಯ ಕೊಡತೊಡಗಿದರು. ಕೆಲವರು ಸೇರಿ ಒಂದು ಗುಡಿಯನ್ನು ಕಟ್ಟಿದರು. ಹೀಗೆ ಕೆಲವು ತಿಂಗಳು ಕಳೆಯಲು ಆ ಗುಡ್ಡದಲ್ಲಿ ಒಬ್ಬ ದೊಡ್ಡ ಸಾಧುವನ್ನು ಸಮಾಧಿ ಮಾಡಲಾಗಿದೆ ಎಂಬ ಸಮಾಚಾರ ದೂರದ ಊರುಗಳವರೆಗೂ ಹಬ್ಬಿತ್ತು. ಕಾಯಿಲೆಯಿಂದ ಬಳಲುತ್ತಿದ್ದವರು ತಮ್ಮ ಕಾಯಿಲೆ ವಾಸಿ ಮಾಡಿಕೊಳ್ಳಲೆಂದು ಇಲ್ಲಿಗೆ ಬಂದವರು ಕರುಣೆ ತೋರಿ ಅವರಿಗೆಲ್ಲ ಬೇಕಾದಂತೆ ಮಾತನಾಡಿ ಪ್ರಸಿದ್ಧನಾದ. ಆ ಮುದುಕನಿಗೆ ಕತ್ತೆಯನ್ನು ಕೊಟ್ಟಿದ್ದ ಪಕ್ಕದ ಊರಿನ ಶೇಖ್ಗೆ ಸಾಧುವಿನ ಸಮಾಚಾರ ತಿಳಿದು ಅಲ್ಲಿಗೆ ಪ್ರಾರ್ಥಿಸಲು ಬಂದ. ಗುಡ್ಡ ಹತ್ತಿ ಸಮಾಧಿಯ ಬಳಿ ಬಂದಾಗ ಅಲ್ಲಿ ಮುದುಕನನ್ನು ಕಂಡು ಆಶ್ಚರ್ಯವಾಯಿತು. ಸ್ನೇಹಿತನೇ, ಇಲ್ಲಿ ಸಮಾಧಿಯಾಗಿರುವ ಸಾಧುವಿನ ಹೆಸರೇನು ಎಂದು ಕೇಳಿದ. ಭಯಗೊಂಡ ಮುದುಕನ ಕಣ್ಣಿಗೆ ಕತ್ತಲು ಕವಿದಂತಾಯಿತು. ತಡವರಿಸುತ್ತಾ ಅವನು ಹೇಳತೊಡಗಿದ, ನಾನು ನಿಜ ಹೇಳ್ತಾ ಇದ್ದೇನೆ, ಇಲ್ಲಿ ಯಾವ ಸಾಧುವೂ ಇಲ್ಲ. ಆದರೆ ನೀನು ನನಗೆ ಕೊಟ್ಟ ಕತ್ತೆ ಸತ್ತು ಹೋದ್ರಿಂದ ಇದನ್ನು ನಾನು ಇಲ್ಲಿ ಹುಗಿದಿದ್ದೇನೆ. ಇದನ್ನು ಕೇಳಿ ಶೇಖ್ ನಗಾಡಿದ. ತನ್ನ ಹಳ್ಳಿಯಲ್ಲೂ ಒಂದು ಸಮಾಧಿ ಇದೆ, ನೀನು ಅದನ್ನು ನೋಡಿರಲಿಲ್ಲವೇ, ಅದು ನಿನಗೆ ನೆನಪಿದೆಯಾ? ಹಾಗಿದ್ದರೆ ಸ್ನೇಹಿತನೇ, ನೀನು ಏನೂ ಹೆದರಬೇಕಾಗಿಲ್ಲ. ಅಲ್ಲಿ ಯಾವ ಸಾಧುವನ್ನು ಹುಗಿದು ಸಮಾಧಿ ಮಾಡಲಿಲ್ಲ. ಅಲ್ಲಿ ಹುಗಿದಿರುವುದು ನೀನು ಇಲ್ಲಿ ಸಮಾಧಿ ಮಾಡಿರುವ ಕತ್ತೆಯ ತಾಯಿಯನ್ನು ಎಂದು ಹೇಳಿ ಶೇಖ್ ಮುದುಕನನ್ನು ಸಮಾಧಾನ ಪಡಿಸಿದ. ಧನ್ಯವಾದಗಳು.
3: ಕೆಲವೊಂದು ಸಮಯದಲ್ಲಿ ಯಾವ ಸ್ಥಳದಲ್ಲಿ ಏನಿದೆ ಅನ್ನೋದಕ್ಕಿಂತ ಆ ಸ್ಥಳದ ಒಂದು ಮಹಿಮೆ, ಆ ಸ್ಥಳದಲ್ಲಿ ಇರುವಂತಹ ವಸ್ತುವಿನ ಮೇಲೆ ಇರುವಂತಹ ನಂಬಿಕೆ ತುಂಬ ದೊಡ್ಡದಾಗ್ಬಿಡತ್ತೆ. ಸಮಾಧಿಯ ಒಳಗೆ ಏನಿದೆ ಅನ್ನೋದಕ್ಕಿಂತ ಆ ಸಮಾಧಿಯಿಂದ ಒಂದಿಷ್ಟು ನಂಬಿಕೆ, ಒಂದಿಷ್ಟು ಶಾಂತಿ, ನೆಮ್ಮದಿ ಸಿಗುತ್ತೆ ಅಂದಾಗ ಅದು ಯಾರ್ದಾದರೂ ಆಗಿರಲಿ, ಸೊ ಅದರಿಂದ ನಮಗೆ ಒಂದಿಷ್ಟು ಖುಷಿ, ಸಂತೋಷ, ನೆಮ್ಮದಿ ಸಿಗತ್ತೆ ಅಂದಾಗ ಖಂಡಿತವಾಗ್ಲೂ ಅಲ್ಲಿ ಮನುಷ್ಯನ ನಂಬಿಕೆ ಕೂಡ ದೊಡ್ಡದಾಗಿರುತ್ತೆ ಅಲ್ವಾ? ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಉಂಟಾಗಿದೆ. ಈ ದಿನ ಅಂಬಿಕಾ ಸಂತೋಷ್ ಮೇಡಮ್ ಅವರು ನಾರಾಯಣ ಶಾಸ್ತ್ರಿಗಳು ಸಂಗ್ರಹಿಸಿರುವ ವಿದೇಶಿ ಜಾನಪದೀಯ ಕಥೆಗಳು ಎಂಬ ಕಥಾ ಮಾಲಿಕೆಯಿಂದ ಆಯ್ದಂತಹ ಕತೆಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಅಂಬಿಕಾ ಸಂತೋಷ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಕತೆಗಳನ್ನು ತಿಳಿಸ್ಬೋದು, ನೀವು ಬರೆದಿರುವಂತಹ ಸ್ವರಚಿತ ಕವನಗಳನ್ನು ಕೂಡ ತಿಳಿಸ್ಬೋದು. ಹಾಗೆ ಅದರೊಟ್ಟಿಗೆ ಭಕ್ತಿಗೀತೆ, ಭಾವಗೀತೆ, ಹಾಗೆ ನೀವು ಓದಿರುವಂತಹ ಪುಸ್ತಕದ ಪರಿಚಯ, ಕಾದಂಬರಿಗಳ ಪರಿಚಯ ಬಗ್ಗೆ ಕೂಡ ಪ್ರಸ್ತುತಪಡಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686 0926279, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಸ್ನೇಹಿತರೆ, ಎಲ್ಲರಿಗೂ ಬಿಂದಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಹೆಂಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಏನೇನು ತಿಂಡಿ ಮಾಡಿದ್ದೀರಾ ಅಂತ ಕೇಳ್ತೀನಿ. ಆದರೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಏನಿಲ್ಲ, ನಿಮ್ಮ ಇಷ್ಟವಾದಂತಹ ಹಾಡು ಹಾಡಬಹುದು. ನಾನು ಆ ಹಾಡಲ್ಲಿ ಬರುವಂತಹ ಪದಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಒಂದೆರಡು ಮಾತನ್ನು ಪ್ರಶ್ನೆಯಾಗಿ ಕೇಳ್ತೀನಿ, ನೀವು ಉತ್ತರ ನೀಡಬಹುದು ಅಂತ ಹೇಳ್ತಾ. ಎಸ್, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹಾಗೆ ಫಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ.
13: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
12: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
13: ಹಾ ಹೇಳಿ ಮೇಡಮ್.
12: ತಿಂಡಿ ಆಯ್ತಾ?
13: ತಿಂಡಿ ಆಯ್ತು, ಮೋಡ ಕವಿದ ವಾತಾವರಣ. ನಿನ್ನೆ ಸ್ವಲ್ಪ ತುಂತುರು ಮಳೆ ಆಯ್ತು. ಮಳೆ ಬರ್ಬೇಕು, ನಮಗೆ ಮಳೆ ಇಲ್ಲ.
12: ಮಳೆರಾಯ ಇನ್ನು ಮಳೆ ಹರಿಸಿಲ್ಲ ಇಲ್ಲಿ ಅಲ್ಲಿ.
13: ಹೌದು. ಆಮೇಲೆ ಇಂದಿನ ಬಿಂದಾಸ್ ಕಾರ್ಯಕ್ರಮದಲ್ಲಿ ಒಳ್ಳೆ ಆಡೋದ್ರಲ್ಲಿ ಒಂದು ಪ್ರಶ್ನೆ
12: ಕೇಳ್ತೀರಾ?
13: ಫಸ್ಟ್ ಒಂದು ನಂದೊಂದು ಪುಟ್ಟ ಕೋರಿಕೆ.
12: ಹೇಳಿಪ್ಪ.
13: ನಮ್ಮ ಈ ಬಿಂದಾಸ್ ಕಾರ್ಯಕ್ರಮ ಮತ್ತು ಅರ್ಜಿತ್ ಕಾಫಿಲಿ ಆಗ್ಲಿ, ಒಂದು ನಮ್ಮ ಕ್ರೀಡೆ ಬಗ್ಗೆ ಒಂದು ಒಳ್ಳೆ ವಿಷಯ ತರಬೇಕು ಅಂತ ಹೇಳ್ತೀನಿ. ಇಂದಿನ ಕ್ರೀಡೆ ಮತ್ತು ಇಂದಿನ ಕ್ರೀಡೆ, ನೀವು ಮೆಚ್ಚಿದಂತ ಕ್ರೀಡೆ ಹಾಗೂ ಕ್ರೀಡೆಯ ಮಹತ್ವ,
12: ಖಂಡಿತ
13: ಇದ್ರ ಬಗ್ಗೆ ಒಂದು ಚರ್ಚೆಗೋಸ್ಕರ ಅವಕಾಶ ಕೊಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
12: ಖಂಡಿತ ಸರ್, ಮಾಡೋಣಂತೆ. ಇಷ್ಟವಾದಂತಹ ಹಾಡು ಯಾವ್ದು ಸರ್?
13: ನನಗೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಅಣ್ಣವರು ಕಾರಲ್ಲಿ ಹೋಗ್ತಾ ಇರೋದು. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು, ಆಸೆ ಎಂಬ ಪಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎಣಿಸಿದಂತೆ ಬಾಳಲೇನು ನಡೆವುದು, ದುರಾಸೆಯಾಗಲೇ ನಿರಾಸೆ ಏತಕೆ ಅದೇನೆ ಬಂದರೂ ಅವನ ಕಾಣಿಕೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದು ಯಾರಿಗುಂಟು ಏಳು ಜಗದಲ್ಲಿ ಹೂವು ಮುಳ್ಳು ಉಂಟು ಎರಡು ಬಾಳಲತೆಯಲ್ಲಿ ನಿರಾಸೆ ಏತಕೆ ದುರಾಸೆ ಏತಕೆ ಅದೇನೆ ಬಂದರೂ ಅವನೇ ಕಾರಣ ಬಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು.
14: ಓಕೆ ಸೂಪರ್ ಆಗಿ ಹಾಡಿದ್ರಿ. ಹಾಗೆ ಸಸಂಕಪ್ಪ ಅವರೇ
13: ಹೇಳಿ ಮೇಡಮ್,
14: ಕನಸು ಈಗ ಇತ್ತೀಚೆಗೆ ನಿಮಗೆ ಬಿದ್ದಂತಹ ಕನಸು ಯಾವುದು?
13: ಕನಸು ಅಂದ್ರೆ ನನಗೆ ಈಗ ನಮ್ಮ ಮೊಮ್ಮಕ್ಕಳು ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಬಂದಿರೋದು.
14: ಓಕೆ, ಆತರ ನಿಮಗೆ ಕನಸು ಬಿದ್ದಿದ್ಯಾ?
13: ಆತರ ಕನಸು ಬಿದ್ದೆ. ಯಾಕಂತ ಹೇಳಿದ್ರೆ ನನ್ನ ಮೊಮ್ಮಕ್ಕಳು ಹೋಬಳಿಲಿ ಫಸ್ಟ್, ತಾಲೂಕ್ ಲೆವೆಲ್ ಫಸ್ಟ್, ಈಗ ಜಿಲ್ಲಾ ಮಟ್ಟಕ್ಕೆ ಬಂದಿದ್ದಾರೆ.
14: ಓಕೆ ಓಕೆ ಸೂಪರ್ ಸೂಪರ್.
13: ಅದು ನನ್ನ ಕನಸು, ನನ್ನ ಆಗಿದೆ ತುಂಬಾ. ಈಗ ನನ್ನ ಮೊಮ್ಮಗಳು ನಿಶ್ವಾನಿ ಅಂತ ನಾಲ್ಕನೇ ತರಗತಿ, ತುಂಬಾ ಶಾಲೆಗೆ ಹತ್ತು ಶಾಲೆಗೆ ಫಸ್ಟ್.
14: ಓಕೆ ಓಕೆ ಸೂಪರ್ ಸೂಪರ್ ಸರ್, ಕಂಗ್ರಾಚುಲೇಷನ್ ಶಿವಾನಿ.
13: ಕರೆ
14: ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಸಂಕಪ್ಪ ಅವರು ಒಂದೊಳ್ಳೆ ಹಾಡನ್ನ ಹೇಳಿದ್ರು, ಹಾಗೆ ಕನಸು ಅವರು ಕಂಡಂತಹ ಕನಸು ನನಸಾಗಿದೆ ಅಂತ ಕೂಡ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
15: ಹಲೋ,
14: ನಮಸ್ತೆ.
15: ನಮಸ್ತೆ ಮೇಡಮ್.
14: ನಮಸ್ತೆ, ತಿಂಡಿ ಆಯ್ತಾ ಪ್ರೇಮ ಅವರೇ?
15: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಪಲ್ಯ ಮೇಡಮ್.
14: ಐ ಸೂಪರ್. ಓಕೆ, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದಂತಹ ಹಾಡು? ನೀವು ಹಾಡಿ
15: ಆಕಾಶದಿಂದ ಜಾರಿ.
14: ನೀವು ಹಾಡಿ ಹಾಡಿ ಹಾಡಲ್ಲಿ ಒಂದ್ ಪದಗಳು ಬರ್ತವೆ, ಸೊ ನಾನು ಆ ಪದನ ನಾನು ನಿಮಗೆ ಕೊಡ್ತೀನಿ, ಅದನ್ನ ನೀವು ಉತ್ತರಿಸಬಹುದು. ಓಕೆನಾ? ಹಾಡಿಪ.
15: ಆಕಾಶದಿಂದ ಜಾರಿ, ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು, ನಿನ್ನ ಕರುಣೆ ಕಂಡು ಕಂಡು ಹೃದಯ ತುಂಬಿ ಹೋಯಿತು. ಕನಸೋ ನನಸೋ ಭ್ರಮೆಯೋ ಅರಿಯೇ, ನಿನ್ನ ಪಾದ ಸೋಕಿದರೆಯೇ ಕೈಲಾಸವಾಯಿತು ಆಯಿತು. ಎಂತ ಭಾಗ್ಯ ನಮ್ಮದು, ಆಕಾಶದಿಂದ ಜಾರಿ, ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ. ಶಿವ ನಿನ್ನ ಸೇರಿ ಎಂದು ಬಾಳುವಾಸೆಯಾಗಿದೆ, ನಿನ್ನ ಬಾಳ ದೀಪವಾಗಿ ಇರುವ ಆಸೆ ಮೂಡಿದೆ. ಮನಸ್ಸು ಮನಸ್ಸು ಅರಿತು ಬೆರೆತು ನಿನ್ನ ಸ್ನೇಹದಲ್ಲಿ ಜೀವ ಆನಂದ ಕಂಡಿದೆ. ಎಂತ ಮಾತು ಹೇಳಿದೆ.
14: ಓಕೆ ಸೂಪರ್ ಸೂಪರ್ ಪ್ರೇಮ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಾಗೆ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಮುಂದಿನ ಜನ್ಮದಲ್ಲಿ ನೀವು ಆಕಾಶದಲ್ಲಿ ಇರೋಕ್ ಇಷ್ಟಪಡ್ತೀರೋ ಅಥವಾ ಭೂಮಿ ಮೇಲೆ ಇರೋಕ್ ಇಷ್ಟಪಡ್ತೀರೋ?
15: ಮೇಡಮ್ ಭೂಮಿ ಮೇಲೆ ಇಷ್ಟ ಅನ್ಸುತ್ತೆ, ಯಾಕೆಂದ್ರೆ ಆಕಾಶದಲ್ಲಿ ನಮ್ಗೆ ಪರಿಚಯ ಆಗಿಲ್ಲ, ಭೂಮಿ ಮೇಲೆ ನಿಮ್ಮಲ್ಲಿ ಪರಿಚಯ ಆಗ್ಬಿಟ್ಟಿದೆ.
14: ಓಕೆ ಸೂಪರ್. ಅಂದ್ರೆ ಇದು ಹಕ್ಕಿ ತರ ಹಾರ್ಲಿಕ್ಕೆ ಇಷ್ಟ ಆಗತ್ತಾ ಅಥವಾ ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳು ಅಥವಾ ಮನುಷ್ಯರ ರೀತಿಯಲ್ಲಿ ಇರಕ್ ಇಷ್ಟ ಆಗತ್ತೋ ಅಂತ?
15: ಹಕ್ಕಿ ತರ ಆಹಾರಕ್ಕೆ ಇಷ್ಟ ಮೇಡಮ್. ನನ್ ಪ್ರಶ್ನೆ ಅಂದ್ರೆ ನನಗಿನ್ನು ಆಕಾಶದಲ್ಲಿ ಗೊತ್ತಿಲ್ವಲ್ಲ,
14: ಗೊತ್ತಿಲ್ಲ
15: ಅರಿವಾಗಿಲ್ವಲ್ಲ, ನಾನು ಹೇಳಿದ್ದು ಮೇಡಮ್.
14: ಹಾಯ್ ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರೇಮ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಆನ್ಸರ್ ಕೊಟ್ರು ನಮ್ ಪ್ರೇಮ ಅವರಿಗೆ. ಆಕಾಶದ ಮೇಲೆ ಹೆಂಗಿರತ್ತೋ ಗೊತ್ತಿಲ್ಲ ಮೇಡಮ್, ಆದ್ರೆ ಭೂಮಿ ಮೇಲೆ ಈಗಾಗ್ಲೇ ಆಲ್ರೆಡಿ ಎಲ್ಲ ತರದಲ್ಲೂ ಅನುಭವ ಆಗಿದೆ. ಸೊ ಹಾಗಾಗಿ ಮುಂದಿನ ಜನ್ಮ ಅಂತಿದ್ರೆ ನಾನು ಭೂಮಿ ಮೇಲೆ ಹುಟ್ಟಲಿಕ್ಕೆ ಇಷ್ಟಪಡ್ತೀನಿ ಅಂತ ತಿಳಿಸ್ತಾ ಇದ್ರು ಪ್ರೇಮ ಅವರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
16: ಹಲೋ ಶ್ವೇತಾ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳಿದ ಮಿತ್ರರಿಗೂ ನಮ್ಮ ಬಾನಲಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ವೇತಾ
14: ಸೂಪರ್, ಗುಡ್ ಮಾರ್ನಿಂಗ್. ಶಾಂತ ಅವರೇ,
16: ಥ್ಯಾಂಕ್ ಯು. ತಿಂಡಿ ಆಯ್ತು, ಪಲಾವ್ ಮಾಡಿದ್ವಿ. ನಿಮ್ದು?
14: ಸೂಪರ್ ಸೂಪರ್. ನಮ್ದು ಇವತ್ತು ದೋಸೆ.
16: ಓಕೆ ದೋಸೆ.
14: ಶಾಂತ ಅವ್ರ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
16: ಕಸ್ತೂರಿ ನಿವಾಸದ ಇಷ್ಟ
14: ಹಾಡಿಪ್ಪ ಹಾಡಿ.
16: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ

ವಾಸಂತಿನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯುಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಒಡಲು

0: ಸೂಪರ್ ಸೂಪರ್. ಓಕೆ, ಈಗ ಶಾಂತ ಅವರೇ, ತುಂಬಾ ಅತಿಯಾಗಿ ನಕ್ಕಿದ ದಿನ ಯಾವುದು?
1: ಇಡೀ ದಿನ ನಾನು ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತೀನಿ.
0: ಸೂಪರ್
1: ಸೂಪರ್, ಖುಷಿ ಆಗುತ್ತೆ ನಮಗೆ ಇದು ಎಫ್ ಎಂ ಇಂದ ಮಾತಾಡಿ ಎಲ್ಲರ ಹತ್ರ ಒಟ್ಟು ದಿನಕ್ಕೊಂದ್ಸಲ ನಾವು ನೀವು ಯಾರ ಹತ್ರನಾದ್ರು ಮಾತಾಡ್ಲೇಬೇಕು. ನಗ್ತಾ ಇರ್ತೀವಿ ಒಟ್ಟು ಇಡೀ ದಿನ, ಒಂಥರ ಉಲ್ಲಾಸದ ದಿನ ಆಗಿರುತ್ತೆ ನಮಗೆ.
0: ಓಕೆ ಸೂಪರ್, ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಎಸ್, ಸೂಪರ್ ಆಗಿ ಹಾಡು ಹೇಳಿದ್ರು ಕಸ್ತೂರಿ ನಿವಾಸ ಚಿತ್ರದಿಂದ. ಹಾಗೆ ಅವರಿಗೆ ನಗೊಂದು ಅಂದ್ರೆ ತುಂಬಾ ನಕ್ಕಿದ್ದು ಅಂತಾನೆ ನಮಗೆ ಯಾವಾಗ ನಮ್ಮ ಎಫ್ ಎಂ ರೇಡಿಯೋ ಸ್ಟೇಷನ್ ಶುರು ಆದಾಗ್ಲಿಂದನು ತುಂಬಾನೇ ನಾನು ಖುಷಿ ಖುಷಿಯಾಗಿರ್ತೀನಿ ಅಂತ ತಿಳಿಸ್ತಾ ಇದ್ರು. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಅರೆ ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್,
0: ಗುಡ್ ಮಾರ್ನಿಂಗ್. ಶುಭೋದಯ. ಉಮಾ ಮೇಡಮ್, ತಿಂಡಿ ಆಯ್ತಾ?
2: ಇಲ್ಲಪ್ಪ, ಇನ್ನ ಆಗ್ಬೇಕು. ಪೂರಿ ಸಾಗು.
0: ಪೂರಿ ಸಾಗು, ಓಕೆ. ಏನ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತಮ್ಮ.
0: ಈಗ ನಿಮ್ಮ ಇಷ್ಟದಂತ ಹಾಡು

0: ಮನದಲ್ಲಿ ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕರಗಿದೆ, ದಿನವೂ ನಿನ್ನಯ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಸೂಪರ್ ಆಗಿ ಹೇಳಿದ್ರಿ. ಹಾಗೆ ಕ್ವಶನ್ ಏನಪ್ಪ ಅಂದ್ರೆ, ನೀವು ಏಕಾಂತವಾಗಿ ಇರೋಕೆ ಇಷ್ಟಪಡ್ತೀರೋ ಅಥವಾ ಜನಸಂದಣಿ ಇರುವಲ್ಲಿ ಇರೋಕೆ ಇಷ್ಟಪಡ್ತೀರೋ?
0: ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋಕೆ ಇಷ್ಟಪಡ್ತೀನಿ ಮೇಡಮ್.
1: ಏಕಾಂತ ಬೇಡ ಯಾಕೆ?
0: ಮೊದ್ಲಿಂದ ನಾವು 4 ಜನ ಹೆಣ್ಮಕ್ಳು, ಇಬ್ರು ಗಂಡ ಮಕ್ಳು, ನಮ್ಮ ತಾಯಿ ಮನೆಯಲ್ಲಿ.
1: ಓಕೆ,
0: ಹಂಗಾಗಿ ಇಲ್ಲೂ ಹಂಗೆ ಜಾಯಿಂಟ್ ಫ್ಯಾಮಿಲಿ ಇರಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಎಲ್ಲ ಕೂಡು ಕುಟುಂಬದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ?
0: ಹೌದು ಮೇಡಮ್.
1: ಸೂಪರ್ ಸೂಪರ್, ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು. ಹಾಗೆ ಏಕಾಂತ ನಂಗೆ ಇಷ್ಟ ಇಲ್ಲಪ್ಪ, ನಮ್ಗೆ ಜಾಯಿಂಟ್ ಫ್ಯಾಮಿಲಿಲಿ ಒಟ್ಟಲ್ಲಿ ಎಲ್ಲರೂ ಇರೋವಂತಹ ಜನರ ಹತ್ರ ನಾನು ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ ಉಮಾ ಅವ್ರು ಹೇಳ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ.
1: ಗುಡ್ ಮಾರ್ನಿಂಗ್ ಸರ್, ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ತಿಂಡಿ ಇವತ್ತು ಶಾವಿಗೆ ಉಪ್ಪಿಟ್ಟು.
1: ಸೂಪರ್ ಸೂಪರ್, ಓಕೆ.
2: ನಿಮ್ದು ಮೇಡಮ್?
1: ಇವತ್ತು ದೋಸೆ.
2: ಓ, ದೋಸೆ ದೋಸೆ ತಿನ್ನಲು ಅಷ್ಟೇ, ಎಷ್ಟು ಹಾಕಿದ್ರು ಬೇಡ ಎನ್ನುವ ಆಸೆ.
1: ಆಸೆ, ಓಕೆ.
2: ಹೌದು ಮೇಡಮ್.
1: ಎಸ್, ಇವತ್ತಿನ ಟಾಪಿಕ್ ಹೋಗುತ್ತಾಯ್ತಲ್ವಾ ಸರ್?
2: ಹೇಳಿ ಮೇಡಮ್, ಹೇಳಿ.
1: ನಿಮ್ಮ ಇಷ್ಟದ, ನಿಮಗೆ ಇಷ್ಟವಾಗಿರುವಂತಹ ಹಾಡನ್ನ ಹಾಡಬಹುದು. ಹಾಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದೊಳಗೆ. ಓಕೆನಾ?
2: ಹಾಡೊಳಗೆ ಕೇಳ್ತೀರಲ್ವಾ?
1: ಎಸ್, ಖಂಡಿತ.
2: ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗ ಚಲಿತರ ನರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಎಳಬಿಸಿಲು ಗೆಲ್ಲಲ್ಲೂ ಚೆಲ್ಲಾದೈತೆ, ಎಳಮ್ಯಾಗಿನ ಮಂಜು ಹನಿ ಪಾಲ್ಗುಡ್ತೈತೆ, ಎಳಬಿಸಿಲು ಗೆಲ್ಲಲ್ಲೂ ಚೆಲ್ಲಾದೈತೆ, ಎಳಮ್ಯಾಗಿನ ಮಂಜು ಹನಿ ಪಾಲ್ಗುಡ್ತೈತೆ, ಹಕ್ಕಿ ಹಾರುತ್ತಿದೆ ಪಿಟಿಪಿಟಿ ಗೆಲ್ಲುತ್ತಿದೆ, ಮಂಗ ಮರಬೇರುತ್ತಿದೆ, ಆಗುಮೈಗುಮೈ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಆಯ್ತು ಮೇಡಮ್.
1: ಓಕೆ, ಸೂಪರ್. ಈಗ ನಿಮ್ಮ ಪ್ರಶ್ನೆ, ಸೂರ್ಯದೇವನಿಗೆ ನೀವು ಏನನ್ನ ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ?
2: ಮೇಡಮ್, ಸೂರ್ಯನಿಗೆ ದಿನ ಬೆಳಗ್ಗೆ ಮೂಡ್ ಬಂದಾಗ ನಾನು ನಿನ್ನ ನೋಡ್ಬೇಕು, ನಿನಗೆ ನಮಸ್ಕಾರ ಮಾಡ್ಬೇಕು, ನಿನ್ನಿಂದ ಬೀಳ್ತಕ್ಕಂತ ಒಂದು ಪ್ರಕಾಶದಿಂದ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಪ್ರತಿಕೂಲ ಒಂದು ವಾತಾವರಣ ಸಿಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು.
2: ಅಷ್ಟನ್ನೇ ಡೈಲಿ ಕೇಳೋದು, ನಾನು ಡೈಲಿ ನಾನು ಸೂರ್ಯ ನಮಸ್ಕಾರ
1: ಮಾಡ್ತಾರೆ. ಕರೆಕ್ಟ್, ಒಳ್ಳೆ ಅಭ್ಯಾಸ ಸರ್ ಅದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಓಕೆ, ಸೂಪರ್ ಆಗಿ ಆನ್ಸರ್ ಮಾಡಿದ್ರು ನಮ್ಮ ಬ್ರಹ್ಮಾನಂದ ಸರ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ, ಕಾಲ್ ರಿಸೀವ್ ಮಾಡ್ರಿಪ್ಪ, ಕಾಲ್ ರಿಸೀವ್ ಮಾಡಿ. ಎಸ್, ಹಲೋ, ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
3: ತಿಂಡಿ ರೆಡಿ ಇದೆ ಮೇಡಮ್, ದೋಸೆ ಹಾಕ್ತಾ ಇದ್ರೆ ಮಾಡ್ಬೇಕು, ಹಂಗೆ ಲೈನ್ ಸಿಕ್ಬಿಡ್ತು, ಕನೆಕ್ಷನ್ ಸಿಕ್ತಲ್ಲ ಅಕ್ಷಿಗೆ, ಅತ್ತೆಗೆ ದೋಸೆ ಒಂದ್ 2 ನಿಮಿಷ ಡ್ರಾಪ್ ಮಾಡಿದೆ ಮೇಡಮ್.
1: ಅಯ್ಯೋ ಸೂಪರ್, ಓಕೆ. ಹಾಡಿಪ್ಪ, ಇವತ್ತಿನ ಕಾರ್ಯಕ್ರಮ ಟಾಪಿಕ್ ಗೊತ್ತಲ್ವಾ?
3: ಗೊತ್ತಾಯ್ತು ಮೇಡಮ್, ನನ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಅರುಣರಾಗ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್. ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮುಂಚೆ, ತುಳುಕಾಡೋ ಬಾನಿನ ಚೆಲುವೆ, ಬುವಿಗಿಳಿದ ಹುಣ್ಣಿಮೆ ಒನಲೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ, ಅರುಣರಾಗ, ಅರುಣರಾಗ. ನೀನಿನ ನಯನ ಅವಳದ ತುಟಿಯ ಪಡೆದಿಯ ರೂಪಸಿ, ಸಂಪಿಗೆ ಮೂಗು ಕಬ್ಬಿನ ಹುಬ್ಬು ಹೊಂದಿದ ಷೋಡಸಿ, ನೀನಿನ ನಯನ ಅವಳದ ತುಟಿಯ ಪಡೆದಿಹ ರೂಪಸಿ, ಸಂಪಿಗೆ ಮೂಗು ಕಬ್ಬಿನ ಹುಬ್ಬು ಹೊಂದಿದ ಷೋಡಶಿ, ನಿನ್ನ ನೋಡಿ ಪ್ರೀತಿ ಮೂಡಿ ಆಸೆ ಚಿಮ್ಮಿ ಹೊಮ್ಮಿದೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ ಅರುಣರಾಗ ಅರುಣರಾಗ ನಡೆದಾಡೋ ಕಾಮನೆ ಬಿಲ್ಲೆ ಹರಿದಾಡೋ ಮುಗಿಲಿನ ಮುಂಚೆ ತುಳುಕಾಡೋ ಬಾನಿನ ಚೆಲುವೆ ಬುವಿಗಿಳಿದ ಹುಣ್ಣಿಮೆ ಹೊನಲೆ ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ ಅರುಣರಾಗ ಅರುಣರಾಗ.
1: ಓಕೆ ಸರ್, ಈಗ ನೀವು ಸಣ್ಣವರಿದ್ದಾಗ್ಲಿ ಅಥವಾ ಯಾವಾಗ್ಲಾರು ಕಾಮನ ಬಿಲ್ಲು ನೋಡೇ ಇರ್ತೀರಾ, ಅದ್ ನೋಡಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ?
2: ಅಲ್ಲ
1: ಹೌದು, ಅದನ್ನ ನೋಡಿದ ಕೂಡಲೇ ನಿಮಗೆ ಸಣ್ಣವರಿದ್ದಾಗ ಏನಂತ ಅಯ್ಯೋ ಹೌದಲ್ಲ ಇದೆಲ್ಲ ಎಷ್ಟು ಕಲರ್ಸ್ ಇದ್ರು ಎಷ್ಟು ಕಲರ್ಸ್ ಇದಾವೆ ಅಂತ
2: ಅದು ಗೊತ್ತಾಗ್ತಾ ಇರಲ್ಲ, ಎಷ್ಟು ಬಣ್ಣಗಳಿದೆ ಅಂತ ಗೊತ್ತಾಗ್ತಾ ಇರಲ್ಲ. ಅದು ಏಳು ಬಣ್ಣ ಅಂತ ಪುಸ್ತಕದಲ್ಲಿ ಓದಾಗ ನಮ್ಗೆ ತಿಳಿಯಿತು ಮೇಡಮ್. ಅದು ಇದೇನು ಅಂತ, ಒಂದ್ಸತಿ ಬಿಳಿ ಕಲರ್ ಕಾಣುತ್ತೆ, ಒಂದ್ಸತಿ ಅರಿಶಿನ ಕಲರ್ ಕಾಣುತ್ತೆ, ಒಂದ್ಸತಿ ಕೆಂಪು ಕಾಣುತ್ತೆ, ಒಂದ್ಸತಿ ಆಕಾಶ ತರ ನೀಲಿ ಕಾಣುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಒಂದು ಹಾಡನ್ನ ಜೊತೆಗೆ ಕಾಮನ ಬಿಲ್ಲು ಅಂತಂದ್ರೆ ಅವರಿಗೆ ಇರುವಂತಹ ಅನುಭವದ ಮಾತುಗಳನ್ನ ನನ್ನ ಜೊತೆಗೆ ಹಂಚಿಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಿಲ್ಲ, ಜಸ್ಟ್ ನಿಮ್ಮ ಇಷ್ಟವಾದಂತಹ ಹಾಡನ್ನ ಹಾಡ್ಬೋದು, ಹಾಗೆ ನಾನು ಅದರೊಳಗೆ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ, ನೀವು ಉತ್ತರಿಸಬಹುದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
4: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಕಲ್ಪನಾ ಅವರೇ, ತಿಂಡಿ ಆಯ್ತಾ?
4: ಹಾ ಮೇಡಮ್, ಪಲಾವ್ ಆಗಿದೆ ಮೇಡಮ್.
1: ಓಕೆ ಸೂಪರ್, ಇನ್ನು ಮಾಡ್ಬೇಕೀಗ? ಕಲ್ಪನವರೇ, ಇವಾಗ ನಿಮಗೆ ಇಷ್ಟವಾದಂತಹ ಒಂದು ಹಾಡನ್ನ ಹಾಡಿಪ.
4: ಮೇಡಮ್, ರಾಜ್ಕುಮಾರ್ ಅವ್ರ ಹಾಡ್ತಿದ್ದೀನಿ. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ಬೇಡಿಕೊಂಡೆನು, ದೇವರ ಒಲವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಪಡೆದೆನು. ನಿನ್ನ ಸ್ನೇಹಕ್ಕೆ ನಾ ಬೇಡಿಕೊಂಡೆನು, ನಿನ್ನ ಕಂಡ ಮಲ್ಲಿಗೆಯಂತೆ ನಕ್ಕಾಗ ಹೋಯ್ತು ಮೇಡಮ್.
1: ಎಸ್ ಓಕೆ, ಕಲ್ಪನಾ ಅವರೇ, ಇವಾಗ ನಿಮಗೆ ಸ್ನೇಹ ಯಾವ ರೀತಿ ಇರ್ಬೇಕಪ್ಪ?
4: ಸ್ನೇಹ ಅಂದ್ರೆ ಮೇಡಮ್ ಅದೇ ಕಷ್ಟ ಸುಖ ಎಲ್ಲಾನು ಹಂಚ್ಕೊಳ್ಳೋ ತರ.
1: ಓಕೆ,
4: ಕಷ್ಟ ಬಂದಾಗ ಅಷ್ಟೇ ಬೇಕು, ಸುಖ ಬಂದಾಗ ಬೇಡ
1: ಅನ್ನಂಗಿಲ್ಲ. ಓಕೆ,
4: ಅನ್ನಂಗಿಲ್ಲ. ಆಮೇಲೆ ನಾನೇನಾದ್ರು ಕಷ್ಟ ಅಂತ ಅವ್ರು ಹೇಳ್ಕೊಂಡಿರ್ತೀನಿ, ನಾನು ಹೇಳ್ಬಾರ್ದು ಅನ್ಕೊಂಡಿ ಹೇಳಿರ್ತೀನಿ ಅವ್ರ ಹತ್ರ, ಆದ್ರೆ ಇನ್ನೊಬ್ಬರತ್ರ ಅವ್ರು ಹೇಳ್ಬಾರ್ದು.
1: ಖಂಡಿತ, ಓಕೆ, ಸೀಕ್ರೆಟ್ ಪಿನ್ ಟೈನ್ ಮಾಡ್ಬೇಕು. ಸೂಪರ್, ಅದೇ ಅಲ್ವಾ ಬಾಂಧವ್ಯ ಅಂದ್ರೆ, ನಮ್ಮ ಟ್ರಸ್ಟ್ ಆಗಿ ನಾವು ಹೇಳಿರ್ತೀವಿ, ಅದನ್ನ ಇನ್ನೊಬ್ರತ್ರ ಹೇಳ್ಕೊಳ್ಳೋದು ನಮ್ಗೆ ಇಷ್ಟ ಆಗೋದಿಲ್ಲ. ಯಸ್ ಓಕೆ ಓಕೆ, ಕಲ್ಪನಾ ಅವರೇ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಸೂಪರ್ ಕಣ್ರಿ, ಹೌದಲ್ವಾ, ನಾವು ಒಬ್ರು ನಂಬಿಕೆಯಿಂದ ನಾವು ಸ್ನೇಹ ಅಂದ್ರೆ ಫ್ರೆಂಡ್ಶಿಪ್, ಸೊ ಫ್ರೆಂಡ್ಶಿಪ್ ಅಲ್ಲಿ ಯಾವುದೇ ಮುಚ್ಚುಮರೆ ಇರಬಾರ್ದು, ಹಾಗೆ ಟ್ರಸ್ಟ್ ವರ್ತ್ ತುಂಬಾ ಇರಬೇಕು. ನಾವೇನೋ ಒಂದು ವಿಷಯನ ಅವ್ರ ಹತ್ರ ಹೇಳಿರ್ತೀವಿ ಅಂತಂದ್ರೆ ಅದನ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶವಾಗಿರುತ್ತೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
5: ಹಲೋ,
1: ನಮಸ್ತೆ.
5: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಸರೋಜ ಮ್ಯಾಮ್, ಹೇಗಿದ್ದೀರಾ?
5: ಯಾಕೆ ಹುಷಾರಿಲ್ಲ ಮೇಡಮ್?
1: ಓಹೋ,
5: ಈಗ ಪರವಾಗಿಲ್ಲ, ಒಂದ್ ಎರಡು ತಿಂಗಳು ಹಾಸ್ಪಿಟಲ್ ಇದ್ಬಿಟ್ಟಿದೆ.
1: ಈಗ ಆರಾಮಿದ್ದೀರಾ?
5: ಈಗ ಪರವಾಗಿಲ್ಲ ಮೇಡಮ್.
1: ಓಕೆ ಸೂಪರ್ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
5: ಅದೇ ನಮ್ಗೆ ಇಷ್ಟವಾದ ಚಿತ್ರಗೀತೆ ಹೇಳೋದಲ್ವ ಮೇಡಮ್?
1: ಖಂಡಿತ ಹಾಡಿ, ನಾನು ಅದರಲ್ಲಿ ಒಂದ್ ಪ್ರಶ್ನೆಯನ್ನ ನಾನು ಕೇಳ್ತೀನಿ.
5: ಸುಲಭ ಆಗಿರೋದು ಕೇಳಿ ಪ್ರಶ್ನೆ.
1: ಓಕೆ,
5: ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ, ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ತೇಲುವ ಈ ಮೋಡದ ಮೇಲೆ ನೀನಿಂತ ಹಾಲಿದೆ, ನಸು ನಗುತ್ತ ನಲಿ ನಲೆದು ನನ್ನ ಕೂಗಿದಂತಿದೆ, ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲ ಆಡುವಂತಿದೆ ಆಡುವಂತಿದೆ ಎಲ್ಲವೂ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ.
1: ಆಯ್ತು ಮೇಡಮ್, ಸೂಪರ್. ಓಕೆ ಸರೋಜ ಮ್ಯಾಮ್, ಈಗ ಬಯಕೆ ನಿಮ್ಗೆ ಯಾವ್ದು ತುಂಬಾ ಬಯಕೆ ಇದೆ ಇನ್ನು? ಹೌದು
5: ಮೇಡಮ್, ನಾನು ಶಿಕ್ಷಕಿ ಆಗ್ಬೇಕು ಅಂತ ಆಸೆ ಇತ್ತು, ಅದು ಈಡೇರಿತು ದೇವರ ದಯೆ ಇದ್ದ. ಮಕ್ಕಳಿಗೆ ಮಕ್ಕಳ ಜೊತೆಗೆ ಆಟ ಆಡೋದು, ಪಾಠ ಮಾಡೋದು, ಹಾಡು ಹೇಳ್ಕೊಡೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಮೇಡಮ್. ಈಗಲೂ ಸಹ ನನ್ ಬಯಕೆ ಏನಂದ್ರೆ, ಮುಂದಿನ ಜನ್ಮ ಏನಾರ ಇದ್ರೆ ನಾನು ಶಿಕ್ಷಕಿನೇ ಆಗ್ಬೇಕು ಅಂತ ಹೇಳಿ ತುಂಬಾ ಬಯಕೆ ಇದೆ ಮೇಡಮ್.
1: ಓ ಸೂಪರ್ ಸರೋಜ ಅವರೇ, ನಾನು ನಿಮ್ಮ ನಾನು ನಿಮ್ಮ ಏನು ಸ್ಟೂಡೆಂಟ್ ಆಗೋಕೆ ನಾನು ಇಷ್ಟಪಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಸರೋಜ ಮೇಡಮ್ ಅವರು ತುಂಬಾ ಚೆನ್ನಾಗಿ ಅವರ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಬಯಕೆ ಅಂದ್ರೆ ಆಸೆ ಅಂತಂದ್ರೆ, ಅವ್ರೀಗ ಟೀಚರ್ ಆಗಿ ವರ್ಕ್ ಮಾಡಿದ್ರು, ಮುಂದಿನ ಜನ್ಮ ಅಂತಿದ್ರೆ ನಾನು ಮತ್ತು ಟೀಚರ್ ಆಗಿ ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ನಾನು ಕೂಡ ಅವರಿಗೆ ಸ್ಟೂಡೆಂಟ್ ಆಗ್ಲಿಕ್ಕೆ ನನಗೂ ಇಷ್ಟ ಆಗತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
6: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ವಿನವ್ರೆ. ತಿಂಡಿ ಆಯ್ತಾ?
6: ಪಲಾವ್.
1: ಪಲಾವ್ ತಿನ್ರಿ. ಓಕೆ, ಇವತ್ತು ಒಳ್ಳೆ ಒಂದು ಹಾಡು ಹೇಳಿ ಹೇಳ್ತೀರ?
6: ಹೇಳ್ಬೇಕಾ?
1: ಹಾಡಿ ಹಾಡಿ.
5: ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಮ್ಮ ಪಯಣಿಗ ನಮ್ಮ ಪ್ರೀತಿಯ ತೀರವ ಸೇರೋ ತಂದೆ ಬಾಳಿನ ಕುರಿಯಮ್ಮ ಬಲ್ಲದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ ಸ್ನೇಹದ ಕಡಲಲ್ಲಿ.
1: ಓಕೆ ಎಸ್ ಮೀನವ್ರೆ, ದೋಣಿಯಲ್ಲಿ ಪಯಣಿಸಿದ್ದೀರಾ?
6: ಪ್ರಯಾಣಿಸಿದ್ದೀವಿ ಗೋವಾನಲ್ಲಿ.
1: ಗೋವಾನಲ್ಲಿ, ಓಕೆ ಸೂಪರ್. ಹೇಗಿತ್ತು ಅನುಭವ?
6: ಚೆನ್ನಾಗಿತ್ತು, ಒಂಚೂರು ಸಮುದ್ರ ಮಧ್ಯ ಹೋದಂಗೆ ಹೋದಂಗೆ.
1: ಓಕೆ ಎಸ್, ಥ್ಯಾಂಕ್ ಯು ಮಾ.
6: ಗೋವಾನಲ್ಲಿ ಎರಡು ಕಡೆ
1: ಆಗಿತ್ತು. ಓ ಸೂಪರ್ ಸೂಪರ್. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬೆಂಗಳೂರಿನಿಂದ ಮೀನಾ ಅವರು ಕರೆ ಮಾಡಿ ಒಂದು ಸುಂದರವಾದ ಹಾಡಿನ ಜೊತೆಗೆ ದೋಣಿಲೂ ಕೂಡ ನಾನು ಪಯಣಿಸಿದ್ದೀನಿ ಅಂತ ತಿಳಿಸ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 0 9627 9 ಈ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
8: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
7: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
9: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
10: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
9: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
10: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
9: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
11: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
9: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558244 ಅಥವಾ 8884082.
11: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
15: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
14: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
15: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
14: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
15: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
12: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಹಾಡನ್ನ ಹಾಡಬಹುದು. ಹಾಗೆ ನಾನು ಹಾಡಲ್ಲಿ ಬರುವಂತಹ ಪದಗಳಲ್ಲಿ ಒಂದು ಪ್ರಶ್ನೆಯನ್ನ ನಾನು ಕೇಳ್ತೀನಿ, ಓಕೆನಾ? ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
16: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಸೂಪರ್ ಆಗಿದ್ದೀವಿ, ನೀವು?
16: ಸೂಪರ್ ಆಗಿದ್ದಾರೆ ಮೇಡಮ್. ಕಾರ್ಯಕ್ರಮ ಕೇಳ್ಕೋತ ಹಂಗೆ ಕೂತಿದ್ದೇವೆ ನೋಡ್ರಿ ಮೇಡಮ್.
1: ಓಕೆ, ನಮಸ್ತೆ. ನಾಷ್ಟ ಆಯ್ತಾ?
16: ನಾಷ್ಟ ಇಲ್ರಿ ಮೇಡಮ್, ಇನ್ನು ಕೆಲಸ ಮಾಡಕ್ ಹತ್ತಿದ್ದೇವ್ರಿ. ಹಂಗೆ ಕೆಲಸ ಮಾಡ್ಕೋತ ಕೇಳಿದೇವ್ರಿ, ಕೇಳ್ಕೋತ್ ಕೇಳ್ಕೋತ್ ಕಡೆ ಮೇಡಮ್ ಕಡೆ ಕನೆಕ್ಟ್ ಆಯ್ತು ಬಿಡ. ನಿಮ್ದು ಏನಾಯ್ತು ರೀ ನಾಷ್ಟ?
1: ದೋಸೆ. ದೋಸೆ ಆಯ್ತು.
16: ದೋಸೆ ಆಯ್ತ್ರಿ.
1: ಇವಾಗ ನಿಮ್ಗೆ ಇಷ್ಟ ಆಗಿರುವಂತಹ ಹಾಡನ್ನ ಹಾಡಿಪ.
16: ಒಂದು ಹಾಡ್ತಿ ನೋಡ್ರಿ ಮೇಡಮ್. ಏರಾ ಏರಿ ಅಂಬರದಾಗೆ ನೇಸರ್ ನಗತಾವೇ, ಏರಾ ಏರಿ ಅಂಬರದಾಗೆ ನೇಸರ್ ನಗತಾವೇ, ಮರಗಿಡ ಕೂಜಾವೇ, ಚಿಲಿಪಿಲಿ ಹಕ್ಕಿ ಹಾಡವೇ, ಬೀರವೇ ಚಲುವ ಬೀರವೇ, ಬಾ ನೋಡಿ ನಲಿಯೋಣ ತಮ್ಮ, ಬಾ ಹಾಡಿ ಕುಣಿಯೋಣ ತಮ್ಮ, ಬೆಲಿನಗೆ ಬಣ್ಣ ಬಣ್ಣದ ಹೂವು ಅರಳವೇ, ಆ ಹೂವಿನ ತುಂಬ ಸಣ್ಣ ಸಣ್ಣ ಚಿಟ್ಟೆ ಕುಂತಾವೆ, ಬಾಗಿ ಬೇಗಿ ಬಾಳಿ ಬೆಳ್ದಾವೆ, ಕುಂತರ ಶಳವ ಸಂತತ ಪಡುವ, ಕುಂತರ ಶಳವ ಸಂತತ ಪಡುವ, ಹೊಂಗೆ ತಂಗೆ ಗಾಳಿ ಬೀಸವೆ, ತೇರಾ ಏರಿ ಅಂಬರದಾಗೆ ನೇಸರ ನಗತಾವೆ, ಮರಗಿಡ ಕೂಜಾವೇ, ಚಿಲಿಪಿಲಿ ಹಚ್ಚಿ ಹಾರವೇ, ಬೀರವೇ ಚಲುವ ಬೀರವೇ, ಬಾ ನೋಡಿ ನಲಿಯೋಣ ತಮ್ಮ, ಬಾ ಹಾಡಿ ಕುಣಿಯೋಣ ತಮ್ಮ. ಧನ್ಯವಾದ ಮೇಡಮ್.
1: ಧನ್ಯವಾದಗಳು. ಹಾಗೆ ನವಾಜರೆ,
16: ಹ್ಞೂನ್ರಿ ಮೇಡಮ್.
1: ಹೂವಿನ ಹತ್ರ ಒಂದು ಹೋಗತ್ತೆ, ಅದು ಯಾವ ಏನದು, ಏನು ಹೋಗತ್ತೆ ಹೂವಿನ ಹತ್ರ?
16: ಜೇನ್ ದುಂಬಿ ರೀ ಮೇಡಮ್.
1: ಸೂಪರ್. ಓಕೆ, ಸೊ ಇವಾಗ ಜೇನ್ ದುಂಬಿ, ಜೇನ್ ದುಂಬಿ ಅಂದ್ರೆ ನಿಮ್ಮ ಸುತ್ತಮುತ್ತ ನೀವು ಕಟ್ಟಿರೋದನ್ನ ಯಾವಾಗಾದ್ರೂ ನೋಡಿದೀರಾ?
16: ಹಾ, ಜೇನ್ ಕೂಡ ಜೇನ್ ಬಿಡಿಸ್ತೇವ್ರಿ ಮೇಡಮ್. ನಮ್ಮಲ್ಲಿ ಎಲ್ಲಿ ಬೇಕಾದ್ರೆ ಕಟ್ತಾವ್ರಿ ಮೇಡಮ್. ನಾವು ಜೇನ ಬಿಡಿಸ್ತೇವ್ರಿ, ಜೇನ್ ಕೂಡ ಬಾಳ್ರಿ ನಮ್ಮಲ್ಲಿ ಮೇಡಮ್.
1: ನೀವು ಬಿಡಿಸಿರಿ
16: ಮೇಡಮ್,
1: ನೀವು ಒಂದ್ಸರಿ ಬಿಡಿಸಿರಿ ಯಾವಾಗಾದ್ರೂ.
16: ಹಾ, ಯಾವಾಗ ಬಿಡಿಸಿರ್ತೇವೆ ಮೇಡಮ್, ಅವಾಗ ಅವಾಗ ಅಲ್ಲಾರ ನಮ್ಮಲ್ಲಿ ಅಲ್ಲಿ ಹಂಗೆ ಯಾವಾಗ್ಲೂ ಬಿಡಿಸ್ತೇವ್ರಿ ಮೇಡಮ್. 8 ದಿನಕ್ಕ, 10 ದಿನಕ್ಕ, 15 ದಿನಕ್ಕ, ತಿಂಗಳಿಗೆ ಇರ್ತಾವ್ರಿ ಮೇಡಮ್. ಬಾಳ್ರಿ ನಮ್ಮಲ್ಲಿ ಜೇನ್. ಯಾಕಪ್ಪ ಅಂದ್ರೆ ನೀರು ಅನುಕೂಲ ಅದ್ರಿ, ಗಿಡ ಹೂವ ಬಳ್ಳಿ ಎಲ್ಲಾರು ಅದಾವ್ರಿ ಮೇಡಮ್.
1: ಚಲೋ ಚಲೋ ಐತ್ ನೋಡ್ರಿ, ನಾವು
16: ಜೇನ್ ತುಪ್ಪ ತಿಂತೇವ್ರಿ ಮೇಡಮ್ ನಾವು ಯಾವಾಗ್ಲೂ.
1: ಸೂಪರ್, ನಮಸ್ಕಾರ. ಥ್ಯಾಂಕ್ ಯು ಅಪ್ಪ ಕರೆ ಮಾಡಿದ್ದಕ್ಕೆ.
16: ನಮಸ್ಕಾರ ಮೇಡಮ್.
1: ಸೂಪರ್ ಆಗಿ ತಿಳಿಸಿದ್ರು ನೋಡ್ರಿ ಅವರು. ತುಂಬಾ ಜೇನುತುಪ್ಪ ಫ್ರೆಶ್ ಆಗಿ ಅವರು ಜೇನುತುಪ್ಪವನ್ನ ತಿಂತಾರೆ, ತುಂಬಾ ಖುಷಿ ಆಯ್ತು ಕೇಳಿ. ಸೊ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
17: ನಾನು ಆಶಾ ಪ್ರಕಾಶ್ ಕಾಲರ್ ದಿಂದ.
1: ಓಕೆ ಆಶಾ ಪ್ರಕಾಶ್ ಅವರೇ, ಹೇಗಿದ್ದೀರಾ? ಸೂಪರ್ ಸೂಪರ್. ಓಕೆ ಆಶಾ ಅವರೇ, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ, ನಿಮ್ಮ ಇಷ್ಟವಾದ ಹಾಡು?
17: ನನ್ನ ಇಷ್ಟವಾದ ಹಾಡ ಜೇನುಗೂಡು ಹಾಡೈತಿ, ಹಳೆ ಜೇನುಗೂಡು.
1: ಹಾಡಿ ಹಾಡಿ.

0: ಹೊರಹೊಮ್ಮಿರಲು ರಸ ಹೊನಲು ಬೇಡೆನು ನಾನೇನು. ನಮಸ್ಕಾರಗಳು.
1: ಥ್ಯಾಂಕ್ ಯು. ಶ್ವೇತಾ.
0: ಶ್ವೇತಾನಾ?
1: ಓಕೆ. ಆಶಾ ಅವ್ರೆ, ಈಗ ಜೇನು ಅಂತ ಜೇನು ಗೂಡಿಂದ ಒಂದು ಹಾಡಿದ್ರ, ಸುಂದರವಾದ ಹಾಡನ್ನ ಹಾಡಿದ್ರಿ. ಈಗ ಜೇನು ಹುಳದಿಂದ ಯಾವತ್ತಾದ್ರು ಕಚ್ಚಿಸ್ಕೊಂಡಿದ್ದುಂಟಾ?
0: ಬಂದಿಲ್ಲ ಕಡಪ್ಪ.
1: ಸೂಪರ್. ಓಕೆ.
0: ಅನುಭವ ಬಂದಿಲ್ಲ. ದೇವರ ಅನುಗ್ರಹದಿಂದ ಎಲ್ಲಾ ಕಡೆನು ಕಾಪಾಡ್ಕೊಂಡ್ ಬರ್ತಾ ಇದ್ದಾರೆ. ನನ್ಗೆ ಯಾವ್ದು ಗೊತ್ತಿಲ್ಲ.
1: ಆಗಿಲ್ಲ. ಓಕೆ.
0: ಜೇನು ರೊಟ್ಟಿನೂ ಜೇನು ತಿಂದಿದ್ದೀನಿ. ಜೇನು ಜೇನುತುಪ್ಪ.
1: ಸೂಪರ್ ಸೂಪರ್.
0: ಅಂದ್ರೆ ಯಾವ್ದು ಇನ್ನೊಂದಿದೆ, ಬಿಳಿಗಿರಿ ರಂಗನ್ ಹೋಗಿದ್ವಿ, ಬಿಳಿಗಿರಿ ರಂಗನ್ ಬೆಟ್ಟದಲ್ಲಿ ಅಲ್ಲಿ ಜೇನ್ ಎದ್ದು ಬಿಟ್ಟಿತ್ತು.
1: ಅಂದ್ರೆ
0: ಜಸ್ಟ್ ಒಂದು ಸೆಕೆಂಡ್ ಅಲ್ಲಿ ನಾವು ಎಸ್ಕೇಪ್ ಆಗಿದ್ವಿ. ಆಮೇಲೆ ಜೇನ್ ಎದ್ದೊಳ್ತು.
1: ಕರೆಕ್ಟ್.
0: ಅದು ಸಿಕ್ಕಾಕೊಂಡ್ಬಿಡ್ತಿದ್ವಿ. ರಂಗನಾಥ ಇದನ್ನೆಲ್ಲ
1: ಕಾಪಾಡಿದ್ರು.
0: ಅವ್ನು ಕಾಪಾಡ್ಬಿಟ್ಟಿದ್ಕೆ ಒಂದು ಸೆಕೆಂಡ್ ಅಲ್ಲಿ ನಾವು ಪಾಸ್ ಆಗ್ಬಿಟ್ಟು.
1: ಸೂಪರ್ ಸೂಪರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಸ್ಮೈನಿಂಗ್ ತುಂಬಾ ಚೆನ್ನಾಗಿದೆ ಕಣ.
1: ಥ್ಯಾಂಕ್ ಯು ಮಾ.
0: ಜೇನ್ ಇಟ್ಕೊಂಡಿದ್ರು ಶಾಶ್ವತವಾಗಿ.
1: ಓಕೆ ಮಾ. ಥ್ಯಾಂಕ್ ಯು.
0: ಸಂತೋಷ ಕಣಪ್ಪ.
1: ಓಕೆ. ಆಶಾ ಪ್ರಕಾಶ್ ಅವರು ಕರೆ ಮಾಡಿ ಜೇನುಗೂಡು ಚಿತ್ರದಿಂದ ಒಂದೊಳ್ಳೆ ಗೀತೆಯನ್ನು ಹಾಡಿದ್ರು. ಸದ್ಯ ನಾನು ಯಾವ ಒಂದು ಜೇನು ಹುಳದಿಂದ ಕಚ್ಚಿಸ್ಕೊಂಡಿಲ್ಲ, ಪಾರಾದೆ, ಇನ್ನೇನು ಹೇಳ್ತಾ ಇತ್ತು, ಬಟ್ ನಾವು ಪಾರಾದ್ವಿ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ.
1: ನಮಸ್ತೆ.
2: ಶುಭೋದಯ.
1: ಗುಡ್ ಮಾರ್ನಿಂಗ್ ಶುಭೋದಯ. ಹೇಮಾ ಅವರೇ, ತಿಂಡಿ ಆಯ್ತಾ?
2: ತಿಂಡಿ ಚಿತ್ರಾನ್ನ ತಿಂದ್ವಿ.
1: ಓಕೆ. ಸೂಪರ್ ಸೂಪರ್.
2: ನೀವೇನ್ ತಿಂದ್ರಿ?
1: ಇವತ್ತು ದೋಸೆ.
2: ಮರ್ತ್ಬಿಟ್ಟು.
1: ನನ್ನ ಹೆಸರು ಶ್ವೇತಾ.
2: ಅದೇ, ಏನ್ ತಿಂಡಿ ತಿಂದ್ರಿ
1: ಇವತ್ತು? ದೋಸೆ ಪಾ.
2: ಹೌದಾ?
1: ಎಸ್. ಓಕೆ. ತಿನ್ ಟಾಪಿಕ್ ಗೊತ್ತಾಯ್ತಲ್ವಾ?
2: ಕೇಳ್ತಾ ಇದ್ದೀನಿ. ಅವ್ರು ಇಷ್ಟ ಬಂದ ಹಾಡು ಆಡ್ತಿದ್ದಾರೆ.
1: ಓಕೆ. ಅದ್ರಲ್ಲಿ ಒಂದ್ ಪ್ರಶ್ನೆ ನಾನು ಕೇಳ್ತೀನಿ. ಓಕೆನಾ?
2: ಕೇಳಿ.
1: ಓಕೆ. ಈಗ ನೀವು ನಿಮ್ಮ ಹಾಡನ್ನ ಹಾಡಿಪ.
2: ಅನ್ನ ಚಿನ್ನ ಹಾಗೋಯ್ತು, ಚಿನ್ನ ದೇಶ ಬಿಟ್ಟೋಯ್ತು, ಕಾಸು ಕಾಗದ ಹಾಗೋಯ್ತು, ಬೇಳೆ ಬಿಟ್ಟು ಹತ್ತೋಯ್ತು, ತಾಯಿ ಹಾನಿ ಇಟ್ಟರ ನ್ಯಾಯ ಮುಗಿತಾ ಇತ್ತ ಕಾಲ, ಗೋಣಿ ರೊಕ್ಕ ಕೊಟ್ಟರು ಕೂಡ ದವಸ ಬರದಿ ಕಾಲ, ಆ ಕಾಲ ಅಸಲಿ ಈ ಕಾಲ ನಕಲಿ, ಆ ಕಾಲ ಅಸಲಿ ಈ ಕಾಲ ನಕಲಿ, ಅಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೋಯ್ತು, ಲೋಕಕ್ಕೆ ಪ್ರಳಯ ಆಗುತ್ತೋಯ್ತು, ನವಿಲೇನೋ ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು, ಅದಲ್ಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೋಯ್ತು, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಓಕೆ.
1: ಸೂಪರ್. ಓಕೆ. ಅದ್ರಲ್ಲಿ ರೊಕ್ಕ ಅಂತ ಹೇಳಿದ್ರಿ, ರೊಕ್ಕ ಅಂತಂದ್ರೆ ಯಾರು ಇಷ್ಟ ಇಲ್ರಿ? ನಿಮ್ಗೆ ರೊಕ್ಕ ಅಂದ್ರೆ ಎಷ್ಟು ಇಷ್ಟ ರೀ?
2: ಎಲ್ಲರಿಗೂ ಇಷ್ಟ ಐತೆ ಮೇಡಮ್ ಈ ಕಾಲದಲ್ಲಿ.
1: ಹೌದ್ರಿ. ರೊಕ್ಕದಲ್ಲಿ ನೀವೇನೇನ್ ತಗೊಳಕ್ ಇಷ್ಟ ಪಡ್ತೀರಿ ಫಸ್ಟ್?
2: ಸದ್ಯಕ್ಕೆ ಏನು ತಾಣ್ಬೇಕು ಅಂತ ಅನ್ಸಿಲ್ಲ. ದುಡ್ಡು ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಅಷ್ಟೇ, ಅತಿಯಾಗಿ ಬೇಕು ಅಂತ ಅನ್ಸಲ್ಲ.
1: ಹೌದೇನ್ರಿ? ಅದ್ ರೊಕ್ಕ ಬೇಕಲ್ರಿ?
2: ಬೇಕು.
1: ಓಕೆ ಮಾ. ಓಕೆ. ಕೂಡ್ಸಿಟ್ಟಿದ್ದಂತಹ ರೊಕ್ಕದಲ್ಲಿ ನೀವು ಫಸ್ಟ್ ಖರ್ಚು ಮಾಡಿದ್ದು ಯಾರಿಗೆ, ಯಾರಿಗೋಸ್ಕರ?
2: ನಾವು ಕೂಡಿಟ್ಟ ಹಣನ?
1: ಹೌದು ಹೌದು.
2: ನಾವು ಕೂಡಿ ಎಂದು ಕೂಡಿಟ್ಟಿಲ್ಲ, ಬಟ್ ಆದ್ರೂ ಕೂಡಿಟ್ಟು ಏನಾದ್ರೂ ಮಾಡ್ಬೇಕು ಅಂದ್ರೆ ನಮಗ್ ಮನೆ ಕಟ್ಬೇಕು ಅನ್ನೋ ಒಂದು ಆಸೆ.
1: ಓಕೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಹೇಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ನಮ್ಮ ಹೇಮಾ ಅವರು ತುಂಬಾ ಚೆನ್ನಾಗಿ ಹಾಡಿ ಹೇಳಿದ್ರು. ಆಕ್ಚುಲಿ ಆ ಒಂದು ಶೈಲಿ ಇದೆ ಅಲ್ಲ, ಆ ಒಂದು ಶೈಲಿಯಲ್ಲಿ ನಮ್ಮ ಹೇಮಾ ಅವರು ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟು, ರೊಕ್ಕದಲ್ಲಿ ಅವರು ಕೂಡಿಟ್ಟ ಒಂದು ರೊಕ್ಕದಲ್ಲಿ ಅವರು ಮನೆಯನ್ನ ಕಟ್ಸೋ ಒಂದು ಪ್ಲಾನ್ ಇದೆ ಅಂತ ತಿಳಿಸ್ತಾ ಇದ್ರು. ಸೂಪರ್. ಒಂದು ಆಸೆಯನ್ನ ಬೇಗ ಈಡೇರಿಸ್ಲಿ ದೇವರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ. ಸುಧಾ ಅವರೇ, ನಾಷ್ಟ ಆಯ್ತಾ? ಇವತ್ತಿನ ಟಾಪಿಕ್ ಗೊತ್ತಲ್ವಾ?
3: ನಮ್ ಇಷ್ಟದ ಒಂದ್ ಹಾಡು. ನಾನು ಇದು ವಿಷ್ಣುವರ್ಧನ್ ಅವ್ರದ್ದು ಭಾರತ ಯಜ್ಞ ಇದು ಅಂತ ಗೊತ್ತಿದ್ದೀನಿ ಮೇಡಮ್.
1: ಓಕೆ ಓಕೆ.
3: ನನ್ನ ಎನ್ನಲು ನಿನ್ನ ಇನಿಯ ಎಂದು ಕೂಗಲೆ ನಿನ್ನ, ನನ್ನೆದೆಯಾಳದಲ್ಲಿ
4: ನೆಲೆಸಿರುವ ದೇವನು ನಿನ್ನ ಏನೆಂದು ಕರೆಯಲಿ ಏನೆಂದು ಬರೆಯಲಿ ಗೆಳೆಯ ಪ್ರಿಯ ಗೆಳೆಯ ಒಲವಿನ ಗೆಳೆಯನೇ ನಿನಗೆ

0: ಎಲ್ಲವಿ ನಗೆಳೆಯನೆ ನಿನಗೆ ಕೈ ಮುಗಿವೆ ನಾ ಬರೆವೆ ನನ್ನ ಮನದ ಭಾವನೆಯನ್ನು ನೀಲಗಣದಲ್ಲಿ ಒಂದಾಗಿ ಸೇರುವ ಕನಸು ನೂರಾರು ಖಂಡಿತ ಮನಸ್ಸು ಏನೇನು ಕೇಳಿದೆನು ಏನೇನು ಬೇಡಿದೆನು ಕೊನೆಗೇನು ಕಾಣೆನು ವಲ್ಲವಿನ ಗೆಳೆಯನೆ ನೀನೇ ನನ್ನ ದೈವ ನನ್ನ ಜೀವ ನಿನ್ನ ಸುಖವೇ ನನ್ನ ಸುಖವು ನಿನಗೆಂದೇ ಶುಭ ಕೋರುವೆ ವಲ್ಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ ನಾ ಬರೆವೆ.
1: ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು. ಹಾಗೆ ಶುಭ ಅವರೇ, ಸುಧಾ ಅವರೇ, ಯಾರ್ ಹಾಗೆ ಯಾರಿಗೆ ನೀವು ಈಗ ಶುಭವನ್ನ ಕೋರಕ್ಕೆ
1: ಇಷ್ಟಪಡ್ತೀರಾ?
2: ತಿಳಿಸ್ತೀರಾ?
1: ಅವ್ರಿಗೆ ಸದ್ಯ ಚಾರ್ಧಾಮ್ ಹೋಗ್ತಿದಾರೆ. ಸಾಟರ್ಡೆ
2: ಎಲ್ಲಿಗೆ?
1: ಚಾರ್ಧಾಮ್. ಚಾರ್ಧಾಮ್ ಅಂದ್ರೆ ಬದ್ರಿನಾಥ್ಗೆ.
2: ಸೂಪರ್.
1: ಅಲ್ಲಿಗೆ ಹೋಗ್ತಿದಾರೆ 15 days. ಹ್ಯಾಪಿ ಜರ್ನಿ ಅಂತ ಈ ಮುಖಾಂತರ ಹೇಳಿ ಇದು ಟೈಮ್ ನೋಡ್ರಿ ಹೆಂಗ್ ಕೂಡಿ
2: ಬಂದಲ್ವಾ. ಸೂಪರ್. ಓಕೆ, ನಮ್ ಕಡೆಯಿಂದ ವಿಶಸ್ನ ತಿಳಿಸಿ. ಆಲ್ ದಿ
1: ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಹೇಳಿ ಅವರಿಗೂ ಹ್ಯಾಪಿ ಜರ್ನಿ ಇರ್ಲಿ ಅಂತ ಹೇಳ್ತಾ ಇದನ್ನ ಹೇಳ್ತಾ
2: ಇದ್ದೀನಿ. ಓಕೆ, ಸೂಪರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
2: ಸೂಪರ್ ಆಗಿ ಒಂದು ಸಾಂಗ್ ಅನ್ನ ಹೇಳಿದ್ರು. ಹಾಗೆ ಅವರ ಮನೆಯವರಿಗೆ ಶುಭವನ್ನ ಕೋರ್ತಾರೆ. ಅವರು ಬದ್ರಿನಾಥ್ ಅವರ ಬದ್ರಿನಾಥ್ ಪ್ಲೇಸಸ್ಗೆ ಹೋಗಿ ಬರ್ತಾರೆ ಅಂತ ತಿಳಿಸ್ತಾ ಇದ್ರು. ಆಲ್ ದ ಬೆಸ್ಟ್, ಹಾಗೆ ಹ್ಯಾಪಿ ಜರ್ನಿ ಅಂತ ಕೂಡ ನಾವು ಹಾರೈಸ್ತೀವಿ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್. ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689909.
8: ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ನಿಮ್ಮ ಇಷ್ಟವಾದಂತಹ ಹಾಡನ್ನ ಹಾಡಬಹುದು. ನಾನು ಅದರಲ್ಲಿ ಒಂದು ಪದಗಳಿಂದ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
9: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ
9: ಶ್ವೇತಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ.
2: ಓಕೆ ಭೀಮಣ್ಣ ಸರ್, ಹೇಗಿದ್ದೀರಾ?
9: ಆರಾಮಿದ್ದೀನಿ ಮೇಡಮ್, ತಾವ್ ಆರಾಮಿದ್ದೀರಿ?
2: ಸೂಪರ್ ಆಗಿದ್ದೀವಿ. ಓಕೆ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
9: ಹಾ, ಗೊತ್ತಿದೆ ಮೇಡಮ್.
2: ಓಕೆ, ಹಾಡಿ ಸರ್ ನಿಮ್ಮ ಇಷ್ಟವಾದಂತಹ ಹಾಡು.
9: ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀನಾಗಿ ಆಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಕಲ್ಲಲ್ಲಿ ಕಲ್ಲಾಗಿ, ಮುಳ್ಳಲ್ಲಿ ಮುಳ್ಳಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ಮರದಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ ಅನಗು ನಗುತ್ತಲಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ರಾಘವೇಂದ್ರ. ಧನ್ಯವಾದ ಮೇಡಮ್.
2: ಧನ್ಯವಾದಗಳು ಭೀಮಣ್ಣ ಸರ್. ಈಗ ನೀವು ರಾಘವೇಂದ್ರ ಭಕ್ತರು ಅಂತ ನಮಗೆ ಗೊತ್ತಾಯ್ತು. ಓಕೆನಾ, ಈಗ ನಿಮಗೆ ಹಾಲೆಲ್ಲಾದರೂ ಹಾಕುವಂತ ನೀವು

0: ನಾನು ಗೆಸ್ ಮಾಡಿದ್ದಾಯ್ತು. ಹಾಗೆ ಹಾಲು ಯಾವಾಗಾದ್ರು ಖಾಲಿ ಆದಾಗ ನನಗೆ ಕಾಫಿ ಕುಡಿಬೇಕು ಅಂತ ಅನ್ಸಿದಾಗ ನನ್ನ ಒಂದು ಏನು ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟಪಟ್ಟು ಡಿಕಾಕ್ಷನ್ ಹಾಕಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಬಟ್ ಹಾಲು ಏನಾಗ್ಬಿಡ್ತು ಅಂದರೆ ಒಡೆದೋಗ್ಬಿಡ್ತು. ಅಯ್ಯೋ, ನೆಕ್ಸ್ಟ್ ಡೇ ನೋಡಿದ್ರೆ ಕೋವಿಡ್ ಬೇರೆ ಫುಲ್ ಎಲ್ಲ ಕಡೆ ಬಂದು. ಬಟ್ ಅವತ್ತಿನ ದಿವಸ ಇಷ್ಟು ಹಾಲಿನ ಮಹತ್ವ ಹೆಂಗೆ ಅಂದರೆ ಬಾ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅವತ್ತು ಹಾಲಿಂದು ಏನು ಕಾಫಿ, ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂದರೆ ಸರಿ ಆಯ್ತು, ಇನ್ನೇನು ಬ್ಲ್ಯಾಕ್ ಕಾಫಿನೇ ಕುಡ್ದಿದ್ದಾಯ್ತು. ಎಸ್, ಇದು ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್. ಓಕೆನಾ, ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಓಕೆ, ಮಹೇಶ್ ಅವರ ತಿಂಡಿ ಆಯ್ತಾ?
1: ತಿಂಡಿ ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್.
0: ಯಾವ ಹಾಡನ್ನ ಹಾಡ್ತಿದ್ದೀರಾ?
1: ಕಂತುಂಬ ಕಾಣುವ ಸೇ ಎಲ್ಲಿರುವೆ, ಒಮ್ಮೆ ನಿನ್ನನ್ನು ಕಂತುಂಬ

0: ಬಳಿಯಹು ನಿನ್ನಲ್ಲೂ ನಿನ್ನ ನೋಟವ ಅರಿ ಹನೀರಿನಲ್ಲಿ ನಿನ್ನ ಓಟವ ಇಂಪಾದ ಗಾನದಲ್ಲಿ ನಿನ್ನ ಮನದ ಬಾವವ ಬಳಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವ ನವಿಲಾಡಲಾಟದಲ್ಲಿ ನಿನ್ನ ಚಂದವ ತಂಪಾದ ಗಾಳಿಯಲ್ಲಿ ನೀನಾಡ ಪಾಠವ ದಿನವೆಲ್ಲ ನಾ ಕಂಡು ಬೆರಗಾದೆ.
1: ಓಕೆ ಸೂಪರ್ ಮಹೇಶ್ವರೇ, ನೀರಿನಲ್ಲಿ ಸದ್ಯಕ್ಕೆ ಈಗಷ್ಟೇ ಆಟ ಆಡಿರೋ ನೆನಪಿದ್ಯಾ? ಈಗ ರೀಸೆಂಟ್ ಆಗಿ ನೀರಿನಲ್ಲಿ
0: ಮಳೆಗಾಲ ಬರ್ತಾ ಇದೆ ಅಂದ್ರೆ ಮೊದಲ ಮಳೆ ಅಂದ್ರೆ ತುಂಬಾ ಇಷ್ಟ.
1: ಓಕೆ,
0: ಯಾಕೆಂದ್ರೆ ಮೊದಲ ಮಳೆ ಬಿದ್ದಾಗ ಭೂಮಿಯಲ್ಲಿ ಒಂದು ಬಣ್ಣ ಇದು ಬರುತ್ತೆ ಮೇಡಮ್, ಸ್ಮೆಲ್ ಅದು ಇದು ತುಂಬಾ ಇಷ್ಟ ಮೇಡಮ್ ನನಗೆ.
1: ಇನ್ನು ಹೋಗಿಲ್ಲ, ಇನ್ನು ನೀರಲ್ಲಿ ಆಡಿಲ್ಲ.
0: ಹಾ, ನೀರಿನಲ್ಲಿ ಅಂದ್ರೆ ಮೇಡಮ್ ಇನ್ನು ಮಳೆ ಬಂದಿಲ್ಲ ಅಲ್ಲ
1: ಮೇಡಮ್,
0: ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಕಳೆದ ವರ್ಷದ್ದು ಮೇಡಮ್, ಕಳೆದ ವರ್ಷ ನೀರಿನಲ್ಲಿ ಆಟ ಆಡಿದ್ರೆ ಮೇಡಮ್ ನಾನು ಇದಕ್ಕೂ ಇದೆ ಮೇಡಮ್ ಕಲತಿರು ಫಾಲ್ಸ್, ಅವಾಗ ಅಲ್ಲಿ ನೀರಿನ ಆಟ ಎಷ್ಟು ಚಂದ ಇದೆ, ಯಾಕಂದ್ರೆ ಜಲಪಾತ ಎಲ್ಲ ಬೀಳುತ್ತಲ್ಲ ಮೇಡಮ್ ನೀರು,
1: ಖಂಡಿತ
0: ಅದ್ರಾಗ ಆಟ ಆಡಿದ್ದು
1: ನೆನಪಿದೆ
0: ಮೇಡಮ್. ಯಾಕಂದ್ರೆ ಆ ನೀರಿನ ಹನಿ ಬಿದ್ದಾಗ ಅಂತಾರ ಏನೋ ಒಂಥರ ಖುಷಿ
1: ಆಗುತ್ತೆ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಹೇಶ್ ಅವರು ತುಂಬಾ ಚೆನ್ನಾಗಿ ಅವರ ಒಂದು ಹಾಡನ್ನ ಹಾಡಿ ಕಲತ್ಗಿರಿ ಫಾಲ್ಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಆಟ ಆಡದೆ ಹೋದ ವರ್ಷ ಕಳೆದ ಬಾರಿಯಲ್ಲಿ ನಾನು ತುಂಬಾ ಚೆನ್ನಾಗಿ ನೀರಲ್ಲಿ ಆಟ ಆಡದೆ ಅಂತ ತಿಳಿಸ್ತಾ ಇದ್ರು ಮಹೇಶ್. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾರೆ ಕೇಳೋಣ. ಹಲೋ ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ. ಓಕೆ, ಸೋಮಶೇಖರ್ ಸರ್. ಊಟ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ನಿಮ್ಮ ಇಷ್ಟವಾದಂತಹ ಹಾಡನ್ನ ಹಾಡಿ.
2: ನಮ್ಮ ತಾಯಿ ಬಗ್ಗೆ ಒಂದು ಹಾಡ್
1: ಹೇಳ್ತಾರೆ.
2: ಎರಡು ತಿಂಗಳಾಯ್ತು ಅವ್ರ ಕಾಲವಾಗಿ ಅವ್ರ ನೆನಪಿಗೋಸ್ತಾರ. ಅಮ್ಮ ಅಮ್ಮ ಅಮ್ಮ ನನ್ನಮ್ಮ

0: ಓಕೆ ಸೋಮಶೇಖರ್ ಸರ್, ತಾಯಿ ಬಗ್ಗೆ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಈಗ ನಿಮ್ಮ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಮಾತು ನಾವಾಡುವ ಮಾತು ಹೇಗಿರ್ಬೋದು?
1: ನಿಜ ಮೇಡಮ್, ನಮ್ಮ ವಚನಕಾರರು ಕೂಡ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಲಿ ಅಂತ. ಹಾಗಾಗಿ ಮತ್ತೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಕೂಡ ಹೇಳ್ತಾರೆ. ನಾವು ಆಡೋ ಮಾತುಗಳು ಬೇರೆಯವರಿಗೆ ನೋವು ತರಿಸಬಾರ್ದು ಮೇಡಮ್.
0: ಖಂಡಿತ ಖಂಡಿತ,
1: ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು. ಅವಾಗ ಮಾತು ತನ್ನ ಮೌಲ್ಯವನ್ನು ಉಳಿಸ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ.
0: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ರು. ಮಾತು ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಆಗಾನೇ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅಂತ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಾ?
0: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ ಶಾಂತಿ?
2: ನಾವು ಕೂಡ ಸೂಪರ್
0: ಸೂಪರ್. ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಇವತ್ ಲೇಟ್ ಆಗಿದೆ, ಬಿಳಿ ಒಳಗೆ
0: ಸಿಕ್ಕರಣೆ. ಓಕೆ ಮಾ, ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಹಾಡನ್ನ ಹಾಡ್ಬೋದು.
2: ಹೌದಾ? ನಾನ್ ರಾಜ್ಕುಮಾರ್ ಡಿ ಸರೋಜಾ ದೇವಿ ಅವ್ರದ್ದು ಭಾಗ್ಯವಂತರದ್ದು ಹೇಳ್ತೀನಿ. ನಿನ್ನ ನಾನು ಕಂಡಾಗ ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು. ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ ನನ್ನ ಹೃದಯದ ವೀಣೆ ಹಾಡಿತು. ಪ್ರೇಮದ ದೇವತೆಯಾದೇ ನನ್ನಲ್ಲಿ ಒಂದಾಗಿ ಇಂದು ಸೇರಿದೆ.

0: ಬಂದಾ ತಂದು ತುಂಬಿದೆ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನೋ ಎಲ್ಲ ದೇವರ ನಾ ಬೇಡಿಕೊಂಡೆನೋ ದೇವರ ವರವೋ ಪುಣ್ಯದ ಫಲವೋ ಕಾಣೆನೋ ನಿಮ್ಮನ ಪಡೆದೆನೋ. ಓಕೆ
1: ಸೂಪರ್ ಓಕೆ ಶಾಂತಿನಿ ಮೇಡಮ್, ಈಗ ಯಾರನ್ನ ಕಂಡಾಗ ನಿಮಗೆ ಖುಷಿ ಆಗುತ್ತೆ?
0: ಯಾರನ್ನ ಕಂಡಾಗ ಖುಷಿ ಆಗುತ್ತೆ? ಕೆಲವು ಸರಿ ನಮ್ಮನೆಯವರ ಒಳ್ಳೆ ಸ್ವಭಾವ ಕಂಡಾಗ ಖುಷಿ ಆಗುತ್ತೆ. ಹಳೆ ಸ್ನೇಹಿತರು ಸಿಕ್ಕಿದ್ರು ಅಂದ್ರೆ ಅಲ್ಲಿ ಕೂಡ ಸಂತೋಷ
1: ಆಗುತ್ತೆ.
0: ಆಮೇಲೆ ನಾವ್ ಎಲ್ಲೋ ಹೋಗಿರ್ತೀವಿ ನೋಡಿ, ಈಗ ಒಂದ್ಸರಿ ನಾವು ಟ್ರಿಪ್ ಹೋದಾಗ ಅಲಹಾಬಾದಿಗೆ ಹೋಗಿದ್ವಿ, ಅಲ್ಲಿ ಇಂದಿರಾ ಗಾಂಧಿ ಇದು ಮ್ಯೂಸಿಯಂ ನೋಡ್ತಾ ಇದ್ದಾಗ ನಾವು ಚಂದ್ರಪಟ್ಟಣದಲ್ಲಿ ಇದ್ವಿ, ಚಂದ್ರಪಟ್ಟಣದವ್ರು ಒಬ್ಬರು ಕನ್ನಡ ಮಾತಾಡ್ತಾ ಇದಾರೆ. ಎಂತ ಖುಷಿ ಆಯ್ತು ಅಂದ್ರೆ ಎಲ್ಲೋ ಹೋಗಿರ್ತೀವಿ, ನಮ್ಮ ಊರ್ನವರು ನಮ್ ಸುತ್ತಮುತ್ತಲಿನವರು ಎಲ್ಲೋ ಒಂದ್ ಕಡೆ ಸಿಕ್ಕಿದ್ರು ಅಂದ್ರೆ ಎಷ್ಟು ಖುಷಿ
1: ಆಗುತ್ತೆ.
0: ಆಮೇಲೆ ನನ್ ಮಗ ಹೊರದೇಶದಲ್ಲಿದ್ದಾನೆ, ಅವ್ನ್ ಬರೋ ದಿವಸ ತುಂಬಾ ಆನಂದ ಆಗುತ್ತೆ.
1: ಸೂಪರ್ ಸೂಪರ್ ಮ್ಯಾಮ್.
0: ಆನಂದ ಅಂತ ಹೇಳ್ಕೊಳಕ್ ಬೇಕಾದಷ್ಟು ಪದಗಳು ಸಂದರ್ಭಗಳು ಇದೆ. ಹೌದು, ನೀವ್ ಕೇಳ್ದಾಗೆ ಕೆಲವಷ್ಟು ಹೇಳ್ತಾ ಇದೀನಿ, ಬೇಕಾದಷ್ಟು ಇದೆ. ಅಮ್ಮನ್ ನೋಡಕ್ ಹೋಗ್ತಿವಲ್ಲ ಅವತ್ತು ಎಷ್ಟು ಸಂಭ್ರಮ ಇರುತ್ತೆ, ಹೋಗ್ತಿವಿ ಅಮ್ಮನ್ ನೋಡಕ್ ಹೋಗ್ತಿವಲ್ವಾ. ಹಾಗೆ
1: ಖಂಡಿತ ಖಂಡಿತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ವೆರಿ ಮಚ್.
1: ಎಸ್, ಸೂಪರ್ ಆಗಿ ಹಾಡಿದ್ರು. ಹಾಗೆ ಶಾಂತಿನಿ ಅವರು ಯಾರನ್ನ ಕಂಡಾಗ ಏನ್ ಖುಷಿ ಆಗತ್ತೆ ಅಂತ ಕೂಡ ತಿಳಿಸಿದ್ರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
2: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮದೀವ್ರಿ ಮೇಡಮ್.
1: ಓಕೆ, ರಮೇಶ್ ಅವರು ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಒಂದು ಮುಳ್ಳಿನ ಗುಲಾಬಿಯಿಂದ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.
2: ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೆ ಹೊರತಿ, ನಿನಗಾಗಿ ಕೇಳೆ ಹೊರತಿ. ನೀರನ್ನು ತೊರೆದರೆ ಕಮಲಕ್ಕೆ ಸಾವು,

ಮರೆಚನ ನಿನ್ನ ಮರುಚನ ಪ್ರಿಯತಮೇ ನನ್ನ ಸಾವು. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ

0: ರತಿ.
1: ಓಕೆ ರಮೇಶ್ ಅವರೇ ಮೇಡಮ್ ಧನ್ಯವಾದಗಳು. ನಿಮ್ಮ ಪ್ರೇಯಸಿ ಹೆಸರೇನು?
0: ಲಕ್ಷ್ಮಿ ರೀ ಮೇಡಮ್.
1: ಲಕ್ಷ್ಮಿ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಧನ್ಯವಾದಗಳು.
0: ಅವಕಾಶಕ್ಕೆ ನಿಮಗೂ ಧನ್ಯವಾದಗಳು. ಬಳತಾತ್ರಿ ಟ್ರೈ ಮಾಡಿ.
1: ಓಕೆ ಓಕೆ,
0: ಚೆನ್ನಾಗಿ ಸಿಕ್ತ್ರಿ, ಖುಷಿ ಆಯ್ತು.
1: ಓಕೆ ಪಾ, ಥ್ಯಾಂಕ್ ಯು. ಎಸ್, ರಮೇಶ್ ಅವರು ಕರೆ ಮಾಡಿ ಒಂದು ಒಳ್ಳೆ ಹಾಡನ್ನ ಹಾಡಿದಾಯ್ತು, ಹಾಗೆ ಅವರ ಪ್ರೇಯಸಿಯ ಹೆಸರು ಲಕ್ಷ್ಮಿ ಅಂತ ತಿಳಿಸ್ತಾ ಇದ್ರು. ಎಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಕ್ಲೋಸಿಂಗ್ ಸಮಯ ಬಂದಿದೆ, 10:57 ಸಮಯ. ಹಾಗೆ ನೀವು ಕೂಡ ಒಂದು ನಿಮ್ಮ ಇಷ್ಟವಾದಂತಹ ಹಾಡನ್ನ ಹಾಡಿ ಅಂತ ಹೇಮಾ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ. ಸೊ ಎಷ್ಟು ಬೇಗ ನಾನು ಹಾಡ್ಬಿಡ್ತೀನಿ. ಜಿಗಿ ಜಿಗಿ ಜಿಗಿಯುವ ಹಾ ಹಾ ಹಾ, ಮಿನು ಮಿನು ಮಿನುಗುವ ಹೇ ಹೇ ಹೇ, ಕಚ್ಚುಗುಳಿ ಕಲಿಸುವ ಹೋ ಮನಸ್ಸಿದೆ, ಮೈ ಮೇಲೆ ಹೊಸತನ ತರಿಸುವ ಉಯ್ಯಾಲೆ, ತೂಗಲು ಕಲಿಸುವ ಸೋವಾಲೆ, ಪದಗಳ ಬರೆಸುವ ಹೊಂ ಮನಸ್ಸಿದೆ. ಲಿರಿಕ್ಸ್ ಮರ್ತೋಯ್ತು. ಓಕೆ, ಕಣ್ಣಿನ ನೋಟಗಳು ಕೋನ್ಮಿಂಚಿನ ಬಾಣಗಳು, ಕಣ್ಣಿನ ಮಾತುಗಳು ಬಿಡಿಸ್ ಹೇಳದ ಒಗಟುಗಳು, ಕಣ್ಣಿನ ಹಾಡುಗಳು ತಿರು ತಿರುಗಿಸೋ ರಾಟಿಗಳು, ಇಂಥೋಳ

0: ಕಂಡುಕೊಳ್ಳಲೇ. ಸೂಪರ್, ಓಕೆನಾ? ಎಸ್, ಕಣ್ಣು ಕಣ್ಣು ಕಣ್ಣು ಕಣ್ಣು ಕಣ್ಣು ಅಂದರೆ ಏನಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಎಲ್ಲಿದೆ ಅಂತ ಹುಡುಕೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡೋದೇ ನಮ್ಮ ಕಣ್ಣುಗಳು ಅಲ್ವಾ? ಹಾಗಾದರೆ ಈ ಕಣ್ಣುಗಳಿಂದ ಏನೆಲ್ಲ ನಮ್ಮ ಒಂದು ನೋಟಗಳು ನೋಡ್ತವೆ, ಅದು ಒಳ್ಳೆಯದೇ ಆಗಿರಲಿ ಅಂತ ನಾವು ಅಂದ್ಕೊಳ್ಬೇಕು. ಸೊ ನಮ್ಮ ಒಂದು ಕಣ್ಣಿನ ಏನು ಜಾಗ್ರತೆ ವಹಿಸ್ಬೇಕು. ಕೊನೆಯದಾಗಿ, ಕಣ್ಣಿದ್ರೆ ಜಗತ್ತು ಅಂತ ಹಿರಿಯರು ಸುಮ್ಮನೆ ಹೇಳೋದಿಲ್ಲ. ನಮಗೆ ಪ್ರಕೃತಿ ಕೊಟ್ಟಿರೋ ಈ ಬ್ಯೂಟಿಫುಲ್ ಗಿಫ್ಟನ್ನು ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಕಣ್ಣಿನ ಆರೈಕೆ ಎಲ್ಲರೂ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
6: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
5: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
6: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
5: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದ್ರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕತೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದ್ರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನ ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನ ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನ ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯ ಶೀರ್ಷಿಕೆ ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಗಂಡ ಮತ್ತೆ ಹೆಂಡತಿಯ ನಡುವೆ ಸಂಬಂಧವು ಪರಸ್ಪರ ಗೌರವ, ತಾಳ್ಮೆ ಮತ್ತು ಪ್ರೀತಿಯ ಮೇಲೆ ನಿಂತಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖವಾಗಿರೋದು ಹೇಗೆ ಎಂಬ ಬಗ್ಗೆ ಒಂದು ಸುಂದರವಾಗಿರುವಂತಹ ಜನ್ ನೀತಿ ಕಥೆ ಇದೆ. ಅದೇ ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ. ಒಂದಾನೊಂದು ಕಾಲದಲ್ಲಿ ಜಪಾನ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ದಂಪತಿ ವಾಸವಾಗಿದ್ರು. ಮದುವೆಯಾದ ಹೊಸತರಲ್ಲಿ ಅವರ ಜೀವನ ಸುಖವಾಗಿತ್ತು. ಆದರೆ ವರ್ಷಗಳು ಕಳೆದಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳು ಆರಂಭವಾದವು. ಹೆಂಡತಿಗೆ ಗಂಡ ತನ್ನನ್ನು ಸರಿಯಾಗಿ ಗಮನಿಸುತ್ತಿಲ್ಲ ಎಂಬ ಕೋಪ, ಗಂಡನಿಗೆ ಹೆಂಡತಿ ಯಾವಾಗಲೂ ದೂರುತ್ತಾಳೆ ಎಂಬ ಅಸಮಾಧಾನ. ಒಂದು ದಿನ ಗಂಡನು ಹಳ್ಳಿಯಲ್ಲಿದ್ದ ಒಬ್ಬ ವೃದ್ಧ ಝೆನ್ ಮಾಸ್ಟರ್ ಬಳಿಗೆ ಹೋಗಿ ದೂರಿಡ್ತಾನೆ. ಗುರುಗಳೇ, ನನ್ನ ಹೆಂಡತಿಯನ್ನು ಸುಖವಾಗಿರಿಸಲು ನಾನು ಏನು ಮಾಡಬೇಕು? ನಾನು ಎಷ್ಟು ಪ್ರಯತ್ನಿಸಿದರೂ ಅವಳು ಅತೃಪ್ತಳಾಗಿಯೇ ಇರುತ್ತಾಳೆ. ಗುರುಗಳು ಅವನಿಗೆ ನೀಡಿದ ಬೋಧನೆ ಮತ್ತು ಕಥೆಯ ಸಾರಾಂಶ ಇಲ್ಲಿದೆ. ಮೊದಲನೆಯದು, ನಿರೀಕ್ಷೆ ಇಲ್ಲದ ದ್ವೀಪ. ಮಗನೇ, ನೀನು ಅವಳನ್ನು ಸುಖವಾಗಿಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯ, ಆದರೆ ನೀನು ಮಾಡುತ್ತಿರೋದು ವ್ಯಾಪಾರ. ನಾನು ನಿನಗೆ ಇದನ್ನು ನೀಡುತ್ತೇನೆ, ನೀನು ನನಗೆ ಪ್ರತಿಯಾಗಿ ಸುಖವನ್ನು ನೀಡು ಎಂಬ ನಿರೀಕ್ಷೆ ನಿನ್ನಲ್ಲಿದೆ. ಇದು ಪ್ರೀತಿಯಲ್ಲ. ಝೆನ್ ಸಂಪ್ರದಾಯದಲ್ಲಿ ದೀಪವು ಕೇವಲ ಬೆಳಕನ್ನು ನೀಡುತ್ತದೆ. ದಾರಿಹೋಕನು ತನಗೆ ಸ್ತೋತ್ರ ಮಾಡಲಿ ಎಂದು ಅದು ಕಾಯುವುದಿಲ್ಲ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಸುಖವಾಗಿಡಬೇಕೆಂದು ಮೊದಲು ತನ್ನ ಮನಸ್ಸಿನಲ್ಲಿರುವ ಪ್ರತಿಫಲ ನಿರೀಕ್ಷೆಯನ್ನು ಬಿಡಬೇಕು. ಮೊದಲ ಕನ್ನಡಿಯಲ್ಲಿ ನಿನ್ನನ್ನ ನೋಡು, ರಿಫ್ಲೆಕ್ಷನ್ ಇನ್ ದಿ ಮಿರರ್. ಗುರುಗಳು ಅವನಿಗೆ ಒಂದು ಸಣ್ಣ ಕನ್ನಡಿ ನೀಡಿ ಹೇಳಿದ್ರು, ನಾಳೆಯಿಂದ ನಿನ್ನ ಹೆಂಡತಿ ಕೋಪಗೊಂಡಾಗ ಪ್ರತಿಕ್ರಿಯಿಸಬೇಡ, ಬದಲಿಗೆ ಈ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡು. ನಿನಗೆ ಮುಖದಲ್ಲಿ ಶಾಂತಿ ಇದೆಯೇ ಅಥವಾ ಕ್ರೋಧವಿದೆಯೇ ಎಂದು ಪರೀಕ್ಷಿಸು ಅಂತ ಹೇಳ್ತಾರೆ. ಗಂಡನಿಗೆ ಅರ್ಥ ಆಯಿತು, ಹೆಂಡತಿಯನ್ನ ಸುಖವಾಗಿಡಲು ಮೊದಲು ಗಂಡನು ತನ್ನ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು. ಗಂಡನು ತಾಳ್ಮೆಯಿಂದ ಇದ್ರೆ ಆ ಧನಾತ್ಮಕ ಅಲೆಗಳು ಹೆಂಡತಿಯ ಮೇಲೂ ಪ್ರಭಾವ ಬೀರುತ್ತದೆ. ಕಿವಿ ಕೊಟ್ಟು ಕೇಳುವುದು, ದ ಆರ್ಟ್ ಆಫ್ ಡೀಪ್ ಲಿಸ್ನಿಂಗ್. ಝೆನ್ ಕಥೆಯ ಪ್ರಕಾರ ಒಂದು ಸಂಜೆ ಹೆಂಡತಿ ತನ್ನ ದಿನದ ಕಷ್ಟವನ್ನ ಹೇಳ್ಕೊಳ್ತಿದ್ದಾಗ ಗಂಡನು ಅವಳನ್ನ ತಡೆಯದೆ ವಾದ ಮಾಡದೆ ಸುಮ್ಮನೆ ಕಿವಿಗೊಟ್ಟು ಕೇಳಿದ. ಬೌದ್ಧ ಧರ್ಮದಲ್ಲಿ ಇದನ್ನ ದೀಪ ಶ್ರವಣ ಎನ್ನಲಾಗುತ್ತದೆ. ಹೆಂಡತಿಯರಿಗೆ ಬೇಕಿರುವುದು ದುಬಾರಿ ಉಡುಗೊರೆಯಲ್ಲ, ಬದಲಿಗೆ ತನ್ನನ್ನ ಅರ್ಥ ಮಾಡಿಕೊಳ್ಳುವ ಒಂದು ಹೃದಯ. ಗಂಡನು ಅವಳ ಮಾತುಗಳಿಗೆ ಕಿವಿಗೊಟ್ಟಾಗ ಅವಳ ಮನಸ್ಸಿನ ಅರ್ಧದಷ್ಟು ಭಾರ ಇಳಿಯಿತು. ಅವಳು ಸುಖವಾಗಿರಲು ಅಷ್ಟೇ ಸಾಕಾಗಿತ್ತು. ಇಂದು ಮಾತ್ರ ಜೀವಿಸು, ಲಿವಿಂಗ್ ಇನ್ ದ ಪ್ರೆಸೆಂಟ್. ಗಂಡನು ಹಳೆಯ ತಪ್ಪುಗಳನ್ನು ಎತ್ತಿ ಆಡುವುದನ್ನು ನಿಲ್ಲಿಸಿದನು. ಝೆನ್ ತತ್ವದಂತೆ ಈ ಕ್ಷಣ, ಪ್ರೆಸೆಂಟ್ ಮೂಮೆಂಟ್, ಇದು ತುಂಬಾ ಮುಖ್ಯ. ಕಳೆದ ಕಾಲದ ಜಗಳವನ್ನು ನೆನಪಿಸಿಕೊಳ್ಳುವುದು ಬೆಂಕಿಯನ್ನ ಎದೆಯಲ್ಲಿಟ್ಟುಕೊಂಡಂತೆ. ಅವಳ ಪುಟ್ಟ ಕೆಲಸಗಳಿಗೂ ಒಳ್ಳೆಯದು ಎಂಬ ಮನೋಭಾವದಿಂದ ಕೃತಜ್ಞತೆ ಸಲ್ಲಿಸಲು ಶುರು ಮಾಡಿದನು. ಹಾಗೆ ದಕ್ಷಿಣ ಮತ್ತು ಉತ್ತರ ಧ್ರುವಗಳು, ಹಾರ್ಮೋನಿ ಇಂಡಿಫರೆನ್ಸ್. ಕೊನೆಯದಾಗಿ ಗುರುಗಳು ಹೇಳಿದ್ರು, ನದಿಯ ಎರಡೂ ದಂಡೆಗಳು ಬೇರೆ ಬೇರೆಯಾಗಿದ್ದರೂ ಅವು ಒಂದೇ ನದಿಯನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಗಂಡ ಮತ್ತು ಹೆಂಡತಿ ಭಿನ್ನವಾಗಿರುವುದು ಸಹಜ, ಅವುಗಳನ್ನು ನಿನ್ನಂತೆ ಬದಲಿಸಲು ಪ್ರಯತ್ನಿಸಬೇಡ. ಅವಳು ಹೇಗಿದ್ದಾಳೋ ಹಾಗೆಯೇ ಒಪ್ಪಿಕೊಳ್ಳುವುದು, ಎಕ್ಸೆಪ್ಟೆನ್ಸ್ ದಾಂಪತ್ಯದ ಪರಮ ಸುಖ ಅಂತ ಹೇಳಿ ಹೇಳ್ತಾರೆ. ಎಂತಹ ಒಂದೊಳ್ಳೆ ನೀತಿ ಕಥೆ ಅಲ್ವಾ? ಲವಿಂಗ್ ಕೈಂಡ್ನೆಸ್, ಮೈತ್ರಿ. ಹೆಂಡತಿಯನ್ನು ಸುಖವಾಗಿಡಲು ಪ್ರೀತಿಗಿಂತ ಹೆಚ್ಚಾಗಿ ಮೈತ್ರಿ ಭಾವನೆ ಇರಬೇಕು. ಹಾಗೆ ತಾಳ್ಮೆ ಕೂಡ ಅಷ್ಟೇ ಮುಖ್ಯ. ಅವಳು ಸಮಾಧಾನಗೊಂಡಾಗ ಗಂಡನು ಮೌನ ಮತ್ತು ತಾಳ್ಮೆಯಿಂದ ಇರುವುದು ಅತಿದೊಡ್ಡ ಉಡುಗೊರೆ. ಸಣ್ಣ ಸಣ್ಣ ಸಂತೋಷ, ಜೀವನದ ಜಂಜಾಟದ ನಡುವೆ ಸಣ್ಣ ವಿಚಾರಗಳು ಮೆಚ್ಚೋದು ದಾಂಪತ್ಯವನ್ನು ಗಟ್ಟಿಗೊಳಿಸುತ್ತೆ. ಗಂಡ ತನ್ನ ಅಹಂಕಾರವನ್ನು ಬಿಟ್ಟು ಅವಳನ್ನ ಗೌರವದಿಂದ ಕಂಡಾಗ ದಾಂಪತ್ಯ ಬೋಧಿ ವೃಕ್ಷದಂತೆ ನೆರಳನ್ನ ನೀಡುತ್ತೆ. ಇದುವೇ ಸಾಂಸಾರಿಕ ಜೀವನದ ನಿರ್ವಾಣ. ಒಂದು ವಿಭಿನ್ನವಾಗಿರುವಂತಹ ಕಥೆ ಅಂತಾನೆ ಹೇಳಬಹುದು. ಹಾಗೆ ತುಂಬಾ ಚೆನ್ನಾಗಿದೆ ಅಲ್ವಾ ದಾಂಪತ್ಯದ ಸೂತ್ರ? ಇದು ಕೇವಲ ದಾಂಪತ್ಯಕ್ಕೆ, ಗಂಡ ಹೆಂಡತಿಯ ನಡುವಿನ ಒಂದು ರಿಲೇಶನ್ಶಿಪ್ಗೆ ಅಂತ ಅಷ್ಟೇ ಅಲ್ಲದೆ ನಮ್ಮ ಒಂದು ಫ್ರೆಂಡ್ಶಿಪ್ಗೆ ತಗೊಳ್ಬಹುದು, ಹಾಗೆ ಯಾವುದೇ ಸಂಬಂಧಗಳಿಗಾದ್ರೂ ಅಷ್ಟೇ. ಒಬ್ಬರನ್ನ ಒಬ್ರು ರೆಸ್ಪೆಕ್ಟ್ ಮಾಡುವುದನ್ನ ಕಂಡುಕೊಂಡಾಗ ಖಂಡಿತವಾಗ್ಲೂ ಯಾವುದೇ ರಿಲೇಶನ್ಶಿಪ್ ಆದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಅಲ್ವಾ ಸ್ನೇಹಿತರೆ? ಸೊ ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದೆ. ಅದೇ ರೀತಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆಯ ಶೀರ್ಷಿಕೆ ಕಡಿಮೆ ನಾಯಿಗಳ ಜಾಣತನ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. ಕಾಡೆಮ್ಮೆ ನಾಯಿಗಳ ಜಾಣತನ. ದಟ್ಟವಾದ ಕಾಡು. ಆ ಕಾಡಿಗೆ ಹುಲಿಯೊಂದು ರಾಜನೆನಿಸಿಕೊಂಡಿತ್ತು. ಅಲ್ಲಿನ ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತಿತ್ತು. ಆದರೆ ಕ್ರಮೇಣ ಕಾಡಿನ ಸಣ್ಣ ಪುಟ್ಟ ಪ್ರಾಣಿಗಳಲ್ಲದೆ ದೊಡ್ಡ ಪ್ರಾಣಿಗಳನ್ನು ಹಿಡಿದು ತಿನ್ನತೊಡಗಿತು. ಇದರಿಂದ ಕಾಡಿನಲ್ಲಿ ಬಹುತೇಕ ಪ್ರಾಣಿಗಳು ಖಾಲಿಯಾದವು. ಆದರೆ ಅದೇ ಕಾಡಿನಲ್ಲಿದ್ದ ಕಾಡೆಮ್ಮೆಯನ್ನ ಹುಲಿ ಹಿಡಿದಿರಲಿಲ್ಲ. ಕಾಡಿನ ಒಂದು ಪ್ರಾಣಿಯಾದರೂ ಇರಲಿ ಎಂದುಕೊಂಡು ಅದನ್ನು ತಿನ್ನದೆ ಹಾಗೆಯೇ ಬಿಟ್ಟಿತ್ತು. ಇದನ್ನು ತಿಳಿದುಕೊಂಡ ಕಾಡೆಮ್ಮೆ ಧೈರ್ಯವಾಗಿ ಹುಲಿಯ ಬಳಿ ತೆರಳಿ, ನೀನು ಕಾಡಿನಲ್ಲಿರುವ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಿರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿತು. ಇದರಿಂದ ಸಿಟ್ಟಿಗೆತ್ತ ಹುಲಿ, ಇದು ನನ್ನ ಕಾಡು, ನನಗೆ ಇಲ್ಲಿ ಏನು ಬೇಕಾದರೂ ಮಾಡಲು ಅಧಿಕಾರ ಇದೆ, ಸುಮ್ಮನಿರದಿದ್ದರೆ ನಿನ್ನನ್ನು ತಿಂದು ಬಿಡುವೆ ಎಂದು ಬೆದರಿಕೆ ಹಾಕಿತು. ಹುಲಿಯನ್ನು ಎದುರಿಸುವ ಶಕ್ತಿ ಇಲ್ಲದಿದ್ದರಿಂದ ಕಾಡೆಮ್ಮೆ ಸುಮ್ಮನಾಯಿತು. ಆದರೆ ಹುಲಿಯ ಸೊಕ್ಕು ಮುರಿಯಲು ಯೋಚಿಸತೊಡಗಿತು. ಇತ್ತ ಕಾಡಿನಲ್ಲಿ ಪ್ರಾಣಿಗಳು ಖಾಲಿಯಾಗುತ್ತಿದ್ದರಿಂದ ಆಹಾರ ಸಿಗದ ಹುಲಿ ಕಾಡಂಚಿನ ಹಳ್ಳಿಗಳತ್ತ ನುಗ್ಗತೊಡಗಿತು. ಅಲ್ಲಿನ ಮನೆಗಳಲ್ಲಿದ್ದ ಸಾಕಿದ್ದ ನಾಯಿಗಳನ್ನು ಹಿಡಿದು ತಿನ್ನತೊಡಗಿತು. ಸುಮಾರು 5-6 ನಾಯಿಗಳು ಹುಲಿಯ ಬಾಯಿಗೆ ಬಲಿಯಾದವು. ಇದರಿಂದ ಹಳ್ಳಿಗಳ ನಾಯಿಗಳು ಆತಂಕಕ್ಕೆ ಈಡಾದವು. ಎಲ್ಲಾ ಮನೆಗಳ ನಾಯಿಗಳು ಒಂದೆಡೆ ಸೇರಿದವು. ಹುಲಿಯನ್ನ ಹೀಗೆ ಬಿಟ್ಟರೆ ನಮ್ಮನ್ನ ಸಂಪೂರ್ಣವಾಗಿ ಮುಗಿಸುತ್ತದೆ ಎಂದುಕೊಂಡು ಅದರ ವಿರುದ್ಧ ಸೆಣಸಲು ಉಪಾಯ ಹೆಣೆದವು. ಕಾಡಿನಲ್ಲಿ ಹುಲಿಯ ಬಗ್ಗೆ ಕೋಪಗೊಂಡಿರುವ ಕಾಡೆಮ್ಮೆಯ ಬಗ್ಗೆ ತಿಳಿದುಕೊಂಡು ಅದರ ಬಳಿ ತೆರಳಿದವು. ಹುಲಿಯಿಂದಾಗುತ್ತಿರುವ ತೊಂದರೆಯನ್ನ ತಿಳಿಸಿದವು. ಹುಲಿಯ ವಿರುದ್ಧ ಹೋರಾಡುವುದಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡವು. ಅದಕ್ಕೆ ಸ್ಪಂದಿಸಿದ ಕಾಡೆಮ್ಮೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ನಾಯಿಗಳಿಗೆ ನೀಡಿತು. ನಾಯಿಗಳು ಹಳ್ಳಿಯತ್ತ ಬಂದವು. ಕಾಡಿನಲ್ಲಿ ಕಾಡೆಮ್ಮೆ ಮತ್ತೆ ಹುಲಿ ಭೇಟಿಯಾದವು. ಹಳ್ಳಿಯ ಮನೆಯೊಂದರಲ್ಲಿ ದೊಡ್ಡ ನಾಯಿಯೊಂದಿದ್ದು ಅದನ್ನು ಹಿಡಿದು ತಂದ್ರೆ ನಿನಗೆ 2 ದಿನ ಆಹಾರ ಸಾಕಾಗುವುದು. ಇಂದೇ ರಾತ್ರಿ ಆ ಮನೆಯ ಅಂಗಳದಲ್ಲಿ ಮಲಗಿರುವ ನಾಯಿಯನ್ನು ಹೊತ್ತುಕೊಂಡು ಬಾ ಎಂದು ಕಾಡೆಮ್ಮೆ ಹುಲಿಗೆ ಸಲಹೆ ನೀಡಿತು. ಇದರಿಂದ ಖುಷಿ ಪಟ್ಟ ಹುಲಿ ಕಾಡೆಮ್ಮೆಯನ್ನ ಅಭಿನಂದಿಸಿತು. ನಂತರ ಅಲ್ಲಿಂದ ಕಾಲ್ಕಿತ್ತ ಕಾಡೆಮ್ಮೆ ಹಳ್ಳಿಯತ್ತ ಧಾವಿಸಿತು. ನಾಯಿಗಳ ಹಿಂಡಿರುವಲ್ಲಿಗೆ ಬಂದಿತು. ಅವುಗಳಿಗೆ ಹುಲಿ ರಾತ್ರಿ ಇಲ್ಲಿಗೆ ಬರುತ್ತಿರುವುದನ್ನು ತಿಳಿಸಿತು. ಎಲ್ಲರೂ ಸೇರಿ ಅದರ ಮೇಲೆ ದಾಳಿ ಮಾಡುವುದಕ್ಕೆ ಉಪಾಯ ಹೇಳಿತು. ಕಾಡೆಮ್ಮೆ ಹಾಗೆ ನಾಯಿಗಳನ್ನು ಹಿಂಡು ಮನೆಯ ಅಂಗಳದ ಅಂಚಿನ ಪೊದೆಯಲ್ಲಿ ಹೊಂಚು ಹಾಕಿ ಕುಳಿತುವು. ಅಷ್ಟೊತ್ತಿಗೆ ಹೆಜ್ಜೆ ಹಾಕುತ್ತ ಬಂದ ಹುಲಿರಾಯ ನಾಯಿ ಎಲ್ಲಿದೆ ಎಂದು ಅಂಗಳದಲ್ಲಿಯೇ ಸುಮ್ಮನೆ ಕುಳಿತು ನೋಡತೊಡಗಿತು. ಆಗ ಏಕಾಏಕಿ ಕಾಡೆಮ್ಮೆ ಹಾಗೆ ನಾಯಿಗಳು ಹುಲಿಯ ಮೇಲೆ ದಾಳಿ ಮಾಡಿತು. ಕೊನೆಗೆ ಹುಲಿಯು ಪ್ರಾಣವನ್ನು ಬಿಟ್ಟಿತು. ಕಥೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಹೇಳ್ತಾರಲ್ವಾ, ಅದೇ ರೀತಿಯ ಒಂದು ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686296860962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆ ಸೂಚನೆ. ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ, ಮಂಜಿನ

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ. ಸ್ಪರ್ಶಿಸಲಾಗುವುದಿಲ್ಲ, ಆದರೆ ಮನಸ್ಸು ಹೇಳುತ್ತಿದೆ ಅದು ಇಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲೆಲ್ಲೂ ಇದೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ರೈಲಿನ ಹಳಿಗಳಂತೆ ನಾವು ಜೊತೆಯಾಗಿ ಸಾಗಬಹುದು, ಆದರೆ ಅವುಗಳಂತೆ ಕೊನೆಯವರೆಗೂ ಸೇರಲಾರೆವು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಒಬ್ಬೆ ತಪ್ಪಿ ತಮ್ಮೆ ಒಬ್ಬೆ ಇರಳು ಕಳೆದಾವ ಮತ್ತು ಮತ್ತು ಹೀರಿಕೊಂಡು ಹೊತ್ತು ಮೀರಿ ಸಾಲ ಕಳೆದು ಹೇಗೆ ಮಗು ಹೇಗೆ ಹೇಗೆ ಪ್ರೀತಿ ಚಂದಾವ
1: ನೂರು ಕನಸು ಚಿಗಿರಿಕೊಂಡು ಸಾವಿರಾಸೆ ಅಮರಿಕೊಂಡು ಕೋಟಿ ಭಾವ ತುಂಬಿ ತೂಗಿ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
12: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಉಮಾದೇವಿ, ತುಮಕೂರಿನಿಂದ. ಕಾರ್ಖಾನೆಗಳ ತಿದ್ದುಪಡಿ ಮಸೂದೆ. ಅಧ್ಯಕ್ಷರು, ಸದನವು ಈಗ ಕಾರ್ಖಾನೆಗಳ ಮಸೂದೆಯನ್ನು ಪರಿಗಣಿಸಲು ಮುಂದುವರಿಯುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಆ ಅಂಶದ ಬಗ್ಗೆ ಮಾತನಾಡಲು ನಾನು ಇಚ್ಛಿಸುತ್ತೇನೆ. ನನ್ನ ಗೌರವಾನ್ವಿತ ಸ್ನೇಹಿತರು ಆ ಬಗ್ಗೆ ಮಾತನಾಡಲು ನನ್ನನ್ನು ಕೇಳಿದ್ದಾರೆ. ಈಗ ನಾನು ಅದರ ಬಗ್ಗೆ ಮಾತನಾಡಲು ಸಮರ್ಥನೆಂದುಕೊಂಡಿದ್ದೇನೆ. ಏಕೆಂದರೆ ಸರ್ಕಾರದ ಪ್ರತಿಯೊಬ್ಬ ಸದಸ್ಯನೂ ಕೂಡ ಸರ್ಕಾರದ ಪರವಾಗಿ ಮಾತನಾಡಲು ಸಮರ್ಥರಾಗಿದ್ದಾರೆ. ದಿವಾನ್ ಚಮನ್ ಲಾಲ್. ಮಾನ್ಯರೇ, ಈ ವಿಷಯವಾಗಿ ನಾನು ಮಾತನಾಡಬೇಕಾಗಿದೆ. ಗೌರವಾನ್ವಿತ ಸದಸ್ಯರು ನಂತರ ಮಾತನಾಡಲು ಒಪ್ಪಿದರು. ಅಧ್ಯಕ್ಷರು, ಅವರು ಒಪ್ಪಿದರೂ ಸಹ ಕಾನೂನಿನ ಪ್ರಕಾರ ಗೌರವಾನ್ವಿತ ಸದಸ್ಯರು ಚರ್ಚೆಗೆ ಉತ್ತರಿಸಿದ ನಂತರ ಮಾತನಾಡಲು ನಾನು ಒಪ್ಪಿಗೆ ಸೂಚಿಸಲಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತನಾಡಿರುವುದರಿಂದ ಮತ್ತೆ ನಾನು ಮಾತು ಮುಂದುವರಿಸಲಾರೆ. ಮಾನ್ಯ ಅಧ್ಯಕ್ಷರೇ, ಇದುವರೆಗೆ ನಡೆದಿರುವ ಚರ್ಚೆಯನ್ನು ಗಮನಿಸಿದರೆ ಹೊಸದಾಗಿ ನಾನು ಹೇಳಬಹುದಾದಂಥದ್ದು ಏನೂ ಇಲ್ಲ. ಏಕೆಂದರೆ ಮಸೂದೆಯ ವಿರುದ್ಧ ಒಂದು ಭಾಗದವರು ಪರಿಣಾಮಕಾರಿಯಾಗಿ ಮಾತನಾಡಿದರೆ ಅದಕ್ಕೆ ಸಮರ್ಪಕವಾದ ರೀತಿಯಲ್ಲಿ ಇನ್ನೊಂದು ಕಡೆಯವರು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೊಸದಾಗಿ ಹೇಳುವುದು ಏನೂ ಇಲ್ಲ. ನಾನು ಎದ್ದು ನಿಲ್ಲುವುದೇಕೆಂದರೆ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ವಾಡಿಲಾಲ್ ಲಲ್ಲೂಭಾಯ್ ಅವರ ಟೀಕೆಗೆ ಉತ್ತರ ಕೊಡಲು ಅಷ್ಟೇ. ಅವರ ಭಾಷಣವನ್ನು ನಾನು ಕೇಳಿದ್ದೇನೆ ಮತ್ತು ಈ ಮಸೂದೆಯ ವಿಷಯವಾಗಿ ಅವರ ತಕರಾರು ಏನು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಬಟ್ಟೆಯ ಬರಕ್ಕೆ ಸಂಬಂಧಿಸಿದಂತೆ ನನಗೆ ಗೊತ್ತಿದೆ ಮತ್ತು ಉಳಿದವರಿಗೂ ಗೊತ್ತಿದೆ. ಹಾಗಾಗಿ ಇಂದು ನಾವು ಕಾರ್ಖಾನೆ ಕಾಯ್ದೆಯ ವಿಷಯವಾಗಿ ಏನಾದರೂ ತಿದ್ದುಪಡಿ ತಂದರೆ ಅದರಿಂದ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಬೇಕೆಂಬುದು ನಾನು ಎಲ್ಲರಿಗೂ ತಿಳಿಸಬಯಸುತ್ತೇನೆ. ನನ್ನ ಸ್ನೇಹಿತರು ಎತ್ತಿರುವ ತಗಾದೆಗೆ ನನ್ನ ಉತ್ತರವೆಂದರೆ ನಾವು ಬಟ್ಟೆಯ ಬರವನ್ನಷ್ಟೇ ಗಮನಿಸುತ್ತಿಲ್ಲ. ಇತರ ಬಳಕೆ ವಸ್ತುಗಳ ವಿಷಯವಾಗಿ ಯಾವ ಸಂದರ್ಭ ಉದ್ಭವವಾಗಬಹುದು ಎಂಬುದನ್ನೂ ನಾವು ಪರಿಗಣಿಸುತ್ತಿದ್ದೇವೆ. ಹಾಗೂ ಭಾರತ ಸರ್ಕಾರ ಕೇವಲ ಹತ್ತಿ ಕೈಗಾರಿಕೆಗೆ ಮಾತ್ರ ಪರಿಹಾರ ಒದಗಿಸುತ್ತಿಲ್ಲ. ಗ್ರಾಹಕ ವಸ್ತುಗಳನ್ನು ತಯಾರಿಸಲು ತೊಡಗಿರುವ ಇತರೆ ಕೈಗಾರಿಕೆಗಳಿಗೂ ಅನುಕೂಲವಾಗುವಂತೆ ಕಾನೂನನ್ನು ವಿಸ್ತರಿಸಲಾಗಿದೆ. ಅವರ ಟೀಕೆಯ ಅಂತರಾರ್ಥವನ್ನು ಅರಿಯಲು ನನಗಿನ್ನೂ ಸಾಧ್ಯವಾಗಿಲ್ಲ. ಅವರು ಇನ್ನೆರಡು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವಕ್ಕೂ ಉತ್ತರ ಕೊಡಬೇಕಾದುದು ನನ್ನ ಕರ್ತವ್ಯವಾಗಿದೆ. ಅವರು ಮಾಡಿದ ಒಂದು ಮಂಡನೆ ಎಂದರೆ, ಅವರ ಭಾಷಣದ ಪ್ರತಿ ನನ್ನ ಮುಂದಿದೆ, ಈ ರಿಯಾಯಿತಿಗಳನ್ನು ಪ್ರಾಂತೀಯ ಸರ್ಕಾರಗಳು ಕೊಡುವುದಕ್ಕೆ ಬದಲಾಗಿ ನೇರವಾಗಿ ಭಾರತ ಸರ್ಕಾರವೇ ಕೊಡಬೇಕು. ಈ ಟೀಕೆಗೆ ನಾನು ಕೊಡುವ ಉತ್ತರದಲ್ಲಿ ಎರಡು ಅಂಶಗಳಿವೆ. ನಾನು ಗೌರವಾನ್ವಿತ ಗೆಳೆಯರು ತಿಳಿದಿರುವಂತೆ ಕಾನೂನಿನ ದೃಷ್ಟಿಯಲ್ಲಿ ರಿಯಾಯಿತಿಯನ್ನು ಕೊಡುವುದೆಂದರೆ ಅದೊಂದು ಕಾರ್ಯಕಾರಿ ಅಧಿಕಾರ. ಇದು ಸಂವಿಧಾನಾತ್ಮಕವಾಗಿದೆ ಮತ್ತು ಈಗ ಚಾಲ್ತಿಯಲ್ಲಿದೆ. ಸಮವರ್ತಿ ವಿಷಯಗಳ ಪಟ್ಟಿಯಲ್ಲಿ ಕಾರ್ಮಿಕರ ವಿಷಯ ಇದೆಯಾದರೂ ಇದರಿಂದ ಭಾರತ ಸರ್ಕಾರಕ್ಕೆ ಕಾನೂನು ಮಾಡಲು ಅಧಿಕಾರ ದೊರಕುವುದು. ಈ ಕಾನೂನನ್ನು ಅನುಷ್ಠಾನಕ್ಕೆ ತರುವಂತಹ ಅಧಿಕಾರ ಮಾತ್ರ ಭಾರತ ಸರ್ಕಾರಕ್ಕಿರುವುದಿಲ್ಲ. ಪ್ರಾಂತೀಯ ಸರ್ಕಾರದ ಕೈಯಲ್ಲೇ ಇದನ್ನು ಅನುಷ್ಠಾನಗೊಳಿಸುವ ಅಧಿಕಾರವಿರುವುದರಿಂದ ಹಾಗೂ ಕೇಂದ್ರೀಯ ಶಾಸನ ಸಭೆಯ ಅಧಿಕಾರದ ಪರಿಧಿಯ ಆಚೆ ಇರುವುದರ ಪ್ರಯುಕ್ತ ನಾವು ನೇರವಾಗಿ ರಿಯಾಯಿತಿ ಕೊಡಲು ಅಸಮರ್ಥರಾಗಿದ್ದೇವೆ. ಮಾನ್ಯ ಸದಸ್ಯರು ಮಾಡಿರುವ ಇನ್ನೊಂದು ಬೇಡಿಕೆಗೆ ನಾನು ಎದುರಿಸುತ್ತಿರುವ ಎರಡನೇ ಸಮಸ್ಯೆ ಎಂದರೆ ಇದು, ಭಾರತ ಸರ್ಕಾರವು ಯಾವುದೇ ಒಂದು ಪ್ರತ್ಯೇಕವಾದ ಕೈಗಾರಿಕೆಗೆ ರಿಯಾಯಿತಿ ಕೊಡಲು ಬರುವುದಿಲ್ಲ. ಹಾಗೇನಾದರೂ ರಿಯಾಯಿತಿ ಕೊಡುವ ಉದ್ದೇಶವಿದ್ದರೆ ರಿಯಾಯಿತಿ ಬೇಡುವಂತಹ ಎಲ್ಲ ಕೈಗಾರಿಕೆಗಳ ಯಾದಿಯನ್ನು ತರಿಸಿಕೊಳ್ಳಬೇಕಾದುದು ಅವಶ್ಯಕ. ಕಾರ್ಮಿಕ ಇಲಾಖೆಯವರಿಗೆ ಈ ರೀತಿಯಾಗಿ ಯಾವ ಯಾವ ಕೈಗಾರಿಕೆಗಳಿಗೆ ರಿಯಾಯಿತಿ ಬೇಕು ಎಂಬುದನ್ನು ಅಂದಾಜು ಮಾಡಲು ಕಷ್ಟವಾಗುತ್ತದೆ. ಪ್ರಾಂತೀಯ ಸರ್ಕಾರಗಳು ಸುಲಭವಾಗಿ ರಿಯಾಯಿತಿ ತೋರಿಸಬಹುದಾದಂಥ ಅಧಿಕಾರ ಹೊಂದಿರುವುದಾದರೂ ಹಾಗೆ ಮಾಡಲು ಹಿಂದೇಟು ಹೊಡೆಯಬಹುದೆಂಬ ದಿಗಿಲನ್ನು ಮಾನ್ಯ ಸದಸ್ಯರು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ ವಿಷಯವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಪ್ರಾಂತೀಯ ಸರ್ಕಾರಗಳು ನೀಡುವ ರಿಯಾಯಿತಿಗೆ
ಕಾರ್ಮಿಕರೇ ಅಡ್ಡಿ ಉಂಟು ಮಾಡುತ್ತಾರೆ ಎಂದು ತಿಳಿಸಿದರು. ಪ್ರಾಂತೀಯ ಸರ್ಕಾರಗಳು ಕಾರ್ಮಿಕರ ಅಹವಾಲುಗಳನ್ನು ಕೇಳುತ್ತವೆಯಾದರೂ ಸಾರ್ವಜನಿಕ ಅಗತ್ಯಗಳಿಗೆ ಸ್ಪಂದಿಸುವುದರಿಂದ ಆಯಾ ಸಂದರ್ಭಕ್ಕನುಗುಣವಾಗಿ ಸಮರ್ಪಕವಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. ಆದ್ದರಿಂದ ಅವರ ಮೊದಲನೆಯ ಸಮಸ್ಯೆಯನ್ನು ಕುರಿತು ಹೇಳುವುದಾದರೆ, ಅವರ ಬೇಡಿಕೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಕಾನೂನು ನನ್ನ ಕೈಕಟ್ಟಿದೆ. ಎರಡನೆಯದಾಗಿ, ಪ್ರಾಂತೀಯ ಸರ್ಕಾರಗಳು ಅನಗತ್ಯವಾಗಿ ಅಡ್ಡಿಯುಂಟು ಮಾಡುತ್ತವೆ ಎಂಬುದನ್ನು ನಾನು ಒಪ್ಪಲು ತಯಾರಿಲ್ಲ. ಕಾರಣ, ಸಾರ್ವಜನಿಕ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಯಾವುದೇ ಸರ್ಕಾರ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಅವರು ಎತ್ತಿದ ಇನ್ನೊಂದು ಪ್ರಶ್ನೆ ಎಂದರೆ, ಕೈಗಾರಿಕೆ ಅಥವಾ ನಾಗರಿಕ ಸರಬರಾಜು ಇಲಾಖೆ ಈ ಕ್ರಮವನ್ನು ಕೈಗೊಳ್ಳಲು ಜವಾಬ್ದಾರಿ ಹೊರುತ್ತವೆಯೇ ಎಂಬುದು. ಭಾರತ ಸರ್ಕಾರ ಕೆಲಸ ಮಾಡುವ ಕ್ರಮವನ್ನು ಇವರು ಅರಿತಿದ್ದರೆ ಪ್ರಾಯಶಃ ಇವರು ಈ ಬಗೆಯಾಗಿ ಪ್ರಶ್ನೆ ಎತ್ತುತ್ತಲೇ ಇರಲಿಲ್ಲ. ಏಕೆಂದರೆ ನಾಗರಿಕ ಸರಬರಾಜು ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಸದಸ್ಯರನ್ನು ಒಳಗೊಂಡ ಕಾರ್ಯಕಾರಿ ಮಂಡಳಿಯ ಗಮನಕ್ಕೆ ಬರುವುದಕ್ಕೆ ಮೊದಲು ಯಾವುದೇ ಕ್ರಮವು ಈ ಸದನದ ಮುಂದೆ ಬರಲು ಸಾಧ್ಯವಿಲ್ಲ. ಕಾರ್ಮಿಕ ಇಲಾಖೆಯು ಈ ವಿಷಯದಲ್ಲಿ ನಾಗರಿಕ ಸರಬರಾಜು ಮತ್ತು ಕೈಗಾರಿಕಾ ಇಲಾಖೆಗಳ ಜೊತೆ ಕೂಲಂಕಷವಾಗಿ ಚರ್ಚಿಸಿದೆ ಹಾಗೂ ಅವರ ಸಲಹೆಯ ಮೇರೆಗೆ ಮಸೂದೆಯಲ್ಲಿ 5ನೇ ನಿಬಂಧನೆಯನ್ನು ಅಳವಡಿಸಲಾಗಿದೆ. ಕೆಲಸದ ಅವಧಿಗೆ ಸಂಬಂಧಿಸಿದಂತೆ ವಿಧಿಸಿರುವ ಮಿತಿಗಳ ಬಗ್ಗೆ ಅವರು ವ್ಯಕ್ತಪಡಿಸಿರುವ ದಿಗಿಲನ್ನು ಮಾನ್ಯ ಮಾಡಬಹುದಾದರೂ, ಈ ಮಸೂದೆಯನ್ನು ಮುಂದಿಡುವಾಗ ನಾಗರಿಕ ಸರಬರಾಜು ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆಯನ್ನು ನಾವು ಕಡೆಗಣಿಸಿಲ್ಲ. ಅವರ ಪೂರ್ಣ ಪ್ರಮಾಣದ ಬೆಂಬಲದಿಂದಲೇ ಇದು ಸಾಧ್ಯವಾಗಿರುವುದು. ಮಾನ್ಯರೇ, ನಾನು ಇದನ್ನು ಸೂಚಿಸುತ್ತೇನೆ. ಅಧ್ಯಕ್ಷರು, ಪ್ರಶ್ನೆ ಇದು. ಆಯ್ಕೆ ಸಮಿತಿಯವರು ವರದಿ ಮಾಡಿರುವಂತೆ 1934 ಕಾರ್ಖಾನೆ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಮಸೂದೆಯಲ್ಲಿ ಸೂಚಿತವಾಗಿರುವ ತಿದ್ದುಪಡಿಯನ್ನು ಪರಿಗಣಿಸಬಹುದಾಗಿದೆ. ಈ ಸೂಚನೆಯನ್ನು ಅಂಗೀಕರಿಸಲಾಯಿತು. ಅಧ್ಯಕ್ಷರು, ಮೊದಲು ನಿಬಂಧನೆ 2 ನಂತರ ನಿಬಂಧನೆ 1 ತೆಗೆದುಕೊಳ್ಳುತ್ತೇನೆ. ಶ್ರೀಯುತರಾದ ವಾಡಿಲಾಲ್ ಲಲ್ಲುಭಾಯ್ ಮತ್ತು ರಾಮಲಿಂಗಂ ಚೆಟ್ಟಿಯಾರ್ ಅವರು ಇದಕ್ಕೊಂದು ತಿದ್ದುಪಡಿಯನ್ನು ಸೂಚಿಸಿದ್ದಾರೆ. ಶ್ರೀ ವಾಡಿಲಾಲ್ ಲಲ್ಲುಭಾಯ್, ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ ಬಯಸುತ್ತೇನೆ. ಕಾನೂನಿನ ಪ್ರಕಾರ ರಿಯಾಯಿತಿ ಕೊಡಲು ಅವಕಾಶವಿಲ್ಲವೆಂಬುದಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ತಿಳಿಸಿರುತ್ತಾರೆ. ಆದರೆ ತಿದ್ದುಪಡಿಯ ಒಕ್ಕಣಿಕೆಯ ಪ್ರಕಾರ ಕಾನೂನಿನ ಒಳಗಡೆಯೇ ಅದು ಬರುತ್ತದೆ. ನಿಬಂಧನೆ 2 ತಿದ್ದುಪಡಿಯನ್ನು ನಾನು ಸೂಚಿಸಿರುವುದೂ ಕೂಡ ಕಾನೂನಿನ ಒಳಗೆ ಬರುತ್ತದೆಯೇ ಎಂದು ನಾನು ತಿಳಿಯಬಯಸುತ್ತೇನೆ. ಅಧ್ಯಕ್ಷರು, ಮಾನ್ಯ ಸದಸ್ಯರು ಏನು ಹೇಳುತ್ತಿದ್ದಾರೋ ನನಗೆ ಅರ್ಥವಾಗುತ್ತಿಲ್ಲ. ವಾಡಿಲಾಲ್ ಲಲ್ಲುಭಾಯ್, ಗೌರವಾನ್ವಿತ ಸದಸ್ಯರು ಹೇಳಿದರು ಕಾನೂನಿನ ಪ್ರಕಾರ ರಿಯಾಯಿತಿ ಕೊಡಲಾಗುವುದಿಲ್ಲವೆಂದು. ನಿಬಂಧನೆ 2 ನಾನು ಸೂಚಿಸಿರುವ ತಿದ್ದುಪಡಿಯನ್ನು ಅವರು ಓದಿದರೆ ಕಾನೂನಿನ ಅಡೆತಡೆ ಏನೂ ಇಲ್ಲ ಎಂದು ಅವರಿಗೆ ತಿಳಿಯುತ್ತದೆ. ಕಾನೂನಿನ ದೆಸೆಯಿಂದ ಅಡ್ಡಿ ಇದೆ ಎಂದು ಮಾನ್ಯ ಸದಸ್ಯರು ನನ್ನ ತಿದ್ದುಪಡಿಯನ್ನು ಪರಿಗಣಿಸದೇ ಇದ್ದಾರೆಯೇ ಅಥವಾ ಬೇರೆ ಕಾರಣಗಳಿವೆಯೋ ಎಂದು ನಾನು ತಿಳಿಯಬೇಕಿದೆ. ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ವಸ್ತುಸ್ಥಿತಿಯನ್ನು ತಮ್ಮ ಭಾಷಣದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನನ್ನ ಭಾವನೆ. ಈ ಪ್ರಶ್ನೆ ಕುರಿತು ಬೇರೇನೋ ಸಂದೇಹಗಳು ಇರಲು ಸಾಧ್ಯವಿಲ್ಲ. ಕಾನೂನು ತಡೆ ಒಂದು ಪ್ರಮುಖವಾದದ್ದೆಂದು ಅವರು ಹೇಳಿದ್ದಾರೆ. ಇನ್ನೊಂದು, ತಮ್ಮ ಸ್ಥಾನದಲ್ಲಿ ಸರ್ಕಾರಕ್ಕೆ ಏನೇನು ಸಾಧ್ಯವೋ ಅದೆಲ್ಲವನ್ನೂ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ನನ್ನ ಅನಿಸಿಕೆ ಸರಿಯೇ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸರಿಯಾಗಿದೆ ಮಾನ್ಯರೇ. ಅಧ್ಯಕ್ಷರು, ತಿದ್ದುಪಡಿ ಸೂಚಿತವಾಗಿದೆ. ಮಸೂದೆಯ 4ನೇ ನಿಬಂಧನೆಯಲ್ಲಿ 10.5 ಅಥವಾ ಕಾರ್ಖಾನೆ ಋತುಮಾನಕ್ಕನುಗುಣವಾಗಿ ನಡೆಯುವಂತಿದ್ದರೆ 11.5 ಎಂಬ ಪದಗಳಿಗೆ ಬದಲು 12 ಎಂಬ ಪದವನ್ನು ಹಾಕಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಾನ್ಯರೇ, ಈ ತಿದ್ದುಪಡಿಯನ್ನು ನಾನು ವಿರೋಧಿಸುತ್ತೇನೆ. ಇದರಲ್ಲಿ 2 ತಕರಾರುಗಳು ನನಗೆ ಕಾಣಿಸುತ್ತವೆ. 1 ಸಾಮಾನ್ಯವಾದುದು. ಯಾರೇ ಯಜಮಾನರು ತಮ್ಮ ಕಾರ್ಖಾನೆಗಳಲ್ಲಿನ ನೌಕರರನ್ನು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬ ಅಭಿಪ್ರಾಯವನ್ನು ಹೊಂದಿರುವಂತೆ ಈ ತಿದ್ದುಪಡಿಯನ್ನು ಸೂಚಿಸಿರುವ ಗೌರವಾನ್ವಿತ ಸದಸ್ಯರು ಕಾಣುತ್ತಾರೆ. ಹಾಗಾದರೆ ಪ್ರಚಲಿತವಿರುವ ಮಾದರಿಗೆ ಸರಿಹೊಂದುವಂತೆ ಕಾನೂನು ಮಾಡಬೇಕೆಂದು ಸೂಚಿತವಾಗುತ್ತದೆ. ಈ ನಿಲುವನ್ನು ನಾನಂತೂ ಖಂಡಿತ ಒಪ್ಪುವುದಿಲ್ಲ. ಯಜಮಾನರು ತಮಗೆ ಸರಿಹೊಂದುವಂತಹ ರೀತಿಯಲ್ಲಿ ಯೋಜನೆಯನ್ನು ತಯಾರಿಸಿಕೊಳ್ಳಬಹುದು.
ಆದರೆ ಸರ್ಕಾರ ಆ ಮಾದರಿಯನ್ನು ಹಾಗೆ ಮಂಜೂರು ಮಾಡುವುದು ಸರಿಯಾಗಿ ತೋರುವುದಿಲ್ಲ. ಅಷ್ಟೇ ಅಲ್ಲ, ಆ ಮಾರ್ಗ ತಪ್ಪಾಗಿದ್ದರೆ ಅದನ್ನು ತಪ್ಪು ಎಂದು ಕರೆಯಬೇಕು. ನಾನು ಈ ತಿದ್ದುಪಡಿಯನ್ನು ಒಪ್ಪದಿರುವುದಕ್ಕೆ ನನ್ನ ಮೊದಲ ವಾದ ಇದು. ಈ ವಿಷಯವನ್ನು ನೇರವಾಗಿ ಪರಿಗಣಿಸುವುದರಿಂದ ಈ ತಿದ್ದುಪಡಿಯನ್ನು ನಾನು ಎರಡನೇ ವಾದದಿಂದ ವಿರೋಧಿಸುತ್ತೇನೆ. ನನ್ನ ಗೌರವಾನ್ವಿತ ಗೆಳೆಯರ ವಾದವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಈ ರೀತಿಯಾಗಿ ಅದನ್ನು ವಿವರಿಸಬಹುದು ಎಂದು ತೋರುತ್ತದೆ. ಅವರ ಬಳಿ ಎರಡು ತುಕಡಿ ಕೆಲಸಗಾರರಿದ್ದರೆ ಅನುಕೂಲಕ್ಕೋಸ್ಕರ ಆ ಗುಂಪುಗಳನ್ನು ಪ್ರಾಯಶಃ ಈ ರೀತಿಯಾಗಿ ದುಡಿಸಿಕೊಳ್ಳುತ್ತಾರೆ. ಆ ಗುಂಪು ಬೆಳಗ್ಗಿನ 8 ಗಂಟೆಯಿಂದ ಅಪರಾಹ್ನ 4 ಗಂಟೆಯ ತನಕ ಕೆಲಸ ಮಾಡುತ್ತದೆ. ಆ ಗುಂಪನ್ನು ಬಿಡುಗಡೆ ಮಾಡಿದರೆ ಮತ್ತೆ ಆ ಗುಂಪನ್ನು ಕರೆತಂದು ಮಧ್ಯರಾತ್ರಿ 12ರ ತನಕ ದುಡಿಮೆ ಮಾಡಿಸಲಾಗುತ್ತದೆ. ನಾನು ಅವರ ವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಈ ರೀತಿಯಾಗಿ ಅವರು ತಮ್ಮ ನೌಕರರಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ. ಟಿ ಎ ರಾಮಲಿಂಗಂ ಚೆಟ್ಟಿಯಾರ್. ಅದು ಸರಿಯೇ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈಗ ನನಗೆ ತಿಳಿಯುವಂತೆ ಈ ವಿಧಾನವನ್ನು ವಿಸ್ತರಿಸಿ ಕೆಲಸ ಮಾಡುವ ತತ್ವಕ್ಕೆ ವಿರೋಧವಾಗಿದೆ. ವಿಸ್ತರಣೆಯ ತತ್ವವಾದರೂ ಏನು? ಕಾನೂನಿನ ಪ್ರಕಾರ ಒಬ್ಬ ಕೆಲಸಗಾರ ಕಾರ್ಖಾನೆ ಆವರಣದಲ್ಲಿ ಎಷ್ಟು ಗಂಟೆಯ ಕಾಲ ಕೆಲಸ ಮಾಡಬೇಕೋ ಅದಕ್ಕಿಂತ ಹೆಚ್ಚು ಸಮಯವನ್ನು ಅವನು ಅಲ್ಲಿ ಕಳೆಯುವಂತಾಗಬಾರದು. ಈ ಮಸೂದೆಯಲ್ಲಿ ಗರಿಷ್ಠ ಕಾಲಮಿತಿಯನ್ನು ನಾವು 9 ಗಂಟೆಗಳೆಂದು ಸೂಚಿಸಿದ್ದೇವೆ. ತಿದ್ದುಪಡಿಯನ್ನೇನಾದರೂ ಒಪ್ಪಿಕೊಂಡ ಪಕ್ಷದಲ್ಲಿ ನೌಕರನು ಇನ್ನೂ 3 ಗಂಟೆ ಹೆಚ್ಚು ಕಾಲ ಕಾರ್ಖಾನೆಯಲ್ಲಿ ಇರಬೇಕಾಗುತ್ತದೆ. ಇದು ವಿಸ್ತರಣಾ ತತ್ವಕ್ಕೆ ವಿರೋಧವಾದುದಾಗಿದೆ. ಕಾರ್ಖಾನೆ ಎಂದರೆ ಅದೇನು ಉದ್ಯಾನವನವಲ್ಲ. ಅಷ್ಟೇ ಅಲ್ಲದೆ ಇಂದು ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಅಗತ್ಯವಾಗಿ ಲಭ್ಯವಾಗಿರಬೇಕಾದಂಥ ವಾತಾವರಣ ಲಭ್ಯವಾಗುತ್ತಿಲ್ಲ. ಹಾಗೆಯೇ ಕಾರ್ಮಿಕನೊಬ್ಬ ಕಾರ್ಖಾನೆಯ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ನಂತರ ತನ್ನ ಮನೆ ಮಠ ಸೇರಿಕೊಂಡು ವಿರಾಮದ ವೇಳೆಯನ್ನು ತನ್ನ ಮನೆಯ ಪರಿಸರದಲ್ಲಿ ಸ್ವಚ್ಛಂದವಾಗಿ ಕಳೆಯಲು ಅನುವು ಮಾಡಿಕೊಡಬೇಕು. ಈ ಕಾರಣಗಳಿಂದಾಗಿ ಈ ತಿದ್ದುಪಡಿ ಸರಿಯಾದ ತಿದ್ದುಪಡಿ ಅಲ್ಲ. ಹಾಗಾಗಿ ನಾನು ಇದನ್ನು ಸ್ವೀಕರಿಸಲು ಸಿದ್ಧನಿಲ್ಲ. ನನ್ನ ಕ್ರಮವನ್ನು ಈ ಸದನವೂ ಸೇರಿದಂತೆ ಪರಿಶೀಲನಾ ಸಮಿತಿಯ ಸದಸ್ಯರು ಒಪ್ಪಿರುವುದರಿಂದ ಅವರೆಲ್ಲರಿಗೆ ನನ್ನ ಕೃತಜ್ಞತೆಯನ್ನು ಸೂಚಿಸುವುದನ್ನು ಬಿಟ್ಟು ಈ ಘಟ್ಟದಲ್ಲಿ ನಾನು ಬೇರೇನನ್ನೂ ಹೇಳಲು ಬಯಸುವುದಿಲ್ಲ. ಬೇರೆ ಬೇರೆ ಸದಸ್ಯರು ಈ ಸೂಚನೆಯ ಬಗ್ಗೆ ಬೇರೆ ಬೇರೆ ರೀತಿಯಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾನು ಹೇಳುವುದು ಇಷ್ಟೇ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಮಾನ್ಯ ಸದಸ್ಯರು ಕೊಟ್ಟಿರುವ ಈ ಸೂಚನೆಗಳನ್ನು ಆ ಸರ್ಕಾರ ಮಾನ್ಯ ಮಾಡಲೇಬೇಕು. ನನ್ನ ಗೌರವಾನ್ವಿತ ಸ್ನೇಹಿತರಾದ ದಿವಾನ್ ಚಮನ್ಲಾಲರು ಹೇಳಿದಂತೆ ಕಾರ್ಖಾನೆ ಆಯೋಗವು ವರದಿ ನೀಡಿದ ಕಾಲದಲ್ಲಿ ನಾವೀಗ ಬದುಕುತ್ತಿಲ್ಲ. ಕಾಲ ಮುಂದೆ ಸಾಗಿದೆ, ಜಗತ್ತು ಮುಂದೆ ಸಾಗಿದೆ, ಮತ್ತು ಇತರೆ ಆಧುನಿಕ ರಾಷ್ಟ್ರಗಳಂತೆಯೇ ನಾವು ಕೂಡ ನಮ್ಮ ಕೈಗಾರಿಕಾ ಸಂಬಂಧಗಳು ನೈತಿಕ ತಳಹದಿಯ ಮೇಲೆಯೇ ನಿರ್ಮಾಣವಾಗಬೇಕೆಂದು ತಿಳಿಯಬೇಕು. ಹಾಗಾಗಿ ಅವರು ಹೇಳಿರುವುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತೇವೆ ಮತ್ತು ಅವರ ಸಲಹೆಗಳಿಗೆ ಮನ್ನಣೆ ನೀಡುತ್ತೇವೆ. ಮಾನ್ಯರೇ, ಸದನವು ನನಗೆ ತೋರಿದ ಸಜ್ಜನಿಕೆಗಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಅಧ್ಯಕ್ಷರು, ಪ್ರಶ್ನೆ ಇದು: ತಿದ್ದುಪಡಿ ಮಾಡಿ ಮಸೂದೆಯನ್ನು ಅಂಗೀಕರಿಸುವುದು, ಸೂಚನೆ ಸ್ವೀಕೃತವಾಯಿತು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಕರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಪ್ರತಿದಿನ ಸೇವನೆ ಮಾಡುವಂತಹ ಈ ಅಡುಗೆಗಳಲ್ಲಿ ವಿಭಿನ್ನ ವಿಭಿನ್ನವಾಗಿರುವಂತಹ ರುಚಿಯನ್ನು ನೋಡ್ತೀವಿ, ಹಾಗೆ ಕಲರ್ಫುಲ್ಲಾಗಿ ಇರೋದನ್ನು ಕೂಡ ಕಾಣ್ತೀವಿ. ಒಬ್ಬೊಬ್ಬರ ಕೈ ರುಚಿ ಕೂಡ ಒಂದೊಂದು ರೀತಿಯಲ್ಲಿ ಸೈ ಅನ್ಸ್ಕೊಳತ್ತೆ, ಒಂದೊಂದು ರೀತಿಯಲ್ಲಿ ರುಚಿ ಕೊಡತ್ತೆ. ಈಗ ನೋಡಿ ಸ್ನೇಹಿತರೆ, ಅದೇ ಬೆಳ್ಳುಳ್ಳಿ, ಅದೇ ಈರುಳ್ಳಿ, ಅದೇ ಟೊಮೆಟೊ, ಅದೇ ಕಾಯಿ ತುರಿ, ಅದೇ ಹಸೆಮೆಣಸು, ಅದೇ ಸೊಪ್ಪು, ಅದೇ ತರಕಾರಿ, ಎಲ್ಲದೂ ಅದೇ. ಆದರೆ ಮಾಡುವ ವಿಧಾನ ಒಬ್ಬರಿಂದ ಒಬ್ಬರಿಗೆ ಎಷ್ಟೆಲ್ಲ ಬದಲಾವಣೆ ಕೊಡತ್ತೆ ಅಲ್ವಾ? ಒಬ್ಬರು ಮಾಡಿದಂತಹ ಟೇಸ್ಟು ಮತ್ತೊಬ್ಬರು ಮಾಡೋಕ್ಕೆ ಚಾನ್ಸೇ ಇರೋದಿಲ್ಲ, ಸಾಧ್ಯನೇ ಇರೋದಿಲ್ಲ. ಅದು ಎಷ್ಟೇ ಕಾಪಿ ಮಾಡಲಿ, ಈ ದಿನ ನೀವು ಮಾಡಿದಾಗೆ ನಾನು ಮಾಡ್ತೀನಂತ ಚಾಲೆಂಜ್ ಮಾಡಿದ್ರು, ಅಟ್ಲೀಸ್ಟ್ ಆಚೆ ಈಚೆ 1% ಆದರೂ ಒಂದಿಷ್ಟು ಬದಲಾವಣೆಯನ್ನು ಕಂಡೇ ಕಾಣ್ತೀವಿ. ಈ ಹೋಟೆಲ್ ಶೈಲಿಯಲ್ಲಿ, ಡಾಬಾ ಶೈಲಿಯಲ್ಲಿ, ರೆಸ್ಟೋರೆಂಟ್ ಶೈಲಿಯಲ್ಲಿ, ಸಣ್ಣ ಪುಟ್ಟ ಕ್ಯಾಂಟೀನ್ಗಳ ಇದರಲ್ಲಿ ಮಾಡುವಂತಹ ಒಂದು ವೆಜ್ ಬಿರಿಯಾನಿ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಎಗ್ ಬಿರಿಯಾನಿ ಇರ್ಬೋದು, ಇವೆಲ್ಲ ಔಟ್ಸೈಡಲ್ಲಿ ಎಷ್ಟು ಫೇಮಸ್ ಆಗಿದ್ದಾವೆ, ರೆಸ್ಟೋರೆಂಟು, ಹೋಟೆಲ್ಲು, ಕ್ಯಾಂಟೀನ್ಗಳಲ್ಲಿ, ತಳ್ಳುಗಾಡಿಗಳಲ್ಲಿ. ಇದೇ ಸೇಮ್ ಆಗಿ ಮನೇಲಿ ಮಾಡ್ತೀವಂದರೆ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತೀವಿ. ಅದರಲ್ಲೂ ಈ ಗೋಬಿ ಮಸಾಲೆ, ಪಾನಿಪೂರಿ, ದಹಿ ಪೂರಿ, ಬೇಲ್ ಪೂರಿ, ಯಾವೆಲ್ಲ ಪೂರಿಗಳು ಬರ್ತವೋ ಅದನ್ನೆಲ್ಲ ನಾವು ಮನೇಲಿ ಮಾಡಿದ್ರೆ ಒಂದಿಷ್ಟು 1%, ತುಂಬ ಏನು ಬೇಕಾಗಿಲ್ಲ, 1% ಬದಲಾವಣೆಗಳನ್ನು ಕಾಣ್ತೀವಿ. ಅದೇ ರೀತಿ ಹೊರಗಡೆ ಎಲ್ಲೂ ಬೇಡ, ಇನ್ನು ಮನೆಗಳಲ್ಲಿ ಅಮ್ಮ ಮಾಡಿದ ಕೈರುಚಿ ಬಗ್ಗೆ ಹೇಳೋದೇ ಬೇಡ, ಅದು ಒಂದು ಅದ್ಭುತವಾದಂತಹ ಅಮೃತಕ್ಕೆ ಸಮಾನವಾಗಿರುತ್ತೆ. ಈಗ ಅಮ್ಮ ಮಾಡಿದ ಕೈರುಚಿನೇ ನಮಗೂ ಕೂಡ ತಿಳಿಸ್ಕೊಡ್ತಾಳೆ ಅಮ್ಮ. ನಾನು ಇದೇ ರೀತಿ ಮಾಡಿದ್ದೆ, ಇಷ್ಟೇ ಸಾಮಗ್ರಿಗಳನ್ನು ಹಾಕಿದ್ದೆ, ಇದೇ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಮಾಡ್ತೀನಿ ಅಂತ. ಆದರೂ ಅಮ್ಮ ಮಾಡಿದ ಕೈರುಚಿ ನಮಗೆ ಅಷ್ಟಾಗಿ ಬರೋದಿಲ್ಲ ಅಲ್ವಾ? ಈ ರೀತಿಯಲ್ಲಿ ಅಡುಗೆ ಬಗ್ಗೆ ಹೇಳೋ ಕೊರಟ್ರೆ ಅದಕ್ಕೆ ಪದಗಳೇ ಸಾಲಲ್ಲ. ಪ್ರತಿಯೊಬ್ಬರ ಕೈ ರುಚಿ ಭಿನ್ನ, ಪ್ರತಿಯೊಬ್ಬರ ಒಂದು ಮಾಡುವ ಶೈಲಿ ಭಿನ್ನವಾಗಿರುತ್ತೆ, ಏನಂತೀರಿ? ಆದರೂ ಸ್ನೇಹಿತರೆ, ಬದುಕೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನುವಂತಹ ಒಂದು ಮಾತಿದೆ ಅಲ್ವಾ? ಅದರಕ್ಕೂ ಸಿಹಿ ಇರಬೇಕು, ಉದರಕ್ಕೂ ಸಿಹಿ ಇರಬೇಕು. ಆ ರೀತಿಯ ಒಂದು ಆಹಾರ ಸೇವನೆ ಕೂಡ ತುಂಬ ಮುಖ್ಯ ಆಗತ್ತೆ. ಏನೇ ಹೇಳಿ, ಇತ್ತೀಚೆಗಂತೂ ಉದರಕ್ಕಿಂತ ಅದರಕ್ಕೆ ಹೆಚ್ಚು ಟೇಸ್ಟಿಯಾಗಿರುವಂತಹ, ಸಿಹಿ ಕೊಡುವಂತಹ, ಹೊಂದಾಣಿಕೆಯಾಗುವಂತಹ, ಮಸ್ತ್ ಮಜಾ ಮಾಡುವಂತಹ ರುಚಿಗಳೇ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಲೊಟ್ಟೆ ಹೊಡ್ಕೊಂಡು ತಿನ್ನುವಂತಹ ರುಚಿಗಳು ಅನ್ಬೇಕು, ಆ ರೀತಿಯ ಒಂದು ರುಚಿಗಳನ್ನು ಹುಡುಕ್ತಾ ಇದ್ದೀವಿ ಇತ್ತೀಚೆಗೆ. ಎನಿವೇ ಸ್ನೇಹಿತರೆ, ಆಹಾರ ಸೇವನೆ ಅವರವರ ಒಂದು ಇಚ್ಛೆಗೆ ತಕ್ಕಂತೆ ಮಾಡುವಂಥದ್ದು. ಒಬ್ರಿಗೆ ಇಷ್ಟ ಆಗುವಂಥದ್ದು ಮತ್ತೊಬ್ರಿಗೆ ಇಷ್ಟ ಆಗಲ್ಲ, ಮತ್ತೊಬ್ರಿಗೆ ಇಷ್ಟವಾಗುವಂಥದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅವರವರ ರುಚಿ ಅಭಿರುಚಿಗೆ ತಕ್ಕಂತೆ ಆಹಾರ ಸೇವನೆಯಲ್ಲೂ ಕೂಡ ಸಾಕಷ್ಟು ಭಿನ್ನತೆಗಳನ್ನು ಕಾಣ್ತೀವಿ. ಏನೇ ಹೇಳಿ, ಸಮತೋಲನ ಆಹಾರ, ಪೌಷ್ಟಿಕಯುಕ್ತ ಆಹಾರ ಒಂದು ಉತ್ತಮವಾದ ಜೀವನ ಶೈಲಿಗೆ ದಾರಿ ಮಾಡಿಕೊಡತ್ತೆ, ಕಾರಣವಾಗತ್ತೆ ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಬೆಳ್ಳುಳ್ಳಿ ಚಟ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಬೆಳ್ಳುಳ್ಳಿ ಚಟ್ನಿಯನ್ನು ಹೇಗೆ ಮಾಡೋದು, ಜೊತೆಗೆ ಅದಕ್ಕೆ ಅವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣವಾ? ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ ನಾನು ಮತ್ತೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಚಟ್ನಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ರುಚಿಯಾದ ಮತ್ತು ಆರೋಗ್ಯಕರವಾದ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ 20-25 ಎಸಳು, ಒಣಮೆಣಸಿನಕಾಯಿ 10-12, ಹುರಿಗಡಲೆ ಅಥವಾ ಪುಟಾಣಿ 2 ಚಮಚ, ಜೀರಿಗೆ 1 ಚಮಚ, ಹುಣಸೆಹಣ್ಣು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು, ಕರಿಬೇವು 1 ಎಸಳು, ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾಗತ್ತೆ. ಇನ್ನು ಒಗ್ಗರಣೆಗೆ ಸಾಮಾನ್ಯವಾಗಿ ನಾವು ಬಳಸುವಂತೆ ಸಾಸಿವೆ, ಇಂಗು, ಕರಿಬೇವು ಬೇಕು. ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಬಾಣಲೆಯಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ಎಣ್ಣೆಗೆ ಮೊದಲು ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಮೆಣಸಿನಕಾಯಿ, ಜೀರಿಗೆ, ಕರಿಬೇವನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು. ತದನಂತರ ಪುಟಾಣಿ ಸೇರಿಸ್ಬೇಕು. ಪುಟಾಣಿ ಸೇರಿಸಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಎಲ್ಲ ಮಿಶ್ರಣ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ಉಪ್ಪು ಮತ್ತು ನಾವು ನೆನೆಸಿಟ್ಕೊಂಡಿರ್ತೀವಲ್ವ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಅದಕ್ಕೆ ಸೇರಿಸ್ಕೊಳ್ಬೇಕು. ಇನ್ನು ಅಗತ್ಯವಿದ್ದಷ್ಟು ಅದಕ್ಕೆ ನೀರು ಸೇರಿಸಿ ನೈಸಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣವನ್ನು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಒಗ್ಗರಣೆಯನ್ನು ಕೊಡಬೇಕು. ಇದು ಬಿಸಿ ಅನ್ನಕ್ಕೂ ಸೈ, ರೊಟ್ಟಿ, ಚಪಾತಿ ಅಥವಾ ಇಡ್ಲಿ, ದೋಸೆಯೊಂದಿಗೆ ಸವಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾಲಿಗೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿಯ ರೆಡಿಮೇಡ್ ಚಟ್ನಿ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ. ಆ ರೀತಿಯ ರೆಡಿಮೇಡ್ ಚಟ್ನಿ ತಂದ್ಕೊಳ್ಳೋದಕ್ಕಿಂತ ಈ ರೀತಿಯಲ್ಲಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಟ್ನಿ ಬೇಗ ಹಾಳಾಗೋದಿಲ್ಲ. ಇದನ್ನು 15-20 ದಿನಗಳ ಕಾಲದವರೆಗೂ ಇಟ್ಕೊಳ್ಬೋದು ಸ್ನೇಹಿತರೆ. ಎಮರ್ಜೆನ್ಸಿಗೆ ಅಂತ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಚಟ್ನಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಳ್ಳುಳ್ಳಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಈ ಬೆಳ್ಳುಳ್ಳಿ ಚಟ್ನಿಯನ್ನು 10-15 ದಿನಗಳವರೆಗೆ ಇಟ್ಕೊಂಡು ಕೂಡ ತಿನ್ಬೋದು. ಇದು ಬೇಗ ಕೆಡುವಂತಹ ಚಟ್ನಿಯಲ್ಲ. ಸೊ ನೀವು ಕೂಡ ಈ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡ್ಕೊಳ್ಳಿ. ಖಾರವಾಗಿ, ಸಿಹಿ ಸಿಹಿಯಾಗಿ ಸಖತ್ತಾಗಿರುತ್ತೆ. ಉಪ್ಪು, ಖಾರ, ಹುಳಿ, ಒಗರು ಎಲ್ಲದೂ ಕೂಡ ಈ ಚಟ್ನಿಯಲ್ಲಿ ಮಿಕ್ಸ್ ಆಗಿರುತ್ತೆ. ಮತ್ತೊಂದು ಸುಲಭದಾಯಕ, ರುಚಿದಾಯಕ, ಹಾಗೆ ದಕ್ಷಿಣ ಭಾರತ ಶೈಲಿಯ ಚಟ್ನಿ, ಅದೇ ತೆಂಗಿನಕಾಯಿ ಚಟ್ನಿ. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ತುಂಬಾ ಸುಲಭ ಮತ್ತು ರುಚಿ ಕೂಡ ಜಾಸ್ತಿ. ಇಡ್ಲಿ, ದೋಸೆ, ಪಡ್ಡು, ಪಲಾವು, ಪೊಂಗಲ್ಗೆಲ್ಲ ಒಂದು ಸೂಪರ್ಬ್ ಆಗಿರುವಂತಹ ಕಾಂಬಿನೇಷನ್ ಅಂದರೆ ಅದು ತೆಂಗಿನಕಾಯಿ ಚಟ್ನಿ. ನೀವು ಕೇಳ್ಬೋದು, ಈ ತೆಂಗಿನಕಾಯಿ ಚಟ್ನಿ ಸಾಮಾನ್ಯವಾಗಿ ನಾವು ಮಾಡೇ ಮಾಡ್ತೀವಲ್ಲ ಅಂತ. ಆದರೆ ಮಾಡದೇ ಇರೋರಿಗೆ, ಈ ಉತ್ತರ ಕರ್ನಾಟಕದ ಕಡೆ ಈ ತೆಂಗಿನಕಾಯನ್ನು ಹೆಚ್ಚಾಗಿ ಬಳಸೋದಿಲ್ಲ, ಅವರಿಗೆ ಇದು ಸ್ಪೆಷಲ್ ಅನಿಸುತ್ತೆ. ಹಾಗೆ ಈಗ ಬ್ಯಾಚುಲರ್ಸ್ಗೆ, ಸೊ ಯಾರೆಲ್ಲ ಈ ತೆಂಗಿನಕಾಯಿ ಚಟ್ನಿ ಮಾಡಿಲ್ವೋ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಿಳಿಸ್ತೀನಿ. ನೋಟ್ ಮಾಡ್ಕೊಳ್ಳಿ, ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇಂತಿವೆ: ತುರಿದ ತೆಂಗಿನಕಾಯಿ, ಹಸಿರು ಮೆಣಸಿನಕಾಯಿ, ಪುಟಾಣಿ ಅಥವಾ ಹುರಿಗಡಲೆ, ಶುಂಠಿ, ಹುಣಸೆಹಣ್ಣು, ಕರಿಬೇವು, ಉಪ್ಪು, ನೀರು. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ. ಕೇವಲ ಒಂದು 5-6 ನಿಮಿಷದಲ್ಲೇ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗಂತೂ ಈ ಗೋಲಿ ಬಜಿ ಮಿರ್ಚಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಔಟ್ ಸೈಡು ಈ ಮಿರ್ಚಿ ಬಜಿ ತಿನ್ನುವಾಗ ಇದನ್ನು ಕೊಟ್ಟೆ ಕೊಡ್ತಾರೆ, ಕಾಯಿ ಚಟ್ನಿಯನ್ನು ಕೂಡ ಕೊಟ್ಟೆ ಕೊಡ್ತಾರೆ. ಅದರಲ್ಲೂ ಮಂಗಳೂರು ಗೋಲಿ ಬಜಿಗೆ ಇದು ಫೇಮಸ್ ಸ್ನೇಹಿತರೆ. ಸಖತ್ತಾಗಿರುತ್ತೆ ಕಾಯಿ ಚಟ್ನಿ ಮಂಗಳೂರು ಗೋಲಿ ಬಜಿಗೆ. ಇದನ್ನು ಕೇವಲ ಒಂದು 5 ತಯಾರು ಮಾಡ್ಬೋದು ಸ್ನೇಹಿತರೆ. ಹೋಟೆಲ್ ಶೈಲಿಯ ರುಚಿಕರವಾದ ದಕ್ಷಿಣ ಭಾರತ ಶೈಲಿಯ ಕಾಯಿ ಚಟ್ನಿ ಮಾಡುವ ವಿಧಾನವನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ತೆಂಗಿನಕಾಯಿ, ಮೆಣಸು, ಹುರಿಗಡಲೆ, ಶುಂಠಿ, ಹುಣಸೆಹಣ್ಣು, ಉಪ್ಪು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ಚಟ್ನಿಯನ್ನು ರುಬ್ಕೊಳ್ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪನ್ನು ತುಂಬ ಇಷ್ಟಪಟ್ಟು ತಿನ್ನೋರು ಯಾರಿರ್ತಾರೋ ಅವರಿಗೆಲ್ಲ ಇನ್ನೂ

ಇಷ್ಟ ಆಗತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಕೆಲವರು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಲ್ಲ, ಅದು ಆಪ್ಷನಲ್. ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೈಸಾಗಿ ರುಬ್ಕೊಂಡಂತಹ ಚಟ್ನಿಗೆ ಒಗ್ಗರಣೆ ಕೂಡ ಕೊಟ್ಕೊಳ್ಬೋದು. ಈ ಒಗ್ಗರಣೆ ಕೊಟ್ಟರೆ ಕೆಲವ್ರಿಗೆ ಇಷ್ಟ ಆಗತ್ತೆ, ಇನ್ನು ಕೆಲವ್ರಿಗೆ ಇಷ್ಟ ಆಗಲ್ಲ. ಅದು ನಿಮ್ಮ ಒಂದು ಆಪ್ಷನಲ್. ಬೇಕಾದರೆ ಇದಕ್ಕೆ ಒಗ್ಗರಣೆ ಕೂಡ ಕೊಡ್ಬೋದು. ಒಗ್ಗರಣೆಗೆ ಉದ್ದಿನಬೇಳೆ, ಒಣಮೆಣಸು, ಕರಿಬೇವು, ಚಿಟಿಕೆ, ಇಂಗು ಹಾಕಿದರೆ ಒಗ್ಗರಣೆ ರೆಡಿ ಆಗತ್ತೆ. ಈ ಒಗ್ಗರಣೆಯನ್ನು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ, ದೋಸೆ, ವಡೆ, ಪೂರಿ, ಪಲಾವ್ ಜೊತೆಗೆ ಗೋಲಿ ಬಜಿ, ಮಿರ್ಚಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತೆಂಗಿನಕಾಯಿ ಚಟ್ನಿ. ಸೊ ಯಾರೆಲ್ಲ ಟ್ರೈ ಮಾಡಿಲ್ವೋ ಖಂಡಿತವಾಗ್ಲೂ ಟ್ರೈ ಮಾಡಿ. ನಮ್ಮ ಶಿವಮೊಗ್ಗದ ಕಡೆ ಇದು ತುಂಬಾ ಫೇಮಸ್ಸು, ಕಾಯಿ ಚಟ್ನಿ. ಕೆಲವೊಂದು ಕಡೆ ಈ ಕಾಯಿ ಚಟ್ನಿನ ಮಾಡಲ್ಲ. ಯಾರೆಲ್ಲ ಮಾಡಿರಲ್ವೋ ಅವರೆಲ್ಲ ಒಮ್ಮೆ ಟ್ರೈ ಮಾಡಿ, ತುಂಬಾ ಖುಷಿ ಆಗತ್ತೆ ತಿನ್ನಲಿಕ್ಕೆ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಂತಹ ಈ ಬೆಳ್ಳುಳ್ಳಿ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿಯ ಒಂದು ರೆಸಿಪಿ, ಸುಲಭವಾದ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶ್ರಮಜೀವಿಗಳಾದ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದರು. ಅವರು ತಾಲೂಕಿನ ಬಾರಂದೂರು ಗ್ರಾಮದ ಬಯಲು ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಸೋಮವಾರ ಆಯೋಜಿಸಿದ್ದ ಗುರುತಿನ ಚೀಟಿ ವಿತರಣೆ, ಉನ್ನತ ಹುದ್ದೆಯಲ್ಲಿರುವ ಕಾರ್ಮಿಕರ ಮಕ್ಕಳಿಗೆ ಸನ್ಮಾನ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕರ ಯಾವುದೇ ರೀತಿಯ ಸಮಸ್ಯೆಗಳಾಗಿರಲಿ ಇದಕ್ಕೆ ಪೂರಕವಾಗಿ ಸ್ಪಂದಿಸುತ್ತೇವೆ ಎಂದು ತಿಳಿಸಿದರು. ಮುಂದಿನ ವಿವರ. ಜಲಮೂಲಗಳ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಇಂದಿನ ಅಗತ್ಯವಾಗಿದ್ದು, ಇಂತಹ ಕಾರ್ಯಗಳಲ್ಲಿ ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀರಾಮ ಮೆಮೋರಿಯಲ್ ಫೌಂಡೇಶನ್ ಹಾಗೂ ಪಡವಗೋಡು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಪುನರುಜ್ಜೀವನಗೊಳಿಸಲಾದ ಮಡಸೂರು ಲಿಂಗದಹಳ್ಳಿ ಕೆರೆಯ ಕಾಮಗಾರಿ ವೀಕ್ಷಿಸಿ ಅವರು ಮಾತನಾಡಿದರು. ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರವೇ ಮಾಡಬೇಕು ಎನ್ನುವ ಮನೋಭಾವ ಬಿಟ್ಟು ಸಾರ್ವಜನಿಕರು ಸಹಭಾಗಿತ್ವದ ಮೂಲಕ ಇಂತಹ ಯೋಜನೆಗಳಿಗೆ ಕೈಜೋಡಿಸಬೇಕು ಎಂದರು. ಮಡಸೂರು ಲಿಂಗದಹಳ್ಳಿ ವಿಶಾಲವಾಗಿದ್ದರೂ ಹೂಳಿನಿಂದ ತುಂಬಿ ತನ್ನ ಮೂಲ ಸ್ವರೂಪ ಕಳೆದುಕೊಂಡಿತ್ತು. ಕೆರೆಯನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಮನವಿ ಸಲ್ಲಿಸಲಾಗಿದ್ದು, ಯೋಜನೆಯಿಂದ 15 ಲಕ್ಷ ರು ಹಾಗೂ ಶಾಸಕರ ಅನುದಾನದಿಂದ 15 ಲಕ್ಷ ರು ಸೇರಿದಂತೆ ಒಟ್ಟು 30 ಲಕ್ಷ ರು ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಇದರೊಂದಿಗೆ ಹಲವು ದಾನಿಗಳು ಸಹ ಆರ್ಥಿಕ ಸಹಾಯ ನೀಡಿದ್ದಾರೆ.

ಸಲ್ಲಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭ ಎಲ್ಆರ್ ಸುಬ್ರಾಯ, ದತ್ತಾತ್ರೇಯ ಹೆಗಡೆ, ಎಂಜಿ ಚಂದ್ರಶೇಖರ್, ಪೂರ್ಣಿಮಾ, ಕೆಜಿ ಉಲ್ಲಾಸ್, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಎಲ್ಎಂ ಲಕ್ಷ್ಮೀನಾರಾಯಣ, ಸೈಯದ್ ಜಾಕೀರ್, ಜಯರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಜೆಎನ್ಎನ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ 28ನೇ ISTE ರಾಜ್ಯ ಮಟ್ಟದ ಅಧ್ಯಾಪಕ ಸಮಾವೇಶ ಹಾಗೂ ಡಾಕ್ಟರ್ ಎಲ್ಎಸ್ ಚಂದ್ರಕಾಂತ್ ಸ್ಮಾರಕ ಉಪನ್ಯಾಸ ಮಾಲಿಕಾ ISTE ಕರ್ನಾಟಕ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಎಂಕೆ ಸೂರಪ್ಪ, ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ, ಡಾಕ್ಟರ್ ಡಿಎಸ್ ಸುರೇಶ್, ಡಾಕ್ಟರ್ ಎಸ್ಪಿ ಸಂಗಪ್ಪ ಇತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿದ್ದಂಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಉಚಿತ ಸಾಮೂಹಿಕ ವಿವಾಹಗಳಿಂದ ಹಿಂದೂ ಧರ್ಮದ ಧಾರ್ಮಿಕ ಪರಂಪರೆ ಭವಿಷ್ಯದ ಪೀಳಿಗೆಗೆ ತಿಳಿಸಿಕೊಡುವ ಜೊತೆಗೆ ಕೌಟುಂಬಿಕ ವ್ಯವಸ್ಥೆ ಗಟ್ಟಿಗೊಳ್ಳಲಿದೆ ಎಂದು ನಗರಸಭೆ ಸದಸ್ಯ ಬಿಕೆ ಮೋಹನ್ ಹೇಳಿದರು. ಅವರು ಭದ್ರಾವತಿಯ ಕಾಳಿದಾಸ ಬಡಾವಣೆಯ ಧರ್ಮಶ್ರೀ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿಶ್ವಭಾರತಿ ವಿಶ್ವಾಸ ಮಂಡಳಿಯಿಂದ ಸೋಮವಾರ ಆಯೋಜಿಸಿದ್ದ 42ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಸ್ವಾಮೀಜಿಗಳು, ಗಣ್ಯರು ಸೇರಿದಂತೆ ಬಂಧು ಬಳಗದವರ ಸಮ್ಮುಖದಲ್ಲಿ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳ ಮೂಲಕ ವಿವಾಹವಾಗುವ ಭಾಗ್ಯ ಎಲ್ಲರಿಗೂ ಲಭಿಸುವುದಿಲ್ಲ. ಉಚಿತ ಸಾಮೂಹಿಕ ಮಹೋತ್ಸವ ನೂತನ ವಧುವರರಲ್ಲಿ ಜವಾಬ್ದಾರಿ ಮೂಡಿಸುತ್ತದೆ ಎಂದರು. ಉಚಿತ ಸಾಮೂಹಿಕ ವಿವಾಹ ಸಮಿತಿ ಗೌರವ ಸಲಹಾಗಾರ ಡಾಕ್ಟರ್ ಬಿಜಿ ಧನಂಜಯ ಪ್ರಾಸ್ತಾವಿಕ ಮಾತನಾಡಿ, ವಿವಾಹ ಎಂಬುದು ಕೇವಲ ಇಬ್ಬರ ನಡುವಿನ ದೈಹಿಕ ಸಂಬಂಧಕ್ಕಾಗಿ ಇರುವುದಲ್ಲ. ಧಾರ್ಮಿಕ ಸಾಮಾಜಿಕವಾಗಿ ಕೌಟುಂಬಿಕ ವ್ಯವಸ್ಥೆ ರೂಪಿಸಿಕೊಳ್ಳಲಾಗುತ್ತದೆ ಎಂದರು. ಕೂಡ್ಲಿ ಮಠದ ಶ್ರೀ ಅಭಿನವ ಶಂಕರ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪಿ ವೆಂಕಟರಮಣ ಶೇಟ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪಿ ಬಸವರಾಜು ಮತ್ತು ಲತಾ ಎಂ ಶಿವಕುಮಾರ್ ಮತ್ತು ಪ್ರಿಯಾ ದಾಂಪತ್ಯಕ್ಕೆ ಕಾಲಿಟ್ಟರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಸರಕಾರಿ ಶಾಲೆ ವಿದ್ಯಾರ್ಥಿಗಳು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಭಾಷೆಯಲ್ಲಿ 100% ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಮುಂದಿನ ವಿವರ. ಚಾಲುಕ್ಯನಗರದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಧಿಕ ಮಾಸ ಪ್ರಯುಕ್ತ ಜೂನ್ 14ರಂದು ನಾಗಾರಾಧನೆ ಆಶ್ಲೇಷ ಬಲಿ ನಾಗಸಂದರ್ಶನ ಏರ್ಪಡಿಸಲಾಗಿದೆ. ಅಂದು ಬೆಳಗ್ಗೆ 7ಕ್ಕೆ ಪ್ರಧಾನ ಅರ್ಚಕ ಪಿ ಚೇತನ್ ಭಟ್ ನೇತೃತ್ವದಲ್ಲಿ ನಾಗದೇವರಿಗೆ ಕುಂಭಾಭಿಷೇಕ ನೆರವೇರಲಿದೆ. ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ಜರುಗಲಿದೆ. ಸಂಜೆ 5:30ರಿಂದ ಪವಿತ್ರ ನಾಗಮಂಡಲ ಪೂಜೆಯೊಂದಿಗೆ ಆಶ್ಲೇಷ ಬಲಿ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. 7:30ರಿಂದ ರಾಮಚಂದ್ರ ಕುಂಜಿತ್ತಾಯ ಪೆರಡೂರು ಅವರಿಂದ ನಾಗಸಂದರ್ಶನ ನಡೆಯಲಿದೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ತಪೋಕ್ಷೇತ್ರ ಕಡೇನಂದಿಹಳ್ಳಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಜಾಗೃತಿ ಸ್ಥಳದಲ್ಲಿರುವ ಶ್ರೀ ರಂಭಾಪುರಿ ಶಾಖಾ ಮಠ ಶ್ರೀ ರೇವಣಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ನೂತನ ಶ್ರೀಗುರು ಪಟ್ಟಾಧಿಕಾರ ಸ್ವೀಕಾರ ಮಾಡಿದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ 5 ದಿನಗಳ ಮೌನ ಶಿವಾನುಷ್ಠಾನವನ್ನ ಮಂಗಳವಾರ ಆರಂಭಿಸಿದರು. ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಮನೋವಾಂಛಿತ ಸಿದ್ಧಿಗಾಗಿ ಆರಂಭಿಸಿರುವ ಮೌನ ಶಿವಾನುಷ್ಠಾನವನ್ನ 30ರವರೆಗೆ ಮಾಡುವರು. 31ರಂದು ಮೌನ ಶಿವಾನುಷ್ಠಾನ ಮಂಗಲ ಹಾಗೂ ಶ್ರೀಗುರು ಪಟ್ಟಾಧಿಕಾರಿ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭ ಜರುಗುವುದು. ಅಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮಠದ ದೈವಗಳಿಗೆ ವಿಶೇಷ ಪೂಜೆ ನಡೆಯುವುದು. ನಂತರ ಶ್ರೀಗಳು ನೆಲಮಾಳಿಗೆಯಲ್ಲಿ ಇಷ್ಟಲಿಂಗ ಪೂಜೆ ನೆರವೇರಿಸಿ ಮೌನಾನುಷ್ಠಾನವನ್ನು ಮಂಗಳಗೊಳಿಸುವರು. ನಂತರ ಬೆಳಗ್ಗೆ 11ಕ್ಕೆ ಗುರುಗಳ ದರ್ಶನ ಆಶೀರ್ವಚನ ನಡೆಯುವುದು. ಸಂಸದ ಬಿವೈ ರಾಘವೇಂದ್ರ ಅವರನ್ನ ಗೌರವಿಸಲಾಗುವುದು. 5 ದಿನಗಳ ಕಾಲ ಜರುಗುವ ಮೌನ ಶಿವಾನುಷ್ಠಾನ ಸಮಯದಲ್ಲಿ ಶ್ರೀಗಳವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಪ್ರತಿ ತಿಂಗಳ ಹುಣ್ಣಿಮೆಯಂತೆ ದರ್ಶನಾಶೀರ್ವಾದ ಇರುತ್ತದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಮ್ರಯ್ಯ ಮಠ ಹೇಳಿದರು. ಹೊಸನಗರ ತಾಲೂಕು ಕಸಾಪ ಮತ್ತು ಬೆಂಗಳೂರು ಪುಸ್ತಕ ಪ್ರಾಧಿಕಾರ ಆಶ್ರಯದಲ್ಲಿ ನಿಟ್ಟೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಾಂತಾರಾಮ ಪ್ರಭು ಅವರ ಮನೆ ಅದ್ಭುತ ಪುಸ್ತಕಗಳ ಭಂಡಾರ. ಇವರ ಪುಸ್ತಕಗಳ ಸಂಗ್ರಹ ಇತರರಿಗೆ ಮಾದರಿ. ಅವರು ಕೇವಲ ಸಂಗ್ರಹ ಮಾಡದೆ ಪುಸ್ತಕಗಳ ಸಮಗ್ರ ಅಧ್ಯಯನ ಮಾಡಿದ್ದಾರೆ. ಗ್ರಂಥಾಲಯದಂತ ಅವರ ಮನೆ ನೋಡಿದರೆ ಓಶೋ ನೆನಪಾಗುತ್ತದೆ. ಶಾಂತಾರಾಮ ಪ್ರಭು ಪುಸ್ತಕ ಸಂಗ್ರಹ ಅಸಾಧಾರಣ. ಇದಕ್ಕೆ ಸರ್ಕಾರ ಅಕಾಡೆಮಿಯಿಂದ ಗೌರವ ಸಿಗುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಮನವಿ ಮಾಡಿದರು. ಶಾಂತಾರಾಮ ಪ್ರಭು ಮಾತನಾಡಿ, ಬಾಲ್ಯದಿಂದಲೂ ವಾರಪತ್ರಿಕೆ, ಮಾಸಪತ್ರಿಕೆ, ದಿನಪತ್ರಿಕೆಗಳ ಸಂಗ್ರಹಿಸುವ ಹವ್ಯಾಸ ನನ್ನದು. ನನಗೆ ಪುಸ್ತಕ ಸಂಗ್ರಹಕ್ಕೆ ಕುಟುಂಬದಿಂದ ಮತ್ತು ಆರ್ಥಿಕವಾಗಿ ಯಾವುದೇ ತೊಂದರೆಯಾಗಿಲ್ಲ ಎಂದರು. ಡಾಕ್ಟರ್ ಮಾರ್ಷಲ್ ಶರಾಮ್, ಹನಿಯಾ ರವಿ, ಲಕ್ಷ್ಮೀನಾರಾಯಣ್ ದೊಡ್ಮನೆ, ನಾರಾಯಣ್ ಕಾಮತ್, ಕೆಜಿ ನಾಗೇಶ್, ಅಶ್ವಿನಿ ಪಂಡಿತ್, ಸುಜಾತ ಪ್ರಭು, ಜಿಎನ್ ಬಸಪ್ಪಗೌಡ, ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಭಟ್ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಾಲಾ ಹಂತದಲ್ಲಿ ಲಿಂಗ ಸಮಾನತೆಯ ಪಾಠಗಳನ್ನು ಮಕ್ಕಳಿಗೆ ಪರಿಚಯಿಸಬೇಕೆಂದು ಒತ್ತಾಯಿಸಿ ಸಮೃದ್ ಸ್ವಸಹಾಯ ಸಂಘಗಳ ಶಿವಮೊಗ್ಗ ತಾಲೂಕು ಒಕ್ಕೂಟ ಪ್ರಮುಖರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಶಾಲಾ ಹಂತದಲ್ಲಿ ಮಕ್ಕಳ ಮನೋವಿಕಾಸ ಆಗುವುದರಿಂದ ಲಿಂಗ ಸಮಾನತೆ ಕುರಿತು ಸೂಕ್ತ ಅರಿವು ಮತ್ತು ಮೌಲ್ಯಗಳನ್ನು ಬೆಳೆಸಬೇಕು. ಶಿಕ್ಷಣ ಮತ್ತು ಸಂಸ್ಕೃತಿ ಎರಡೂ ನಾಗರಿಕತೆಯ ಬುನಾದಿ ಇದ್ದಂತೆ. ಸೌಹಾರ್ದದಿಂದ ಬಾಳಲು ಶಿಕ್ಷಣವೇ ಮುಖ್ಯವಾಗುತ್ತದೆ. ಶಾಲೆಗಳಲ್ಲಿ ಬಾಲಕ ಬಾಲಕಿಯರ ನಡುವೆ ಪಠ್ಯಪುಸ್ತಕ, ತರಗತಿಯ ಸನ್ನಿವೇಶ ಮುಂತಾದ ವಿಷಯಗಳಲ್ಲಿ ಲಿಂಗ ತಾರತಮ್ಯ ಇರಬಾರದು ಎಂದು ಆಗ್ರಹಿಸಿದರು. ಹುಡುಗ ಮತ್ತು ಹುಡುಗಿಯರ ನಡುವೆ ಪರಸ್ಪರ ಗೌರವ ಉತ್ತೇಜಿಸುವ ಚಟುವಟಿಕೆಗಳನ್ನು ರೂಪಿಸುವುದು ಅಗತ್ಯ. ಹಾಗಾಗಿ ಲಿಂಗ ಸಮಾನತೆ, ಲಿಂಗತ್ವ ಸೂಕ್ಷ್ಮತೆ ವಿಚಾರಗಳನ್ನು ಶಾಲಾ ಶಿಕ್ಷಣದ ಪ್ರಾರಂಭಿಕ ಹಂತದಲ್ಲಿಯೇ ಪಠ್ಯಗಳಲ್ಲಿ ಅಳವಡಿಸಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮತ್ತು ಮಾನವೀಯತೆ ಮೌಲ್ಯಗಳು ಬೆಳೆಯುತ್ತವೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಹೋಟೆಲ್ ಸನ್ಮಾನ್ ಲಾಡ್ಜ್ನಲ್ಲಿ ಇಂದಿನಿಂದ ಜೂನ್ 1ರವರೆಗೆ ರುದ್ರಾಕ್ಷಿ ಪ್ರದರ್ಶನ ಮಾರಾಟವಿದೆ. 1 ಮುಖಿಯಿಂದ 21 ಮುಖಿ ರುದ್ರಾಕ್ಷಿಗಳು ಲಭ್ಯವಿವೆ. ಇಂಡಸ್ ನೇಪಾಳ ಸಂಸ್ಥೆಯ ನಿರ್ದೇಶಕ ಡಾ ನರೇಂದ್ರ ಕಾಶಿರೆಡ್ಡಿ ಯಾವ ರುದ್ರಾಕ್ಷಿಯನ್ನು ಯಾವಾಗ ಹಾಗೂ ಯಾರು ಧರಿಸಬೇಕು ಎಂಬುದರ ಬಗ್ಗೆ ಯಾವುದೇ ಪಂಚಾಂಗ ಮತ್ತು ಕಂಪ್ಯೂಟರ್ ಸಹಾಯವಿಲ್ಲದೆ ವೇದಗಣಿತದ ಮೂಲಕ ಜನ್ಮರಾಶಿ, ಜನ್ಮ ನಕ್ಷತ್ರದ ಆಧಾರದ ಮೇಲೆ ತಿಳಿಸಲಾಗುವುದು. 1 ಮುಖಿ ರುದ್ರಾಕ್ಷಿ ಸುಮಾರು 4.5 ಲಕ್ಷ ಬೆಲೆಯುಳ್ಳ ರುದ್ರಾಕ್ಷಿಗಳು ಲಭ್ಯವಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ್ದ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಯೂರಿ ನಾಟ್ಯ ಶಾಲೆಯ ಶ್ವೇತಾ ಪ್ರಕಾಶ್ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್, ಕಾರ್ಯದರ್ಶಿ ಬಿಆರ್ ಧನಂಜಯ್, ಪ್ರಮುಖರಾದ ವಸಂತ್ ಹೋಬಳಿದಾರ್, ಎಒ ಮಹೇಶ್, ಶ್ರೀಕಾಂತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರಿನ ಮೇಲೆ ನಡೆಯುವುದು ಹೇಗೆ, ಒದ್ದೆ ಮುಟ್ಟು ಬಟ್ಟೆಗೆ ಮುಕ್ತಿ, ಹಾಗೂ ವಾರದ ವಿಜ್ಞಾನಿ ಜೀನ್ ಆಂದ್ರೆ ಡುಮಾಸ್. ನೀರಿನ ಮೇಲೆ ನಡೆಯುವುದು ಹೇಗೆ? ಮೊನ್ನೆ ಬಿಜಾಪುರದಲ್ಲಿ 5 ಜನ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತನ್ಬಿಟ್ಟು ನದಿಯಲ್ಲಿ ಈಜೋದಕ್ಕೆ ಹೋಗಿ ಸಾವು ಅಪ್ಪಿದ್ರು ಅಂತನೋ ಸುದ್ದಿ ಬಂದಿತ್ತು. ಪ್ರಾಯಶಃ ನೀರಿನ ಮೇಲೆ ಓಡೋದು ಸಾಧ್ಯವಾಗಿದ್ದರೆ ಅವರಿಗೆ ಪೊಲೀಸರಿಂದನೂ ಬಿಡುಗಡೆ ಸಿಗ್ತಿತ್ತು, ಸಾವಿನಿಂದನೂ ತಪ್ಪಿಸಿಕೊಂಡು ಓಡ್ತಿದ್ರೇನೋ. ನಿಜ, ಪ್ರತಿದಿನ ಹೀಗೆ ನೀರಿನಲ್ಲಿ ಈಜೋದಕ್ಕೆ ಹೋಗಿ ಮುಳುಗಿ ಸತ್ತವರ ಬಗ್ಗೆ ಸುದ್ದಿ ಕೇಳ್ತಾನೆ ಇರ್ತೀವಿ. ಅಂದ್ರೆ ಮನುಷ್ಯರಿಗೆ ಈ ಯೋಗ ಇಲ್ಲ ಅನ್ನೋದು ಸ್ಪಷ್ಟ. ನೀರಿನ ಮೇಲೆ ನಡೆಯುವ ಸಾಮರ್ಥ್ಯ ಇಲ್ಲ ಅನ್ನೋದು ಸ್ಪಷ್ಟ. ಏನೇ ಯೋಗ ಮಾಡಿದ್ರು ಕೂಡ, ಎಷ್ಟೇ ಹಠಯೋಗಿಗಳಾಗಿದ್ರು ಕೂಡ ನೀರಿನ ಮೇಲೆ ನಡೆಯುವ ಜಲಯೋಗಿಗಳಾಗೋದು ಸ್ವಲ್ಪ ಕಷ್ಟ. ನೀರಿನ ಮೇಲೆ ನಡೆಯೋದು ಅನ್ನುವ ವಿಷಯ ಯೋಗ ದಿನಕ್ಕೆ ಎಷ್ಟು ಒಳ್ಳೆಯ ಟಾಪಿಕ್ಕೋ ಅಷ್ಟೇ ಒಳ್ಳೆಯ ಟಾಪಿಕ್ ಬಹುಶಃ ವಿಜ್ಞಾನಕ್ಕೂ ಕೂಡ. ಏನು ಮಾಡಿದ್ರೆ ಮನುಷ್ಯರು ನೀರಿನ ಮೇಲೆ ನಡೆಯಬಹುದು, ನೀರಿನ ಮೇಲೆ ನಡೆಯೋದು ಯಾಕೆ ಕಷ್ಟ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಆರ್ಕಿಮಿಡೀಸಿನ ವೃತ್ತಾಂತದಿಂದ ಆರಂಭಿಸಬೇಕು. ನೀರಿನಲ್ಲಿ ಎಲ್ಲರೂ ಮುಳುಗುತ್ತೇವೆ ಅನ್ನೋ ಅರಿವು ಮನುಷ್ಯ ಸಹಜವಾದದ್ದು. ಆದರೆ ನೀರಿನ ಮೇಲೆ ಎಲ್ಲರೂ ಮುಳುಗುವುದಿಲ್ಲ ಯಾಕೆ ಅನ್ನೋದು ಅಷ್ಟೇ ಸಹಜವಾದ ಕುತೂಹಲ. ಆರ್ಕಿಮಿಡೀಸ್ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಿದ್ದ. ನೀರಿಗೆ ಇಳಿದಾಗ ಹೊರ ಚೆಲ್ಲಿದಂತಹ ನೀರು ಆ ವಸ್ತುವಿಗಿಂತಲೂ ಭಾರಿಯಾಗಿದ್ದರೆ ಅಂತಹ ವಸ್ತು ತೇಲುತ್ತೆ, ಇಲ್ಲದಿದ್ರೆ ಮುಳುಗುತ್ತದೆ. ಅಂದ್ರೆ ಇದು ವಸ್ತುವಿನ ಗಾತ್ರ ಮತ್ತು ಅದರ ತೂಕಕ್ಕೆ ಸಂಬಂಧಿಸಿದ ವಿಷಯ ಅಂತ ಆರ್ಕಿಮಿಡೀಸ್ ಹೇಳ್ದ. ಹಗುರವಾದ ವಸ್ತು ತೇಲುತ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಕಬ್ಬಿಣದ ಗುಂಡು ಮುಳುಗುತ್ತೆ, ಅದೇ ಗುಂಡನ್ನ ತಟ್ಟಿ ಬಟ್ಟಲಾಗಿ ಮಾಡಿದರೆ ಅದರ ಗಾತ್ರ ಬದಲಾಗುತ್ತಿದೆ ಹೊರತು ತೂಕವಲ್ಲ. ಆದರೆ ಆ ಬಟ್ಟಲು ನೀರಿನ ಮೇಲೆ ತೇಲುತ್ತದೆ, ಅಂದರೆ ಅದು ತನಗಿಂತಲೂ ಭಾರಿ ತೂಕದ ನೀರನ್ನ ಹೊರ ಚೆಲ್ಲಿದೆ ಎಂದರ್ಥ ಅಂತ ಆರ್ಕಿಮಿಡೀಸ್ ವಿವರಿಸಿದ್ದ. ಆ ಖುಷಿಯಲ್ಲಿ ಯುರೇಕಾ ಅಂತ ಬೆತ್ತಲೆಯಾಗಿ ಓಡಿದ್ದ ಅಂತ ಹಲವಾರು ಕಥೆಗಳು ಇವೆ. ಆದರೆ ಮನುಷ್ಯನನ್ನೇ ಆಗಲಿ ಜೀವಿಯನ್ನೇ ಆಗಲಿ ಹೀಗೆ ಕಬ್ಬಿಣವನ್ನು ತಟ್ಟಿದಂತೆ ತಟ್ಟಿ ಗಾತ್ರ ಹಿಗ್ಗಲಿಸುವುದು ಸಾಧ್ಯವೇ? ಆಗೋದಿಲ್ವಲ್ಲ. ಹಾಗಿದ್ರೆ ಅವು ಮುಳುಗದಂತೆ ಮಾಡೋದು ಹೇಗೆ? ಸ್ನಾನದ ಮನೆಯಲ್ಲಿ ತೊಟ್ಟಿಗೆ ಇಳಿದಾಗ ನೀರು ಉಕ್ಕಿ ಹೊರಚೆಲ್ಲಿದ್ದನ್ನು ಕಂಡು ಆರ್ಕಿಮಿಡೀಸಿನಿಗೆ ಜ್ಞಾನೋದಯ ಆಗಿತ್ತಂತೆ. ಹಾಗೆ ಈಗ ವಿಜ್ಞಾನಿಗಳು ನಿಸರ್ಗದಲ್ಲಿ ನೀರಿನ ಮೇಲೆ ನಡೆದಾಡುವ ಜೀವಿಗಳನ್ನ ಕಂಡು ಮನುಷ್ಯನು ಹೀಗೆ ಜಲಯೋಗಿ ಆಗುವುದು ಸಾಧ್ಯವೇ ಅಂತ ಯೋಚಿಸ್ತಾ ಇದ್ದಾರೆ. ಉದಾಹರಣೆಗೆ ವಾಟರ್ ಸ್ಟ್ರೈಡರ್ ಅನ್ನುವ ಜಲಯೋಗಿ ಕೀಟ ಇದೆ. ಇದು ನದಿ ಕೊಳಗಳಲ್ಲಿ ನೀರಿನ ಮೇಲೆ ನಡೆದಾಡ್ತಾ ಇರುತ್ತೆ. ನೀವು ಯಾವ್ದಾದ್ರೂ ಕೆರೆ ದಂಡೆಗೆ ಹೋದ್ರೆ ಇದನ್ನ ನೀವು ನೋಡಬಹುದು. ಈ ಜೀವಿಯ ತೂಕ 1-2 ಗ್ರಾಂ ಇರಬಹುದು. ಈ ಕೀಟಕ್ಕೆ 6 ಕಾಲುಗಳಿವೆ. ಈ ಕಾಲುಗಳ ತುದಿಯಲ್ಲಿ ಪುಟ್ಟ ಪೊರೆ ಇದೆ. ಈ ಕಾಲುಗಳು ಅಷ್ಟೇ, ಬಲು ಉದ್ದ. ಈ ಕಾಲುಗಳಲ್ಲಿರುವ ಪೊರೆ ನೆರವಿನಿಂದ ಕೀಟ ನೀರಿನ ಮೇಲೆ ಸರಾಗವಾಗಿ ನಡೆದಾಡುತ್ತದೆ. ಆದರೆ ಹಾಗೇನೆ ಆ ಉದ್ದ ಕಾಲುಗಳು ಕೀಟವನ್ನ ನೀರಿನ ಮೇಲ್ಮೈಯಿಂದ ಬಹಳ ಎತ್ತರಕ್ಕೆ ಎತ್ತಿ ಹಿಡಿಯೋದ್ರಿಂದ ಕೂಡ ಅದು ಸುಲಭವಾಗಿ ನಡೆಯುತ್ತದೆ ಅಂತಾರೆ ವಿಜ್ಞಾನಿಗಳು. ಕೀಟದ ಕಾಲು ಅದರ ತೂಕಕ್ಕಿಂತಲೂ ಹೆಚ್ಚು ಭಾರ ಇರುವಂತಹ ನೀರನ್ನ ಹೇಗೆ ಹೊರಚೆಲ್ಲುತ್ತೆ? ಅದು ಕೀಟಕ್ಕಿಂತಲೂ ಚಿಕ್ಕದಲ್ವಾ? ಅಂದ್ರ ನಿಜ, ಕೀಟದ ಕಾಲಿನಲ್ಲಿರುವ ಪೊರೆ ನೀರನ್ನ ಸೀಳಿ ಒಳಗೆ ಇಳಿಯುವುದಿಲ್ಲ. ಇದರಿಂದಾಗಿ ನೀರಿನ ಮೇಲ್ಮೈ ಸೆಳೆತ, ಅಂದ್ರೆ ನೀರಿನ ಮೇಲ್ಮೈ ಒಂದು ಹಾಳೆಯಂತೆ ಸೆಟೆದುಕೊಂಡು ಆಗಿರುತ್ತಲ್ಲ, ಅದರಿಂದ ಬರುವಂತಹ ಬಲ ಕೀಟದ ಭಾರಕ್ಕಿಂತ ಹೆಚ್ಚು. ಇದು ಕೀಟ ನೀರಿನಲ್ಲಿ ಮುಳುಗದ ಇರಿ ರೀತಿಯಲ್ಲಿ ಎತ್ತಿ ಹಿಡಿಯುತ್ತದೆ. ಅಂದರೆ ಕೀಟ ಸರಾಗವಾಗಿ ಬೇಕೆಂದಷ್ಟು ಹೊತ್ತು ನೀರಿನ ಮೇಲೆ ನಡೆದಾಡೋದು ಸಾಧ್ಯವಾಗುತ್ತೆ. ಕೀಟ ಬಿಡಿ, ಅದು ಬಲು ಹಗುರವಾದ ಪ್ರಾಣಿ. ಅಂದ್ರ ನಿಜ, ಇದೊಂದೇ ಅಲ್ಲ, ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಜೀವಿಸುವಂತಹ ಒಂದು ಹಲ್ಲಿ ಕೂಡ ಹೀಗೆ ನೀರಿನ ಮೇಲೆ ಓಡುತ್ತೆ. ಬೆಸಿಲಿಸ್ ಹಲ್ಲಿ ಎನ್ನುವ ಇದು ಸುಮಾರು 1/4 ಕಿಲೋ ಭಾರ ಇದೆ. ಇವು ನೀರಿನ ಮೇಲೆ ಓಡುತ್ತವೆ. ಓಡುವಾಗ ಕೇವಲ ಹಿಂಗಾಲಗಳನ್ನಷ್ಟೇ ಬಳಸಿಕೊಂಡು ಓಡುತ್ತವೆ. ಥೇಟ್ ನಾವು ಮನುಷ್ಯರು ಓಡ್ತೀವಲ್ಲ ಹಾಗೆ. ಇವುಗಳಿಗೆ ಮಾತ್ರ ಇದು ಹೇಗೆ ಸಾಧ್ಯ ಅನ್ನೋದು ಕೌತುಕದ ವಿಷಯ. ನೀರಿನ ಮೇಲ್ಮೈ ಸೆಳೆತ ಇವುಗಳನ್ನು ಮುಳುಗದಂತೆ ತಡೆಯೋದಿಲ್ಲ ಅಂತ 20 ವರ್ಷದ ಹಿಂದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಟೋನಿಯಾ ಶೇ ಮತ್ತು ಜಾರ್ಜ್ ಲೌಡರ್ ಅನ್ನೋ ವಿಜ್ಞಾನಿಗಳು ಪತ್ತೆ ಮಾಡಿದ್ರು. ಹಲ್ಲಿಗಳು ನೀರಿನ ಮೇಲೆ ಓಡುವಾಗಿನ ವಿಡಿಯೋಗಳನ್ನ ತೆಗೆದು ಆಮೇಲೆ ವಿಶ್ಲೇಷಣೆ ಮಾಡಿದ್ರು. ಮಾಡಿ ಆ ಹಲ್ಲಿಗಳು ಮುಳುಗದೇ ಇರೋದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಬೇಸಿಲಿಸ್ಕ್ ಹಲ್ಲಿ ನೀರಿನ ಮೇಲೆ ಓಡುವಾಗ ಅದರ ಮೊದಲ ಹೆಜ್ಜೆ ಇದೆಯಲ್ಲ ಅದು ಮುಳುಗುತ್ತಂತೆ. ಆದರೆ ಆಗ ಆ ಹಲ್ಲಿ ಕಾಲಿಡುವ ಆ ರಭಸ ಎಷ್ಟಿರುತ್ತೆ ಅಂದ್ರೆ ಅದನ್ನ ನೀರು ಮೇಲೆ ದೂಡುತ್ತೆ. ಇದು ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಆಗುತ್ತೆ. ಇದರ ನಂತರ ಹಲ್ಲಿ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ವಾಲುತ್ತೆ, ಎಷ್ಟು ವೇಗವಾಗಿ ಓಡುತ್ತೆ ಅಂತನ್ನೋದು ಹಲ್ಲಿಯ ಭಾರ ನೀರಿನ ಮೇಲೆ ನೇರವಾಗಿ ಬೀಳದೇ ಇರೋಕೆ ಕಾಪಾಡುತ್ತೆ ಅಂತ ಇವರು ಹೇಳ್ತಾರೆ. ಹಲ್ಲಿ ನಡೆಯೋದು ನೇರವಾಗಿ ನಡೆಯೋದಿಲ್ಲ, ಅದಕ್ಕೆ ಬದಲು ಈ ಕಡೆ ಹಾಗೂ ಆ ಕಡೆ ವಾಲ್ತಾ ನಡೆಯುತ್ತಂತೆ. ಇದರ ಪರಿಣಾಮವಾಗಿ ಅದನ್ನು ಎತ್ತಿ ಹಿಡಿಯಬೇಕಾದಂತಹ ಬಲ ಕಡಿಮೆ ಆಗುತ್ತೆ. ನೀರಿನ ಮೇಲೆ ಓಡುವಾಗ ಆಚೆ ಈಚೆ ಅದು ಕದಲುವುದರಿಂದ ಅದು ನೀರಿನ ಮೇಲೆ ಬಿಡುವ ಭಾರಕ್ಕಿಂತ ಹೆಚ್ಚು ಬಲ ನೀರನ್ನು ಅದು ದೂಡುವಾಗ ಮತ್ತೆ ಅದು ಓಡುವಾಗ ಉಂಟಾಗುತ್ತೆ. ಹೀಗಾಗಿ ನೀರು ಹಲ್ಲಿಯನ್ನ ಮೇಲೆ ದೂಡುತ್ತೆ, ಎತ್ತಿ ಹಿಡಿಯುತ್ತೆ. ಇದರಿಂದಾಗಿ ಹಲ್ಲಿ ಸರಾಗವಾಗಿ ಓಡಬಹುದು ಅಂತ ಶೇ ಮತ್ತೆ ಲೌಡರ್ ಲೆಕ್ಕ ಹಾಕಿ ವಿಡಿಯೋಗಳ ಮೂಲಕ ನಿರೂಪಿಸಿದ್ರು. ಅದೇನು ಸರಿ, ಹಲ್ಲಿ ಸಣ್ಣ ಜೀವಿ, ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ಭಾರ ಇರೋ ಹಕ್ಕಿಗಳು ಕೂಡ ನೀರಿನ ಮೇಲೆ ನಡೆಯುತ್ತವಲ್ಲ ಅಂದ್ರ ಹೌದು, ಅಂತ ಹಕ್ಕಿನೂ ಇದೆ. ವೆಸ್ಟರ್ನ್ ಕ್ಲಾರ್ಕ್ ಕ್ರೀಪ್ ಎನ್ನುವ ಬಾತುಗಳು ಸುಮಾರು 2 ಕಿಲೋ ತೂಕ ಇರುತ್ತವೆ. ಇವುಗಳ ಗಂಡುಗಳು ಏನ್ ಮಾಡ್ತವೆ ಅಂದ್ರೆ ದೂರದಲ್ಲಿ ಹೆಣ್ಣು ಕಂಡಾಗ ಬಹಳ ಖುಷಿಯಿಂದ ನೀರಿನಲ್ಲಿ ಈಜಿದೆ ಅವುಗಳತ್ತ ಓಡಿ ಹೋಗ್ತವೆ. ಅದು ಹೇಗೆ, ನೀರಿನ ಮೇಲೆ ಇವು ನಡೆಯೋದು ಹೇಗೆ ಅಂತಂದ್ರೆ, ಇವು ಕೂಡ ತಾವು ನಡೆಯುವ ರೀತಿಯಿಂದಲೇ ನೀರಿನಲ್ಲಿ ಮುಳುಗದೇ ಇರೋ ಹಾಗೆ ಕಾಪಾಡಿಕೊಳ್ತವೆ ಅಂತ 10 ವರ್ಷಗಳ ಹಿಂದೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಆಂಡ್ರ್ಯೂ ಬ್ರೂನರ್ ಮತ್ತೆ ಸಂಗಡಿಗರು ನಿರೂಪಿಸಿದ್ರು. ಹೆಣ್ಣಿನ ಹಿಂದೆ ಓಡುವ ಈ ಬಾತುಗಳ ವಿಡಿಯೋವನ್ನ ತೆಗೆದು ನೀರು ಮತ್ತು ಅವುಗಳ ದೇಹದ ಮೇಲೆ ಆಗುವ ವಿವಿಧ ಬಲಗಳು ಯಾವ್ಯಾವುದು ಅಂತ ಅಳೆದಿದ್ರು. ಬಾತುಗಳ ಜಾಲಪಾತ ಅಂದ್ರೆ ಅವುಗಳ ಕಾಲುಗಳಲ್ಲಿ ಬೆರಳುಗಳ ನಡುವೆ ಇರುವಂತಹ ಪೊರೆ ಮತ್ತು ಅವುಗಳ ಮೂಳೆ ರಚನೆ ಇದಕ್ಕೆ ತಕ್ಕುದಾಗಿದೆ ಅಂತನ್ನೋದು ಅವರ ತೀರ್ಮಾನ ಆಗಿತ್ತು. ಬಾತುಗಳು ನೀರಿನ ಮೇಲೆ ಓಡುವಾಗ ಮೊದಲ ಹೆಜ್ಜೆಯನ್ನ ರಭಸದಿಂದ ಇಟ್ಟು ನೀರನ್ನ ಅಪ್ಪಳಿಸುತ್ತವಂತೆ. ಈ ಅಪ್ಪಳಿಸುವುದರಿಂದ ಹುಟ್ಟುವಂತಹ ಪ್ರತಿಕ್ರಿಯೆ ಅಥವಾ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಬರುವಂತಹ ಪ್ರತಿಬಲ ಬಾತಿನ ತೂಕದ 1/3 ಭಾಗವನ್ನ ಎತ್ತಿ ಹಿಡಿಯೋದಕ್ಕೆ ಸಾಕಾಗುತ್ತೆ ಅಂತ ಅವರು ಲೆಕ್ಕ ಹಾಕಿದ್ರು. ನೀರಿಗೆ ಅಪ್ಪಳಿಸಿದ ಪಾದವನ್ನ ಈ ಬಾತುಗಳು ಹಾಗೆ ಮೇಲಕ್ಕೆ ಎತ್ತೋದಿಲ್ಲ, ಬದಲಿಗೆ ಒಂದು ಬದಿಗೆ ಜಾರಿಸಿ ಆಮೇಲೆ ಮೇಲೆ ಎತ್ತುತ್ತಂತೆ. ಇದರಿಂದ ನೀರಿನಿಂದ ಮೇಲಕ್ಕೆ ಪಾದವನ್ನ ಎತ್ತಲು ಬೇಕಾಗುವ ಬಲ ಕಡಿಮೆ. ಹೀಗೆ ರಭಸವಾಗಿ ನೀರನ್ನು ಅಪ್ಪಳಿಸಿ ಕಾಲನ್ನು ಬದಿಗೆ ಸರಕ್ಕೆಂದು ಜಾರಿಸುವುದರಿಂದ ನೀರಿನ ಮೇಲೆ ಅವು ಯಾವುದೇ ಕ್ಷಣದಲ್ಲಿ ಹಾಕುವಂತಹ ಭಾರ ಬಹಳ ಕಡಿಮೆ ಇರುತ್ತೆ. ಆ ಭಾರವನ್ನ ಬಾತು ನೀರಿನಲ್ಲಿ ಮುಳುಗದೆ ಇರಬಹುದು ಅಂತ ಇವರ ಅಧ್ಯಯನಗಳು ತಿಳಿಸಿದ್ವು. ಹಾಗಿದ್ರೆ ಮನುಷ್ಯರು ಜಲಯೋಗಿಗಳಾಗಬೇಕಾದ್ರೆ ಏನ್ ಮಾಡಬಹುದು? ಮೊದಲನೇದಾಗಿ ಕೀಟದಂತೆ ನಡೆಯಬೇಕಾದರೆ ಅದರಂತೆ ಉದ್ದುದ್ದದ ಕಾಲುಗಳು ಬೇಕಾಗುತ್ತವೆ. ಈಗಿರುವುದಕ್ಕಿಂತ 10 ಪಟ್ಟು ಉದ್ದದ ಕಾಲುಗಳಿದ್ದರೆ ಹಾಗೆ ನಡೆಯಬಹುದು ಅಂತ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಆದರೆ ಆಗಲೂ ಕೂಡ ಬಹಳ ರಭಸದಿಂದ ನಡಿಬೇಕು. ಹಾಗಿದ್ರೆ ಗಣೇ ಕಾಲು ಕಟ್ಟಿಕೊಂಡ್ರೆ ನೀರಿನ ಮೇಲೆ ನಡಿಬಹುದಾ ಅಂದ್ರ ಖಂಡಿತ ಇಲ್ಲ. ಆಗ ಹಲ್ಲಿಯಷ್ಟು ರಭಸದಿಂದ ಆಗಲೂ ಕೂಡ ನಾವು ಕಾಲನ್ನ ಆಡಿಸಬೇಕಾಗುತ್ತೆ. ಅಷ್ಟು ರಭಸದಿಂದ ಕಾಲನ್ನ ಆಡಿಸೋದು ನಮಗೆ ಸಾಧ್ಯವಿಲ್ಲ. ನೀವು ಗಣೇಕಾಲು ಕಟ್ಟಿಕೊಂಡವರು ನಡೆಯುವುದನ್ನ ಗಮನಿಸಬೇಕು. ಅವರು ಓಡೋದಿಲ್ಲ, ಬಹಳ ನಿಧಾನವಾಗಿ ನಡೀತಾರೆ. ಇನ್ನೇನ್ ಮಾಡಬಹುದು? ಬಾತಿನಂತೆ ಜಾಲಪಾದ ಕಟ್ಟಿಕೊಂಡ್ರೆ ಆಗ ನಡಿಬೋದಾ? ಇದನ್ನೂ ಪರೀಕ್ಷೆ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಇಟಾಲಿಯ ಮಿಲಾನ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಯೂರಿ ಇವಾನೆಂಕೋ ಮತ್ತೆ ಸಂಗಡಿಗರು ಹೀಗೊಂದು ಪ್ರಯೋಗ ಕೂಡ ಮಾಡಿದ್ರು. ತೊಟ್ಟಿಯಲ್ಲಿ ಇಟ್ಟಂತ ನೀರಿನ ಮೇಲೆ ಜಾಲಪಾದ ಕಟ್ಟಿಕೊಂಡು ನಡೆಯೋದಕ್ಕೆ ಪ್ರಯತ್ನಿಸಿದ್ರು. ಬಾತಿನಂತೆ ಹಲ್ಲಿಯಂತೆ ರಭಸವಾಗಿ ನೀರಿನ ಮೇಲೆ ನಮಗೆ ನಡೆಯೋದು ಸಾಧ್ಯ ಇಲ್ಲ. ಹಾಗೆ ನಮ್ಮ ತೂಕವೂ ಕಡಿಮೆ ಇರೋದಿಲ್ಲ. ಆದ್ರಿಂದ ನಡೆಯುವಾಗ ನಮ್ಮ ದೇಹದ ತೂಕವನ್ನ ಸ್ವಲ್ಪ ಆಚೆ ಈಚೆ ವರ್ಗಾಯಿಸಿದ್ರು. ತೋಳಿಗೆ ಮತ್ತೆ ಕಾಲಿಗೆ ರಬ್ಬರ್ನ ಪಟ್ಟಿಗಳನ್ನ ಕಟ್ಟಿ ಕಾಲನ್ನ ಮೇಲೆತ್ತಿದಾಗ ಅವು ಕುಗ್ಗುವಂತೆ ಜೋಡಿಸಿದ್ರು. ಇದರಿಂದ ಭಾರ ನೀರಿನ ಮೇಲೆ ತಟಕ್ಕನೆ ಬೀಳದ ಹಾಗೆ ಕಾಯ್ಕೊಳ್ಬಹುದಾಗಿತ್ತು. ಈ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಾಗ ದೇಹದ ತೂಕವನ್ನು ಎಷ್ಟು ಎತ್ತಿ ಹಿಡಿದರೆ ಜಾಲಪಾದವನ್ನ ಧರಿಸಿದ್ರು ಕೂಡ ನೀರಿನ ಮೇಲೆ ನಡೆಯಬಹುದು ಅಂತ ಅವರು ಪ್ರಯತ್ನ ಮಾಡಿ ಲೆಕ್ಕ ಹಾಕಿ ನೋಡಿದ್ದಾರೆ. ಈ ಲೆಕ್ಕಾಚಾರದ ಪ್ರಕಾರ ನಮ್ಮ ದೇಹದ ಆರನೇ ಒಂದು ಭಾಗದಷ್ಟು ತೂಕ ಇದ್ದರೆ ಆಗ ನಾವು ನೀರಿನ ಮೇಲೆ ಜಾಲಪಾತ ಕಟ್ಟಿಕೊಂಡು ನಡೆಯಬಹುದಂತೆ. ಅಷ್ಟು ವೇಗವಾಗಿ ಕೈಕಾಲು ಆಡಿಸಲು ನಮಗೆ ಸಾಧ್ಯ ಇಲ್ಲ. ಆದರೆ ಅಷ್ಟು ತೂಕ ಕಡಿಮೆ ಆಗುವಂತಹ ವ್ಯವಸ್ಥೆ ಮಾಡಿದರೆ ಅಥವಾ ಆ ರೀತಿ ಕಡಿಮೆ ತೂಕ ಇರುವಂತಹ ಜಾಗ ಇದ್ದರೆ ಅಲ್ಲಿ ನಾವು ಖಂಡಿತವಾಗಿ ನೀರಿನ ಮೇಲೆ ನಡೆಯಬಹುದು ಅನ್ನೋದು ಇವರ ಲೆಕ್ಕಾಚಾರ. ಉದಾಹರಣೆಗೆ ಚಂದ್ರನ ಮೇಲೆ ನಾವು ಹೀಗೆ ನಡೆಯಬಹುದು, ಏಕೆಂದರೆ ಚಂದ್ರನಲ್ಲಿ ಗುರುತ್ವಾಕರ್ಷಣೆ ಕಡಿಮೆ, ಅಲ್ಲಿ ನೆಲದ ಸೆಳೆತವೂ ಕಡಿಮೆ, ದೇಹದ ತೂಕವೂ ಕಡಿಮೆ ಆಗುತ್ತೆ. ಆದರೆ ನಾವು ಕಾಲಿಗೆ ಜಾಲಪಾದ ಕಟ್ಟಿಕೊಳ್ಳಲೇಬೇಕು. ಇಲ್ಲಿ ಕಾಲಿಡುವಷ್ಟು ರಭಸದಿಂದಲೇ ಅಲ್ಲಿ ಕೂಡ ಕೈಕಾಲು ಆಡಿಸಬೇಕಾಗತ್ತೆ ಅಂತ ಈ ಅಧ್ಯಯನಗಳು ತಿಳಿಸಿದ್ವು. ಒಟ್ಟಾರೆ ಮಂತ್ರದಿಂದ ಜಲಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ, ತಂತ್ರಜ್ಞಾನ ಬೇಕೇ ಬೇಕು. ಏನಂತೀರಿ?
1: ಒದ್ದೆ ಮುಟ್ಟು ಬಟ್ಟೆಗೆ ಮುಕ್ತಿ. ಮುಟ್ಟು ಎನ್ನುವುದು ಮಹಿಳೆಯರ ಮಟ್ಟಿಗೆ ಸ್ತ್ರೀತನದ ಕುರುಹು ಹೇಗೋ ಹಾಗೆಯೇ ತಿಂಗಳ ಸಂಕಟವೂ ಹೌದು. ಏರು ಜೌವನದ ಸಮಯದಲ್ಲಿ ಕಾಣಿಸಿಕೊಳ್ಳುವ ಹಾಗೂ ತಿಂಗಳಿಗೊಮ್ಮೆ ತಪ್ಪದೆ ಬರುವ ಋತುಸ್ರಾವ ಅಥವಾ ಮುಟ್ಟು ಎರಡು ವಿಧದಲ್ಲಿ ಸಂಕಟಕಾರಿ. ಆ ಸಂದರ್ಭದಲ್ಲಿ ಉಂಟಾಗುವ ಹೊಟ್ಟೆ ನೋವು ತಾಳಲಾರದ

ಅಂತದ್ದಾದರೆ ದೇಹ ಸ್ರವಿಸುವ ಋತುಸ್ರಾವ ಕಸಿಬಿಸಿಯ ವಿಷಯ. ಅದು ರಕ್ತಮಯವೆನ್ನುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ನಿಯಂತ್ರಣವಿಲ್ಲದೆ ಸುರಿಯುವುದರಿಂದ ಕಸಿಬಿಸಿಯನ್ನುಂಟು ಮಾಡುತ್ತದೆ. 60 ವರ್ಷ ಬದುಕಿ ಬಾಳುವ ಮಹಿಳೆ ತನ್ನ ಬದುಕಿನಲ್ಲಿ ಏನಿಲ್ಲವೆಂದರೂ 500 ಬಾರಿ ಈ ಸಂಕಟವನ್ನು ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಉಪಾಯವೂ ಇದೆಯೆನ್ನಿ. ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಸ್ರಾವವನ್ನು ಹೀರಿಕೊಳ್ಳುವ ಬಟ್ಟೆ, ಟ್ಯಾಂಪನ್ನು ಇಲ್ಲವೇ ಸ್ಯಾನಿಟರಿ ಪ್ಯಾಡುಗಳನ್ನು ಧರಿಸಬೇಕಾಗುತ್ತದೆ. ಇತ್ತೀಚೆಗೆ ಸ್ರಾವವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಸ್ಯಾನಿಟರಿ ಕಪ್ಗಳು ಕೂಡ ಬಳಕೆಗೆ ಬಂದಿವೆ. ಇವು ಋತುಸ್ರಾವದಲ್ಲಿ ಹೊರಸುರಿಯುವ ರಕ್ತದಂಶ ಇರುವ ದ್ರವವನ್ನು ಹಿಡಿದಿಟ್ಟುಕೊಳ್ಳುತ್ತವೆಯಾದರೂ ಆ ದ್ರವದ ತೇವ ಉಂಟು ಮಾಡುವ ಕಸಿವಿಸಿಯಿಂದ ಮುಕ್ತಿ ದೊರಕಿಲ್ಲ. ಇದೀಗ ಅಂತಹದೊಂದು ಉಪಾಯ ಸಿದ್ಧವಾಗುತ್ತಿದೆ ಎನ್ನುವ ಸುದ್ದಿ ಬಂದಿದೆ. ಮ್ಯಾಟರ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಶೋಧವೊಂದು ಋತುಸ್ರಾವದ ಸಮಯದಲ್ಲಿ ಹೊರಸುರಿಯುವ ದ್ರವ ಹರಿಯದಂತೆ ಅಲ್ಲಿಯೇ ಗಟ್ಟಿಯಾಗಿ ಅಥವಾ ಹೆಪ್ಪುಗಟ್ಟುವಂತೆ ಮಾಡಿಬಿಡುತ್ತದಂತೆ. ಇದರಿಂದ ಧರಿಸಿದ ಬಟ್ಟೆ, ಸ್ಯಾನಿಟರಿ ಪ್ಯಾಡು ಅಥವಾ ಸ್ಯಾನಿಟರಿ ಕಪ್ಗಳು ಒದ್ದೆಯಾಗುವುದಿಲ್ಲವಂತೆ. ಹೀಗೊಂದು ಉಪಾಯವನ್ನು ಅಮೆರಿಕದ ವರ್ಜಿನಿಯಾ ಪಾಲಿಟೆಕ್ನಿಕ್ ಮತ್ತು ಸ್ಟೇಟ್ ಯೂನಿವರ್ಸಿಟಿಯ ರಸಾಯನ ವಿಜ್ಞಾನಿ ಬ್ರಯಾನ್ ಶೂ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರಂತೆ. ಋತುಸ್ರಾವ ಎಂದರೆ ಅದೊಂದು ವಿಚಿತ್ರವಾದ ದ್ರವ. ರಕ್ತದೊಟ್ಟಿಗೆ ಗರ್ಭಾಶಯದ ಗೋಡೆಯ ಅಂಗಾಂಶಗಳು ಅಥವಾ ಮಾಂಸದ ವಸ್ತುಗಳು ಬೆರೆತು ಅರೆಗಟ್ಟಿಯಾಗಿರುವಂತಹ ಸ್ರಾವ ಅದು. ಮಹಿಳೆಯರಿಗೆ ಇದು ಸಹಜ ಸಂಕಟ, ಅನಿವಾರ್ಯವೂ ಹೌದು. ತಿಂಗಳಿಗೊಮ್ಮೆ ಸಿದ್ಧವಾಗುವ ಅಂಡ ಅಥವಾ ಮೊಟ್ಟೆ ಗರ್ಭ ತಾಳದೆ ಹೋದಾಗ ದೇಹ ಅದನ್ನು ಹೊರಗೆ ಬಿಸಾಡುವ ಕ್ರಿಯೆ ಇದು. ಪ್ರತಿ ತಿಂಗಳು 3 ರಿಂದ 7 ದಿನಗಳ ಕಾಲ, ಸಾಮಾನ್ಯವಾಗಿ 13ನೆಯ ವಯಸ್ಸಿನಿಂದ 45ರವರೆಗೂ ಪ್ರತಿ ಮಹಿಳೆಯು ಹೀಗೆ ಸಂಕಟವನ್ನು ಅನುಭವಿಸುತ್ತಾಳೆ. ಸ್ರವಿಸಿದಾಗ ಮುಟ್ಟಿನ ದ್ರವವನ್ನು ಶುಚಿಗೊಳಿಸದಿದ್ದರೆ ಮಹಿಳೆಯ ಆರೋಗ್ಯಕ್ಕೆ ಹಾನಿಯಾಗಬಹುದು. ಹಾಗೆಯೇ ಈ ದ್ರವ ಕೊಳೆತು ಕೆಟ್ಟ ವಾಸನೆ ಬರಬಹುದು ಎನ್ನುವ ಕಾರಣಕ್ಕೆ ಹಾಗಾದಾಗೆಲ್ಲ ದ್ರವವನ್ನು ಒರೆಸಬೇಕಾಗುತ್ತದೆ. ಈ ಸ್ರಾವದ ಮೇಲೆ ನಿಯಂತ್ರಣ ಇಲ್ಲದಿರುವುದರಿಂದ ಅದು ಆದಾಗ ತನ್ನಂತಾನೆ ಹೀರಿಟ್ಟಿಕೊಳ್ಳಬಲ್ಲ ಸಾಧನಗಳನ್ನು ಬಳಸುತ್ತಾರೆ. ಇಂತಹವುಗಳಲ್ಲಿ ಇತ್ತೀಚೆಗೆ ಹೆಚ್ಚು ಬಳಕೆಯಾಗುತ್ತಿರುವುದು ಸ್ಯಾನಿಟರಿ ಪ್ಯಾಡ್. ಗಾತ್ರ ಸಣ್ಣದಾಗಿದ್ದರೂ ಅತಿ ಹೆಚ್ಚು ಪ್ರಮಾಣದ ದ್ರವವನ್ನು, ನೀರನ್ನು ಇದು ಹಿಡಿದಿಟ್ಟುಕೊಳ್ಳಬಲ್ಲದು. ಹೆಚ್ಚು ಅಗಲ, ಹೆಚ್ಚು ಹೀರಿಕೆ, ಹೆಚ್ಚು ಆರಾಮ ಎನ್ನುವ ಜಾಹೀರಾತುಗಳನ್ನು ಟಿವಿಯಲ್ಲಿ ನೀವು ನೋಡಿಯೇ ಇರುತ್ತೀರಿ. ಇಷ್ಟಾದರೂ ಸಮಸ್ಯೆಗಳು ಇದ್ದೇ ಇವೆ. ಅವುಗಳಲ್ಲಿ ಮುಖ್ಯವಾದದ್ದು ಋತುಸ್ರಾವದಲ್ಲಿರುವ ನೀರನ್ನು ಹೀರಿದ ನಂತರ ಉಳಿಯುವ ರಕ್ತ. ಇದು ಬಟ್ಟೆಯನ್ನು ಅಥವಾ ಪ್ಯಾಡನ್ನು ಸರಿಯಾಗಿ ಧರಿಸದಿದ್ದಲ್ಲಿ ಸೋರಿ ಧರಿಸಿರುವ ದಿರಿಸಿನಲ್ಲಿ ಕಲೆಯನ್ನುಂಟು ಮಾಡಬಹುದು. ರಕ್ತದ ಕಲೆಯನ್ನು ತೊಳೆಯುವುದು ಕಷ್ಟವಷ್ಟೆ. ಹಾಗೆಯೇ 4 ಜನರ ಮುಂದೆ ಹೀಗಾದಾಗ ಆಗುವ ಕಸಿವಿಸಿಯನ್ನು ತಡೆದುಕೊಳ್ಳುವುದೂ ಕಷ್ಟವೇ. ಸ್ಯಾನಿಟರಿ ಪ್ಯಾಡುಗಳ ಇನ್ನೊಂದು ಸಮಸ್ಯೆ ಎಂದರೆ ಅವುಗಳಿಂದ ಹುಟ್ಟುವ ಕಸ. ಪ್ರತಿ ಮಹಿಳೆಯು ತನ್ನ ಜೀವಿತ ಕಾಲದಲ್ಲಿ ಹೆಚ್ಚು ಕಡಿಮೆ 15,000 ಸ್ಯಾನಿಟರಿ ಪ್ಯಾಡುಗಳನ್ನು ಬಳಸಿರುತ್ತಾಳೆ ಎನ್ನುತ್ತಾರೆ ಶ್ಯೂ. ಪ್ರಪಂಚದಲ್ಲಿ ಈ ವಯಸ್ಸಿನ ಮಹಿಳೆಯರು ಏನಿಲ್ಲವೆಂದರೂ 300 ಕೋಟಿಯಷ್ಟು ಇದ್ದಾರೆ ಎಂದರೆ ಈ ಕಸದ ಗುಡ್ಡ ಎಷ್ಟು ದೊಡ್ಡದು ಎಂದು ಅರಿವಾದೀತು. ಸ್ಯಾನಿಟರಿ ಪ್ಯಾಡುಗಳನ್ನು ವೈದ್ಯಕೀಯ ತ್ಯಾಜ್ಯ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಇದನ್ನು ಜಾಗರೂಕತೆಯಿಂದ ಬಿಸಾಡಬೇಕು. ಎಲ್ಲೆಂದರಲ್ಲಿ ಇವನ್ನು ಬಿಸಾಡುವುದು ಸಾರ್ವಜನಿಕ ಆರೋಗ್ಯಕ್ಕೆ ಒಳಿತಲ್ಲ. ಇನ್ನೊಂದೆಡೆ ಹೀಗೆ ಬಿಸಾಡಿದ ಪ್ಯಾಡುಗಳಲ್ಲಿ ಇರುವ ತೇವ ಹೀರುವ ಪಾಲಿಮರುಗಳ ಸಮಸ್ಯೆ. ಈ ಪಾಲಿಮರುಗಳನ್ನು ನೀರನ್ನು ಅತಿಯಾಗಿ ಹೀರಿಕೊಳ್ಳುತ್ತವೆ ಎನ್ನುವ ಕಾರಣಕ್ಕೆ ಬಳಸುತ್ತಾರೆ. ಸಾಮಾನ್ಯವಾಗಿ ಇಂತಹ ಪ್ಯಾಡುಗಳಲ್ಲಿ ಅಕ್ರಿಲಿಕ್ ಆಮ್ಲದ ಪಾಲಿಮರ್ ಅನ್ನು ಬಳಸಿರುತ್ತಾರೆ. ಇವು ಸುಲಭವಾಗಿ ಕೊಳೆಯುವುದಿಲ್ಲ. ಜೊತೆಗೆ ಇವನ್ನು ಪ್ಯಾಡಿನಲ್ಲಿ ಹಿಡಿದಿಡಲು ಬಳಸುವ ಪಾಲಿ ಇಥಿಲೀನು ಹಾಗೂ ಭದ್ರವಾಗಿ ಕಟ್ಟಿಕೊಳ್ಳಲು ಬಳಸುವ ಇಲಾಸ್ಟಿಕ್ಕು ಮೊದಲಾದವು ಕೂಡ ಕೊಳೆಯದ ಕಸಗಳೇ. ಹೀಗೆ ಸ್ಯಾನಿಟರಿ ಪ್ಯಾಡುಗಳು ಕಸಿವಿಸಿ ಹಾಗೂ ಕಸದ ಸಮಸ್ಯೆಗಳಾಗಿವೆ. ಶೂ ಮತ್ತು ಸಂಗಡಿಗರು ಇದಕ್ಕೊಂದು ಪರಿಹಾರವನ್ನು ಹುಡುಕಲು ಯತ್ನಿಸಿದ್ದಾರೆ. ಇವರ ಉಪಾಯ ದ್ರವವನ್ನು ಹೀರುವ ಬದಲಿಗೆ ಅದನ್ನು ಹೆಪ್ಪುಗಟ್ಟಿಸಿ ಗಟ್ಟಿಯಾಗಿಸಿಬಿಡುವುದು. ಆಗ ಸೋರಿಕೆಯ ಸಮಸ್ಯೆಯೂ ಇಲ್ಲ, ಪ್ಯಾಡುಗಳ ಅಗತ್ಯವೂ ಇಲ್ಲವಷ್ಟೇ. ಇದು ಹೇಳಲು ಸುಲಭವಾದರೂ ಮಾಡುವುದು ಕಷ್ಟ. ರಕ್ತ ಸಾಧಾರಣವಾಗಿಯೇ ಹೆಪ್ಪುಗಟ್ಟುತ್ತದೆ, ಆದರೆ ಅದು ಹೊರನೋಟಕ್ಕಷ್ಟೇ. ಒಳಗಡೆ ಅದು ನೀರಾಗಿಯೇ ಇರುತ್ತದೆ. ಈ ರಕ್ತವನ್ನು ಹೆಪ್ಪುಗಟ್ಟಿಸಿ ಗಟ್ಟಿಯಾಗಿಸಿಬಿಟ್ಟರೆ ಪ್ಯಾಡು ಹರಿದರೂ ಒದ್ದೆಯಾಗದಂತೆ ಕಾಪಾಡಿಕೊಳ್ಳಬಹುದು. ಇದನ್ನು ಮಾಡುವ ವಸ್ತು ಕೊಳೆಯುವಂತಾದರೆ, ಅರ್ಥಾತ್ ಅದು ಬಯೋಡಿಗ್ರೇಡಬಲ್ ಆಗಿದ್ದರೆ ಇನ್ನೂ ಚೆನ್ನ. ಕಸದ ಸಮಸ್ಯೆಯೂ ಬಗೆಹರಿಯುತ್ತದೆ. ಕುದಿಸಿದಾಗಲೋ ಕರಗಿದಾಗಲೋ ರಾಸಾಯನಿಕ ಕ್ರಿಯೆಗೆ ಒಳಗಾದಾಗಲೋ ಜಲ್ಲಿಯಂತೆ ಗಟ್ಟಿಯಾಗುವ ಹಲವಾರು ಪ್ರಾಣಿ ಸಸ್ಯ ಮೂಲದ ವಸ್ತುಗಳನ್ನು ಇವರು ಪರೀಕ್ಷಿಸಿದರು. ಸಕ್ಕರೆಯಂತಹ ಕಾರ್ಬೋಹೈಡ್ರೇಟುಗಳಲ್ಲಿ ಹಲವು ಹೀಗೆ ರಕ್ತವನ್ನು ಹೆಪ್ಪುಗಟ್ಟಿಸಬಲ್ಲವು.

0: ಆದರೆ ಅತಿ ಹೆಚ್ಚು ಹೆಪ್ಪುಗಟ್ಟಿಸುವುದು ಯಾವುದೆನ್ನುವುದು ತಿಳಿದಿರಲಿಲ್ಲ. ರಕ್ತವನ್ನು ಹೆಪ್ಪುಗಟ್ಟಿಸುತ್ತವೆ ಎಂದು ತಿಳಿದಿದ್ದ 12 ವಸ್ತುಗಳನ್ನು ಇವರು ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ ಏಡಿಗಳಿಂದ ಹೆಕ್ಕಿದ ಕೈಟೋಸಾನು, ಮರಗಳಿಂದ ಒಸರುವ ಕ್ಸಾಂಥಾನ್ ಎನ್ನುವ ಗೋಂದು, ಸಸ್ಯಗಳಲ್ಲಿ ಸಾಮಾನ್ಯವಾಗಿರುವ ಪೆಕ್ಟಿನ್ನು ಮೊದಲಾದವುಗಳನ್ನು ಪರೀಕ್ಷಿಸಿದ್ದಾರೆ. ಇವುಗಳಲ್ಲಿ ಸಾಗರ ಸಸ್ಯಗಳಿಂದ ದೊರಕುವ ಆಲ್ಜಿನೇಟ್ ಎನ್ನುವ ವಸ್ತು ರಕ್ತವನ್ನು ಗಟ್ಟಿಯಾಗಿಸಿದ್ದನ್ನು ಇವರು ಕಂಡರು. ಅನಂತರ ಈ ರಾಸಾಯನಿಕವನ್ನು ಪುಡಿಯಂತಹ ವಸ್ತುವನ್ನಾಗಿ ರೂಪಿಸಿದ್ದಾರೆ. ಆಲ್ಜಿನೇಟಿನ ಅಣುಗಳ ಗಾತ್ರ ಹೆಚ್ಚಿದ್ದಷ್ಟು ರಕ್ತವನ್ನು ಹೀರಿಟ್ಟುಕೊಳ್ಳುವ, ಗಟ್ಟಿಯಾಗಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ಕಂಡುಕೊಂಡ ಶೂ ಅದಕ್ಕೆ ತಕ್ಕಂತೆ ಆಲ್ಜಿನೇಟು ಪುಡಿಯನ್ನು ಸಂಸ್ಕರಿಸಿದ್ದಾರೆ. ಅರ್ಧ ಗ್ರಾಮಿನಷ್ಟು ಈ ಸಂಸ್ಕರಿಸಿದ ಪುಡಿಯನ್ನು ಒಂದರಿಯ ಮೇಲೆ ಸುರಿದು ಅದರ ಮೇಲಿಂದ 5 ಮಿಲಿ ರಕ್ತವನ್ನು ಹರಿಯಲು ಬಿಟ್ಟಿದ್ದಾರೆ. 3 ನಿಮಿಷ ಕಳೆದ ನಂತರ ಒಂದರಿಯನ್ನು ತೆಗೆದು ಅದರಲ್ಲಿ ಎಷ್ಟು ರಕ್ತ ಉಳಿದಿತ್ತು, ಇನ್ನೆಷ್ಟು ಕೆಳಗೆ ಸೋರಿ ಹೋಗಿತ್ತು ಎಂದು ಅಳೆದಿದ್ದಾರೆ. ಇದೇ ಪ್ರಯೋಗವನ್ನು ಸ್ಯಾನಿಟರಿ ಪ್ಯಾಡುಗಳಲ್ಲಿ ಬಳಸುವ ಅಕ್ರಿಲೇಟು ಪಾಲಿಮರುಗಳನ್ನು ಬಳಸಿ ಮಾಡಿದ್ದಾರೆ. ಇವೆರಡರಲ್ಲಿ ಆಲ್ಜಿನೇಟಿನ ಪುಡಿ ಬಲು ದೀರ್ಘಕಾಲ ರಕ್ತವನ್ನು ಹಿಡಿದಿಟ್ಟುಕೊಂಡಿತ್ತು. ಆದರೆ ಪಾಲಿ ಅಕ್ರಿಲೇಟು ಪುಡಿ ಆರಂಭದಲ್ಲಿ ರಕ್ತವನ್ನು ಹಿಡಿದಿಟ್ಟುಕೊಂಡಿದ್ದರೂ ಕಾಲ ಕಳೆದಂತೆ ಹೆಪ್ಪುಗಟ್ಟಿದ ರಕ್ತ ನೀರಾಗಿ ಸೋರಿ ಹೋಗಿತ್ತು. ಹೀಗೆ ಅದು ಘನಸ್ಥಿತಿಯಿಂದ ಮರಳಿ ದ್ರವಸ್ಥಿತಿ ತಲುಪಿತ್ತು. ಆಲ್ಜಿನೇಟಿನ ಜೊತೆಗೆ ಬೇರೆ ಏನನ್ನು ಸೇರಿಸಿದರೆ ಇನ್ನಷ್ಟು ರಕ್ತವನ್ನು ಹೀರಬಹುದು ಎಂದು ಪರೀಕ್ಷಿಸಿದ್ದಾರೆ. ಆಲ್ಜಿನೇಟಿನ ಜೊತೆಗೆ ಗ್ಲಿಸರಾಲ್ ಅನ್ನು ಸೇರಿಸಿದರೆ ಇನ್ನೂ ಹೆಚ್ಚಿನ ಪ್ರಮಾಣದ ರಕ್ತವನ್ನು ಬಲು ದೀರ್ಘಕಾಲ ಹಾಗೂ ಬಲು ಶೀಘ್ರವಾಗಿ ಪುಡಿ ಹೀರಿಕೊಳ್ಳುತ್ತದೆಯಂತೆ. ಅನಂತರ ಈ ಪುಡಿಯ ಸಾಮರ್ಥ್ಯವನ್ನು ಕೃತಕ ಯೋನಿಯಲ್ಲಿಟ್ಟು ಪರೀಕ್ಷಿಸಿದ್ದಾರೆ. ಕಪ್ ಹಾಗೂ ಪ್ಯಾಡುಗಳಲ್ಲಿ ಸೇರಿಸಿಯೂ ಪರೀಕ್ಷಿಸಿದ್ದಾರೆ. ಎಲ್ಲ ಸಂದರ್ಭದಲ್ಲಿಯೂ ಈ ಹೊಸ ಪುಡಿ ಇದ್ದಾಗ ಸೋರಿಕೆಯಾದ ರಕ್ತದ ಪ್ರಮಾಣ ಬಹಳ ಕಡಿಮೆ ಇತ್ತು. ಮಲಗಿದಾಗ, ಹೊರಳಿದಾಗ, ನಡೆದಾಡಿದಾಗ ಹಾಗೂ ಕೆಮ್ಮಿದಾಗಲೂ ಆಲ್ಜಿನೇಟು ಗ್ಲಿಸರಾಲು ಪುಡಿಯಲ್ಲಿ ಶೇಖರವಾದ ರಕ್ತ ಹೊರಗೆ ಸುರಿಯಲಿಲ್ಲ ಎಂದು ಶೂ ವರದಿ ಮಾಡಿದ್ದಾರೆ. ಆಲ್ಜಿನೇಟು ಗ್ಲಿಸರಾಲು ವಸ್ತುಗಳು ಸಹಜವಾಗಿಯೇ ಕೊಳೆತು ಹೋಗುತ್ತವೆ, ಅಂದರೆ ಇದರಿಂದ ಆಗುವ ಕಸ ಕಡಿಮೆ, ಇನ್ನು ಕಸಿವಿಸಿಯೂ ಕಡಿಮೆಯೇ. ಆದ್ದರಿಂದ ಮುಂದೆ ಹೊಸ ಜಾಹೀರಾತುಗಳು ಬರಬಹುದು. ಹೆಚ್ಚು ಮೃದು, ಹೆಚ್ಚು ಗಟ್ಟಿ ಎಂದು ಹೇಳುವ ಜಾಹೀರಾತುಗಳು ಬರಬಹುದು. ಒದ್ದೆ ಮುಟ್ಟು ಬಟ್ಟೆಗೆ ಮುಕ್ತಿ ಸಿಗಬಹುದು. ಆ ದಿನಗಳಿಗೆ ಕಾಯೋಣವೇ.
1: ವಾರದ ವಿಜ್ಞಾನಿ ಜೀನ್ ಆಂದ್ರೆ ದುಮಾಸ್, ಫ್ರೆಂಚ್ ವಿಜ್ಞಾನಿ, 19ನೇ ಶತಮಾನದ ರಸಾಯನ ವಿಜ್ಞಾನಕ್ಕೆ ಅನುಪಮ ಕೊಡುಗೆ ಕೊಟ್ಟವನು. ಅದೇ ಕಾಲದಲ್ಲಿ ಇದ್ದ ಇತರೆ ಹಲವು ವಿಜ್ಞಾನಿಗಳಷ್ಟೇ ಪ್ರತಿಭಾವಂತನಾದರೂ ಎಲೆಮರಿಯ ಕಾಯಿಯಾಗಿ ಉಳಿದವನು. ಕಾರ್ಬನ್ ಅಣುವಿನ ಭಾರವನ್ನು ನಿಖರವಾಗಿ ತೂಗಿದವನು. ವಿವಿಧ ಸಾವಯವ ವಸ್ತುಗಳಲ್ಲಿರುವ ನೈಟ್ರೋಜನ್ ಪ್ರಮಾಣವನ್ನು ನಿಖರವಾಗಿ ಅಳೆಯುವ ವಿಧಾನವನ್ನು ರೂಪಿಸಿದವನು. ಮೂಲ ವಸ್ತುಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ವಿವಿಧ ವರ್ಗಗಳಾಗಿ ವಿಂಗಡಿಸಬಹುದೆಂದು ತೋರಿಸಿಕೊಟ್ಟು ಧಾತುಪಟ್ಟಿ ಅಥವಾ ಪೀರಿಯಾಡಿಕ್ ಟೇಬಲ್ನಂತಹ ಸಾಧನಕ್ಕೆ ಮೂಲವಾಯಿತು. ಜೀನ್ ಆಂದ್ರೆ ದುಮಾಸ್ ಫ್ರಾನ್ಸ್ ದೇಶದ ಅಲೆಸ್ ಎನ್ನುವ ಪುಟ್ಟ ಪಟ್ಟಣದಲ್ಲಿ 1800ನೇ ಇಸವಿ ಜುಲೈ 14ರಂದು ಜನಿಸಿದ. ಇವನ ತಂದೆ ಅಲೆಸಿನ ಮುನ್ಸಿಪಾಲಿಟಿಯಲ್ಲಿ ಗುಮಾಸ್ತನಾಗಿದ್ದ. ಜೀನ್ ದುಮಾಸ್ನ ಶಿಕ್ಷಣವೆಲ್ಲ ಅಲೆಸಿನಲ್ಲಿಯೇ ನಡೆಯಿತು. ಶಿಕ್ಷಣ ಮುಗಿಸಿದ ನಂತರ ಜೀನ್ ಸೇನೆ ಸೇರಬೇಕೆಂದುಕೊಂಡಿದ್ದ. ಆಗ ನೆಪೋಲಿಯನ್ ಚಕ್ರವರ್ತಿಯ ಮೊದಲ ಆಡಳಿತ ನಡೆದಿತ್ತು. ದುರಾದೃಷ್ಟವಶಾತ್ ಜೀನಿನ ಶಿಕ್ಷಣ ಮುಗಿಯುವ ಹೊತ್ತಿಗೆ ಹಲವು ಯುದ್ಧಗಳು, ಅಪಾರ ಸಾವು ನೋವು ಉಂಟು ಆಗಿದ್ದವು. ಇದನ್ನು ಕಂಡ ಜೀನಿನ ತಂದೆ ತಾಯಿಯಂದಿರು ಅವನನ್ನು ಸೇನೆಗೆ ಸೇರದಂತೆ ತಡೆದರು. ತದನಂತರ ಜೀನ್ ಅಲೆಸ್ ಪಟ್ಟಣದಲ್ಲಿ ಔಷಧ ತಯಾರಿಕೆ ಪ್ರಮುಖ ಉದ್ಯಮವಾಗಿತ್ತು. ಜೀನ್ ಅದನ್ನು ಕಲಿಯಲು ಆಸೆಪಟ್ಟ. ಅದಕ್ಕಾಗಿ 400 ಕಿಲೋಮೀಟರ್ ದೂರದಲ್ಲಿದ್ದ ಇಂದಿನ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಜಿನೀವಾ ಪಟ್ಟಣಕ್ಕೆ ಪಯಣಿಸಿದ. ತಿಂಗಳ ಕಾಲ ಕಾಲ್ನಡಿಗೆಯಲ್ಲಿ ಪಯಣಿಸಿದ ಜೀನ್ ಜಿನೀವಾದಲ್ಲಿದ್ದ ಗೆಳೆಯರ ನೆರವಿನಿಂದ ಅಲ್ಲಿನ ಔಷಧ ತಯಾರಿಕಾ ಕಂಪನಿಯೊಂದರಲ್ಲಿ ಕೆಲಸ ಆರಂಭಿಸಿದ. ಬಿಡುವಿನ ವೇಳೆಯಲ್ಲಿ ಜಿನೀವಾದಲ್ಲಿ ನಡೆಯುತ್ತಿದ್ದ ವೈಜ್ಞಾನಿಕ ಸಂವಾದಗಳಲ್ಲಿ ಕೇಳುಗನಾಗಿ ಭಾಗವಹಿಸಿದ. ಪ್ರಯೋಗಗಳಲ್ಲಿ ಆಸಕ್ತಿ ಬೆಳೆಯಿತು. ತದನಂತರ ತಾನು ಕೆಲಸ ಮಾಡುತ್ತಿದ್ದಲ್ಲಿಯೇ ಅಲ್ಲಿದ್ದ ಸಾಧನ ಸಲಕರಣೆಗಳನ್ನು ಬಳಸಿಕೊಂಡೇ ರಾಸಾಯನಿಕಗಳ ಸಂಶೋಧನೆಗೆ ತೊಡಗಿದ. ಈ ಸಂದರ್ಭದಲ್ಲಿ ಜೀನ್ ಅಮೂಲ್ಯವಾದದೊಂದು ಸಂಶೋಧನೆಯನ್ನು ಮಾಡಿದ. ಅಂದು ಜಿನೀವಾದಲ್ಲಿ ಸುಪ್ರಸಿದ್ಧ ವೈದ್ಯನಾಗಿದ್ದ ಕೊಯ್ದೆ ಎಂಬಾತ ಗಳಗಂಡ ರೋಗಕ್ಕೆ ಚಿಕಿತ್ಸೆಯೊಂದನ್ನು ಪತ್ತೆ ಮಾಡಿದ್ದ. ಸಮುದ್ರ ಜೀವಿ ಸ್ಪಂಜನ್ನು ಒಣಗಿಸಿ

ಅದರ ಭಸ್ಮವನ್ನು ನೀಡಿದಾಗ ಗಳಗಂಡ ವಾಸಿಯಾಗುತ್ತಿತ್ತು. ಸಮುದ್ರ ಜೀವಿಯಲ್ಲಿ ಇರುವ ಅಯೋಡಿನ್ ಇದಕ್ಕೆ ಕಾರಣವಿರಬಹುದು ಎಂದು ಆತನಿಗೆ ಅನ್ನಿಸಿತು. ಸ್ಪಂಜುವಿನಿಂದ ಅಯೋಡಿನ್ ಅನ್ನು ಬೇರ್ಪಡಿಸಿ ಪರೀಕ್ಷಿಸುವ ಕೆಲಸವನ್ನು ಜೀನಿಗೆ ಒಪ್ಪಿಸಿದ. ಜೀನ್ ದುಮಾಸ್ ಸ್ಪಂಜುವಿನಿಂದ ಅಯೋಡಿನ್ ಅನ್ನು ಪ್ರತ್ಯೇಕಿಸಿದಷ್ಟೇ ಅಲ್ಲದೆ ಅದನ್ನು ರೋಗಿಗಳಿಗೆ ನೀಡುವ ಸುಲಭ ವಿಧಾನವನ್ನು ರೂಪಿಸಿದ. ಇದು ಅವನಿಗೆ ಖ್ಯಾತಿಯನ್ನು ತಂದುಕೊಟ್ಟಿತು, ಅವನ ಕಂಪನಿಗೆ ಲಾಭವನ್ನು ಒದಗಿಸಿತು. ಅಲ್ಲಿದ್ದಾಗಲೇ ಕೋದೆಯ ಪ್ರಭಾವದಿಂದಾಗಿ ರಕ್ತದ ಅಧ್ಯಯನವನ್ನು ಆರಂಭಿಸಿದ. ರಕ್ತದಲ್ಲಿ ಯೂರಿಯಾ ಇದೆ ಎಂದು ಮೊತ್ತ ಮೊದಲ ಬಾರಿಗೆ ನಿರೂಪಿಸಿದ. ರಕ್ತದಲ್ಲಿರುವ ಯೂರಿಯಾವನ್ನು ಮೂತ್ರಪಿಂಡ ಹೊರಗೆ ತಳ್ಳುತ್ತದೆ ಎಂದು ಸಿದ್ಧಪಡಿಸಿದ. ಇವೆಲ್ಲ ಅವನಿಗೆ ಮನ್ನಣೆಯನ್ನು ತಂದವು. ಅವನ ಜನಪ್ರಿಯತೆಯಿಂದಾಗಿ ಪ್ಯಾರಿಸಿನಲ್ಲಿ ಶಿಕ್ಷಕನಾಗುವ ಅವಕಾಶವೂ ಒದಗಿತು. ದುಮಾಸ್ ಪ್ಯಾರಿಸ್ಗೆ ಪಯಣಿಸಿದ. ಆಗ ಅವನಿಗೆ 29 ವಯಸ್ಸು. ಪ್ಯಾರಿಸ್ಗೆ ತೆರಳಿದ ದುಮಾಸನಿಗೆ ಅಲ್ಲಿ ರಸಾಯನ ವಿಜ್ಞಾನದ ಶಿಕ್ಷಣದ ಅವಶ್ಯಕತೆ ಇದು ಎಂದು ಅನ್ನಿಸಿತು. ಹೀಗಾಗಿ ಈತ ರಸಾಯನ ವಿಜ್ಞಾನ ಬೋಧಿಸುವ ಶಾಲೆಯೊಂದನ್ನು ತೆರೆದ. ಇದು ಫ್ರಾನ್ಸಿನ ಪ್ರಪ್ರಥಮ ರಾಸಾಯನಿಕ ಶಿಕ್ಷಣ ಕೇಂದ್ರವಾಯಿತು. ಇಲ್ಲಿಯೇ ಈತ ಹಲವು ಪ್ರಮುಖ ಸಂಶೋಧನೆಗಳು ನಡೆದವು. ಈತನ ಹೆಸರನ್ನು ಅಜರಾಮರವಾಗಿರಿಸುವ ಎರಡು ಶೋಧಗಳಿವೆ. ಮೊದಲನೆಯದು ನೈಟ್ರೋಜನಿನ ಪ್ರಮಾಣದ ಅಳತೆ ಹಾಗೂ ಎರಡನೆಯದು ಸಾವಯವ ರಾಸಾಯನಿಕಗಳ ವರ್ಗೀಕರಣ. 1840 ದಶಕದಲ್ಲಿ ದುಮಾಸ್ ತನ್ನ ಸಹೋದ್ಯೋಗಿಗಳ ಜೊತೆಗೂಡಿ ಮೀಥೈಲ್ ಆಲ್ಕೋಹಾಲ್ ಅನ್ನು ಸಂಶ್ಲೇಷಿಸಿದ. ಮೆಥನಾಲ್ ಎನ್ನುವ ಇದು ಒಂದು ಕಾರ್ಬನ್ನು ಹಾಗೂ 4 ಹೈಡ್ರೋಜನ್ಗಳ ಸಂಯುಕ್ತ. ಇದನ್ನು ಇತರೆ ಸಾವಯವ ವಸ್ತುಗಳೊಂದಿಗೆ ಹೋಲಿಸಿ ಕಾರ್ಬನ್ ಅಣು ಒಂದರ ನಂತರ ಒಂದು ಹೈಡ್ರೋಜನ್ನು ಕೂಡಿಕೊಳ್ಳುವ ಹಲವು ಬಗೆಯ ಸಂಯುಕ್ತಗಳಾಗಬಹುದು ಎಂದು ತರ್ಕಿಸಿದ. ಇಂದು ಇದು ನಿಜವಾಗಿದೆ. ಹೈಡ್ರೋಕಾರ್ಬನ್ ಎನ್ನುವ ವರ್ಗದ ರಾಸಾಯನಿಕಗಳು ಹೀಗೆ ಸರಣೀಯವಾಗಿ ಕಾರ್ಬನ್ ಹಾಗೂ ಹೈಡ್ರೋಜನ್ ಕೂಡಿಕೊಂಡು ಆದಂತಹ ಸಂಯುಕ್ತಗಳು. ಕೇವಲ ಎರಡೇ ಎರಡು ವಸ್ತುಗಳಿಂದ ಹಲವಾರು ವಿಭಿನ್ನ ವಸ್ತುಗಳು ಸಾಧ್ಯವೆಂದು ನಿರೂಪಿಸಿದ ದುಮಾಸ್. ಇಂದು ಇಂತಹ ಸಾವಿರಾರು ಹೈಡ್ರೋಕಾರ್ಬನ್ಗಳನ್ನು ಗುರುತಿಸಲಾಗಿದೆ. ಸಾವಯವ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಮೂಲವೇ ಈ ತತ್ವವಾಗಿದೆ. 1850 ದಶಕದಲ್ಲಿ ವಿವಿಧ ಮೂಲ ವಸ್ತುಗಳ ಪರಮಾಣು ತೂಕಗಳನ್ನು ಪತ್ತೆ ಮಾಡುವ ಕೆಲಸ ನಡೆದಿತ್ತು. ಹಲವಾರು ಧಾತುಗಳ ಪರಮಾಣು ತೂಕವನ್ನು ಸ್ಪಷ್ಟವಾಗಿ ನಿಖರವಾಗಿ ತಿಳಿಯುವ ರಾಸಾಯನಿಕ ವಿಧಾನಗಳನ್ನು ದುಮಾಸ್ ನಿರೂಪಿಸಿದ. ಈ ಹಾದಿಯಲ್ಲಿ ಕಾರ್ಬನ್ನಿನ ಪರಮಾಣು ತೂಕವನ್ನು ನಿಖರವಾಗಿ ಅಳೆದು ತೋರಿಸಿದ. ಇದು ಇಂದು ಇತರೆ ಅಣುಗಳನ್ನು ತೂಗುವ ಮಾನವಾಗಿದೆ. ಸಾವಯವ ವಸ್ತುಗಳೆಂದರೆ ನೈಟ್ರೋಜನಿನ ಸಂಯುಕ್ತಗಳೆಂದು ತಿಳಿದಿತ್ತು. ಆದರೆ ಯಾವ ವಸ್ತುವಿನಲ್ಲಿ ಎಷ್ಟು ನೈಟ್ರೋಜನ್ ಇದೆ ಎಂದು ಸ್ಪಷ್ಟವಾಗಿ ತಿಳಿಯುವ ವಿಧಾನಗಳಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಾವಯವ ವಸ್ತುಗಳನ್ನು ಉರಿಸಿ ನೈಟ್ರೋಜನ್ ಅನ್ನು ಬೇರ್ಪಡಿಸಿ ಅದನ್ನು ಅಳೆಯಬಹುದು ಎಂದು ತೋರಿಸಿಕೊಟ್ಟವ ದುಮಾಸ್. ಆದರೆ ದುಮಾಸನ ಈ ವಿಧಾನ ಹೆಚ್ಚು ಬಳಕೆಗೆ ಬರಲಿಲ್ಲ. ಏಕೆಂದರೆ ಇದಕ್ಕೆ ಬೇಕಾದ ಎಲ್ಲಾ ಸೂಕ್ಷ್ಮ ಪರಿಕರಗಳು ಎಲ್ಲೆಡೆ ಇರಲಿಲ್ಲ. ಹೀಗಾಗಿ ಅವನ ಕಾಲದ ಮತ್ತೊಬ್ಬ ವಿಜ್ಞಾನಿಯ ವಿಧಾನ ವ್ಯಾಪಕವಾಗಿ ಬಳಕೆಗೆ ಬಂತು. ಆದರೆ ದುಮಾಸನ ಶೋಧ ಮಾಡಿ 100 ವರ್ಷಗಳು ಕಳೆದ ನಂತರ 20ನೆಯ ಶತಮಾನದಲ್ಲಿ ಹೊಸ ಸಾಧನಗಳು ಪರಿಷ್ಕರಣೆಗೊಂಡಾಗ ದುಮಾಸನ ವಿಧಾನವೇ ಉಪಯುಕ್ತವೆನಿಸಿದೆ. ಜಟಿಲವಾದ ಆಹಾರ ಪದಾರ್ಥಗಳಲ್ಲಿರುವ ನೈಟ್ರೋಜನಿನ ಪ್ರಮಾಣವನ್ನು ಕೂಡ ಈಗ ಈ ಯಂತ್ರಗಳನ್ನು ಬಳಸಿ ದುಮಾಸನ ವಿಧಾನದಲ್ಲಿಯೇ ಅಳೆಯಬಹುದಾಗಿದೆ. 19ನೆಯ ಶತಮಾನದಲ್ಲಿ ಹೊಸ ಹೊಸ ಮೂಲ ವಸ್ತುಗಳ ಸಂಶೋಧನೆ ಆಗುತ್ತಿದ್ದಂತೆಯೇ ಅವುಗಳಲ್ಲಿನ ವೈವಿಧ್ಯ ಹಾಗೂ ಸಮಾನತೆಯನ್ನು ಗುರುತಿಸುವ ಪ್ರಯತ್ನಗಳು ನಡೆದವು. ಅಂದು ತನಗೆ ಪರಿಚಯವಿದ್ದ 30-40 ಮೂಲ ವಸ್ತುಗಳನ್ನು 3-3 ವಸ್ತುಗಳ ಗುಂಪುಗಳನ್ನಾಗಿ ದುಮಾಸ್ ವರ್ಗೀಕರಿಸಿದ್ದ. ಇವನ್ನು ಟ್ರಯಾಡ್ ಅಥವಾ ತ್ರಿವಳಿಗಳು ಎಂದು ಗುರುತಿಸಿದ. ಇವುಗಳಲ್ಲಿ ಮೊದಲನೆಯದು ಹಾಗೂ ಮೂರನೆಯದರ ಪರಮಾಣುಗಳ ತೂಕಗಳ ಸರಾಸರಿ ತೂಕ ನಡುವಿನ ಮೂಲ ವಸ್ತುವಿನದ್ದಾಗಿತ್ತು. ಹೀಗೆ ಒಂದೇ ಬಗೆಯ ರಾಸಾಯನಿಕ ಗುಣಗಳಿರುವ ವಸ್ತುಗಳ ಗುಂಪುಗಳಿವೆ ಎಂದು ಸಾಧಿಸಿದ್ದ. ಇದಾದ 30 ವರ್ಷಗಳ ನಂತರವಷ್ಟೇ ದಿಮಿತ್ರಿ ಮೆಂಡೆಲಿಯು ಪಿರಿಯಾಡಿಕ್ ಟೇಬಲ್ ಅಥವಾ ಧಾತು ಪಟ್ಟಿಯನ್ನು ವಿಂಗಡಿಸಿದ್ದ. ಇದರಲ್ಲಿ ಇರುವ ಗ್ರೂಪ್ಗಳಲ್ಲಿಯೂ ದುಮಾಸನ ಟ್ರಯಾಡ್ಗಳನ್ನು ಕಾಣಬಹುದು. ದುಮಾಸನ ಹಲವು ಶೋಧಗಳಲ್ಲಿ ಪ್ರಮುಖವಾಗಿದ್ದು ರಾಸಾಯನಿಕ ಕ್ರಿಯೆಗಳ ವೇಳೆ ನಡೆಯುವ ಅದಲು ಬದಲು ಕ್ರಿಯೆ. ಇದನ್ನು ಸಬ್ಸ್ಟಿಟ್ಯೂಟ್ ತತ್ವ ಎನ್ನುತ್ತಾರೆ. ಸಂಯುಕ್ತವೊಂದರಲ್ಲಿ ಇರುವ ಅಣುವಿನ ಜಾಗದಲ್ಲಿ ಬೇರೊಂದು ರಾಸಾಯನಿಕದ ಅಣು ಬಂದು ಕೂಡಿಕೊಂಡು ಹೊಸ ಸಂಯುಕ್ತವಾಗುವುದನ್ನು ಸಬ್ಸ್ಟಿಟ್ಯೂಟ್ ಎನ್ನುತ್ತಾರೆ.

0: ಅಣು ಬದಲಿಕೆ ಎನ್ನೋಣ. ಈ ಕ್ರಿಯೆಯ ಪತ್ತೆಯಾಗಿದ್ದು ಒಂದು ಸ್ವಾರಸ್ಯಕರ ಕತೆ. ದುಮಾಸ್ ಆ ವೇಳೆಗೆ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದ. ಅವನನ್ನು ರಾಜ ಟಂಕಸಾಲೆಯ ನಿರ್ದೇಶಕನನ್ನಾಗಿ ನೇಮಿಸಿದ್ದ. ಟಂಕಸಾಲೆಯಲ್ಲಿ ಚಿನ್ನದ ವರಹಗಳನ್ನು, ಬೆಳ್ಳಿಯ ನಾಣ್ಯಗಳನ್ನು ತಯಾರಿಸುತ್ತಿದ್ದರಷ್ಟೇ. ಅವು ಅಪ್ಪಟವಾಗಿರುವಂತೆ ನೋಡಿಕೊಳ್ಳುವುದು ವಿಜ್ಞಾನಿಗಳ ಕೆಲಸವಾಗಿತ್ತು. ಇಂಗ್ಲೆಂಡಿನಲ್ಲಿ ಐಸಾಕ್ ನ್ಯೂಟನ್, ಫ್ರಾನ್ಸ್ನಲ್ಲಿ ಆಂಟಿನಿ ಲೆವಾಸಿಯೆ ಕೂಡ ಹೀಗೆ ಟಂಕಸಾಲೆಯ ಅಧಿಕಾರಿಗಳಾಗಿದ್ದರು. ದುಮಾಸನಿಗೂ ಈ ಹುದ್ದೆ ಒದಗಿ ಬಂದಿತ್ತು. ಒಮ್ಮೆ ರಾಜ ಭೋಜನ ಕೂಟವೊಂದನ್ನು ಏರ್ಪಡಿಸಿದ್ದ. ಅಲ್ಲಿದ್ದ ಎಲ್ಲ ಅತಿಥಿಗಳ ಕಣ್ಣು ಉರಿಯ ಹತ್ತಿತು. ಎಲ್ಲರೂ ಕಣ್ಣೀರಿಟ್ಟಿದ್ದರು. ಇದೇಕೆ ಎಂದು ಪತ್ತೆ ಮಾಡುವ ಹೊಣೆ ದುಮಾಸನ ಹೆಗಲೇರಿತು. ಈ ಕಣ್ಣುರಿಗೆ ಭೋಜನ ಕೂಟದಲ್ಲಿ ಬೆಳಕಿಗೆಂದು ಹೊತ್ತಿಸಿದ್ದ ಮೇಣದ ಬತ್ತಿಯ ಹೊಗೆ ಕಾರಣವೆಂದು ಗಮನಿಸಿದ. ಮೇಣವನ್ನು ಬಿಳಿಸಲು ಕ್ಲೋರಿನ್ ಅನ್ನು ಬಳಸುತ್ತಿದ್ದರು. ಇದು ಮೇಣದಲ್ಲಿದ್ದ ಎಣ್ಣೆಯಲ್ಲಿದ್ದ ವಸ್ತುಗಳಲ್ಲಿ ಹೈಡ್ರೋಜನ್ ಅನ್ನು ಹೊರದೂಡಿ ಬಿಡುತ್ತದೆ. ಹೀಗೆ ಕ್ಲೋರಿನು ಮೇಣದಲ್ಲಿ ಸೇರಿಕೊಂಡಿದೆ. ಅಲ್ಲಿ ಎಣ್ಣೆ ಇಲ್ಲ, ಬದಲಿಗೆ ಕಾರ್ಬನ್ ಕ್ಲೋರಿನು ಸಂಯುಕ್ತವಿದೆ. ಇದು ಉರಿದಾಗ ಕ್ಲೋರಿನ್ ಬಿಡುಗಡೆಯಾಗುತ್ತದೆ. ಈ ಕ್ಲೋರಿನ್ನೇ ಕಣ್ಣನ್ನು ಉರಿಸುತ್ತಿದೆ ಎಂದು ದುಮಾಸ್ ತೀರ್ಮಾನಿಸಿದ್ದ. ಇದು ಸಾಕಷ್ಟು ಸುದ್ದಿ ಮಾಡಿತು, ಚರ್ಚೆಗೂ ಕಾರಣವಾಯಿತು. ಏಕೆಂದರೆ ಆಗ ಅಣು ಬದಲಿಕೆ ಆಗಬಹುದೆನ್ನುವ ಕಲ್ಪನೆಯೂ ಇರಲಿಲ್ಲ. ಇಂದು ಇದು ರಾಸಾಯನಿಕ ವಿಜ್ಞಾನದಲ್ಲಿ ಸರ್ವೇಸಾಮಾನ್ಯವಾದ ತತ್ವ, ಹಾಗೂ ಅದರ ಆಧಾರದಲ್ಲಿಯೇ ಸಹಸ್ರಾರು ರಾಸಾಯನಿಕ ಕ್ರಿಯೆಗಳನ್ನು ವಿಜ್ಞಾನಿಗಳು ಕೈಗೊಳ್ಳುತ್ತಿದ್ದಾರೆ. ಹೀಗೆ ಕೇವಲ ವಸ್ತುಗಳನ್ನು ಶೋಧಿಸುವುದರಷ್ಟೇ ಅಲ್ಲದೆ ಅವುಗಳ ಸ್ವರೂಪ, ರಚನೆ ಮೊದಲಾದವುಗಳ ಬಗ್ಗೆ ಹಲವಾರು ಮೂಲಭೂತ ತತ್ವಗಳನ್ನು ಮನವರಿಕೆ ಮಾಡಿಸಿಕೊಟ್ಟ ಜೀನ್ ಆಂದ್ರೆ ದುಮಾಸ್ ಹುಟ್ಟಿದ ದಿನ ಜುಲೈ 14.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮಾ, ಶ್ರೀಮತಿ ಅಮೃತೇಶ್ವರಿ ಬಿ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 411ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಿಲ್ಟಿಂಗ್, ಹೂಳು ತುಂಬುವಿಕೆ. ಸೊ ನೀರಿನಲ್ಲಿರುವ ಮಣ್ಣಿನ ನಯವಾದ ಕಣಗಳು ಜರಿ, ನದಿ, ಸರೋವರ ಅಥವಾ ನೆರೆ ಪ್ರದೇಶಗಳಲ್ಲಿ ಶೇಖರವಾಗುತ್ತವೆ. ಕೆಲವೊಮ್ಮೆ ಡ್ಯಾಮ್ಗಳಲ್ಲಿಯೂ ಸಹ ಶೇಖರವಾಗುತ್ತದೆ. ಮಣ್ಣಿನ ಕಣಗಳನ್ನು ಹೊತ್ತು ರಭಸವಾಗಿ ಹರಿಯುತ್ತಿರುವ ನೀರಿನ ವೇಗವು ಕಡಿಮೆಯಾದಾಗ ಮಣ್ಣಿನ ಕಣಗಳು ಹರಿಯುವ ನೀರಿನ ತಳದಲ್ಲಿ ಸಂಗ್ರಹವಾಗುತ್ತವೆ. ಅಥವಾ ಸಣ್ಣ ಜರಿಗಳು ಹೊತ್ತು ತರುವ ಮಣ್ಣಿನ ಕಣಗಳು ಸರೋವರಗಳ ತಳಗಳಲ್ಲಿ ನಿಧಾನವಾಗಿ ಸಂಗ್ರಹವಾಗುತ್ತವೆ. ಇದೇ ಹೂಳು ತುಂಬುವಿಕೆ. ಇದೊಂದು ನೈಸರ್ಗಿಕ ಭೂವೈಜ್ಞಾನಿಕ ಕ್ರಿಯೆ. ಈ ಹೂಳು ತುಂಬುವುದು ಗಂಗಾ ನದಿಯ ಬಯಲಿನಲ್ಲಿರುವ ನಾಗರಿಕತೆಗೆ ಕಾರಣವಾಗಿದೆ. ಅದೇ ರೀತಿ ಸಿಂಧೂ ನದಿಯ ಬಯಲಿನಲ್ಲಿಯೂ ಸಹ ಈ ಹೂಳು ತುಂಬಿಕೆಯಿಂದ ಮಣ್ಣು ಫಲವತ್ತಾಗಿ ಅಲ್ಲಿ ನಾಗರಿಕತೆಯು ಹುಟ್ಟಿಕೊಂಡಿದೆ. ಈ ಸತ್ವಯುತ ಮಣ್ಣಿನಲ್ಲಿ ಆಗಿನ ಜನರು ಅಲ್ಲಿ ಬೆಳೆಗಳನ್ನು ಬೆಳೆದು ಬದುಕುತ್ತಿದ್ದರು. ಹೂಳು ಸಂಗ್ರಹಣೆಯ ದ್ವೀಪ ಅಥವಾ ಇತರ ಭೂದೃಶ್ಯಗಳ ರಚನೆಗೆ ಕಾರಣವಾಗುತ್ತವೆ. ಈ ನೈಸರ್ಗಿಕ ಕ್ರಿಯೆ ಅತ್ಯಂತ ನಿಧಾನವಾಗಿ ಸಾಗುತ್ತದೆ. ಹೂಳು ಸಂಗ್ರಹಣೆಯು ಮಾನವ ಚಟುವಟಿಕೆಗಳಿಂದ ಉಂಟಾಗುತ್ತದೆ. ಇತ್ತೀಚೆಗೆ ಮಾನವರ ಚಟುವಟಿಕೆಗಳು ಹೂಳು ಸಂಗ್ರಹಣೆಯನ್ನು ತೀವ್ರಗೊಳಿಸುತ್ತಿವೆ. ತೀವ್ರ ಅರಣ್ಯನಾಶ, ಅವೈಜ್ಞಾನಿಕ ಕೃಷಿ ವಿಧಾನ ಹಾಗೂ ಕೃಷಿಯ ಭೂಮಿಯಲ್ಲಿ ಬದುಗಳನ್ನು ನಿರ್ಮಿಸುವುದು, ಇಳಿಜಾರಿನಲ್ಲಿ ಸೂಕ್ತ ಕೃಷಿ ಕ್ರಮಗಳನ್ನು ಅನುಸರಿಸದಿರುವುದು ಇದಕ್ಕೆ ಕಾರಣ. ತೀವ್ರವಾದ ಹೂಳು ಸಂಗ್ರಹಣೆಗೆ ಮುಖ್ಯ ಕಾರಣಗಳು. ಹೂಳಿನ ಸಂಗ್ರಹದಿಂದ ಜಲ ಆಕಾರಗಳು ಮಾತ್ರ ಸಣ್ಣದಾಗುತ್ತದೆ. ಜಲ ಆಕಾರಗಳು ನೀರು ಹಿಡಿದಿಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಮಳೆಗಾಲದಲ್ಲಿ ಪ್ರವಾಹಗಳು ಹಾಗೂ ಶುಷ್ಕ ಕಾಲಗಳಲ್ಲಿ ಬರಗಾಲಗಳು ಹೆಚ್ಚುತ್ತವೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 5,000 ಮಿಲಿಯನ್ ಟನ್ಗಳಷ್ಟು ಮಣ್ಣು ನಷ್ಟವಾಗುತ್ತಿದೆ. ಇದಕ್ಕೆ ಕಾರಣ ಮುಖ್ಯವಾಗಿ ಕಾಡುಗಳನ್ನು ಕಡಿಯುವುದು. ಇದರಲ್ಲಿ ಸುಮಾರು 10% ಹೂಳು ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗಿ ಅಣೆಕಟ್ಟುಗಳ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಹೀಗಾಗಿ ಬೆಳೆಗಳಿಗೆ ನೀರು ಕಡಿಮೆಯಾಗುವ ಸಾಧ್ಯತೆ ಇದೆ. 1-2%ನಷ್ಟು ನೀರು ಕಡಿಮೆ ಆಗುತ್ತದೆ. ಝರಿ ನದಿಗಳಲ್ಲಿ ಸುಮಾರು 61%ನಷ್ಟು ಮಣ್ಣು ಸಾಗುತ್ತಾ ಹೆಚ್ಚಿನ ಭಾಗ ನದಿಗಳ ಸಂಗ್ರಹವಾಗುತ್ತದೆ. ಸುಮಾರು 29%ನಷ್ಟು ಮಣ್ಣು ಸಮುದ್ರ ತಳವನ್ನು ಸೇರುತ್ತದೆ. ನದಿಗಳಲ್ಲಿ ಹೂಳು ಸಂಗ್ರಹಣೆಯಾದಾಗ ತಳವು ಎತ್ತರವಾಗುತ್ತದೆ. ಭಾರತದ ನದಿಗಳಲ್ಲಿ ಪ್ರವಾಹಗಳು ಆಗಾಗ್ಗೆ ತಲೆದೂರಲು ಹೂಳು ಸಂಗ್ರಹಣೆಯೇ ಮುಖ್ಯ ಕಾರಣವಾಗಿದೆ. ಹೂಳು ಸಂಗ್ರಹವಾದಂತೆ ನದಿಯ ಡೆಪ್ತ್ ಕಡಿಮೆಯಾಗುತ್ತದೆ. ನದಿಯ ಡೆಪ್ತ್ ಕಡಿಮೆಯಾದಾಗ ಪ್ರವಾಹ ಬಂದಾಗ ನೀರು ನದಿಯಿಂದ ಹೊರಬಂದು ಸಿಟಿಗಳನ್ನು ಮುಳುಗಿಸುತ್ತವೆ ಅಥವಾ ಹಳ್ಳಿಗಳನ್ನು ಮುಳುಗಿಸುತ್ತವೆ. ಸಿಲ್ಟು ಬಹಳ ಮುಖ್ಯವಾಗಿದೆ. ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳಲ್ಲಿ ಪ್ರವಾಹದ ಉಪದ್ರವ ಹೆಚ್ಚು. ಇದಕ್ಕೆ ಒಂದು ಮುಖ್ಯ ಕಾರಣ ಎಂದರೆ ಅಲ್ಲಿ ಹೂಳು ತುಂಬುವಿಕೆ. ಈ ನದಿಗಳಲ್ಲಿ ತಳಭಾಗಗಳು ಹೂಳಿನಿಂದಾಗಿ ಕೆಲವು 15 ಸೆಂಟಿಮೀಟರ್ಗಳಿಂದ ಹಿಡಿದು 15 ಮೀಟರ್ಗಳವರೆಗೆ ಎತ್ತರವಾಗಿದ್ದು ಕಂಡುಬಂದಿದೆ. ರಾಷ್ಟ್ರೀಯ ಪ್ರವಾಹ ಸಮಿತಿಯು ದಿಬ್ರುಗಢ ಪ್ರದೇಶದಲ್ಲಿ ಹರಿಯುವ ಬ್ರಹ್ಮಪುತ್ರದ ತಳವು 1913-1978 ಪ್ರತಿ 10 ವರ್ಷಗಳಿಗೆ ವರ್ಷಕ್ಕೆ ಸರಾಸರಿ 30 ಸೆಂಟಿಮೀಟರ್ಗಳಷ್ಟು ಏರಿರುವುದನ್ನು, ಈ ಒಟ್ಟು 65 ವರ್ಷಗಳ ಅವಧಿಯಲ್ಲಿ ನದಿಯ ತಳವು 1.9 ಮೀಟರ್ಗಳಷ್ಟು ಏರಿರುವುದನ್ನು ದಾಖಲಿಸಿದೆ. ಇಲ್ಲಿ ಬ್ರಹ್ಮಪುತ್ರ ನದಿಗೆ ಸುಮಾರು 3,200 ಕಿಲೋಮೀಟರ್ನಷ್ಟು ಏರಿಯವನ್ನು ನಿರ್ಮಿಸಲಾಗಿದೆ. ಗಂಗಾ ನದಿಯ ಉಪನದಿಯಾದ ಕೋಶಿ ಭಾರತದ ಈಶಾನ್ಯ ದಿಕ್ಕಿನಲ್ಲಿ ಹರಿಯುತ್ತದೆ. ಇಲ್ಲಿ ತಳವೂರಿರುವ ಹೂಳಿನಿಂದಾಗಿ ನದಿಯ ಹರಿವು ಬದಲಾಗಿದೆ. ಈ ನದಿಯ ತಳವು ಸಂಗ್ರಹವಾಗುವ ಸುಮಾರು 95 ಮಿಲಿಯನ್ ಘನಮೀಟರ್ಗಳಷ್ಟು ಹೆಚ್ಚಾಗಿರುವ ಹೂಳಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರುತ್ತಿದೆ. ನದಿಯ ಮಧ್ಯೆ ಹಾಕಿದ ತಡೆ ಬ್ಯಾರೇಜಿಯು ಕೆಳ ಹರಿವಿಗೆ ಹೂಳು ಸಂಗ್ರಹಣೆಯು ಕಡಿಮೆ ಮಾಡಿದರೂ ಮೇಲ್ಹರಿವಿನಲ್ಲಿ ಹೂಳು ಸಂಗ್ರಹಣೆ ಹೆಚ್ಚಾಗಿದೆ. ಭಾರತದಲ್ಲಿ ಹರಿಯುವ ಅನೇಕ ನದಿಗಳ ಪಾತ್ರ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತದೆ. ಕೆಲವು ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ಹೂಳು ಅಣೆಕಟ್ಟಿನ ಜೀವನದ ಅವಧಿಯನ್ನು ಸುಮಾರು 20-30% ಕಡಿಮೆ ಮಾಡಿದೆ. ಹೂಳು ಸಂಗ್ರಹಣೆಯ ಸಮಸ್ಯೆಯನ್ನು ಕಡಿಮೆ ಮಾಡಲು ಹಲವು ವಿಧಾನಗಳಿವೆ. ಸರೋವರಗಳು, ಕೆರೆಗಳು ಹಾಗೂ ಇತರ ಸಣ್ಣ ನದಿಗಳು ತಳದಲ್ಲಿ ಸಂಗ್ರಹವಾಗಿರುವ ಹೂಳನ್ನು ಯಾಂತ್ರಿಕ ವಿಧಾನಗಳಿಂದ ಮೇಲೆತ್ತುವುದು ಹಾಗೂ ಅದನ್ನು ಕೃಷಿಗಳಿಗೆ ಉಪಯೋಗಿಸಬಹುದು. ಇದೊಂದು ಸಾಂಪ್ರದಾಯಿಕ ವಿಧಾನ. ಹಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ವಿಧಾನವನ್ನು ಬಳಸುತ್ತಾರೆ. ಗ್ರಾಮಸ್ಥರೆಲ್ಲರೂ ಸೇರಿ ಶ್ರಮದಾನ ಮಾಡಿ ಹೂಳೆತ್ತಿ ಹೂಳನ್ನು ತಮ್ಮ ಕೃಷಿ ಭೂಮಿಗಳಿಗೆ ಬಳಸಿಕೊಳ್ಳುವುದು ಹಿಂದಿನಿಂದಲೂ ಬಂದ ವಾಡಿಕೆ. ಇಂದು ಈ ವಿಧಾನವನ್ನು ಅತಿ ಕಡಿಮೆಯಾಗಿ ಬಳಸುತ್ತಿದ್ದಾರೆ. ಕಾರಣವೇನೆಂದರೆ ಇದಕ್ಕೆ ತಗಲುವ ಶ್ರಮ ಅಧಿಕ. ಒಂದು ಲೆಕ್ಕದ ಪ್ರಕಾರ ಹೂಳೆತ್ತುವ ಹೊಸ ಕೆರೆಯನ್ನು ನಿರ್ಮಿಸುವುದಕ್ಕಿಂತ ದುಬಾರಿ. ನೀರಿನ ಆಕಾರಗಳ ಸುತ್ತಲೂ ಸಸ್ಯಗಳನ್ನು ಬೆಳೆದು ನೀರಿಗೆ ಹರಿವು ಹೂಳನ್ನು ತಡೆಯುವುದು ಸೂಕ್ತ ಮಣ್ಣು ನಿರ್ವಹಣೆಯ ವಿಧಾನ ಅನುಸರಿಸುವುದು ಮುಂತಾದ ಕ್ರಮಗಳಿಂದ ಹೂಳು ಸಂಗ್ರಹಣೆಯನ್ನು ಕಡಿಮೆ ಮಾಡಬಹುದಾಗಿದೆ. ಸಿಂಗಲ್ ಸೆಲ್ ಪ್ರೋಟೀನ್, ಏಕಕೋಶೀಯ ಪ್ರೋಟೀನ್, ಏಕಕೋಶ ಜೀವಿಗಳ ಉತ್ಪಾದಿಸುವ ಪ್ರೋಟೀನ್, ಉದಾಹರಣೆಗೆ ಕಚ್ಚಾ ತೈಲ, ಸೆಲ್ಯುಲೋಸ್, ಆಹಾರ ಸಂಸ್ಕರಣೆಗಳಲ್ಲಿ ಉಂಟಾಗುವ ತ್ಯಾಜ್ಯ, ಇವುಗಳ ಮೇಲೆ ಬೆಳೆಯುವ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳ ಉತ್ಪಾದಿಸುವ ಪ್ರೋಟೀನ್, ಈ ಪ್ರೋಟೀನ್ಗಳನ್ನು ಜಾನುವಾರುಗಳು ಮೇವಿನಲ್ಲಿ ಸೇರಿಸಿ ಮೇವಿನ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸುತ್ತಾರೆ. ಸಿಂಕ್, ಕನ್ನಡದಲ್ಲಿಯೂ ಸಿಂಕ್ ಅಥವಾ ಬಚ್ಚಲು ಅಥವಾ ರೊಚ್ಚು ತಟ್ಟೆ. ಪರಿಸರ ಶಾಸ್ತ್ರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಸ್ಥಾನಾಂತರಗೊಳ್ಳುವ ಟ್ರಾನ್ಸ್ಲೇಟೆಡ್ ಪದಾರ್ಥವನ್ನು ಗ್ರಹಿಸುವ ಸ್ಥಳ. ವಾಯುಮಾಲಿನ್ಯದಲ್ಲಿ ವಾಯುಮಾಲಿನ್ಯಕಾರಕಗಳನ್ನು ವಾತಾವರಣದಿಂದ ತೆಗೆಯುವ ವಿಧಾನ ಅಥವಾ ಸ್ಥಳ. ಉದಾಹರಣೆಗೆ, ಗಾಳಿಯಲ್ಲಿರುವ ಕಾರ್ಬನ್ ಮಾನಾಕ್ಸೈಡನ್ನು ಹೀರಿಕೊಳ್ಳುವ ಮಣ್ಣಿಗೆ ಸಿಂಕ್ ಎಂದು ಹೇಳುತ್ತಾರೆ. ಅಂತೆಯೇ ವಾಯುಮಾಲಿನ್ಯಕಾರಕವಾದ ಗಂಧಕದ ಡೈಆಕ್ಸೈಡನ್ನು ಗಂಧಕದ ಟ್ರೈಆಕ್ಸೈಡ್ ಮತ್ತು ಸಲ್ಫೇಟ್ ಆಗಿ ಪರಿವರ್ತಿಸುವ ವಿಧಾನವನ್ನು ಸಿಂಕ್ ಎಂದು ಹೇಳುತ್ತಾರೆ. ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಹೀರುವ ಸಸ್ಯಗಳು, ಸಮುದ್ರದ ನೀರು, ಇವುಗಳನ್ನು ಸಿಂಕ್ ಎಂದು ಹೇಳುತ್ತಾರೆ. ಸಿಂಕ್ ಪದವನ್ನು ಜಾಗತಿಕ ತಾಪ ಏರಿಕೆ ಮತ್ತು ವಾಯುಗುಣ ಬದಲಾವಣೆಗಳಂತಹ ವಿದ್ಯಮಾನಗಳಲ್ಲಿ ವಾಯುಮಲಿನಕಾರಕಗಳನ್ನು ಹೀರುವ ಕ್ರಿಯೆಗಳಿಗೆ ಅಥವಾ ಪದಾರ್ಥಗಳಿಗೆ ಬಳಸುವುದು ಇತ್ತೀಚೆಗೆ ಹೆಚ್ಚಾಗಿದೆ. ಎರಡನೆಯ ಅರ್ಥ, ಮಾಲಿನ್ಯ ಅಧ್ಯಯನದಲ್ಲಿ ದ್ರವ ತ್ಯಾಜ್ಯಗಳನ್ನು ಚರಂಡಿಗಳಿಗೆ ಸೇರಿಸುವ ಸ್ಥಳ ರೊಚ್ಚು ತಟ್ಟೆ ಎಂದು ಹೇಳುತ್ತಾರೆ. ಸ್ಲಡ್ಜ್, ಕನ್ನಡದಲ್ಲಿ ರಾಡಿ. ಭೂವಿಜ್ಞಾನದಲ್ಲಿ ನದಿಗಳ ತಳದಲ್ಲಿ ಅಥವಾ ಸಮುದ್ರದ ತಳದಲ್ಲಿ ಸಂಗ್ರಹವಾಗಿರುವ ನಯವಾದ ಮೃದುವಾದ ಮಣ್ಣಿನ ಶೇಖರಣೆ. ಇದರಲ್ಲಿ ಜೈವಿಕ ಪದಾರ್ಥಗಳು, ಹೂಳು, ಜೇಡಿ ಮತ್ತು ಮರಳುಗಳಿರುತ್ತವೆ. ರಾಡಿಯಲ್ಲಿ ಸಾಕಷ್ಟು ನೀರಿನ ಅಂಶವಿರುವುದರಿಂದ ಇದು ಅರೆದ್ರವ ರೂಪದಲ್ಲಿರುತ್ತದೆ. ಎರಡನೇ ಅರ್ಥ, ಮಾಲಿನ್ಯ ಅಧ್ಯಯನದಲ್ಲಿ ತ್ಯಾಜ್ಯ ಜಲ ಸಂಸ್ಕರಣದಲ್ಲಿ ಹೊರತೆಗೆಯುವ ಘನ ಪದಾರ್ಥ. ಇದರಲ್ಲಿ ಆಹಾರ ಪದಾರ್ಥಗಳು, ಮಲ, ಹೂಳು, ಮರಳು, ಎಲೆಗಳು ಇತ್ಯಾದಿಗಳಿರುತ್ತವೆ. ಇದನ್ನು ಕೃಷಿಯಲ್ಲಿ ಗೊಬ್ಬರವಾಗಿ ಬಳಸುತ್ತಾರೆ. ಸ್ಲರಿ, ಕಣಕ ಎಂದು ಕನ್ನಡದಲ್ಲಿ ಹೇಳಬಹುದು. ಜೈವಿಕ ಅನಿಲ ಘಟಕದಲ್ಲಿ ಜೈವಿಕ ಅನಿಲ ಉತ್ಪಾದನೆಯ ನಂತರ ಉಳಿಯುವ ಜೈವಿಕ ಪದಾರ್ಥ. ಇದು ಅರೆ ದ್ರವ ರೂಪದಲ್ಲಿರುತ್ತದೆ. ಪೋಷಕಾಂಶಗಳಿಂದ ಶ್ರೀಮಂತವಾದ ಈ ಕಣಕವನ್ನು ಕೃಷಿ ಭೂಮಿಗಳಿಗೆ ಗೊಬ್ಬರವಾಗಿ ಬಳಸುತ್ತಾರೆ. ಅನಿಲ ಉತ್ಪಾದನೆಯಲ್ಲಿ ಕಳೆ ಬೀಜಗಳು ಜೀರ್ಣವಾಗಿರುವ ಕಾರಣ ಈ ಗೊಬ್ಬರವನ್ನು ಕೃಷಿ ಭೂಮಿಯಲ್ಲಿ ಬಳಸುವುದರಿಂದ ಕಳೆ ಹಾವಳಿ ಕಡಿಮೆಯಾಗುತ್ತದೆ. ಎರಡನೇ ಅರ್ಥ, ಕೃಷಿ ವಿಜ್ಞಾನದಲ್ಲಿ ಕೊಟ್ಟಿಗೆಯಲ್ಲಿ ಜಾನುವಾರುಗಳ ಸಗಣಿ ಗಂಜಲಗಳ ಸೇರಿ ಉಂಟಾಗುವ ಅರೆದ್ರವ ರೂಪಿ ಮಿಶ್ರಣ. ಇದರಲ್ಲಿ ಮಳೆ ನೀರು ಅಥವಾ ಜಾನುವಾರುಗಳನ್ನು ತೊಳೆದ ನೀರು ಮಿಶ್ರಣವಾಗಿರುತ್ತದೆ. ಇದನ್ನು ಕಸಕಡ್ಡಿಗಳೊಂದಿಗೆ ಬೆರೆಸಿ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸುತ್ತಾರೆ. ಇದನ್ನು ತೊಟ್ಟಿಗಳಲ್ಲಿ ಶೇಖರಿಸಿ ನೀರನ್ನು ಬೆರೆಸಿ ಸಾರರಿಕ್ತಗೊಳಿಸುತ್ತಾರೆ. ಅನಂತರ ಕೊಳವೆಗಳ ಮೂಲಕ ಕೃಷಿ ಭೂಮಿಗೆ ಹಾಯಿಸುತ್ತಾರೆ. ಇದರಲ್ಲಿ ಸಾರಜನಕ, ಫಾಸ್ಫೇಟ್, ಪೊಟ್ಯಾಶ್ಗಳು ವಿಫಲವಾಗಿರುತ್ತವೆ. ಇವುಗಳ ಪ್ರಮಾಣವು ಜಾನುವಾರುಗಳ ವಿಧ, ಅವುಗಳನ್ನು ತಿನ್ನುವ ಮೇವು, ಮಿಶ್ರಣವಾಗಿರುವ ನೀರಿನ ಪ್ರಮಾಣ ಇತ್ಯಾದಿಯನ್ನು ಅವಲಂಬಿಸಿರುತ್ತದೆ. ಮೂರನೆಯ ಅರ್ಥ, ಬೀಜೋಪಚಾರಕ್ಕೆ ಬಳಸುವ ರಾಸಾಯನಿಕಗಳ ಗಟ್ಟಿಯಾದ ವಿಳಂಬನೆ, ಸಸ್ಪೆನ್ಷನ್ ಅಂದರೆ ರಾಸಾಯನಿಕ ಕಣಕ. ನಾಲ್ಕನೆಯ ಅರ್ಥ, ಮಾಲಿನ್ಯ ಅಧ್ಯಯನದಲ್ಲಿ ನೀರಿನಲ್ಲಿ ಸಾಕಷ್ಟು ಘನಕಣಗಳು ಕಲೆತಾಗ ಉಂಟಾಗುವ ಅರೆಘನ ಸ್ಥಿತಿ. ಉದಾಹರಣೆಗೆ, ಜೇಡಿ ಕಣಗಳು, ನಾರು, ಲೋಹಗಳ ಪುಡಿ ನೀರಿನಲ್ಲಿ ಮಿಶ್ರಣಗೊಂಡು ಉಂಟಾಗುವ ಕಣಕ. ಸ್ಮಾಗ್, ಕನ್ನಡದಲ್ಲಿಯೂ ಸ್ಮಾಗ್, ಹೊಗೆಯಿಂದ ಅಧಿಕವಾದ ಮಲಿನಗೊಂಡ ಕವಳ ಅಥವಾ ಮಂಜು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಉಷ್ಣತಾ ವಿಲೋಮಗಳು, ಟೆಂಪರೇಚರ್ ಇನ್ವರ್ಷನ್ನಿಂದ ಸ್ಮಾಗ್ ಉಂಟಾಗುತ್ತದೆ. ಈ ಪದವನ್ನು ಅಶ್ರುಕಾರಕ ಮಬ್ಬಿಗೆ ಬಳಸುತ್ತಾರೆ. ಉಷ್ಣತಾ ವಿಲೋಮಗಳ ಸ್ಥಿತಿಯಲ್ಲಿ ಪ್ರಖರವಾದ ಸೂರ್ಯನ ಬೆಳಕಿನ ಪ್ರಭಾವದಲ್ಲಿ ವಾಹನಗಳಿಂದ ಹೊರಬರುವ ಮಲಿನಕಾರಕಗಳ ಉತ್ಸರ್ಜಕಗಳು ದ್ಯುತಿ ರಾಸಾಯನಿಕ ಕ್ರಿಯೆಗೊಳಪಡುತ್ತವೆ. ಇದರಿಂದ ಅಶ್ರುಕಾರಕ ಮಬ್ಬು ಕವಿಯುತ್ತದೆ. ಈ ಮಬ್ಬಿಗೆ ದ್ಯುತಿ ರಾಸಾಯನಿಕ ಸ್ಮಾಗ್ ಅಥವಾ ಆಕ್ಸಿಡಿಕ ಸ್ಮಾಗ್ ಎಂದು ಹೇಳುತ್ತಾರೆ. ಸ್ಮಾಗ್ ಎಂಬ ಪದ 1905 ಬೆಳಕಿಗೆ ಬಂತು. 1952 ಮತ್ತು 1962 ಸ್ಮಾಗ್ಗೆ ಸಂಬಂಧಿಸಿದ ಎರಡು ಸಂಗತಿಗಳು ಲಂಡನ್ ನಗರಗಳಲ್ಲಿ ನಡೆದವು. ಥೇಮ್ಸ್ ನದಿ ಕಣಿವೆಯಲ್ಲಿ ಶೇಖರವಾದ ಕವಳವು ವಾಯುಮಾಲಿನ್ಯಕಾರಕಗಳ ಜೊತೆ ಸೇರಿ ಸ್ಮಾಗ್ ಉಂಟಾಯಿತು. 1992 ಸುಮಾರು 4 ಹಾಗೂ 1962 ಸುಮಾರು 5 ಸತತವಾಗಿ ಕಾಣಿಸಿಕೊಂಡ ಸ್ಮಾಗ್ 1952ರಲ್ಲಿ 4,000 ಜನರು, 1962ರಲ್ಲಿ 700 ಜನರನ್ನು ಬಲಿ ತೆಗೆದುಕೊಂಡಿತು. ಜೀವಿಗಳಿಗೆ ವಿಶೇಷವಾಗಿ ಸ್ಮಾಗ್ ಮಾನವನ ಆರೋಗ್ಯಕ್ಕೆ ಮಾರಕವಾಗಿದೆ. ಸ್ಮಾಗ್ ಎನ್ನುವುದು ಸ್ಮೋಕ್ ಹಾಗೂ ಫಾಗ್ ಇವೆರಡರ ಮಿಶ್ರಣವಾಗಿದೆ. ಸ್ಮೋಕ್ ಕಂಟ್ರೋಲ್ ಝೋನ್, ಹೊಗೆ ನಿಯಂತ್ರಣ ವಲಯ. ಚಿಮಣಿಗಳಿಂದ ಹೊಗೆಯನ್ನು ವಾತಾವರಣಕ್ಕೆ ಬಿಡುವುದನ್ನು ನಿಷೇಧಿಸಲಾದ ಪ್ರದೇಶ. ಸಾಮಾನ್ಯವಾಗಿ ನಗರದ ಜನಬಿಡ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಹೊಗೆಯನ್ನು ಹೊರಬಿಡುವಂತಿಲ್ಲ. ಕೈಗಾರಿಕೆಗಳು ಹೆಚ್ಚಾಗಿರುವ ಕಡೆ ಇಂಥ ವಲಯಗಳನ್ನು ಪ್ರತ್ಯೇಕಿಸಿರುತ್ತಾರೆ. ಹೊಗೆ ನಿಯಂತ್ರಣ ವಲಯಗಳು ನಿರ್ಮಾಣದಿಂದ ಅನೇಕ ನಗರದ ಪ್ರದೇಶಗಳಲ್ಲಿ ವಾತಾವರಣವನ್ನು ಸುಧಾರಿಸಲು ಸಾಧ್ಯವಾಗಿದೆ. ಅನೇಕ ದೇಶಗಳು ಗಾಳಿಯಲ್ಲಿ ಕಣಾಂಶಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಆರೋಗ್ಯಕ್ಕೆ ಅಪಾಯಕಾರಿಯಾದ ಸ್ಮಾಗ್ ಉಂಟಾಗುವುದನ್ನು ಕಡಿಮೆ ಮಾಡಲು ಶುಭ್ರವಾಯು ಕಾಯ್ದೆಯನ್ನು ಜಾರಿಗೊಳಿಸಿವೆ. ಇಲ್ಲಿಗೆ 411ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ಪ್ರಥಮಾಶ್ವಾಸದ 139ನೇ ಪದ್ಯ. ಆ ಪದ್ಯ ಹೀಗಿದೆ. ಬೆಸನೇನೇಗೈವುದು ನಿನಗೊಸದೆ ನಮ್ ಕುಡುವುದೆಂದೊಡೆಂದಳ್ ಮಕ್ಕಳ್ ಹೊಸಗೆ ನನಗೀವುದು ನಿನ್ನೆಸಗದ ಮಸಕ ಮನೆ ಪೋಲ್ವ ಮಗನಂ ಮಘವಾ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಬೆಸನ್ ಏಂ ಏಗೈವುದೋ ನಿನಗೆ ಹೊಸದು ಏನಂ ಕುಡುವುದೋ ಎಂದೊಡೆ ಎಂದಳ್ ಮಕ್ಕಳ್ ಹೊಸಗೆಯಂ ಎನಗೆ ಈವುದು ನಿನ್ನ ಎಸಕದ ಮಸಕ ಮನೆ ಪೋಲ್ವ ಮಗನಂ ಮಘವಾ. ದೇವೇಂದ್ರ ಬಂದು ಬೆಸನೇನ್ ಏನಪ್ಪಣೆ ಹೇಗೆಯುವುದು ಏನು ಮಾಡಬೇಕೋ ನಿನಗೆ ಹೊಸದು ಏನನ್ನು ಕೊಡುವುದು ನಿನಗೆ ಪ್ರೀತಿಯಿಂದ ಏನನ್ನು ಕೊಡುವುದು ಎಂದು ಕೇಳ್ತಾರೆ. ಅಂದರೆ ಪ್ರತ್ಯಕ್ಷನಾದಂತಹ ದೇವೇಂದ್ರ ಬಹಳ ಸಂಪ್ರೀತಿಯಿಂದ ಏನಪ್ಪಣೆ ತಾವು ಅಪ್ಪಣೆ ಕೊಡಬೇಕು ನಾನು ಕೊಡ್ತೇನೆ ಇರುವ ರೀತಿಯಲ್ಲಿ ಅಷ್ಟು ಸಲುಗೆಯಿಂದ ಇಂದ್ರ ಕೇಳ್ತಾನೆ. ಅಂದರೆ ಯಾಕಂದರೆ ತಪಸ್ಸಿನಿಂದ ಅವಳು ಮೆಚ್ಚಿಸಿದಳು. ಆ ತಪಸ್ಸಿನ ಪ್ರಭಾವ ಆಗಿತ್ತು. ದೇವರೇ ಬಂದು ಏನು ಅಂದರೆ ಭಕ್ತನಲ್ಲಿ ಏನಪ್ಪಣೆ ಎಂದು ಕೇಳುವಷ್ಟು ಕುಂತಿಯ ತಪಸ್ಸಿನ ಪ್ರಭಾವ ಇತ್ತು ಎಂದು ಇದರಿಂದ ಗೊತ್ತಾಗ್ತದೆ. ಬೆಸನೇನು ಅಪ್ಪಣೆ ಏನು ಏನು ಗೈಯುವುದು ಏನು ಕೊಡಬೇಕು ಏನು ಮಾಡಬೇಕು ನಿನಗೆ ಹೊಸದೇನು ಕೊಡುವುದು ನಿನಗೆ ಪ್ರೀತಿದ ಏನು ಕೊಡಲಿ ಎಂದೊಡೆ ಎಂದಳು. ಮಕ್ಕಳ ಹೊಸಗೆ ಮನಗಿಯುವುದು ಮಕ್ಕಳ ಒಂದು ಸಂತೋಷದ ಸುದ್ದಿಯನ್ನು ನನಗೆ ಕೊಡುವುದು ನಿನ್ನ ಎಸಕದ ಎಸಕಂದ್ರೆ ಪ್ರತಾಪದ ಮಸಕ ಮನೆ ಆಧಿಕ್ಯವನ್ನು ಮಸಕಂದ್ರೆ ಆಧಿಕ್ಯವನ್ನು ಪೋಲುವ ಮಗನಂ ಮಘವಾ. ನಿನ್ನ ಪ್ರತಾಪದ ಆಧಿಕ್ಯವನ್ನು ಹೆಚ್ಚಳವನ್ನು ಹೋಲುವಂತಹ ಮಗನನ್ನೇ ಮಘವಾ ಅಂದರೆ ದೇವೇಂದ್ರ ಅಂತಹ ಮಗನನ್ನೇ ಕೊಡು ಮಘವಾ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ನಿನ್ನ ಪ್ರತಾಪಕ್ಕೆ ಸಮನಾದಂಥ ಮಗನ್ನು ನನಗೆ ಕೊಡು ಎಂದು ಆಕೆ ಕೇಳಿಕೊಡ್ತಾಳೆ. ನಮಸ್ಕಾರ. ಇದು ಪ್ರಥಮ ಆಶ್ವಾಸ 140ನೇ ಪದ್ಯ. ಆ ಪದ್ಯ ಹೀಗಿದೆ. ಕುಡಿಯುವುದನೇಳು ಮಂ ಉದಿಯುಮಂ ಕುಲಶೈಲ ಕುಳಂಗಳಂ ತಗುಳುದಡರುವುದನೊಂದು ಬಾಳರವಿ ತನ್ನಯ ಸೋಗಿಲ ಮೇಗೆರಾಗದಿಂಪಡರುವುದನಂತೆ ದಿಕ್ಕರಿಗಳಂಬುಜ ಪತ್ರ ಪುಟಾಂಬುವಿಂಬಡಗಡಸಿರೆ ಮಜ್ಜನಂಬುಗಿಪುದಂ ಸತಿ ಕಂಡೋಸದಳ್ಳಿ ಶಾಂತದೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಕುಡಿಯುವುದಂ ಏಳು ಅಂಬುದಿಯುಮಂ ಕುಲಶೈಲ ಕುಳಂಗಳಂ ತಗಳದು ಅಡರುವುದಂ ಒಂದು ಬಾಳರವಿ ತನ್ನಯ ಸೋಗಿಲ ಮೇಗೆ ರಾಗದಿಂ ಪಡರುವುದಂ ಅಂತೆ ದಿಕ್ಕರಿಗಳ ಅಂಬುಜ ಪತ್ರ ಪುಟಾಂಬುವಿಂ ಬೆಳಂಗು ಅಡಸಿರೆ ಮಜ್ಜನಂ ಬುಗಿಪುದಂ ಸತಿ ಕಂಡು ಹೊಸದಳ್ ನಿಶಾಂತದೋಳ್. ಕುಂತಿಗೆ ಬೆಳಗಿನ ಜಾವದಲ್ಲಿ ಈ ಸ್ವಪ್ನ ಬರ್ತದೆ. ಸಾಮಾನ್ಯವಾಗಿ ಬೆಳಗಿನ ಜಾವದಲ್ಲಿ ಆದಂತಹ ಸ್ವಪ್ನ ಸತ್ಯ ಆಗ್ತದೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಆಕೆಗೆ ಇದೇ ಸ್ವಪ್ನಗಳು ಬೆಳಗಿನ ಜಾವದಲ್ಲಿ ಬಂದವು. ಆ ಸ್ವಪ್ನಗಳು ಹೀಗಿದ್ದವಂತೆ. ಕುಡಿಯುವುದಂ ಏಳು ಮಂಬುದಿಯುಂ ಸಪ್ತ ಸಮುದ್ರಗಳು ಇವೆ ಎಂದು ನಾವು ನಂಬುತ್ತೇವೆ. ಅಂದರೆ ಪುರಾಣಗಳ ಕಲ್ಪನೆ. ಆ ಸಪ್ತ ಸಮುದ್ರಗಳನ್ನು ತಾನು ಕುಡಿಯುವಂತಹ ಒಂದು ಕನಸು ಆಕೆಗೆ ಬಂದಿತ್ತು. ಇನ್ನು ಕುಲಶೈಲ ಕುಳಂಗಳಂ ಏಳು ಪರ್ವತಗಳಿವೆ ಎನ್ನುವಂಥ ಒಂದು ಕಲ್ಪನೆ ಇದೆ. ಅಂದರೆ ಪರ್ವತಗಳಲ್ಲಿ ಶ್ರೇಷ್ಠವಾದದ್ದು ಈಗ ಹಿಮಾಲಯ ಈ ಥರದ ಪರ್ವತಗಳು. ಆ ಪರ್ವತಗಳನ್ನು ತಾನು ಹತ್ತುವಂಥದ್ದು ಕುಲಶೈಲ

0: ಅಂಬುಜ ಪತ್ರ ಪುಟಾಂಬುಯಂ ಬೆಡಗು ಅಡಸಿರೆ ಮಜ್ಜನ ಮುಗಿದು. ಈ ದಿಗ್ಗಜಗಳು ತಾವರೆಯ ಎಸಳುಗಳಿಂದ ಮಾಡಿದಂಥ ದೊನ್ನೆಯ ನೀರನ್ನು ಕುಡಿಯುವುದನ್ನು, ಮಜ್ಜನ ಅಂದರೆ ಇದು ಸ್ನಾನ ಎನ್ನುವುದರ್ಥ, ತಾವರೆಯ ಎಲೆಗಳಿಂದ ಮಾಡಿದ ದೊನ್ನೆಯಲ್ಲಿ ದೊನ್ನೆಯಲ್ಲಿರುವಂಥ ನೀರಿನಿಂದ ಮಜ್ಜನ ಮುಗಿಪುದಂ ಸ್ನಾನ ಮಾಡುವುದನ್ನು ಸತಿ ಕಂಡೋಸದಳು ನಿಶಾಂತದೊಳು. ನಿಶಾಂತ ಅಂದರೆ ಬೆಳಗಿನ ಜಾವ, ನಿಶೆಯ ಅಂತ್ಯ. ಮೊದಲನೆಯದು ಏಳು ಸಮುದ್ರಗಳ ನೀರನ್ನು ತಾನು ಕುಡಿಯುವುದನ್ನು, ಆಮೇಲೆ ಏಳು ಪರ್ವತಗಳನ್ನು ತಾನು ಹತ್ತುವುದನ್ನು, ಮತ್ತು ತನ್ನಯ ಮಡಿಲ ಮೇಲೆ ಒಂದು ಎಳೆಯ ಸೂರ್ಯ ಅಲುಗಾಡುತ್ತಿರುವುದನ್ನು, ಹಾಗೆಯೇ ದಿಗ್ಗಜಗಳು ತಾವರೆಯ ಎಸಳಿನಲ್ಲಿರುವಂತಹ ಅಂದರೆ ಎಸಳುಗಳಿಂದ ಮಾಡಿದ ದೊನ್ನೆಯ ನೀರಿನಲ್ಲಿ ಸ್ನಾನ ಮಾಡುವುದನ್ನು ಕೂಡ ಆಕೆ ಕಂಡಳಂತೆ. ಹೀಗೆ ಆ ಕನಸನ್ನು ಆಕೆ ಕಂಡಳು. ಇವೆಲ್ಲವೂ ಕೂಡ ಶುಭ ಚಿಹ್ನೆಗಳನ್ನು ಹೇಳುವಂಥ ಕನಸುಗಳು ಎನ್ನುವುದು ಆ ನಂತರ ನಮಗೆ ಗೊತ್ತಾಗ್ತದೆ. ಆದರೆ ಮೊದಲೇ ಕುಂತಿಗೆ ತನ್ನ ಮಗು ಯಾವ ರೀತಿಯಾಗಿ ಮುಂದೆ ಪರಾಕ್ರಮವಂತನಾಗುತ್ತಾನೆ ಎನ್ನುವುದರ ಸೂಚನೆ ಸಿಗುತ್ತದೆ ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜ್. ಯಾಕೆ ಅಂದ್ರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೇ ಕೊಟ್ರು. ಸೊ ನಂಗೆ ಆರಾಮಾಯ್ತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ನಮಸ್ಕಾರ, ಗುಡ್ ಇವ್ನಿಂಗ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ನಮ್ಮ ಕಡೆ ಸ್ವಲ್ಪ ಹೊರಗಡೆ ಬಿಸಿಲಿದೆ, ಟೀ ಏನೋ ಕುಡಿಬೇಕಂತ ಅನಿಸ್ತಾ ಇದೆ. ಆವಾಗಾಗ ವೆದರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಎನಿವೇ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ, ಇವತ್ತಿನ ಶೋನಲ್ಲಿ ಮಾತಾಡ್ತಾ ಎಂಜಾಯ್ ಮಾಡ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಅಂತ ಕೂಡ ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಅರ್ಜು ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಅಂತಂದರೆ, ಸೊ ನೋಡಿ, ಈಗ ಎಲ್ಲರಿಗೂ ಕೂಡ ಒಂದು ಕ್ರೇಜ್ ಏನಪ್ಪ ಅಂತಂದರೆ, ಸೊ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು, ಫ್ರೆಂಡ್ಸ್ ಜೊತೆಗೆ ಇದ್ದಂತಹ ಟೈಮ್ನ ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇರ್ತಾರೆ. ಈಗೀಗ ಏನಾಗಿದೆ ಅಂತಂದರೆ, ಒಂದು ಕಾನ್ಸೆಪ್ಟು ಎಲ್ಲರ ತಲೆಯಲ್ಲೂ ಕೂಡ ಬಂದುಬಿಟ್ಟಿದೆ. ಸೊ ಈ ಒಂದು ಥೀಮ್ನ ಇಟ್ಕೊಂಡು ಎಲ್ಲರೂ ಕೂಡ ಭೇಟಿ ಆಗ್ತಾ ಇರ್ತಾರೆ, ಆ್ಯಂಡ್ ಹಾಗೆ ಅವರ ಒಂದು ಟೈಮ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಏನಪ್ಪ ಅಂತ ಕೇಳ್ತಾ ಇದ್ದೀರಾ? ಸೊ ಪಾರ್ಟಿ ಮಾಡೋದು, ಈ ಪಾರ್ಟಿ ಮಾಡೋದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂದಾಗಿನಿಂದ ಆ ಒಂದು ಥೀಮ್ನ ಇಟ್ಕೊಂಡು ಸುಮಾರು ಜನ, ಈಗ ಹೆಣ್ಮಕ್ಳು ಕೂಡ ಅಷ್ಟೇ, ಏನು ಕಿಟ್ಟಿ ಪಾರ್ಟಿ ಅಂತೆಲ್ಲ ಮಾಡ್ತಾರೆ, ಮತ್ತು ಫ್ಯಾಮಿಲಿ ಜೊತೆಗೆಲ್ಲ ಸೇರಿಕೊಂಡ್ರೆ ಫ್ಯಾಮಿಲಿ ಪಾರ್ಟಿ ಅಂತ ಮಾಡ್ತಾರೆ, ಜೊತೆಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ವಿ ಅಂತಂದರೆ, ಸೊ ಒಳ್ಳೆ ಕಡೆ ಎಲ್ಲ ಊಟ ಮಾಡೋದು ಅಥವಾ ಚಹಾ ಕುಡಿಯೋದು, ಇದೆಲ್ಲ ಕೂಡ ಒಂದು ಚಿಕ್ಕ ಚಿಕ್ಕ ಪಾರ್ಟಿಗಳಾಗಿರುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರಿ ಅಂತಂದರೆ, ಅಥವಾ ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರಿ ಅಂತಂದರೆ, ಈ ಪಾರ್ಟಿನಲ್ಲಿ ಏನೇನೆಲ್ಲ ಎಂಜಾಯ್ ಮಾಡ್ತೀರಾ, ಆ್ಯಂಡ್ ಜೊತೆಗೆಲ್ಲ ಇದ್ರಿ ಅಂತಂದರೆ ಮಾತುಕತೆ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಗೇಮ್ಸ್ ಆಡೋದು ಅಥವಾ ಈ ಪಾರ್ಟಿನಲ್ಲಿ ಫನ್ ಮಾಡೋದು, ಈ ಥರದ್ದೆಲ್ಲ ಏನೇನು ವಿಷಯಗಳನ್ನ ಪಾರ್ಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಾ, ಅದನ್ನು ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡ್ತಾ ಹೇಳ್ಬೋದು. ಸೊ ಹಾಗಿದ್ರೆ ನೀವು ಕೂಡ ಈ ರೀತಿ ಪಾರ್ಟಿನ ಮಾಡ್ತೀರಾ ಅಂತಂದರೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ ಅಂತಂದರೆ, ನಿಮ್ಮ ಪಾರ್ಟಿ ಸ್ಟೈಲ್ ಯಾವ ರೀತಿ ಇರುತ್ತೆ ಅದನ್ನು ಇವತ್ತಿನ ಶೋನಲ್ಲಿ ಮಾತಾಡ್ತಾ ಹೇಳಿ. ಕರೆ ಮಾಡಬೇಕಾದಂತಹ ಸಂಖ್ಯೆ 9686962799672799, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ನೀವು ಮಾತಾಡ್ತಾ ಇವತ್ತಿನ ಪಾರ್ಟಿ ವಿಷಯದ ಬಗ್ಗೆ ನೀವು ಕೂಡ ಮಾತಾಡಿ ಅಂತ ಹೇಳ್ತಾ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ.
6: ಹಲೋ, ನಮಸ್ತೆ ಶ್ರೀಧರ್ ಅವರೇ.
1: ನಮಸ್ತೆ.
6: ರತ್ನಗಿರಿ ನಗರ. ಶುಭ.
1: ಹಾ ಶುಭ ಅವರು, ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಪ್ಪ. 15 ದಿವಸ ಆಗಿ ಟೂರ್ ಬಿಟ್ಟು ಹೊರಗೆ ಹೋಗಿ ಮನೆಗೆ ಬಂದು ತಲುಪಿದೀವಿ ಇವತ್ತು.
1: ಮತ್ತೆ ಮರಳಿ ನಾಡಿಗೆ ಅಂತ ಬಂದ್ಬಿಟ್ಟಿರೋ ವಾಪಸ್?
6: ಹೌದು, ಮೊಮ್ಮಕ್ಕಳು ನೋಡ್ಲಿಕ್ಕೆ ಹೋಗಿದ್ದೆ ಊರಿಗೆ. ನೋಡ್ಕೊಂಡು ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡಿ ಆಟ ಆಡಿ ಅವ್ರನ್ನ ಆಡಿಸಿ ಪಟ್ಕೊಂಡು ಬಂದ್ವಿ.
1: ಓಕೆ, ಯಾವ ಊರಿಗೆ ಹೋಗಿದ್ದು ಮೇಡಮ್?
6: ಬೆಂಗಳೂರು.
1: ಬೆಂಗಳೂರು, ರಾಜಧಾನಿಗೆ ಹೋಗಿದ್ರಿ. ಹೆಂಗಿತ್ತು ಶಿವಮೊಗ್ಗಕ್ಕೂ ಅಲ್ಲಿ ಬೆಂಗಳೂರಿಗೆ?
6: ವೆದರ್ ಮಾತ್ರ ಅಲ್ಲಿ ಚೇಂಜ್, ಒಂದ್ ದಿನ ಬಿಸಿಲು, ಒಂದ್ ದಿವಸ ಮಳೆ, ಒಂದ್ ಇದು ಎಲ್ಲ. ಅಲ್ಲಿ ಹೋಗಿ ಕೋಲ್ಡ್ ಆಗಿ ಕೆಮ್ಮು ಶೀತ ಜ್ವರ ಮಾಡ್ಕೊಂಡು ವಾಸಿ ಮಾಡ್ಕೊಂಡು ಈಗ ಬಂದಿದ್ವಿ.
1: ಸೊ ಬೈ ಒನ್ ಗೆಟ್ ಒನ್ ಆಫರ್ ತರ
6: ಆಫರ್.
1: ಓಕೆ. ಸೊ ಹಾಗೆ ಶುಭ ಅವ್ರೆ, ಇವತ್ತು ಹೇಳ್ತಾ ಇದ್ವಿ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ರಿ ಅಂತಂದ್ರೆ ಯಾವ ತರ ಪಾರ್ಟಿ ಮಾಡ್ತೀರಾ, ಪಾರ್ಟಿನಲ್ಲಿ ಏನೆಲ್ಲ ವಿಷಯಗಳು ಇನ್ಕ್ಲೂಡ್ ಆಗಿರುತ್ತೆ, ಸೊ ಅದ್ರ ಬಗ್ಗೆ ಹೇಳ್ಬೇಕು.
6: ನಾವು ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಫ್ಯಾಮಿಲಿ ಎಲ್ಲ ಒಟ್ಟಾದ್ವಿ ಅಂದ್ರೆ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಮನೆಯಲ್ಲಿ ರೊಟ್ಟಿ ಬುತ್ತಿ ಚಿತ್ರಾನ್ನ ಒಟ್ಟು ನಮ್ಗೇನ್ ಇಷ್ಟವಾಗಿರುತ್ತೋ ಅದು ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಯಾವ್ದಾದ್ರೊಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಂದು ಕುತ್ಕೊಂಡು ಸುಮಾರಾಗಿ ಅಂದ್ರೆ ನಾವು ಈಗೊಂದು ಸ್ವಲ್ಪ ವರ್ಷಗಳ ಹಿಂದೆ ಶಿರಳಕೊಪ್ಪದಲ್ಲಿ ಇದ್ವಿ. ಅಲ್ಲಿ ಬೆನ್ನಕೇಶ್ವರ ಅಂತ ಹೇಳಿ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಮೈದಾನ ಫೀಲ್ಡ್ ಇದ್ದಂಗಿತ್ತು, ಅಲ್ಲಿ ಮಕ್ಳಿಗೆ ಆಟ ಆಡ್ಲಿಕ್ಕೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವು ಪ್ರತಿ ಶನಿವಾರ ನಾನು ನಮ್ಮ ಮನೆ ಪಕ್ಕದ ಮನೆ ಒಂದೊಬ್ಬರು ನನ್ನ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಅವ್ರಿಗೆ ಆಯ್ತು ಅಂತ ಅವರು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಿಟ್ಟು ಬೇಕಾಗಿದ್ದ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಅಲ್ಲಿ ಹೋಗ್ತಿದ್ವಿ. ಸುಮಾರಾಗಿ ಭಾನುವಾರ ಬೆಳಗ್ಗೆ ಹೋದ್ರೆ ನಾವು ಬರೋದೇ ಸಂಜೆ 6 ಗಂಟೆ ಹೊತ್ತು ಮರುವಾಗನೇ ಬರ್ತಿದ್ವಿ ಮನೆಗೆ. ಅಲ್ಲಿವರೆಗೆ ಎಂಜಾಯ್ ಮಾಡ್ತಿದ್ವಿ ಮಕ್ಳ ಜೊತೆ, ಮನೆ ಬೇಕಾಗಿದ್ದೆಲ್ಲ ಕೊಟ್ಟು ತಿನ್ಸಿ. ಆಮೇಲೆ ಆಟನಷ್ಟೇ, ನಮಗೆ ಆಟ ಮಕ್ಳ ಜೊತೆ ನಲ್ಲಿ ಜೂಟ್ ಆಟ ಆಡೋದು, ಆಮೇಲೆ ಮೈಸೂರು ಗೋಲ್ ಆಡೋದು, ಅಂತ್ಯಕ್ಷರಿ ಆಡೋದು, ಈ ತರ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಮಕ್ಳ ಜೊತೆ ಮೂರ್ತು ಮಕ್ಳ ತರ
1: ಆಗ್ತಿದ್ವಿ.
6: ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಈ ಒಂದು ಈ ಹೇಳ್ಬೇಕು ಅಂದ್ರೆ ಕೋವಿಡ್ ಬಂದೇನಂತೂ ಈ ಇಂತಹ ಕಾರ್ಯಕ್ರಮಗಳದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಮಾಡ್ತೀವಿ ಇಲ್ಲ ಅಂತ ಅಲ್ಲ, ಅವಾಗ ಅವಾಗ ಜೋರಾಗಲ್ಲ, ಸಣ್ಣದಾಗಿ ಮಾಡ್ತೀವಿ.
1: ಓಕೆ ಓಕೆ ಸೂಪರ್. ಈಗ ರೀಸೆಂಟ್ ಆಗಿ ಯಾವಾಗ ಪಾರ್ಟಿ ಮಾಡಿದ್ರಿ ನೀವು?
6: ರೀಸೆಂಟ್ ಆಗಂದ್ರೆ ಈಗ ಮಕ್ಳು ಎಲ್ಲ ಅವ್ರನ್ನ 5 ತಿಂಗಳಲ್ಲಿ ಕಳಿಸ್ಕೊಂಡ ಸ್ವಲ್ಪ ಮುಂಚೆ ನಾವು ಇದಕ್ಕೆ ಹೋಗಿದ್ವಿ ಸಿಂಹಧಾಮಕ್ಕೆ, ಆಮೇಲೆ ಇದು ಸಕ್ಕರೆ ಬೈಲಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಮಕ್ಳು ಮೊಮ್ಮಕ್ಳನ್ನೆಲ್ಲ. ಅವಾಗ ಬರುವಾಗ ಎಲ್ಲ ಅಲ್ಲೊಂದು ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಎಲ್ಲ ಎಂಜಾಯ್ ಮಾಡಿ ಆಟ ಆಡ್ಕೊಂಡು ಬಂದಿದ್ವಿ.
1: ಸೂಪರ್ ಸೂಪರ್. ಆಗ
6: ಆಯ್ತು 3 ಮಂತ್ಸ್ ಫೇಲ್ ಆಯ್ತು ಎಂಜಾಯ್ ಮಾಡಿ ಬಂದು, ಒಂಥರ ಸಣ್ಣ ಸಣ್ಣ ಖುಷಿ ಕೊಡ್ತಾ ಇತ್ತು. ಸಣ್ಣ ಸಣ್ಣ ಕಾರ್ಯಕ್ರಮ ಇದನ್ನೇ ತುಂಬಾ ಖುಷಿ ಕೊಡ್ತಾ ಇತ್ತು.
1: ಹೌದೌದೌದು,
6: ಅದೇ ಮನರಂಜನೆ ಅಲ್ವಾ ಮನಸ್ಸಿಗೆ.
1: ಹೌದೌದು. ತುಂಬಾ ಜನ ಮಾತಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಶುಭ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ರತ್ನಗಿರಿ ಲೇಔಟ್ ಇಂದ. ಸೊ ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂಡ್ ಅವರು ಕೂಡ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿ ಮಾಡ್ತಾ ಇರ್ತೀವಿ. ಅಂಡ್ ರೀಸೆಂಟ್ ಆಗಿ ಎಲ್ಲ ಪಾರ್ಟಿ ಹೋಗಿ ಅಲ್ಲಿ ಕೂಡ ಮಕ್ಕಳ ಜೊತೆನಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಅಂಡ್ ನೀವು ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನಲ್ಲಿ ಪಾರ್ಟಿನ ಎಂಜಾಯ್ ಮಾಡ್ತೀರ ಅಂತಂದ್ರೆ ನೀವು ಪಾರ್ಟಿ ಮಾಡುವಾಗ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ವಿಷಯಗಳು, ಅದನ್ನೇ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡಬಹುದು. ಅಂಡ್ ಯೂಶುವಲ್ ಆಗಿ ಗಂಡ್ಮಕ್ಳೆಲ್ಲ ಹೆಂಗೆ ಅಂತಂದ್ರೆ ಸಂಜೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತಂದ್ರೆ ಫ್ರೆಂಡ್ಸ್ ಜೊತೆಗೆ ಚಾ ಕುಡಿಯೋಕೆ ಎಲ್ಲರೂ ರೋಡ್ ಸೈಡ್ ಚಾ ಅಂಗಡಿ ಆ ಥರ ಎಲ್ಲ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಚಾ ಕುಡಿತಾ ಒಂದಷ್ಟು ಹರಟೆ ಮಾತು ಇದ್ರೇ ಅದೊಂದು ಮಜಾ. ಆ್ಯಂಡ್ ಆ ರೀತಿ ಚಿಕ್ಕ ಚಿಕ್ಕ ಪಾರ್ಟಿಗಳು ಕೂಡ ಖುಷಿಯನ್ನು ಕೊಡುತ್ತೆ. ಆ್ಯಂಡ್ ನೀವು ಯಾವ ರೀತಿ ಪಾರ್ಟಿನ ಮಾಡ್ತೀರಾ, ಜೊತೆಗೆ ಆ ಪಾರ್ಟಿನಲ್ಲಿ ಏನೇನೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಾ, ಅದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಮಾತಾಡ್ತಾ ಹೇಳ್ಬೋದು. ಹಾಗೆ ಈಗೆಲ್ಲ ಏನಾಗಿದೆ ಅಂತಂದ್ರೆ ನಮ್ಮ ನಗರಗಳಲ್ಲಿ ಸಂಘ ಸಂಸ್ಥೆಗಳು ಅಂತೆಲ್ಲ ಜಾಸ್ತಿ ಆಗಿ, ಜೊತೆಗೆ ಕೆಲವೊಂದಷ್ಟು ಗುಂಪುಗಳನ್ನ ಮಾಡ್ಕೊಳ್ತಾರೆ ಹೆಣ್ಮಕ್ಳು. ನಮ್ಮ ಏನೋ ಒಂದೊಂದು ಏರಿಯಾಗಳಲ್ಲಿ ಇದಾರೆ ಅಂತಂದ್ರೆ ಸೊ ಅವರೆಲ್ಲ ಸೇರ್ಕೊಂಡು ಒಂದು ಗುಂಪು ತರ ಮಾಡ್ಕೊಳ್ತಾರೆ. ಅವ್ರಿಗೆ ಖುಷಿ ಪಡೋ ಹಾಗೇನೆ ಏನೆಲ್ಲ ಅವರ ಮನೆಯಲ್ಲಿ ಮಾಡಿರುವಂತಹ ಒಂದಷ್ಟು ಸ್ನ್ಯಾಕ್ಸ್ಗಳು ಆ ಥರದ್ದೆಲ್ಲ ಹಂಚ್ಕೊಳ್ತಾ ಇರ್ತಾರೆ. ಆ್ಯಂಡ್ ಅದಕ್ಕೊಂದ ಹೆಸರು ಕೂಡ ಇಟ್ಟಿದ್ದಾರೆ, ನಾನು ಕೂಡ ರೀಸೆಂಟ್ ಕೇಳಿದೆ ಕಿಟ್ಟಿ ಪಾರ್ಟಿ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ನೀವು ಕೂಡ ಈ ರೀತಿ ಏನಾದ್ರು ಕಿಟ್ಟಿ ಪಾರ್ಟಿ ಅದೆಲ್ಲ ಮಾಡ್ತಾ ಇರ್ತೀರಾ ಅಂತಂದ್ರೆ ಆ ಪಾರ್ಟಿನಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನ ನಮ್ಮ ಶೋನಲ್ಲಿ ಕೂಡ ಹೇಳ್ತಾ ಎಂಜಾಯ್ ಮಾಡಬಹುದು. ಹಾಗೆ ನೀವು ಆ ಒಂದು ಪಾರ್ಟಿನಲ್ಲಿ ಏನೇನೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರ ಅದನ್ನ ಇವತ್ತಿನ ಶೋನಲ್ಲಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ರಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ ಶೋ. ಕೇಳ್ತಾರೆ ರೇಡಿಯೋ ಶೋ ಮುಗ್ಗರಾಣಿ ಪುನಃ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಎಕ್ಸ್ ಸೂಪರ್ ಹಿಟ್ ಸಾಂಗ್ಸ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೀರಾ. ಗಜಾ ಸಿನಿಮಾದ ಈ ಸಾಂಗ್ನ ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಎಲ್ಲಿಗೂ ಸ್ವಾಗತವನ್ನು ತಿಳಿಸ್ತಾ, ನಾನು ಆರ್ ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಜೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ ನಾಡಿ ಪುನಾಡು ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಾರ್ಟಿ ಥೀಮ್ನ ಇಟ್ಕೊಂಡು ನೀವು ಏನೆಲ್ಲ ಪಾರ್ಟಿಗಳನ್ನು ಮಾಡಿದಿರಾ ಅಂತ ಹೇಳಿ ಕೇಳ್ತಾ ಇದೆ. ಸುಮಾರು ಜನ ಪಾರ್ಟಿಗಳನ್ನ ಒಂದು ಖುಷಿಗೋಸ್ಕರ ಮಾಡ್ತಾ ಇರ್ತಾರೆ. ನೀವು ಇಷ್ಟವರೆಗೆ ಮಾಡಿರುವಂತಹ ಪಾರ್ಟಿನಲ್ಲಿ ನಿಮಗೆ ಲೈಫಲ್ಲಿ ಮೋಸ್ಟ್ ಮೆಮೊರೇಬಲ್ ಆಗಿರುವಂತಹ ಒಂದು ಪಾರ್ಟಿ ಯಾವುದು? ಆ್ಯಂಡ್ ಜೊತೆಗೆ ಈ ಫುಡ್ಗಾಗಿ ಹೋಗಿರುವಂತಹ ಪಾರ್ಟಿಗಳೇನಾದರೂ ಇತ್ತು ಅಂದರೆ ಆ ಪಾರ್ಟಿನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಆ್ಯಂಡ್ ಜೊತೆಗೆ ಈ ಪಾರ್ಟಿ ಥೀಮ್ ಬಂದಾಗಿನಿಂದ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈಗಿನ ಜೆನ್ಜಿ ಕಿಡ್ಸ್ ಆಗಿರ್ಬೋದು ಅಥವಾ ಸ್ವಲ್ಪ ಏಜ್ ಆಗಿರೋರಾದರೂ ಕೂಡ ಒಂದು ಪಾರ್ಟಿ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ ಎಲ್ಲ ಚಿಲ್ ಮಾಡ್ತಾ ಇರ್ತಾರೆ. ಸೊ ಅಂತಹದ್ರಲ್ಲಿ ಬರ್ಡೇ ಪಾರ್ಟಿ ಆಗಿರ್ಬೋದು, ಸರ್ಪ್ರೈಸ್ ಪಾರ್ಟಿ ಆಗಿರ್ಬೋದು, ಆ್ಯನಿವರ್ಸರಿ ಪಾರ್ಟಿ, ಫೇರ್ವೆಲ್ ಪಾರ್ಟಿ, ಸಕ್ಸಸ್ ಆ್ಯಂಡ್ ಸೆಲೆಬ್ರೇಷನ್ ಪಾರ್ಟಿಗಳು, ಜೊತೆಗೆ ಮದುವೆ ಆಗದೇ ಇರೋರು ಮದುವೆ ಏನಾದ್ರು ಫಿಕ್ಸ್ ಆಯಿತು ಅಂತಂದರೆ ಬ್ಯಾಚುಲರ್ ಪಾರ್ಟಿನ ಕೂಡ ಕೊಡಬೇಕಾಗತ್ತೆ. ಆ್ಯಂಡ್ ಜೊತೆಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರೆ ಒಂದು ರೀತಿ ಪಾರ್ಟಿನ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ನೀವು ಕೂಡ ಈ ರೀತಿ ಏನಾದ್ರು ಸೆಲೆಬ್ರೇಟ್ ಮಾಡಿರುವಂತಹ ಪಾರ್ಟಿಗಳ ಮೆಮೊರೇಬಲ್ ಆಗಿದ್ರೆ ಸೊ ಅದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಇನ್ನು ಫನಿಯಾಗಿ ಅಥವಾ ಟ್ರೆಂಡಿಂಗ್ ಆಗಿ ಬೇರೆ ಬೇರೆ ಪಾರ್ಟಿಗಳನ್ನು ಕೂಡ ಮಾಡ್ತಾರೆ. ಆ್ಯಂಡ್ ಅದ್ರ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ. ಜೊತೆಗೆ ನೀವು ಕೇಳ್ಪಟ್ಟಿರೋ ಹಾಗೆ ಅಥವಾ ನೀವು ನೋಡಿರೋ ಹಾಗೆ ಯಾವುದಾದ್ರೂ ಪಾರ್ಟಿಗಳು ನಿಮಗೂ ಕೂಡ ಗೊತ್ತಾಗಿದೆ ಅಂತಂದರೆ ಅದನ್ನೇ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಹೋದಂಥ ಟೈಮ್ನಲ್ಲಿ ಈಗ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರೂ ಕೂಡ ಒಟ್ಟಿಗೆ ಇರೋದಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆಗೆ ಹೋದಾಗ ಒಂದು ರೀತಿ ಚಿಲ್ ಮಾಡ್ತಾ ಇರ್ತೀವಿ, ಅಲ್ಲಿ ಮಾತುಗಳೇ ಬೇರೆ ರೀತಿ ಇರುತ್ತೆ, ಸಂಭಾಷಣೆ ಬೇರೆ ರೀತಿ ಇರುತ್ತೆ, ಮತ್ತು ನಮಗೆ ಇಷ್ಟ ಬಂದ ಹಾಗೆ ಫ್ರೆಂಡ್ಸ್ ಜೊತೆಗೂ ಕೂಡ ಚಿಲ್ ಮಾಡ್ತಾ ಇರ್ತೀವಿ. ಆದರೆ ಫ್ಯಾಮಿಲಿ ಜೊತೆ ಹೋದಾಗ ಸ್ವಲ್ಪ ಎಲ್ಲ ಕೂಡ ವಿಚಾರ ಮಾಡಿಕೊಂಡು ಅಂದರೆ ಊಟ ತಿಂಡಿ ಈ ಥರದ ಎಲ್ಲದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಈ ಥರದ ಪಾರ್ಟಿಗಳಲ್ಲಿ ಸ್ವಲ್ಪ ಫ್ಯಾಮಿಲಿ ಜೊತೆನಲ್ಲಿ ಸ್ಟ್ರಿಕ್ಟ್ ಆಗಿ ಇರಬೇಕಾಗತ್ತೆ. ಆ್ಯಂಡ್ ನೀವು ಕೂಡ ಈ ರೀತಿ ಏನಾದರೂ ಪಾರ್ಟಿಗಳನ್ನು ಮಾಡಿದ್ರೆ ಅಂತಂದರೆ ಸೊ ನಿಮ್ಮ ಪಾರ್ಟಿಯ ಮೆಮೊರೇಬಲ್ ಆಗಿರುವಂತಹ ಮೂಮೆಂಟ್ನ ಕೂಡ ಇವತ್ತು ನಮ್ಮ ಜೊತೆನಲ್ಲಿ ಹೇಳ್ಬೋದು. ಹಾಗೆ ನೀವು ಯಾವ ರೀತಿ ಪಾರ್ಟಿ ಮಾಡಿದ್ರಾ ಅದನ್ನು ಕೂಡ ಹೇಳ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಸರ್, ರೇಡಿಯೋ ವಾಲ್ಯೂಮ್ನ ಮ್ಯೂಟ್ ಮಾಡ್ಕೋಬೋದಾ?
1: ಮಾಡಿದ್ದೀನಿ.
0: ಓಕೆ ಹೇಳಿ.
1: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಹತ್ತಿರಡು ಒಳ್ಳೆಯ ಸಂಪ್ರದಾಯ ಕಾಸಂಜೆ 523 211. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು.
0: ಓಕೆ ಸರ್, ಚಂದ್ರಶೇಖರ್ ಅವರ ಹೇಗಿದ್ರ ಸರ್?
1: ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಊಟ ಆಯ್ತಾ? ಎಲ್ಲ ಆಯ್ತಾ?
0: ಊಟ ಆಗಿದೆ. ಹೇಗಿದೆ ನಿಮ್ ಕಡೆ ವೆದರ್ ಎಲ್ಲ?
1: ವೆದರ್ ಸ್ವಲ್ಪ ಕೂಲ್ ಆಗಿದೆ ಸರ್, ಮಳೆ ಆಯ್ತಾ ಇದೆ.
0: ಓ, ಮಳೆ ಬರ್ತಿದೆ ಇವಾಗ್ಲೂ?
1: ಇವಾಗ ಬರ್ತಾ ಇಲ್ಲ, ಸಾಯಂ ರಾತ್ರಿ ಹೊತ್ತು ಬರುತ್ತೆ.
0: ಓಕೆ, ಹಾಗಾಗಿ ಕೂಲ್ ಆಗಿದೆ ಅಂತ ಆಯ್ತು.
1: ಸ್ವಲ್ಪ ಕೂಲ್ ಆಗಿದೆ.
0: ಓಕೆ, ಸೊ ಇವತ್ತಿನ ಟಾಪಿಕ್ ಕೇಳಿಸ್ಕೊಂಡ್ರ?
1: ಇಲ್ಲ ಸರ್, ಕೇಳಿಸ್ಕೊಳ್ಳೋದಿನ ಟಾಪಿಕ್ ವಿಷಯ ಗೊತ್ತಾಗಿಲ್ಲ.
0: ಇವತ್ತಿನ ಟಾಪಿಕ್ ಏನಂತಂದ್ರೆ, ಸೊ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನಲ್ಲಿ ಪಾರ್ಟಿ ಮಾಡಿದ್ರ ಅಂತಂದ್ರೆ ಯಾವ ರೀತಿ ಪಾರ್ಟಿನ ಮಾಡಿದ್ರ? ಸೊ ಆ ಪಾರ್ಟಿಯಲ್ಲಿ ಒಂದು ಮೆಮೊರೇಬಲ್ ಆಗಿರುವಂತಹ ಒಂದು ಮೂಮೆಂಟ್ ಇದ್ರೆ ಅದನ್ನು ಕೂಡ ಹೇಳ್ಬೋದು. ಜೊತೆಗೆ ನೀವು ಮಾಡಿರುವಂತಹ ಪಾರ್ಟಿ ಯಾವ ತರದ್ದು ಅದ್ರ ಬಗ್ಗೆ ಹೇಳ್ಬೇಕು ಸರ್?
1: ನಾವು ಮೊದಲೆಲ್ಲ ಮಾಡ್ತಿರಲಿಲ್ಲ, ಇತ್ತೀಚೆಗೆ ಮೊಮ್ಮಕ್ಳು ಬಂದ ಕಾಲದಲ್ಲಿ ಮಾಡ್ತಾ ಇದ್ವಿ. ಅವ್ರ ಬರ್ತೆ ಪಾರ್ಟಿ, ಮಕ್ಳ ಪಾರ್ಟಿ, ಮೊಮ್ಮಕ್ಳ ಪಾರ್ಟಿ, ಹಳಿ ಪಾರ್ಟಿ ಎಲ್ಲ ಮಾಡ್ತಾ ಇದ್ವಿ. ನಮ್ದು ನಮ್ದು ಗಂಡ ಹೆಂಡತಿ ನಮ್ದಿಲ್ಲ ಪಾರ್ಟಿ, ಇನ್ನ ಅವ್ರದೆಲ್ಲ ಮಾಡ್ತೀವಿ. ಮಾಮೂಲಿ ಪಾರ್ಟಿ ಅಂದ್ರೆ ಮಾಮೂಲಿ ಕೇಕ್ ಕತ್ತರಿಸೋದು, ಸ್ನೇಹಿತರಿಗೆಲ್ಲ ಕೊಡೋದು, ಅಂದ್ರೆ ತಮ್ಮ ವಿಶ್ವಾಸ ಇದ್ ಮಾಡ್ತಾರಲ್ಲ, ಶೂಟ್ ಮಾಡ್ದಂಗೆ ಅದ್ ಮಾಡ್ರೆ ಫೋಟೋ ಶೂಟ್ಗಳು, ಫೋಟೋ ಏನೀಗ ಏನ್ ಕ್ಯಾಮ್ರಾದಲ್ಲಿ ಹೊಡ್ಕೋಬಹುದು. ಅವ್ರ ಸಂಖ್ಯೆ ಫೋಟೋಗ್ರಾಫರ್ ಕರೆಸ ಅವಶ್ಯಕತೆ ಇಲ್ಲ, ಹಾಗಾಗಿ ಆಗುತ್ತೆ. ಅದೊಂಥರ ಮೆಮೊರಿ ಸರ್, ಅದು ಫೋಟೋಗ್ರಾಫಿನೇ ಮೆಮೊರಿ. ಈಗ ಕಳೆದೆಲ್ಲ ಹಳೆ ವೈಟ್ ಅಂಡ್ ಬ್ಲಾಕ್ ಇತ್ತು, ಅದು ವೈಟ್ ಅಂಡ್ ಬ್ಲಾಕ್ ಅದೊಂಥರ ಮಜಾ ಇರುತ್ತೆ ಸರ್ ಮೆಮೊರಿ. ಈ ಕಲರ್ ಫೋಟೋಗಳಿಗಿಂತ ಆ ಕಾಲದಲ್ಲಿ ವೈಟಮಿನ್ ಫೋಟೋ
0: ಚೆನ್ನಾಗಿರುತ್ತೆ. ಈಗ ಓಕೆ, ಈಗ ನೀವು ಮಾಡಿರುವಂತಹ ಪಾರ್ಟಿನಲ್ಲಿ ಏನೇನೆಲ್ಲ ವಿಷಯಗಳು ಇನ್ಕ್ಲೂಡ್ ಆಗಿರ್ತಾ ಇತ್ತು?
1: ಅದೇ ಬರ್ತ್ಡೇ ಬರ್ತ್ಡೇ ಇರ್ತದಲ್ಲ, ಹುಟ್ಟುಹಬ್ಬದ ಶುಭಾಶಯ ಹೇಳೋದು ಇರ್ತದೆ. ಆಮೇಲೆ ಊಟ ಶುಭಾಶಯ ಹೇಳೋದು, ಊಟ ಮಾಡ್ಕೊಂಡು ಹೋಗೋದು, ಬಂದವರಿಗೆಲ್ಲ ಊಟ, ಸ್ನೇಹಿತರು ಊಟ ಹಾಕೋದು, ಗಂಟೆಗಳು ಇರ್ತಾರೆ ಸ್ನೇಹಿತರು, ಆಪ್ತೆ ಆಪ್ತೆ ಎಷ್ಟರಿಗೆ ಅಪ್ಪ ಬಂದು ಮಿತ್ರರು ಊಟ ಆಗೋದು.
0: ಓಕೆ ಓಕೆ, ಸೂಪರ್. ಹಾಗಾರೆ ಸೊ ಬರ್ಡೇ ಪಾರ್ಟಿಗಳು,
1: ಪಾರ್ಟಿ ಮಾಡೋದು ಒಂದು ವಿಶೇಷ ಅಲ್ಲ
0: ಸರ್?
1: ಆಕಾಶವಾಣಿಗೂ ಪಾರ್ಟಿ ಪಾರ್ಟಿ ಬರ್ತೇ ಪಾರ್ಟಿ ಮಾಡ್ತಾರೆ ಮಾಡ್ತಾರೆ, ನೀವೆಲ್ಲ ಮಾಡ್ತೀರಾ?
0: ಹೌದು,
1: ಎಲ್ಲದಕ್ಕೂ ಒಂದು ಪಾರ್ಟಿ ಅಂದ್ರೆ ನೆನಪು ಸರ್, ನೆನಪುಗೋಸ್ಕರ ಪಾರ್ಟಿ ಮಾಡುದು.
0: ಹೌದು,
1: ಆತರ.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು ಹೊಳೆ ನರಸೀಪುರದಿಂದ, ಅವರು ಕೂಡ ಕರೆ ಮಾಡಿ ಸೊ ಮೊಮ್ಮಕ್ಕಳೆಲ್ಲ ಬಂದ್ಮೇಲೆ ಈ ಬರ್ಡೇ ಪಾರ್ಟಿ ಆನಿವರ್ಸರಿ ಪಾರ್ಟಿ ಈ ತರದೆಲ್ಲ ಮಾಡೋಕೆ ಶುರು ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿ ಏನಾದ್ರು ಪಾರ್ಟಿಯನ್ನು ಮಾಡ್ತೀರಾ ಅಂದ್ರೆ, ಅಥವಾ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡ್ತೀರಾ ಅಂತಂದ್ರೆ ಯಾವ್ಯಾವ ತರ ಪಾರ್ಟಿಗಳನ್ನ ಮಾಡ್ತೀರಾ, ಅಂಡ್ ಆ ಪಾರ್ಟಿನಲ್ಲಿ ಏನೆಲ್ಲ ವಿಷಯಗಳು ಇನ್ಕ್ಲೂಡ್ ಆಗಿರುತ್ತೆ ಅದನ್ನ ಕೂಡ ಇವತ್ತಿನ ನಮ್ಮ ಶೋನಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಅಶೋಕ್, ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪ್ಯೂರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: ಓಕೆ, ನೆನಪಿರಲಿ. ಸಿನಿಮಾದ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ, ಹಾಗೆ ಎಲ್ಲ ಪಾರ್ಟಿಗಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ರಿ ಅಂತ ಅನ್ಕೊಳ್ತೀನಿ. ಏನೇ ನೀವು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಇವತ್ತು ನೀವು ಯಾವ್ಯಾವ ಥರದ ಪಾರ್ಟಿಗಳನ್ನು ಮಾಡಿದ್ರೆ ಆ್ಯಂಡ್ ಪಾರ್ಟಿನಲ್ಲಿ ಸೊ ಏನೇನೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ರಿ, ಆ್ಯಂಡ್ ನಿಮ್ಮ ಲೈಫಲ್ಲಿ ಮೋಸ್ಟ್ ಮೆಮೊರಬಲ್ ಆಗಿರುವಂತಹ ಒಂದು ಪಾರ್ಟಿ ಯಾವುದು, ಆ್ಯಂಡ್ ಈ ಥೀಮ್ ಬಂದಾಗಿನಿಂದ ಸೊ ನಿಮಗೆ ಯಾವ ಥರ ಪಾರ್ಟಿಗಳನ್ನ ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಕೂಡ ಹೇಳ್ಬೋದು. ಹಾಗೆ ಪಾರ್ಟಿ ಅಂದ ತಕ್ಷಣ ನಿಮಗೆಲ್ಲ ತಲೆಗೆ ಬೇರೆ ಏನೋ ವಿಷಯ ಬಂದಿರ್ಬೋದು, ಆದರೆ ಪಾರ್ಟಿ ಅಂತಂದ್ರೆ ಅಷ್ಟೇ ಅಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಎಂಜಾಯ್ ಮಾಡೋದು ಕೂಡ ಒಂದು ಪಾರ್ಟಿ ಆಗಿರುತ್ತೆ. ನೀವು ಕೂಡ ಈ ರೀತಿ ಪಾರ್ಟಿಯನ್ನು ಮಾಡಿದರೆ ನಮ್ಮ ಶೋನಲ್ಲಿ ಕರೆ ಮಾಡಿ ಮಾತಾಡಿದ್ ಹೇಳ್ತಾ ನಮಗೆ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686962796 279 ಈ ಸಂಖ್ಯೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಆಡಿದ್ದಾರೆ. ಹಲೋ.
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
0: ನಮಸ್ತೆ, ನಾವು ಸೂಪರ್ ಆಗಿದೀವಿ. ಚಿಕ್ಕಪ್ಪ ಅವರು ನೀವು ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್.
0: ಓಕೆ, ಫುಲ್ ಸ್ಮೈಲ್ ಅಲ್ಲೇ ಇರ್ತೀರಾ ಸರ್, ಅದೇ ಒಂದು ಎನರ್ಜಿ.
1: ನಮ್ದು ಸ್ವಲ್ಪ ಪಾರ್ಟಿ, ಡಿಫ್ರೆಂಟ್ ಪಾರ್ಟಿ ಹೋಗ್ತಾ ಇದ್ದೀನಿ ಸರ್ ನಾನೀಗ.
0: ಹೇಳಿ ಸರ್, ಅಂದ್ರೆ ಯಾವ ತರ ಪಾರ್ಟಿ?
1: ಯಾಕಂದ್ರೆ ಫ್ರೆಂಡ್ಸ್ ಪಾರ್ಟಿ ಆಗಿರ್ಬೋದು, ಅಥವಾ ಹುಟ್ಟಿದಬ್ಬದ ಪಾರ್ಟಿ ಆಗಿರ್ಬೋದು, ಮದುವೆ ಪಾರ್ಟಿ ಆಗಿರ್ಬೋದು, ಆನಿವರ್ಸರಿ ಪಾರ್ಟಿ ಆಗಿರ್ಬೋದು, ಆಮೇಲೆ ಯಾವ್ದಾರ ನೌಕರಿ ಸಿಕ್ಕ್ರೆ ಆ ಪಾರ್ಟಿ ಆಗಿರ್ಬೋದು, ಅದನ್ನೆಲ್ಲ ಹೊರತುಪಡಿಸಿ ನಾನು ಒಂದ್ 30 ವರ್ಷದ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಸರ್.
0: ಬನ್ನಿ ಬನ್ನಿ.
1: ನಾವು 30 ವರ್ಷದ ಹಿಂದೆ ಅಂತ ಅಂದ್ರೆ ನಾವು ಬೇಸಿಗೆ ಶೇಂಗಾ ಹಾಕ್ತಾ ಇದ್ವಿ ಸರ್. ಬೇಸಿಗೆ ಶೇಂಗಾ ಹಾಕುವಾಗ ಒಂದ್ ಹೊಲದಲ್ಲಿ ಬೋರ್ ಹಾಕ್ಸಿದ್ರೆ ಆ ಅಕ್ಕ ಪಕ್ಕದ ಹೊಲದವರಿಗೂ ಅವ್ರು ನೀರ್ ಕೊಡ್ತಾ ಇರೋರು.
0: ಓಕೆ,
1: ಒಂದು ಅವ್ರ ಪಕ್ಕಕ್ಕೆ ಎರಡು ಹೊಲಕ್ಕೆ, ಇನ್ನೊಂದ್ ಪಕ್ಕಕ್ಕೆ ಎರಡು ಹೊಲಕ್ಕೆ ಅವ್ರು ನೀರ್ ಕೊಡ್ತಾ ಇರೋರು. ನಾವು 4 ಜನನು ಅಲ್ಲಿ ಹೋಗ್ತಾ ಇರ್ತಿದ್ವಿ, ಯಾಕೆಂದ್ರೆ ರಾತ್ರಿ ಕರೆಂಟ್ ಕೊಡೋರು ಅವಾಗ, ಹಗಲತ್ನೆ ಕರೆಂಟ್ ಇರ್ತಿರ್ಲಿಲ್ಲ ಬೇಸಿಗೆ ಶೇಂಗಾಕ್ ನೀರ್ ಹಾಯ್ಸಕ್ಕೆ, ನೀರು ರಾತ್ರಿನೇ ಹೋಗ್ಬೇಕಾಯ್ತು. ಹಂಗಾಗಿ ಏನ್ ಮಾಡ್ತಿದ್ವಿ, 4 ಜನನು ಸೇರ್ತಾ ಇರ್ತಿದ್ವಿ ನಾವು ಅವಾಗ.
0: ಓಕೆ,
1: ಒಂದೊಂದು ದಿವಸನು ಒಬ್ಬೊಬ್ರದ್ದು ಒಂದು ತಿಂಡಿ ವ್ಯವಸ್ಥೆ. ಅವ್ರದ್ದು ಒಂದ್ ದಿವಸ ಒಬ್ರು ತಗೊಂಡ್ಬರ್ಬೇಕು, ಇನ್ನೊಂದ್ ದಿವಸ ಇನ್ನೊಬ್ರು, ಅಂದ್ರೆ ಎಲ್ಲಾ ದಿವಸನು ಚೇಂಜ್ ಆಗ್ಬೇಕು ತಿಂಡಿ, ಒಂದೇ ತರದ್ ಮಾಡಂಗಿಲ್ಲ.
0: ಓಕೆ,
1: ಆತೆ ನೋಡ್ರಿ, ಒಂದ್ ಎಣ್ಣೆ ಒಂದು ತಿಂಡಿ ಮಾಡೋ ಒಂದು ಅವಲಕ್ಕಿ ಆಗಿರ್ಬೋದು ಅಥವಾ ರವೆ ಆಗಿರ್ಬೋದು, ಯಾವ್ದಾದ್ರು ಎಣ್ಣೆ ಎರಡೇ ತಗೊಂಡ್ ಹೋಗ್ಬೇಕು. ಅಲ್ಲಿ ಹೊಲದಲ್ಲೇ ಎಲ್ಲ ಸಿಕ್ಬಿಡೋ, ನಮಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಾಟೊ, ಪ್ರತಿಯೊಂದು ಅಲ್ಲೇ ಸಿಕ್ಬಿಡೋದು.
0: ಓಕೆ,
1: ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಅದು ಉಪ್ಪಿಟ್ಟು, ಒಂದ್ ದಿವಸ ಅವಲಕ್ಕಿ, ಒಂದ್ ದಿವಸ ಮಂಡಕ್ಕಿ, ಈ ತರ ಎಲ್ಲ ಮಾಡ್ತಿದ್ವಿ. ಜೊತೆಗೆ ಬೋಂಡಾ ಕೂಡ ಮಾಡ್ತಾ ಇದ್ವಿ, ಬೋಂಡಾ ಈರುಳ್ಳಿ ಬೋಂಡಾ, ಆಲೂಗಡ್ಡೆ ಬೋಂಡಾ, ಮೆಣಸಿನ್ಕಾಯಿ ಬೋಂಡಾ. ಪ್ರತಿ ದಿವಸನು ಒಬ್ಬೊಬ್ರದ್ದು ಒಂದೊಂದು ಶಿಫ್ಟ್ ಆವತ್, ನಿಮ್ದು ಇವತ್ತು ಅಂತ ಅಂದ್ ನಾವು 4 ಜನ ಕೂಡ ಅಲ್ಲಿಗೆ ಹೋಗ್ತಾ ಇರ್ತಿದ್ವಿ. ಒಂದು ಮಿಷಿನ್ ಮನೆ ಇರುತ್ತೆ, ಅಲ್ಲಿಗೆ ಹೋಗಿ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ತಾ ಇದ್ವಿ ಸರ್. ಆಮೇಲೆ ಮತ್ತೆ ಕೋಳಿನ ನಾಟಿ ಕೋಳಿ ಕೂಡ ಎಂಜಾಯ್ ಮಾಡ್ತಾ ಇರ್ತಿದ್ವಿ ಅವಾಗ ಒಂದೊಂದ್ಸಲ.
0: ನೋಡಿ, 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಎಷ್ಟೆಲ್ಲ ಪಾರ್ಟಿ ಮಾಡಿದ್ರ.
1: ಹೌದು ಸರ್, ಅದ ಈಗ ಅಲ್ಲಿಗೆ ಹಿಂದಕ್ಕೆ ಹೋಗ್ಬಿಟ್ಟೆ, ನಾನು ಈಗಿನ ಪಾರ್ಟಿಗಳು ಇರ್ಲಿ ಅಂತ ಹೇಳಿ ಸ್ವಲ್ಪ ಹಿಂದಕ್ಕೆ ಹೋದೆ ಸರ್. ಚೆನ್ನಾಗಿರೋದು, ಖುಷಿ ಆಗೋದು, ಎಲ್ಲರೂ ಒಂದೊಂದ್ ದಿವಸ ಪಾರ್ಟಿ ಇರೋದು, ಚೆನ್ನಾಗಿರೋದು, ಎಂಜಾಯ್ ಮಾಡ್ತಾ ಇದ್ವಿ. ಅವ್ರವ್ರ ಪಾಡಿಗೆ ಅವ್ರ ಹೊಲದಲ್ಲಿ ನೀರ್ ಹಾಯ್ಸೋರು, ನಮ್ಮ ಪಾಡಿಗೆ ನಾವು ತಿಂಡಿ ತಿಂದ ಆರಾಮಾಗಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಬರ್ತಾ ಇರ್ತಿದ್ವಿ ಸರ್. ಚೆನ್ನಾಗಿರೋದು,
0: ಸೂಪರ್, ಅದನ್ನ ಎಂಜಾಯ್ ಮಾಡ್ತಾ ಇದ್ರೆ ನೀವು.
1: ಹೌದು ಸರ್, ಅದಕ್ಕೆ ಈಗಿನ ಪಾರ್ಟಿ ಅಂತಾನೆ ನಮ್ದು ಆ ಪಾರ್ಟಿ ಚೆನ್ನಾಗಿತ್ತು ಅಂತ ಆ ಕಡೆ ಹಿಂದಕ್ಕೆ ಹೋದೆ ಸರ್.
0: ಒಳ್ಳೇದು ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ತೆ. ಚಿಕ್ಕಬ್ಬರು ಕರೆ ಮಾಡಿದ್ರು ನೋಡಿ, 30 ವರ್ಷದ ಹಿಂದೆ ಹೋಗಿ ಅವರ ಚಿಕ್ಕ ವಯಸ್ಸಿನ ಪಾರ್ಟಿಯ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಈ ರೀತಿ ಪಾರ್ಟಿಗಳನ್ನ ಮಾಡಿರ್ತೀರ, ಆ್ಯಂಡ್ ಈಗಲೂ ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಪಾರ್ಟಿಯನ್ನು ಮಾಡೋಕೆ ಹೋಗಿರ್ತೀರಾ. ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ಏನು ಬರ್ಡೇ ಪಾರ್ಟಿ, ಸರ್ಪ್ರೈಸ್ ಆಗಿ ಕೊಡುವಂತಹ ಪಾರ್ಟಿಗಳಾಗಿರ್ಬೋದು, ಆ್ಯನಿವರ್ಸರಿ ಪಾರ್ಟಿಗಳಾಗಿರ್ಬೋದು, ಇದೆಲ್ಲದರ ಜೊತೆಯಲ್ಲಿ ಹೊಸ ವರ್ಷ ಬರದೇ ಕಾಯ್ದಾ ಇರ್ತಾರೆ ಗುರು. ಸಂಜೆ ತನಕನೂ ಕೂಡ ಕಾದು 12 ಗಂಟೆ ಕರೆಕ್ಟಾಗಿ ಫುಲ್ಲು ಪಟಾಕಿ ಎಲ್ಲ ಸಿಡಿಸ್ಬಿಟ್ಟು ನ್ಯೂ ಇಯರ್ ಪಾರ್ಟಿ ಅಂತ ಕೂಡ ಜೋರಾಗಿ ಮಾಡ್ತೀವಿ ನಾವೆಲ್ಲ. ಈಗ ಅಷ್ಟು ಮಟ್ಟಿಗೆ ಪಾರ್ಟಿಗಳು ತುಂಬಾ ಜಾಸ್ತಿ ಆಗ್ತದೆ. ಆ್ಯಂಡ್ ಅದೇ ರೀತಿಯಲ್ಲಿ ಈ ಜೆನ್ಸಿ ಕಿಡ್ಸ್ ಕೂಡ ಬೇರೆ ಬೇರೆ ರೀತಿ ಪಾರ್ಟಿಗಳನ್ನು ಕೂಡ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಕೂಡ ಹೇಳೋಣ. ನೀವು ಏನಾದ್ರು ಗೊತ್ತಿದೆ ಅದನ್ನು ಕೂಡ ಹೇಳಿ, ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು. ಹೇಗಿದ್ರೆ ಪ್ರೇಮ ಅವರು?
2: ಚೆನ್ನಾಗಿದ್ದೀನಿ ಸರ್.
0: ಹೇಗಿದೆ ಹಾಸನ?
2: ಮಳೆನೇ ಇಲ್ಲ ಸರ್, ತುಂಬಾ ಸೆಕೆ ಇದೆ, ಸುಮ್ನೆ ಮೋಡ ಆಗುತ್ತೆ ಸರ್, ಮಳೆನೇ ಬರ್ತಿಲ್ಲ.
0: ಸೊ ಹಾಗೆ ಪ್ರೇಮ ಅವರೇ,
2: ಹೇಳಿ.
0: ಇವತ್ತು ಪಾರ್ಟಿ ಬಗ್ಗೆ ಮಾತಾಡ್ತಿದ್ವಿ, ನೀವೇ ಯಾವತ್ತರ ಪಾರ್ಟಿ ಮಾಡ್ತಿರ್ತೀರಾ, ಫ್ರೆಂಡ್ಸ್ ಜೊತೆ ಹೋಗ್ತಿರ್ತೀರಾ, ಫ್ಯಾಮಿಲಿ ಜೊತೆ?
2: ನಾವು ಸರ್ ಮಹಾರಾಷ್ಟ್ರ, ನಾವು ಹೋದ್ಸಲ ಈಗ ಹೋದ ವರ್ಷ ಮಹಾರಾಷ್ಟ್ರ ಹೋಗಿದ್ದೆ ಸರ್. ನಾವು 14 ಜನ ಒಂದು ಗಾಡಿ ಮಾಡ್ಕೊಂಡು, ಬರೀ ಲೇಡೀಸ್ ಮಾತ್ರ ನಾವು ಟ್ರಿಪ್ ಹೋಗಿದ್ದು.
0: ಓಕೆ.
2: ನಾವೆಲ್ಲ ಸಿಲಿಂಡರ್ ಎಲ್ಲ ಇಟ್ಕೊಂಡು ಹೋಗಿದ್ದು ಸರ್. ಮನೆಯಿಂದ ಏನಿಂದ ಒಬ್ಬೊಬ್ಬರ ಮನೇಲಿ ಒಂದೆಲ್ಲ ತಿಂಡಿ ಮಾಡ್ಕೊಂಡಿದ್ದು ಸರ್. ಅಲ್ಲಿ ನಾವು ಅಂತ್ಯಾಕ್ಷರಿ ಹಿಡ್ಕೊಂಡು 14 ಜನ ಖುಷಿಯಾಗಿ, ನಾವು ಡ್ರೈವರ್ ಮಾತ್ರ ಇದ್ರು ಸರ್, ನಾವೆಲ್ಲ ಲೇಡೀಸು, ಆ ತರ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಒಂದು ವಾರ ಟ್ರಿಪ್ ಹೋಗಿ ಬಂದಿದ್ ಸರ್. ಅದಿನ್ನೂ ನೆನಪಲ್ಲಿ ತುಂಬಾ ಖುಷಿ ಕೊಡುತ್ತೆ ಸರ್. ನೀವು ಪಾರ್ಟಿ ಇನ್ ತಕ್ಷಣ ನಮ್ಗೆ ಅದೇ ಸರ್, ವ್ಯಾನಲ್ಲೆಲ್ಲ ಅಂತ್ಯಾಕ್ಷರಿ ಹಿಡ್ಕೊಂಡು ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ಸರ್. ಅದು ನಾವಲ್ಲ ಅಲ್ಲೂ ಅಷ್ಟೇ, ಒಂದ್ ವಾರ ಎಲ್ಲ ತುಂಬಾ ಖುಷಿಯಾಗಿ ಬಂದಿದ್ದು ಎಲ್ಲ ಲೇಡೀಸ್, ನಾವು ಫ್ರೆಂಡ್ ಎಲ್ಲ ಆಲೂರಿಂದ ಹೋಗಿದ್ದು ಸರ್. ಅದೊಂದು ಬಹಳ ಖುಷಿ ಇದೆ ಹೇಳಕ್ಕೆ. ಆತರ ನಾವು ಪಾರ್ಟಿ ಆತರ ಖುಷಿಯಿಂದ ಬಂದಿದ್ದು ಸರ್ ನಾವು.
0: ಅಲ್ಲ, ನಿಮ್ಮೂರಲ್ಲಿ ಏನು ಪಾರ್ಟಿ ಏನು ಮಾಡಲ್ವ ಈ ತರ, ಏನು ಬರ್ಡೇ ಆನಿವರ್ಸರಿ ಅದು ಇದು ಅಂತೆಲ್ಲ ಪಾರ್ಟಿಗಳು ಮಾಡಲ್ವ?
2: ಫ್ರೆಂಡ್ ಅಂದ್ರೆ ಫ್ರೆಂಡ್ ಮತ್ತೆ ಮನೇಲಿ ಎಲ್ಲ ಮಾಡ್ತೀವಿ ಸರ್ ಆ ಪಾರ್ಟಿಗಳು, ಆದ್ರೆ ಅವೆಲ್ಲಕ್ಕಿಂತ ಒಂಥರ ಭಿನ್ನವಾಗಿ ಚೆನ್ನಾಗಿತ್ತು ಸರ್ ಇದು. ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದು ಅದೊಂದು ಖುಷಿ ಸರ್. ಇನ್ ಮಾಮೂಲಿ ಎಲ್ಲ ರಿಲೇಷನ್ ನೆಂಟ್ರು ಇದ್ದಾಗ ಬರ್ತಾ ಇರೋ ಪಾರ್ಟಿಗಳೆಲ್ಲ ಮಾಡ್ತೀವಿ, ಅದ್ರಲ್ಲೆಲ್ಲ ಖುಷಿ ಇರುತ್ತೆ. ಅದು ಇದೊಂದು ವಿಶೇಷವಾಗಿತ್ತು ಸರ್, ನಾವೇ ಎಲ್ಲ ಹೋಗಿದ್ದಲ್ಲ ಫ್ರೆಂಡ್.
0: ಓಕೆ. ಆ ವಿಶೇಷವಾಗಿ ಒಂದು ಏನೋ ಟ್ರಾವೆಲಿಂಗ್ ಅಲ್ಲಿ ಏನೇನೇನು ಇನ್ಕ್ಲೂಡ್ ಆಗಿತ್ತು, ವಿಷಯ ಏನೇನು ವಿಷಯಗಳು ಇನ್ಕ್ಲೂಡ್ ಮಾಡ್ಕೊಂಡಿದ್ರಿ ಪಾರ್ಟಿನಲ್ಲಿ?
2: ಅಂದ್ರೆ ನಮ್ದು ಅಂತ್ಯಾಕ್ಷರಿ ಆಗ್ಲಿ, ಮತ್ತೆ ಯಾರು ಏನು ತಿಂಡಿ ಮಾಡ್ಕೊಂಡ್ರು ಅದನ್ನ ಅದ್ರ ವಿವರ ಮಾತಾಡೋದಾಗ್ಲಿ, ಮತ್ತೆ ಒಂದು ಚೀಟಿ ಬರೆದು ಅದನ್ನ ಹಾಕೊಂಡು ನಾವು ಯಾರು ಗೆಲ್ಲೋದು ಯಾರು ಸೋದು ಈ ತರ ಎಲ್ಲ ಚಿಕ್ಕ ಮಕ್ಳ ತರ ಆಗ್ಬಿಟ್ಟಿದ್ದು ಸರ್, ಅದೆಲ್ಲ ಚೆನ್ನಾಗಿತ್ತು ಒಂಥರ. ಹಾಗಾಗಿ ಅದೊಂದು ನೆನಪಲ್ಲಿ ಉಳಿಯಂತ ಪಾರ್ಟಿ ಅಂತ ಅನ್ಕೊಳ್ತಬಹುದು ಸರ್ ನಾವು.
0: ಓಕೆ. ಸೊ ಒಳ್ಳೆ ಚೆನ್ನಾಗಿ ಹೇಳಿರಿ, ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಈ ಪಾರ್ಟಿ ತರದನ್ನೇ ಕಳ್ದ್ಬಿಟ್ಟಿರ ಅಂತ.
2: ಹೌದೌದು ಸರ್, ಚೆನ್ನಾಗಿತ್ತು ಸರ್ ಅದು.
0: ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ತುಂಬಾ ಖುಷಿ.
2: ಥ್ಯಾಂಕ್ ಯು
0: ಸರ್. ಸೊ ಪ್ರೇಮ ಅವರು ಕರೆ ಮಾಡಿದ್ರು ಆಲೂರಿನಿಂದ, ಹಾಸನದಿಂದ. ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಾರ್ಟಿ ಬಗ್ಗೆ ಹೇಳ್ತಾ ಇದ್ರು. ಪಾರ್ಟಿನಲ್ಲಿ ನಾವೆಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದೆ, ನಮಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಅಂತ ಹೇಳಿ. ಆ್ಯಂಡ್ ಹಾಗೆ ಈಗ ಪಾರ್ಟಿಗಳು ಅಂತ ಬಂದಾಗ, ಸೊ ಸುಮಾರು ರೀತಿಯಲ್ಲಿ ಪಾರ್ಟಿಗಳನ್ನ ಈಗ ಟ್ರೆಂಡಿಂಗಲ್ಲಿ ಸುಮಾರು ಕಡೆ ನೋಡ್ಬೋದು ನಾವು. ಈ ರೈನ್ ಡ್ಯಾನ್ಸ್ ಪಾರ್ಟಿ ಅಂತೆ, ಮತ್ತು ಏನು ಫುಡ್ ಥೀಮ್ ಇಟ್ಕೊಂಡು ಒಂದು ಪಾರ್ಟಿ ಮಾಡೋದಂತೆ, ಜೊತೆಗೆ ಕಾಸ್ಟ್ಯೂಮ್ಗೂ ಕೂಡ ಒಂದು ಪಾರ್ಟಿನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಈಗೆಲ್ಲ ಮನೇಲಿ ಒಳ್ಳೊಳ್ಳೆ ಫುಡ್ಗಳನ್ನ ತಿಂದಿರ್ತಾರೆ, ಮತ್ತು ಹೊರಗಡೆ ಹೋದಾಗ ಜಾಸ್ತಿ ಹೊರಗಡೆ ಇರುವಂಥವ್ರು ಈ ಏನು ಸ್ಟ್ರೀಟ್ ಫುಡ್ಗಳು ಅಥವಾ ಬೇರೆ ಬೇರೆ ಪಿಜ್ಜಾ ಬರ್ಗರ್ ಈ ಥರದ ಫುಡ್ಗಳನ್ನ ತಿಂದಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ವಿಲೇಜ್ ಸ್ಟೈಲ್ನಲ್ಲಿ ಫುಡ್ನ ಮಾಡಿಕೊಂಡು ವಿಲೇಜ್ ಸ್ಟೈಲ್ ಪಾರ್ಟಿನೂ ಕೂಡ ಮಾಡ್ತಾರೆ. ಆ ಥರ ನೀವು ಯಾವ್ದಾದ್ರು ಪಾರ್ಟಿಗಳನ್ನು ಮಾಡಿದ್ರೆ ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಪಾರ್ಟಿ ಮಾಡೋಕ್ಕೆ ಹೋಗೋದು ಒಂದು ಕಡೆ ಆದರೆ, ಅಲ್ಲಿ ಹೋದಂಥ ಟೈಮ್ನಲ್ಲಿ ಆದಂತಹ ಎಡವಟ್ಟುಗಳಿಂದ ಕೂಡ ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿರುತ್ತೆ. ಸೊ ಅಂತಹದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹೇಳ್ಬೋದು. ನಮ್ಮ ಫ್ರೆಂಡ್ಸ್ ಕೂಡ ಈ ರೀತಿ ಏನಾದ್ರು ಪಾರ್ಟಿಗಳಿಗೆ ಹೋದ್ವಿ ಅಂತಂದ್ರೆ, ಸೊ ಒಂದಷ್ಟು ಫನ್ನಿ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ನೀವು ಕೂಡ ನಿಮ್ಮ ಪಾರ್ಟಿಗಳನ್ನ ನೆನಪು ಮಾಡ್ಕೊಂಡು ನಮ್ಮ ಜೊತೆ ನೀವು ಮಾತಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ, ಹಾಗೆ ನಿಮ್ಮ ಪಾರ್ಟಿಯ ನೆನಪನ್ನು ಕೂಡ ನಮ್ಮ ಜೊತೆ ಹೇಳ್ತಾ ಎಂಜಾಯ್ ಮಾಡಿ. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9620969686029627. ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಜೆ ಶೋ, ಕೇಳ್ತಾರೆ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
5: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
6: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
7: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
8: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
8: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
10: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
11: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
10: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
11: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
10: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
12: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
10: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
12: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.

ಸೂಪರ್ ಆಗಿರುವಂತಹ ನಲ್ಲ ಸಿನಿಮಾದ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರೆ ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇದೇ ಥರ ನಿಜಾನ ನಿಜಾನ ಈ ಪ್ರೀತಿ ನಿಜಾನ ಅಂತ ಹೇಳ್ಕೊಂಡು ಕೆಲವೊಂದಷ್ಟು ಜನ ಬ್ರೇಕಪ್ ಪಾರ್ಟಿಗಳನ್ನ ಕೂಡ ಕೇಳ್ತಾ ಇರ್ತಾರೆ. ಸೊ ಅಂತಹ ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅಂತಂದರೆ ಅವ್ರ ಬಗ್ಗೆ ಕೂಡ ಹೇಳ್ಬೋದು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿ ಥೀಮ್ ಬಂದಾಗಿನಿಂದ ನೀವು ಯಾವ್ಯಾವ ಥರದ ಪಾರ್ಟಿಗಳನ್ನ ಮಾಡಿದ್ರಾ, ಆ್ಯಂಡ್ ಪಾರ್ಟಿನಲ್ಲಿ ಏನೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರಾ, ಆ್ಯಂಡ್ ಹಾಗೆ ಬೇರೆಯವ್ರು ಕೊಡಿಸಿರೋ ಪಾರ್ಟಿನ ಎಂಜಾಯ್ ಮಾಡೋದಕ್ಕಿಂತ ನೀವು ಯಾವ್ಯಾವ ಥರ ಪಾರ್ಟಿಗಳನ್ನ ಕೊಡಿಸಿದ್ದೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ಹೇಳ್ಬೋದು. ಆ್ಯಂಡ್ ಈ ಪಾರ್ಟಿ ಕಲ್ಚರ್ ಅಂತ ಏನು ಬಂತು, ಸೊ ಆ ಪಾರ್ಟಿ ಕಲ್ಚರ್ ಚೇಂಜ್ ಆದಮೇಲೆ ಸಿಂಪಲ್ ಆಗಿ ಕೇಕ್ ಕಟಿಂಗ್ನಿಂದ ಈಗ ಥೀಮ್ ಪಾರ್ಟಿವರೆಗೂ ಕೂಡ ಬಂದಿದೆ. ಅಂದರೆ ಏನೋ ಒಂದು ಥೀಮ್ ಇಟ್ಕೊಂಡು

0: ಅದನ್ನೇ ಉಪ್ಪು ಖಾರ ಇನ್ನೊಬ್ಬ ಯಾರು ತಂದು ಆ ಒಂದು ಪಾರ್ಟಿಗಳೇ ಬೇರೆ ತರ ಇರ್ತಾ ಇತ್ತು. ಅಂಡ್ ನೀವು ಈ ತರ ಚಿಕ್ಕ ಚಿಕ್ಕ ವಿಷಯಗಳದ್ದು ಕೂಡ ಎಂಜಾಯ್ ಮಾಡಿದ್ರಿ ಅಂತಂದ್ರೆ ಆ ವಿಷಯಗಳನ್ನ ಎಂಜಾಯ್ ಮಾಡಿದ್ರೆ ಅಷ್ಟೇ ಅಲ್ಲದೆ ಆ ಪಾರ್ಟಿಗಳನ್ನು ಕೂಡ ಮಾಡ್ಬೇಕಾಗತ್ತೆ. ಅಂಡ್ ಹಾಗೆ ಅದೆಲ್ಲ ಒಂದು ರೀತಿಯ ಮೆಮೊರೇಬಲ್ ಆಗಿರುವಂಥದ್ದು. ಹಾಗೆ ಈಗ ಫ್ರೆಂಡ್ಸ್ ಎಲ್ಲ ಹೋದ್ವಿ ಅಂತಂದ್ರೆ ಅಥವಾ ಯಾರು ಫ್ರೆಂಡ್ಸ್ ಜೊತೆಗೆ ಕರ್ಕೊಂಡು ಹೋದ್ವಿ ಅಂತಂದ್ರೆ ಸೊ ಅಲ್ಲಿ ನಡೆಯುವಂತಹ ಒಂದಷ್ಟು ಫನ್ನಿ ಇನ್ಸಿಡೆಂಟ್ಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಏನಪ್ಪ ಅಂತಂದ್ರೆ ಈ ಥೀಮನ್ನು ಇಟ್ಕೊಂಡು ಹೋಗುವಂತಹ ಪಾರ್ಟಿಗಳಲ್ಲಿ ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೋಣ ಅಂತ ಹೇಳಿರ್ತಾರೆ. ಸೊ ಬರ್ಡೇ ಬಾಯ್ಗೆ ಮಾತ್ರ ವೈಟ್ ಡ್ರೆಸ್ ಹಾಕಿ ಪಾರ್ಟಿಗಳನ್ನು ಕೂಡ ಕೊಡಿಸಿರ್ತಾರೆ. ಸೊ ಆ ಥರ ಬೇರೆ ಬೇರೆ ಏನೇನೋ ಥೀಮ್ಗಳನ್ನ ಇಟ್ಕೊಂಡು ಮಾಡಿರ್ತಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಹೇಳಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಅವ್ರು ಯಾವ ಥರ ಪಾರ್ಟಿನ ಮಾಡಿದ್ರೆ ಕೇಳೋಣ. ಹಲೋ.
1: ಹಲೋ ಸರ್, ಗುಡ್ ಈವ್ನಿಂಗ್ ಸರ್.
0: ವೆರಿ ಗುಡ್ ಈವ್ನಿಂಗ್
1: ಸರ್. ಮತ್ತೆ ಕಾಫಿ ಆಯ್ತಾ ಸರ್?
0: ಕಾಫಿ ಆಗಿದೆ. ಬ್ರಹ್ಮಾನಂದ ಅವರು ನಿಮ್ದಾಯ್ತಾ?
1: ಆಯ್ತು ಸರ್, ನಾನು ಬ್ರಹ್ಮಾನಂದ ಅನ್ನಡಿ, ವಿದ್ಯಾನಗರ, ಶಿವಮೊಗ್ಗ. ಸರ್, ಏನ್ ಟಾಪಿಕ್ ಇವತ್ತು?
0: ಇವತ್ತಿನ ಟಾಪಿಕ್ ಪಾರ್ಟಿ ಬಗ್ಗೆ ಮಾತಾಡ್ತಿದ್ವಿ. ನೀವ್ ಯಾವ ತರ ಪಾರ್ಟಿಗಳನ್ನ ಕೊಡಿಸಿದಿರಾ, ಮತ್ತೆ ಪಾರ್ಟಿಗಳನ್ನ ಎಂಜಾಯ್ ಮಾಡಿದಿರಾ? ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಪಾರ್ಟಿಗಳು ಜಾಸ್ತಿನಾ ಎಲ್ಲಿ ಅಂತ?
1: ಈಗಿನ ಜನರೇಷನ್ ಗಳಲ್ಲಿ ಪಾರ್ಟಿ ಅಂತಕ್ಕಂಥದ್ದು ಕಾಮನ್ ಆಗೋಗಿದೆ. ಪಾರ್ಟಿ ಕೊಡ್ಸೋದು ತಗೊಳೋದು ಮೊದ್ಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಮನೆಗಳಲ್ಲೇ ಮಾಡ್ತಾ ಇದ್ವಿ. ಈಗೆಲ್ಲ ಅದಕ್ ತಕ್ಕಂತೆ ಎಲ್ಲ ರೆಸ್ಟೋರೆಂಟ್, ಹೋಟೆಲ್ಗಳು, ಆಮೇಲೆ ಇದು ರೆಸಾರ್ಟ್ಗಳು ಆತರ ಎಲ್ಲ ರೆಡಿ ಆಗಿರ್ತವೆ. ಆಮೇಲೆ ಇವಾಗ ಸುಮ್ನೆ ಜಸ್ಟ್ ನನ್ ಬರ್ತ್ಡೇ ಅಂತ ಹೇಳಿದ್ರು ಪಾರ್ಟಿ ಕೇಳ್ತಾರೆ. ಏನಾದ್ರು ಮನೇಲಿ ಹೊಸ ವಸ್ತು ತಗೊಂಡ್ರು ಪಾರ್ಟಿ ಕೇಳ್ತಾಳೆ, ಒಂದ್ ಹೊಸ ಡ್ರೆಸ್ ತಗೊಂಡ್ರು ಪಾರ್ಟಿ ಕೇಳ್ತಾರೆ ಫ್ರೆಂಡ್ಸ್ಗಳು. ಹಾಗಾಗಿ ಪಾರ್ಟಿ ಅಂತಕ್ಕಂಥದ್ದು ಇತ್ತೀಚೆಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಸರ್. ನಾವು ಸುಮಾರು ಪಾರ್ಟಿಗಳನ್ನ ತಗೊಂತಾನೆ ಇರ್ತೀವಿ. ನಾನು ಸಮೇತ ನನ್ನ ಒಂದು ಬರ್ತ್ಡೇ ಟೈಮ್ ಅಲ್ಲಿ, ಇನ್ಯಾವ್ದಾದ್ರು ವಿಶೇಷ ಟೈಮ್ ಅಲ್ಲಿ ನಾನು ಕೊಡಿಸ್ತಾ ಇರ್ತೀನಿ. ಅದು ಇನ್ನೂ ಏನಾಗಿದೆ ಅಂದ್ರೆ, ಈಗ ನಮ್ಗೆಲ್ಲ ಹೊರಗಡೆ ಈ ಕೆಫೆಗಳು ಅವು ಇವು ಸಿಗೋದ್ರಿಂದ ಪಾರ್ಟಿ, ಆಮೇಲೆ ಕೇಕ್ಗಳೆಲ್ಲ ಬೇಕರಿ ಬೇಕಾದಂಗೆ ಸಿಗೋದ್ರಿಂದ ನಡೀತಾನೆ ಇರುತ್ತೆ ಹೆಚ್ಚು ಕಡಿಮೆ ಪಾರ್ಟಿಗಳು. ಅನ್ಲಿಮಿಟ್ ಆಗೇ ನಡೀತಾ ಇರುತ್ತೆ. ತಿಂಗಳಿಗೆ ಒಂದೆರಡಂತೂ ಪ್ರತಿ ಫ್ಯಾಮಿಲಿಯಲ್ಲೂ ಇರುತ್ತೆ ಅಂತಾನೆ ಹೇಳ್ಬಹುದು ಸರ್. ಕಾಮನ್ ಆಗ್ಬಿಟ್ಟಿದೆ ಇತ್ತೀಚೆಗೆ.
0: ಓಕೆ, ಸೊ ನೀವು ಕೊಡಿಸುವಂತ ಪಾರ್ಟಿನಲ್ಲಿ ಅಥವಾ ನಿಮಗೆ ನೀವು ಹೋಗಿರುವಂತ ಪಾರ್ಟಿನಲ್ಲಿ ಏನೇನೆಲ್ಲ ವಿಷಯಗಳು ಇನ್ಕ್ಲೂಡ್ ಆಗಿರುತ್ತೆ?
1: ಏನು ಸರ್, ನಾವು ಕೊಡ್ಸಿರೋದ್ರಲ್ಲ, ಬರ್ತ್ಡೇ ಇತ್ತು ಅಂದ್ರೆ ಕೇಕ್ ಕಟ್ಟು, ಒಂದು ಸ್ಪೆಷಲ್ ಊಟ. ಯಾವ್ದ್ರದ್ದು ಇಲ್ಲಿದೆ? ಹಲೋ ಸರ್, ಕೇಕ್ ಕಟ್ಟಿಂಗ್ ಸ್ಪೆಷಲ್ ಊಟ ಇರುತ್ತೆ ಅಷ್ಟೇ.
0: ಓಕೆ ಸರ್. ಸೊ ಬೇರೆ ಪಾರ್ಟಿಗಳಿಗೆ ಹೋದಾಗ,
1: ಬೇರೆ ಪಾರ್ಟಿಗಳಿಗೆ ಹೋದಾಗ ಅವ್ರ ಏನ್ ಕೊಡಿಸ್ತಾರೆ ಅಷ್ಟೇ ಸರ್, ನಾವು ಕೇಳಕ್ ಆಗಲ್ಲ ಯಾಕಂದ್ರೆ ಹೋಸ್ಟ್ ಮಾಡೋರ್ದು ಏನಿರುತ್ತೆ ಅವ್ರು.
0: ಓಕೆ ಓಕೆ. ಸೊ ಬಜೆಟ್ ಪಾರ್ಟಿ ಅಂತ ಯಾವತ್ತಾರ ಹೋಗಿದ್ರಾ?
1: ಯಾವ್ದು ಸರ್,
0: ಬಜೆಟ್ ಪಾರ್ಟಿ ಅಂತ ಏನಾದ್ರು ಮಾಡಕ್ ಹೋಗಿದ್ರಿ ಯಾವತ್ತಾದ್ರು?
1: ಬಜೆಟ್ ಪಾರ್ಟಿ ಅಂತ ಮಾಡಕ್ ಬರಲ್ಲ ಸರ್, ಹೋದ್ಮೇಲೆ ಏನಾಗುತ್ತೆ, ಒಬ್ರು ಬೇರೆ ಐಸ್ ಕ್ರೀಮ್ ಕೊಡ್ಸು, ಆ ಕೊಡ್ಸು, ಇದು ಕೊಡ್ಸು ಅಂತ ಕೇಳ್ತಾರೆ, ಅಥವಾ ನಾವೇ ಅದು ವೇರಿಯೇಷನ್ ಆಗತ್ತೆ ಸರ್, ಅದು ಫಿಕ್ಸ್ ಮಾಡಕ್ ಬರಲ್ಲ ಬಜೆಟ್ ಇದು ಅಂತ. ಅದ್ ಯಾವ್ದ್ ಗೊತ್ತಾ, ಬಜೆಟ್ ಪಾರ್ಟಿ ಅಂದ್ರೆ ಯಾವ್ದಾದ್ರು ಟೀ ಸ್ಟಾಲ್ ಹೋಗ್ಬಿಟ್ಟು ಒಂದ್ ಅರ್ಧರ್ಧ ಟೀ, ಒಂದ್ ಸ್ನಾಕ್ಸ್ ತಗೊಂತಾರಲ್ಲ, ಅದು ಬಜೆಟ್ ಪಾರ್ಟಿ. ಇಲ್ಲ ಅಂದ್ರೆ ಯಾವ್ದಾದ್ರು ಬೇಕರಿ ಹೋಗಿ ಒಂದೊಂದು ಕೇಕ್, ಒಂದೊಂದು ದಿಲ್ ಪಸಂದ್, ಒಂದೊಂದು
0: ಬ್ರಹ್ಮಾನಂದ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಪಾರ್ಟಿಗಳ ಬಗ್ಗೆ ಹೇಳ್ತಾ ಇದ್ರು. ಫ್ರೆಂಡ್ಸ್ ಜೊತೆಗೆಲ್ಲ ಹೋದಾಗ ಪಾರ್ಟಿಗೆ ಕೊಡಿಸ್ತಾ ಇರ್ತೀವಿ, ಅವ್ರು ಕೂಡ ಕೊಡಿಸ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ನಿಮ್ಮ ಲೈಫಲ್ಲಿ ಈ ತರದ ಏನಾದ್ರು ಪಾರ್ಟಿಗಳನ್ನ ಎಂಜಾಯ್ ಮಾಡಿದ್ರಿ ಅಂತಂದ್ರೆ ಅದನ್ನು ಕೂಡ ಹೇಳ್ಬೋದು. ಅಂಡ್ ಹಾಗೆ ಸುಮಾರು ಜನ ಏನ್ ಅನ್ಕೊಂಡು ಹೋಗಿರ್ತಾರೆ ಅಂತಂದ್ರೆ, ಈ ಏನೋ ಒಂದು ಹೊಸ ಕೆಫೆ ಆಗಿರುತ್ತೆ ಏನೋ ಆಗಿರುತ್ತೆ ಅಂತ ಅನ್ಕೊಂಡು ಹೋದಾಗ ಸೊ ಅಲ್ಲಿ ಒಂದು ಬಜೆಟ್ನ ತಲೆ ಇಟ್ಕೊಂಡು ಹೋಗಿರ್ತಾರೆ. ಆದ್ರೆ ಆ ಬಜೆಟ್ ಕೇಳ್ಬಿಟ್ರೆ ನೆಕ್ಸ್ಟ್ ಕೊನೆಯಲ್ಲಿ ಬರುವಂತಹ ಬಿಲ್ ಏನಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ರೇಂಜಿಗೆ ಇರುತ್ತೆ. ಸೊ ಆ ತರ ಬಿಲ್ ನೋಡಿ ಕೂಡ ನೀವು ಏನಾದ್ರು ಪಾರ್ಟಿನ ಈ ರೀತಿ ಎಂಜಾಯ್ ಮಾಡಿದ್ರೆ ಅಂತಂದ್ರೆ ಸೊ ನಿಮ್ಮ ಪಾರ್ಟಿಯ ನೆನಪುಗಳನ್ನು ಕೂಡ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಜನ ಕಾಲ್ ಮಾಡಿದ್ರೆ ಅವ್ರಿಗೂ ಕೂಡ ಯಾವ ತರ ಪಾರ್ಟಿಗಳನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಯಾವ ತರ ಪಾರ್ಟಿಗಳನ್ನ ಮಾಡಿದ್ರ ಮೆಸೇಜ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರೇಶ್ ಶೋ. ಆ್ಯಂಡ್ ಹಾಗೆ ಪಾರ್ಟಿಗಳನ್ನ ಮಾಡುವಾಗ ಹೆಲ್ದಿ ಪಾರ್ಟಿನ ಆದಷ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರೇಶ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕನ್ನಡ ಚಿತ್ರರಂಗದ ಗಾಯಕ ಹಾಗೂ ಸಂಗೀತ ನಿರ್ದೇಶಕ, ಬಿಗ್ ಬಾಸ್ ಖ್ಯಾತಿಯ ನವೀನ್ ಸಜ್ಜು ಅಭಿನಯದ ಲೋ ನವೀನ ಸಿನಿಮಾ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ ಎಂದು ಚಿತ್ರತಂಡ ತಿಳಿಸಿದೆ. ಚಿತ್ರದ ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದ ತಂಡವು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿತು. ಈ ವೇಳೆ ಮಾತನಾಡಿದ ನಟ ನವೀನ್ ಸಜ್ಜು, May 15 ಬಿಡುಗಡೆಯಾದ ಲೋ ನವೀನ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಪ್ರಚಾರ ಕಾರ್ಯದ ಭಾಗವಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಭೇಟಿ ನೀಡಲಾಗುತ್ತಿದೆ ಎಂದರು. ಗ್ರಾಮೀಣ ಹಿನ್ನೆಲೆಯ ಕಥಾ ಹಂದರ ಹೊಂದಿರುವ ಈ ಚಿತ್ರದಲ್ಲಿ ಹಳ್ಳಿಯ ಜೀವನ ಶೈಲಿ, ಸ್ನೇಹ, ಪ್ರೀತಿ, ಕುಟುಂಬ ಮೌಲ್ಯಗಳು ಹಾಗೂ ಇಂದಿನ ಯುವಕರ ಬದುಕಿನ ವಿವಿಧ ಆಯಾಮಗಳನ್ನು ತೆರೆದಿಡುವ ಪ್ರಯತ್ನ ಮಾಡಲಾಗಿದೆ ಎಂದರು. ಧನುರ್ಧಾರಿ ಪವನ್ ನಿರ್ದೇಶಿಸಿರುವ ಚಿತ್ರವನ್ನು ಕೀರ್ತಿಸ್ವಾಮಿ, ಬೆನ್ ಚಿಕ್ಕಸ್ವಾಮಿ ಹಾಗೂ NS ಸ್ಟುಡಿಯೋ ನಿರ್ಮಿಸಿದೆ. ನವೀನ್ ಸಜ್ಜು ಅವರು ಅಭಿನಯದ ಜೊತೆಗೆ ಸಂಗೀತ ನಿರ್ದೇಶನವನ್ನು ನಿರ್ವಹಿಸಿದ್ದಾರೆ. ಸುನಿಲ್ ಮೈಸೂರು ಅವರೊಂದಿಗೆ ಸೇರಿ ಕತೆ ಸಿದ್ಧಪಡಿಸಲಾಗಿದ್ದು, ಚಿತ್ರದಲ್ಲಿ ಒಟ್ಟು 8 ಹಾಡುಗಳಿವೆ ಎಂದು ಮಾಹಿತಿ ನೀಡಿದರು. ಮುಂದಿನ ವಿವರ. ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಮಾಜಿ ಸೈನಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯು May 29 June 6 ಸಮಯ ಬೆಳಗ್ಗೆ 10 5 ನೇರ ಸಂದರ್ಶನ ಏರ್ಪಡಿಸಿದೆ. ಆಸಕ್ತ ಮಾಜಿ ಸೈನಿಕರು ತಮ್ಮ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ನಿವೃತ್ತಿ ಪುಸ್ತಕಗಳೊಂದಿಗೆ PS ರಮೇಶ್, ಉಪನಿರ್ದೇಶಕರು ಹಾಗೂ ಬಂದಿಖಾನೆಗಳ ಮುಖ್ಯ ಅಧೀಕ್ಷಕರು, ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಅಕಾಡೆಮಿ, ಕಾಳಿದಾಸ ರಸ್ತೆ, ಗಾಂಧಿನಗರ, ಮಹಾಬೋಧಿ ಸೊಸೈಟಿಯ ಪಕ್ಕ, ಫ್ರೀಡಂ ಪಾರ್ಕ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9632496960 ಅಥವಾ 9480806400. ಇವರನ್ನು ಸಂಪರ್ಕಿಸುವಂತೆ ಶಿವಮೊಗ್ಗ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ SV ಹಿರೇಮಠ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಬಹುಮುಖಿ ಚರ್ಚಿತ ಚಲನಚಿತ್ರ ಟೆಂಕ್ವಾಂಡೋ ಗರ್ಲ್, ಈ ಚಿತ್ರದ ಪ್ರದರ್ಶನ ಮತ್ತು ಸಂವಾದ ಕಾರ್ಯಕ್ರಮವನ್ನು May 30 ಫ್ರೆಂಡ್ ಸೆಂಟ್ರಲ್ ಹಾಲ್, ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಶಿವಮೊಗ್ಗ ಇಲ್ಲಿ ಆಯೋಜಿಸಿದ್ದು, ಈ ಕಾರ್ಯಕ್ರಮ ಸಮಾನ ಮನಸ್ಕರ ಒಂದು ಮುಕ್ತ ವೇದಿಕೆ, ಯಾವುದೇ ಇಸಂ ಹಾಗೂ ಪಂಥಕ್ಕೆ ಜೋತು ಬೀಳದೆ ಎಲ್ಲಾ ವಿಚಾರಧಾರೆಗಳನ್ನು ಮುಕ್ತ ಮನಸ್ಸಿನಿಂದ ಅರ್ಥೈಸುವ ಹಾಗೂ ಚರ್ಚಿಸುವ ಒಂದು ಸಂದರ್ಭ. ಇಲ್ಲಿ ಯಾವುದೇ ಹಾರ ತುರಾಯಿಗಳಿಲ್ಲದೆ ನೇರವಾಗಿ ವಿಷಯವನ್ನು ಪ್ರವೇಶಿಸುವ ಪ್ರಯತ್ನ. ಉಪನ್ಯಾಸ, ಪ್ರಾತ್ಯಕ್ಷಿಕೆ, ಚರ್ಚೆ, ಸಿನಿಮಾ ಪ್ರದರ್ಶನ, ರಂಗ ಪ್ರಯೋಗಗಳ ವಿಮರ್ಶೆ, ಪ್ರಚಲಿತ ವಿದ್ಯಮಾನ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಹೀಗೆ ಯಾವುದೇ ವಿಷಯವಾಗಿರಬಹುದು, ಈ ಬಹುಮುಖಿಯನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸಲಾಗಿದೆ. ಮುಂದಿನ ವಿವರ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿವಮೊಗ್ಗ ಇವರ ವತಿಯಿಂದ ಜುಲೈ 1ರಿಂದ ಪ್ರಾರಂಭವಾಗುವ ಸಹಕಾರ ಸಂಘ ಸಂಸ್ಥೆಗಳ ಪ್ರಾಧಿಕಾರ ಮತ್ತು ಸಿಬ್ಬಂದಿಗಳಿಗೆ 6 ತಿಂಗಳ ದೂರ ಶಿಕ್ಷಣ ಮತ್ತು ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ ರೆಗ್ಯುಲರ್ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗೆ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಡಿಸಿಎಂ ಕೋರ್ಸ್ ತರಬೇತಿ ಸೇರಬಯಸುವ ಆಸಕ್ತ ಅಭ್ಯರ್ಥಿಗಳಿಗೆ ಜುಲೈಯಿಂದ ಡಿಸೆಂಬರ್ ಹಾಗೂ ಜನವರಿಯಿಂದ ಜೂನ್ವರೆಗೆ ವಾರ್ಷಿಕ 2 ತಂಡಗಳ ಡಿಸಿಎಂ ಕೋರ್ಸ್ ತರಬೇತಿ ನಡೆಸಲಾಗುವುದು. ಕನಿಷ್ಠ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿಯನ್ನು ಪೂರ್ಣಗೊಳಿಸಿರಬೇಕು ಮತ್ತು ರೆಗ್ಯುಲರ್ ಡಿಸಿಎಂ ಕೋರ್ಸ್ ತರಬೇತಿ ಪಡೆಯುವ ಉದ್ಯೋಗ ಆಕಾಂಕ್ಷಿಗಳು ಅವರವರ ಶೈಕ್ಷಣಿಕ ಅರ್ಹತೆಗೆ ಅನುಸಾರವಾಗಿ ಸಹಕಾರ ಇಲಾಖೆ ಮತ್ತು ಸಹಕಾರ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳ ಉನ್ನತ ಹುದ್ದೆಗಳಿಗಾಗಿ ನೇಮಕಾತಿ ಹೊಂದಲು ಅರ್ಹರಾಗುತ್ತಾರೆ. ಪ್ರವೇಶ ಪಡೆಯುವ ಎಲ್ಲ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಪ್ರತಿ ತಿಂಗಳು 500 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶಿಷ್ಯ ವೇತನ ನೀಡಲಾಗುವುದು ಹಾಗೂ ಸಹಕಾರ ಕ್ಷೇತ್ರದ ಅಪೆಕ್ಸ್ ಬ್ಯಾಂಕ್, ಡಿಸಿಸಿ ಬ್ಯಾಂಕ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೆಎಂಎಫ್, ಶಿಮುಲ್, ಮ್ಯಾಮಸ್ಕೋ, ಟೊಮೆಸ್ಕೋ, ರಮಸ್ಕೋ, ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಇತರೆ ಎಲ್ಲಾ ವರ್ಗದ ಸಹಕಾರ ಸಂಘಗಳ ಉದ್ಯೋಗಗಳ ನೇಮಕಾತಿಯಲ್ಲಿ ಈ ತರಬೇತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಎಂದರು. ಅರ್ಜಿ ಸಲ್ಲಿಸಲು ಜೂನ್ 25 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0118822848773 ಅಥವಾ ಮೊಬೈಲ್ ಸಂಖ್ಯೆ 9449907576 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀ ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಉಚಿತ ಸಾಮೂಹಿಕ ವಿವಾಹಗಳಿಂದ ಹಿಂದೂ ಧರ್ಮದ ಧಾರ್ಮಿಕ ಪರಂಪರೆ ಭವಿಷ್ಯದ ಪೀಳಿಗೆಗೆ ತಿಳಿಸಿಕೊಡುವ ಜೊತೆಗೆ ಕೌಟುಂಬಿಕ ವ್ಯವಸ್ಥೆ ಗಟ್ಟಿಗೊಳ್ಳಲಿದೆ ಎಂದು ನಗರಸಭೆ ಸದಸ್ಯ ಬಿಕೆ ಮೋಹನ್ ಹೇಳಿದರು. ಅವರು ಭದ್ರಾವತಿಯ ಕಾಳಿದಾಸ ಬಡಾವಣೆಯ ಧರ್ಮಶ್ರೀ ಸಭಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿಶ್ವಭಾರತಿ ವಿಶ್ವಾಸ ಮಂಡಳಿಯಿಂದ ಸೋಮವಾರ ಆಯೋಜಿಸಿದ್ದ 42ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಸ್ವಾಮೀಜಿಗಳು, ಗಣ್ಯರು ಸೇರಿದಂತೆ ಬಂಧು ಬಳಗದವರ ಸಮ್ಮುಖದಲ್ಲಿ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳ ಮೂಲಕ ವಿವಾಹವಾಗುವ ಭಾಗ್ಯ ಎಲ್ಲರಿಗೂ ಲಭಿಸುವುದಿಲ್ಲ. ಉಚಿತ ಸಾಮೂಹಿಕ ಮಹೋತ್ಸವ ನೂತನ ವಧುವರರಲ್ಲಿ ಜವಾಬ್ದಾರಿ ಮೂಡಿಸುತ್ತದೆ ಎಂದರು. ಉಚಿತ ಸಾಮೂಹಿಕ ವಿವಾಹ ಸಮಿತಿ ಗೌರವ ಸಲಹಾಗಾರ ಡಾಕ್ಟರ್ ಬಿಜಿ ಧನಂಜಯ ಪ್ರಾಸ್ತಾವಿಕ ಮಾತನಾಡಿ, ವಿವಾಹ ಎಂಬುದು ಕೇವಲ ಇಬ್ಬರ ನಡುವಿನ ದೈಹಿಕ ಸಂಬಂಧಕ್ಕಾಗಿ ಇರುವುದಲ್ಲ. ಧಾರ್ಮಿಕ, ಸಾಮಾಜಿಕವಾಗಿ ಕೌಟುಂಬಿಕ ವ್ಯವಸ್ಥೆ ರೂಪಿಸಿಕೊಳ್ಳಲಾಗುತ್ತದೆ ಎಂದರು. ಕೂಡ್ಲಿ ಮಠದ ಶ್ರೀ ಅಭಿನವ ಶಂಕರ ಭಾರತೀ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಪಿ ವೆಂಕಟರಮಣ ಶೇಟ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪಿ ಬಸವರಾಜು ಮತ್ತು ಲತಾ ಎಂ ಶಿವಕುಮಾರ್ ಮತ್ತು ಪ್ರಿಯಾ ದಾಂಪತ್ಯಕ್ಕೆ ಕಾಲಿಟ್ಟರು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಸರಕಾರಿ ಶಾಲೆ ವಿದ್ಯಾರ್ಥಿಗಳು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಭಾಷೆಯಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಮುಂದಿನ ವಿವರ. ಚಾಲುಕ್ಯ ನಗರದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಧಿಕ ಮಾಸ ಪ್ರಯುಕ್ತ ಜೂನ್ 14ರಂದು ನಾಗಾರಾಧನೆ, ಆಶ್ಲೇಷ ಬಲಿ, ನಾಗ ಸಂದರ್ಶನ ಏರ್ಪಡಿಸಲಾಗಿದೆ. ಅಂದು ಬೆಳಗ್ಗೆ 7ಕ್ಕೆ ಪ್ರಧಾನ ಅರ್ಚಕ ಪಿ ಚೇತನ್ ಭಟ್ ನೇತೃತ್ವದಲ್ಲಿ ನಾಗದೇವರಿಗೆ ಕುಂಭಾಭಿಷೇಕ ನೆರವೇರಲಿದೆ. ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ಜರುಗಲಿದೆ. ಸಂಜೆ 5:30ರಿಂದ ಪವಿತ್ರ ನಾಗಮಂಡಲ ಪೂಜೆಯೊಂದಿಗೆ ಆಶ್ಲೇಷ ಬಲಿ ಹಾಗೂ ಮಹಾಮಂಗಳಾರತಿ ನೆರವೇರಲಿದೆ. 7:30ರಿಂದ ರಾಮಚಂದ್ರ ಕುಂಜಿತ್ತಾಯ ಪೆರಡೂರು ಅವರಿಂದ ನಾಗಸಂದರ್ಶನ ನಡೆಯಲಿದೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ತಪೋಕ್ಷೇತ್ರ ಕಡೇನಂದಿಹಳ್ಳಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಜಾಗೃತಿ ಸ್ಥಳದಲ್ಲಿರುವ ಶ್ರೀ ರಂಭಾಪುರಿ ಶಾಖಾ ಮಠ ಶ್ರೀ ರೇವಣಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ನೂತನ ಶ್ರೀಗುರು ಪಟ್ಟಾಧಿಕಾರ ಸ್ವೀಕಾರ ಮಾಡಿದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ 5 ದಿನಗಳ ಮೌನ ಶಿವಾನುಷ್ಠಾನವನ್ನ ಮಂಗಳವಾರ ಆರಂಭಿಸಿದರು. ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಮನೋವಾಂಛಿತ ಸಿದ್ಧಿಗಾಗಿ ಆರಂಭಿಸಿರುವ ಮೌನ ಶಿವಾನುಷ್ಠಾನವನ್ನ 30ರವರೆಗೆ ಮಾಡುವರು. 31ರಂದು ಮೌನ ಶಿವಾನುಷ್ಠಾನ ಮಂಗಲ ಹಾಗೂ ಶ್ರೀಗುರು ಪಟ್ಟಾಧಿಕಾರಿ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭ ಜರುಗುವುದು. ಅಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮಠದ ದೈವಗಳಿಗೆ ವಿಶೇಷ ಪೂಜೆ ನಡೆಯುವುದು. ನಂತರ ಶ್ರೀಗಳು ನೆಲಮಾಳಿಗೆಯಲ್ಲಿ ಇಷ್ಟಲಿಂಗ ಪೂಜೆ ನೆರವೇರಿಸಿ ಮೌನಾನುಷ್ಠಾನವನ್ನು ಮಂಗಳಗೊಳಿಸುವರು. ನಂತರ ಬೆಳಗ್ಗೆ 11ಕ್ಕೆ ಗುರುಗಳ ದರ್ಶನ ಆಶೀರ್ವಚನ ನಡೆಯುವುದು. ಸಂಸದ ಬಿವೈ ರಾಘವೇಂದ್ರ ಅವರನ್ನ ಗೌರವಿಸಲಾಗುವುದು. 5 ದಿನಗಳ ಕಾಲ ಜರುಗುವ ಮೌನ ಶಿವಾನುಷ್ಠಾನ ಸಮಯದಲ್ಲಿ ಶ್ರೀಗಳವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಪ್ರತಿ ತಿಂಗಳ ಹುಣ್ಣಿಮೆಯಂತೆ ದರ್ಶನಾಶೀರ್ವಾದ ಇರುತ್ತದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪುಸ್ತಕ ಸಂಗ್ರಹ ಸಾಧಾರಣ ವಿಷಯವಲ್ಲ. ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಪರಿಸರ ಮತ್ತು ಬದುಕಿಗೆ ಪೂರಕ ಮತ್ತು ಪ್ರೇರಕವಾದ ಗ್ರಂಥಗಳ ಸಂಗ್ರಹ ಉತ್ತಮ ಹವ್ಯಾಸ ಎಂದು ಸಾಹಿತಿ ಅಮ್ರಯ್ಯ ಮಠ ಹೇಳಿದರು. ಹೊಸನಗರ ತಾಲೂಕು ಕಸಾಪ ಮತ್ತು ಬೆಂಗಳೂರು ಪುಸ್ತಕ ಪ್ರಾಧಿಕಾರ ಆಶ್ರಯದಲ್ಲಿ ನಿಟ್ಟೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಾಂತಾರಾಮ ಪ್ರಭು ಅವರ ಮನೆ ಅದ್ಭುತ ಪುಸ್ತಕಗಳ ಭಂಡಾರ. ಇವರ ಪುಸ್ತಕಗಳ ಸಂಗ್ರಹ ಇತರರಿಗೆ ಮಾದರಿ. ಅವರು ಕೇವಲ ಸಂಗ್ರಹ ಮಾಡದೆ ಪುಸ್ತಕಗಳ ಸಮಗ್ರ ಅಧ್ಯಯನ ಮಾಡಿದ್ದಾರೆ. ಗ್ರಂಥಾಲಯದಂತ ಅವರ ಮನೆ ನೋಡಿದರೆ ಓಶೋ ನೆನಪಾಗುತ್ತದೆ. ಶಾಂತಾರಾಮ ಪ್ರಭು ಪುಸ್ತಕ ಸಂಗ್ರಹ ಅಸಾಧಾರಣ. ಇದಕ್ಕೆ ಸರ್ಕಾರ ಅಕಾಡೆಮಿಯಿಂದ ಗೌರವ ಸಿಗುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಮನವಿ ಮಾಡಿದರು. ಶಾಂತಾರಾಮ ಪ್ರಭು ಮಾತನಾಡಿ, ಬಾಲ್ಯದಿಂದಲೂ ವಾರಪತ್ರಿಕೆ, ಮಾಸಪತ್ರಿಕೆ, ದಿನಪತ್ರಿಕೆಗಳ ಸಂಗ್ರಹಿಸುವ ಹವ್ಯಾಸ ನನ್ನದು. ನನಗೆ ಪುಸ್ತಕ ಸಂಗ್ರಹಕ್ಕೆ ಕುಟುಂಬದಿಂದ ಮತ್ತು ಆರ್ಥಿಕವಾಗಿ ಯಾವುದೇ ತೊಂದರೆಯಾಗಿಲ್ಲ ಎಂದರು. ಡಾ ಮಾರ್ಷಲ್ ಶರಾಮ್, ಹನಿಯ ರವಿ, ಲಕ್ಷ್ಮೀನಾರಾಯಣ್ ದೊಡ್ಮನೆ, ನಾರಾಯಣ್ ಕಾಮತ್, ಕೆಜಿ ನಾಗೇಶ್, ಅಶ್ವಿನಿ ಪಂಡಿತ್, ಸುಜಾತ ಪ್ರಭು, ಜಿಎನ್ ಬಸಪ್ಪಗೌಡ, ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಭಟ್ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಾಲಾ ಹಂತದಲ್ಲಿ ಲಿಂಗ ಸಮಾನತೆಯ ಪಾಠಗಳನ್ನು ಮಕ್ಕಳಿಗೆ ಪರಿಚಯಿಸಬೇಕೆಂದು ಒತ್ತಾಯಿಸಿ ಸಮೃದ್ಧ ಸ್ವಸಹಾಯ ಸಂಘಗಳ ಶಿವಮೊಗ್ಗ ತಾಲೂಕು ಒಕ್ಕೂಟ ಪ್ರಮುಖರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಶಾಲಾ ಹಂತದಲ್ಲಿ ಮಕ್ಕಳ ಮನೋವಿಕಾಸ ಆಗುವುದರಿಂದ ಲಿಂಗ ಸಮಾನತೆ ಕುರಿತು ಸೂಕ್ತ ಅರಿವು ಮತ್ತು ಮೌಲ್ಯಗಳನ್ನು ಬೆಳೆಸಬೇಕು. ಶಿಕ್ಷಣ ಮತ್ತು ಸಂಸ್ಕೃತಿ ಎರಡೂ ನಾಗರಿಕತೆಯ ಬುನಾದಿ ಇದ್ದಂತೆ. ಸೌಹಾರ್ದದಿಂದ ಬಾಳಲು ಶಿಕ್ಷಣವೇ ಮುಖ್ಯವಾಗುತ್ತದೆ. ಶಾಲೆಗಳಲ್ಲಿ ಬಾಲಕ ಬಾಲಕಿಯರ ನಡುವೆ ಪಠ್ಯಪುಸ್ತಕ, ತರಗತಿಯ ಸನ್ನಿವೇಶ ಮುಂತಾದ ವಿಷಯಗಳಲ್ಲಿ ಲಿಂಗ ತಾರತಮ್ಯ ಇರಬಾರದು ಎಂದು ಆಗ್ರಹಿಸಿದರು. ಹುಡುಗ ಮತ್ತು ಹುಡುಗಿಯರ ನಡುವೆ ಪರಸ್ಪರ ಗೌರವ ಉತ್ತೇಜಿಸುವ ಚಟುವಟಿಕೆಗಳನ್ನು ರೂಪಿಸುವುದು ಅಗತ್ಯ. ಹಾಗಾಗಿ ಲಿಂಗ ಸಮಾನತೆ, ಲಿಂಗತ್ವ ಸೂಕ್ಷ್ಮತೆ ವಿಚಾರಗಳನ್ನು ಶಾಲಾ ಶಿಕ್ಷಣದ ಪ್ರಾರಂಭಿಕ ಹಂತದಲ್ಲಿಯೇ ಪಠ್ಯಗಳಲ್ಲಿ ಅಳವಡಿಸಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮತ್ತು ಮಾನವೀಯತೆ ಮೌಲ್ಯಗಳು ಬೆಳೆಯುತ್ತವೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಹೋಟೆಲ್ ಸನ್ಮಾನ್ ಲಾಡ್ಜ್ನಲ್ಲಿ ಇಂದಿನಿಂದ ಜೂನ್ 1ರವರೆಗೆ ರುದ್ರಾಕ್ಷಿ ಪ್ರದರ್ಶನ ಮಾರಾಟವಿದೆ. 1 ಮುಖಿಯಿಂದ 21 ಮುಖಿ ರುದ್ರಾಕ್ಷಿಗಳು ಲಭ್ಯವಿವೆ. ಇಂಡಸ್ ನೇಪಾಳ ಸಂಸ್ಥೆಯ ನಿರ್ದೇಶಕ ಡಾ ನರೇಂದ್ರ ಕಾಶಿರೆಡ್ಡಿ ಯಾವ ರುದ್ರಾಕ್ಷಿಯನ್ನು ಯಾವಾಗ ಹಾಗೂ ಯಾರು ಧರಿಸಬೇಕು ಎಂಬುದರ ಬಗ್ಗೆ ಯಾವುದೇ ಪಂಚಾಂಗ ಮತ್ತು ಕಂಪ್ಯೂಟರ್ ಸಹಾಯವಿಲ್ಲದೆ ವೇದಗಣಿತದ ಮೂಲಕ ಜನ್ಮರಾಶಿ, ಜನ್ಮ ನಕ್ಷತ್ರದ ಆಧಾರದ ಮೇಲೆ ತಿಳಿಸಲಾಗುವುದು. 1 ಮುಖಿ ರುದ್ರಾಕ್ಷಿ ಸುಮಾರು 4.5 ಲಕ್ಷ ಬೆಲೆಯುಳ್ಳ ರುದ್ರಾಕ್ಷಿಗಳು ಲಭ್ಯವಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ್ದ ಕುಟುಂಬ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಯೂರಿ ನಾಟ್ಯ ಶಾಲೆಯ ಶ್ವೇತಾ ಪ್ರಕಾಶ್ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್, ಕಾರ್ಯದರ್ಶಿ ಬಿಆರ್ ಧನಂಜಯ್, ಪ್ರಮುಖರಾದ ವಸಂತ ಹೋಬಳಿದಾರ್, ಎಒ ಮಹೇಶ್, ಶ್ರೀಕಾಂತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
7: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
2: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100-100 ಫಲಿತಾಂಶ. PKGಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
7: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
8: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುಭ ಸಂಜೆ, ಗುಡ್ ಈವ್ನಿಂಗ್ ಎವ್ರಿಬಾಡಿ. ಸ್ನೇಹಿತರೆ, ನಿಮ್ಮೆಲ್ಲರ ಚಹಾ ಅಥವಾ ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್, ಈಗಷ್ಟೇ ಸೂರ್ಯಣ್ಣ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ದಾನೆ ಅಲ್ವಾ? ನೀವೆಲ್ಲರೂ ಕೂಡ ಆಫೀಸ್ ಸೀಟ್ನಿಂದ ಎದ್ದು ಬ್ಯಾಗ್ ಹೆಗಲಿಗೇರಿಸ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ತಾ ಇರ್ತೀರಾ ಅಲ್ವಾ? ಕೆಲವರು ಬಸ್ಸಿಗಾಗಿ ಕಾಯ್ತಾ ಇರಬಹುದು, ಇನ್ನು ಕೆಲವರು ಟ್ರಾಫಿಕ್ನಲ್ಲಿ ಸಿಲುಕಿ ಯಪ್ಪ ಯಾವಾಗ ಮನೆ ಸೇರ್ತೀನೋ ಅಂತ ಅನ್ಕೊಳ್ತಾ ಇರಬಹುದು. ಇನ್ನೂ ಕೆಲವರು ಆರಾಮಾಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಈ ತಂಗಾಳಿಯನ್ನ ಎಂಜಾಯ್ ಮಾಡ್ತಾ ಇರಬಹುದು. ಯಾರೇ ಎಲ್ಲೇ ಇರಿ ಸ್ನೇಹಿತರೆ, ನಿಮ್ಮ ಜರ್ನಿಯನ್ನ ಇನ್ನಷ್ಟು ಸುಂದರಗೊಳಿಸೋದಕ್ಕೆ ನಾನಂತೂ ನಿಮ್ ಜೊತೆಗಿದ್ದೀನಿ. ನಿಮಗೆ ಗೊತ್ತಾ, ಇವತ್ತು ಸಂಜೆ ಟ್ರಾಫಿಕ್ನಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋ ಕೆಲವು ಸೌಲಭ್ಯಗಳನ್ನ ನೋಡಿ ಒಂದು ಯೋಚನೆ ಬಂತು. ನಾವು ದಿನಾ ಬಳಸೋ ಆ ಬಸ್ ಸ್ಟ್ಯಾಂಡು, ಕಾರ್ ಪಾರ್ಕಿಂಗು, ನಮ್ಮ ರಸ್ತೆಗಳು, ಇವೆಲ್ಲವೂ ಯಾರ ಆಸ್ತಿ ಸ್ನೇಹಿತರೆ? ನಮ್ಮದ್ದೇ ಅಲ್ವಾ? ಹಾಗಾದ್ರೆ ಇವುಗಳನ್ನ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ತಿಳಿಯೋಣ. ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಆಫೀಸ್ನಿಂದ ಮನೆಗೆ ಹೋಗುವಾಗ ದಿನ ಬಳಸುವಂತಹ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸುದೀರ್ಘವಾಗಿ ಮಾಹಿತಿಯನ್ನ ತಿಳಿಯೋಣ. ಇದು ಸರ್ಕಾರಿ ಆಸ್ತಿ ಅಲ್ಲ, ಇದು ನಮ್ಮದೇ ಆಸ್ತಿ ಅನ್ನೋ ಜಾಗೃತಿಯ ಜರ್ನಿ ಇವತ್ತಿನದ್ದು. ಸೊ ಯಾರು ಚಾನಲ್ ಚೇಂಜ್ ಮಾಡ್ಬಿಡಿ ಸ್ನೇಹಿತರೆ, ಟ್ರಾಫಿಕ್ ಕಿರಿಕಿರಿ ಮರೆಯೋದಕ್ಕೆ ಒಂದು ಸೂಪರ್ ಹಿಟ್ ಸಾಂಗ್ ಅನ್ನ ಕೇಳ್ಕೊಂಡ್ ಬಂದ್ಮೇಲೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿರೋ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಾವು ಪ್ರತಿ ತಿಂಗಳು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ಆ ಹಣದಿಂದ ನಿರ್ಮಾಣವಾಗುವ ಪ್ರತಿಯೊಂದು ವಸ್ತುವು ನಮ್ಮದ್ದೇ ಆಗಿರುತ್ತೆ. ಹಾಗಾಗಿ ಇದು ಸರ್ಕಾರಿ ಆಸ್ತಿ, ನಮಗೇನು ಅನ್ನೋದನ್ನ ಬಿಟ್ಟು ಇದು ನಮ್ಮ ಆಸ್ತಿ, ಇದನ್ನ ಕಾಪಾಡುವುದು ನಮ್ಮ ಹೊಣೆ ಅನ್ನೋ ಜಾಗೃತಿ ಮೂಡಿಸೋಣ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಬೆಳಗ್ಗೆ ನಾನು ಆಫೀಸ್ಗೆ ಬರುವಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಪೋಸ್ಟರ್ ಅಂಟಿಸ್ತಾ ನಿಂತ್ಕೊಂಡಿದ್ರು. ಇನ್ನೊಬ್ರು ಹೊಸದಾಗಿ ಪೇಂಟ್ ಮಾಡಿದ ಗೋಡೆ ಮೇಲೆ ಉಗಿತಾ ಇದ್ರು. ಇದನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಅದಕ್ಕೆ ನಾನು ಅನ್ಕೊಂಡೆ, ಇವತ್ತು ನಮ್ಮ ಲಿಸ್ನರ್ಸ್ ಜೊತೆಗೆ ಸಾರ್ವಜನಿಕ ಸ್ವತ್ತುಗಳು ಅಂತಂದ್ರೆ ಏನು, ಅವುಗಳನ್ನ ನಾವು ಹೇಗೆ ಮಗುವಿನ ತರಹ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ ಈ ಒಂದು ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾರ್ವಜನಿಕ ಸ್ವತ್ತು ಅಂತಂದ್ರೆ ಏನು ಗೊತ್ತಾ? ಸರ್ಕಾರ ನಮ್ಮೆಲ್ಲರ ಅನುಕೂಲಕ್ಕಾಗಿ ನಮ್ಮ ತೆರಿಗೆ ಹಣದಿಂದ ನಿರ್ಮಿಸಿರುವ ಸೌಲಭ್ಯಗಳು. ಸಾರ್ವಜನಿಕ ಸ್ವತ್ತುಗಳ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳಿಬೇಕು. ಉತ್ತಮ ಸರ್ಕಾರಗಳು ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಬಸ್ ಸ್ಟ್ಯಾಂಡ್, ಸಾರಿಗೆ ವ್ಯವಸ್ಥೆ, ಶಾಲೆಗಳು, ಆಸ್ಪತ್ರೆಗಳು, ಸಾಲು ಮರ, ಸಾಮಾಜಿಕ ಅರಣ್ಯ, ರಕ್ಷಿತಾರಣ್ಯ, ಕಾಡು ಪ್ರಾಣಿಗಳು, ನೀರಿನ ಮೂಲ, ಲೈಬ್ರರಿ, ಹೀಗೆ ಜನೋಪಯೋಗಿ ಸೌಕರ್ಯಗಳನ್ನು ಸರ್ಕಾರ ನಿರ್ಮಿಸುತ್ತೆ. ಇದರ ಉದ್ದೇಶ ಜನಸಾಮಾನ್ಯರ ಅನುಕೂಲಕ್ಕಾಗಿ. ಸೊ ಇವನ್ನೆಲ್ಲ ಸರ್ಕಾರ ಯಾಕೆ ಮಾಡಬೇಕು? ಪ್ರತಿಯೊಬ್ಬರು ತನ್ನ ಸೌಕರ್ಯಕ್ಕಾಗಿ ಎಲ್ಲವನ್ನು ಮಾಡ್ಕೊಳ್ತಾರೆ. ಇನ್ನೊಬ್ಬರ ಸೌಕರ್ಯಕ್ಕಾಗಿ ನಿರ್ಮಿಸುವವ ಅಥವಾ ದಾನ ನೀಡಿ ಒದಗಿಸುವವರ ಸಂಖ್ಯೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ಎಲ್ಲಾ ಜನರಿಗೂ ಸರ್ಕಾರ ವ್ಯವಸ್ಥೆ ಮಾಡಿದ್ದಲ್ಲಿ ಎಲ್ಲರಿಗೂ ಅನುಕೂಲವಾಗುತ್ತೆ ಅಲ್ವಾ? ರಸ್ತೆ ನಿರ್ಮಾಣ ಯೋಜನಾ ಬದ್ಧವಾಗಿ ಸಾಗಬೇಕಾದ್ರೆ ಸರ್ಕಾರವೇ ಮಾಡಬೇಕು. ಖಾಸಗಿಯವರು ಯೋಜನೆ ಹಾಕಿದರೆ ಜನರ ಬೆಂಬಲ ಸಿಗೋದಿಲ್ಲ. ಆಕ್ಷೇಪಗಳಿದ್ದರೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಲ ಪ್ರಯೋಗದ ಮೂಲಕವಾದರೂ ಸರ್ಕಾರ ಮಾಡಲು ಶಕ್ತ ಅಂತಾನೆ ಹೇಳಬಹುದು. ಇವತ್ತು ದೊಡ್ಡ ಸಮಸ್ಯೆ ಅಂತಂದ್ರೆ ಕುಡಿಯುವ ನೀರಿನದ್ದು. ಪೇಟೆ ಪಟ್ಟಣಗಳಲ್ಲಿ ಕುಡಿಯೋದಕ್ಕೆ ನೀರಿಗಾಗಿ ಬಾವಿಗಳಿಲ್ಲ, ನೀರು ಕೂಡ ಸಿಗೋದಿಲ್ಲ. ಕೊಳವೆ ಬಾವಿ ತೋಡುವುದು ಬಡವರಿಗೆ ಕಷ್ಟ ಅಂತಾನೆ ಹೇಳಬಹುದು. ನದಿಗಳಿಂದ ತರಿಸುವುದು ಒಬ್ಬೊಬ್ಬರಿಂದ ಆಗದು. ಇದಕ್ಕೆ ಸರ್ಕಾರವೇ ಕೈ ಹಾಕಿ ಸಾರ್ವಜನಿಕರಿಂದ ಶುಲ್ಕ ಪಡೆದರೆ ವ್ಯವಸ್ಥಿತವಾಗಿ ಸಾಗಬಹುದು. ದಾರಿಯಲ್ಲಿ ರಾತ್ರಿ ಜನರು ಸಂಚರಿಸಬೇಕಾಗುತ್ತೆ. ಅಲ್ಲಲ್ಲಿ ಬೀದಿ ದೀಪಗಳನ್ನ ಅಳವಡಿಸಿದರೆ ದಾರಿಯಲ್ಲಿ ಹೋಗೋರಿಗೆ ಅನುಕೂಲವಾಗುತ್ತೆ. ಇದು ತುಂಬಾ ವೆಚ್ಚದಾಯಕ ಸ್ನೇಹಿತರೆ. ಇದನ್ನು ಸಾರ್ವಜನಿಕರಿಗೆ ಪೂರಕವಾಗಬಲ್ಲಂತೆ ಮಾಡಬೇಕಿದ್ರೆ ಸರ್ಕಾರವೇ ಮುಂದೆ ಹೋಗ್ಬೇಕು. ಹೀಗೆ ಅನೇಕ ಜನೋಪಯೋಗಿ ಕೆಲಸಗಳು ಸರ್ಕಾರ ಕೈ ಹಾಕಿದ್ರೆ ಮಾತ್ರ ಅನುಷ್ಠಾನವಾಗಬಹುದು. ಇದು ಲೋಕ ಕಲ್ಯಾಣಕ್ಕಾಗಿ ಸರ್ಕಾರಗಳು ಮಾಡಬೇಕಾದ ಕರ್ತವ್ಯ. ಹಿಂದೆ ರಾಜರ ಆಳ್ವಿಕೆ ಇದ್ದಾಗಲೂ ಇವುಗಳನ್ನೆಲ್ಲ ಒದಗಿಸುವ ಮೂಲಕ ಮನೆ ಮಾತಾಗಿದ್ದ ಅನೇಕ ಅರಸರ ಹೆಸರು ಇವತ್ತಿಗೂ ಕೂಡ ಅಜರಾಮರವಾಗಿದೆ ಅಂತಾನೆ ಹೇಳಬಹುದು. ಅಶೋಕ ಚಕ್ರವರ್ತಿ ಅವರಂತಹ ಕೆಲಸಗಳಿಂದಾಗಿ ಜನಾನುರಾಗಿಯೂ ಮೆರೆದಿದ್ದ ಆತನ ಹೆಸರು ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇವುಗಳನ್ನು ಕಾಪಾಡುವುದು ಹೇಗೆ, ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಈ ಸಾರ್ವಜನಿಕ ಸ್ವತ್ತುಗಳನ್ನ ಕಾಪಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಇರೋ ಟಿವಿ ಆಗಿರಬಹುದು, ಸೋಫಾ ಅಥವಾ ಗೋಡೆ ಮೇಲೆ ಯಾರಾದ್ರೂ ಗೀಚಿದ್ರೆ ನಮಗೆ ಕೋಪ ಬರಲ್ವಾ? ಹಾಗಿದ್ದಾಗ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವಾಗ ಯಾಕೆ ನಮಗೆ ಕೋಪ ಬರಲ್ಲ? ಅದನ್ನ ನಾವು ತಡಿಬೇಕು. ಹಾಗಾಗಿ ನಾವು ಈ ಸರಳ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ, ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಕುರುಕಲು ತಿಂಡಿ ತಿಂದು ಸೀಟಿನ ಕೆಳಗಡೆ ಹಾಕ್ಬೇಡಿ. ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಸ್ನೇಹಿತರೆ. ನಂತರ ಪಾರ್ಕ್ಗಳ ಬೆಂಚ್ಗಳ ಮೇಲೆ, ಬಸ್ ಸೀಟುಗಳ ಹಿಂದೆ, ಐತಿಹಾಸಿಕ ಕೋಟೆಗಳ ಗೋಡೆಗಳ ಮೇಲೆ ಲವ್ ಸಿಂಬಲ್ ಹಾಕಿ ಹೆಸರು ಬರೆಯೋದು, ಗೀಚೋದನ್ನ ದಯವಿಟ್ಟು ನಿಲ್ಲಿಸಿ. ಪ್ರೀತಿ ಮನಸ್ಸಲ್ಲಿರ್ಬೇಕೇ ವಿನಃ ನಮ್ಮ ಇತಿಹಾಸದ ಗೋಡೆಗಳ ಮೇಲಲ್ಲ. ಹಾಗೆ ಯಾವುದೇ ಬಂದ್ ಅಥವಾ ಪ್ರತಿಭಟನೆ ನಡೆದಾಗ ಸಿಟ್ಟಿನಲ್ಲಿ ಸರ್ಕಾರಿ ಬಸ್ಸುಗಳಿಗೆ ಕಲ್ಲು ಹೊಡೆಯುವುದು, ಬೆಂಕಿ ಹಚ್ಚುವುದು ಮಾಡಬೇಡಿ. ನೆನ್ಪಿಡಿ, ಆ ಬಸ್ ನಾಳೆ ಬೆಳಗ್ಗೆ ನಿಮ್ಮವರೇ ಆದ ತಂದೆನೋ ಅಥವಾ ತಾಯಿಗೋ ಅಥವಾ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿರಬಹುದು. ಸೊ ಹಾಗೆ ಸ್ನೇಹಿತರೆ, ಯಾರಾದ್ರೂ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡ್ತಾ ಇರೋದನ್ನ ನಿಮ್ಮ ಕಣ್ಣಿಗೆ ಬಿದ್ರೆ ಧೈರ್ಯವಾಗಿ ಅವರನ್ನ ತಡೀರಿ ಅಥವಾ ಹತ್ತಿರದ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿರಿ. ಸೊ ಹಾಗಾದ್ರೆ ಈ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ, ಕಾನೂನು ಮತ್ತು ಕಠಿಣ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಹೌದು ಸ್ನೇಹಿತರೆ, ಬರೀ ಬುದ್ಧಿವಾದ ಹೇಳಿದ್ರೆ ಜನ ಕೇಳೋದಿಲ್ಲ ಅಂತ ನಮ್ಮ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿದೆ. ಇದರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಎಸ್, ಮೊದಲನೇದಾಗಿ ರಾಷ್ಟ್ರೀಯ ಕಾನೂನು ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984. ನಮ್ಮ ದೇಶದಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ 1984 ಜಾರಿಯಲ್ಲಿದೆ. ಇದರ ಪ್ರಕಾರ ಯಾರಾದ್ರೂ ಬೇಕು ಅಂತಲೇ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ

ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸರ್ಕಾರಿ ಆಸ್ತಿಗೆ ಕೈ ಇಟ್ಟರೆ ಕಾನೂನಿನ ಕೈ ನಿಮ್ಮನ್ನು ಬಿಡೋದಿಲ್ಲ. ಸೊ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಸರ್ಕಾರಿ ಶಾಲೆಗಳು ನಮ್ಮ ಮಕ್ಕಳಿಗೆ ವಿದ್ಯೆ ನೀಡುತ್ತೆ, ಸರ್ಕಾರಿ ಆಸ್ಪತ್ರೆಗಳು ನಮಗೆ ಜೀವ ನೀಡ್ತಾವೆ, ಸಾರ್ವಜನಿಕ ಸಾರಿಗೆ ನಮ್ಮನ್ನು ಗುರಿ ತಲುಪಿಸುತ್ತೆ. ಇವುಗಳನ್ನು ರಕ್ಷಿಸುವುದು ಸಂವಿಧಾನ ನಮಗೆ ನೀಡಿರುವ ಮೂಲಭೂತ ಕರ್ತವ್ಯ ಕೂಡ ಹೌದು. ಹಾಗಾದ್ರೆ ಬನ್ನಿ ಇವತ್ತಿನಿಂದಲೇ ಒಂದು ಸಂಕಲ್ಪ ಮಾಡೋಣ. ಸಾರ್ವಜನಿಕ ಸ್ವತ್ತು ನಮ್ಮ ಹೆಮ್ಮೆಯ ಗುರುತು, ಇದನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ತಾ, ಈ ಒಂದು ಜಾಗೃತಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಗೊತ್ತಿದ್ಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
5: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ.

0: ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಅನ್ಸಿದ್ರೆ ಅದು ನಾಟಕ ಆಗಿರ್ಬೋದು ಅಥವಾ ಹಾಡು, ನೃತ್ಯ, ಜೊತೆಗೆ ನಮ್ಮ ಪಾರಂಪರಿಕ ಕಲೆಗಳು ಕೂಡ ನಮಗೆ ಕಾಣಿಸ್ತಾ ಇದ್ದವು. ಅವುಗಳನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ. ನಂತರದಲ್ಲಿ ನಮಗೆ ಸಿನಿಮಾಗಳು ಅಂತ ಬಂತು. ಸಿನಿಮಾಗಳಲ್ಲಿ ಹಲವಾರು ರೀತಿಯ ಸಿನಿಮಾಗಳನ್ನು ನೋಡಿ ತುಂಬ ಇಷ್ಟಪಡ್ತಾ ಇದ್ವಿ. ಆ್ಯಂಡ್ ಈಗಲೂ ಕೂಡ ಸಿನಿಮಾ ಥಿಯೇಟರ್ಗಳಿದೆ, ಸಿನಿಮಾಗಳನ್ನು ನೋಡ್ತೀವಿ, ಸಿನಿಮಾಗಳನ್ನು ಎಂಜಾಯ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಆ ಸಿನಿಮಾ ಥಿಯೇಟರ್ನ ಒಳಗಡೆ ಹೋದಾಗ ನಮಗೆ ಅಲ್ಲಿ ಒಂದು ಅವೇರ್ನೆಸ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಇಲ್ಲಿ ಅವೇರ್ನೆಸ್ನ ಮೂಡಿಸ್ತಾರೆ ಅಂತಂದ್ರೆ, ಹೆಚ್ಚು ಜನ ಚಿತ್ರಮಂದಿರಗಳಿಗೆ ಬರ್ತಾರೆ, ಚಿತ್ರಗಳನ್ನ ನೋಡೋದ್ರ ಜೊತೆನಲ್ಲಿ ಈ ಒಂದು ಅವೇರ್ನೆಸ್ ಕೂಡ ಅವರಿಗೆ ಬೇಕು ಅಂತ ಹೇಳಿ ಅಲ್ಲಿ ಅವೇರ್ನೆಸ್ನ ಮೂಡಿಸ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಒಂದು ರೀತಿಯ ಜಾಗೃತಿ, ಇನ್ನೊಂದು ರೀತಿಯ ಇಂಟ್ರೆಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು. ಯಾಕೆ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಥಿಯೇಟರ್ನ ಒಳಗಡೆ ಎಂಟರ್ ಆದ ತಕ್ಷಣ ನಿಮಗೆ
1: ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು.
2: ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ.
0: ಇಷ್ಟು ಕೇಳಿದ ಮೇಲೂ ನಮ್ಮ ಜನರು ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ, ಮತ್ತೆ ಮತ್ತೆ ಅದನ್ನು ಬಳಕೆ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅದರಿಂದ ಅನಾರೋಗ್ಯ ಕೂಡ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಇವತ್ತು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ, ಸೊ ನಾವು ಈ ತಂಬಾಕು ಅಂತೆಲ್ಲ ನೋಡಿದ್ವಿ ಅಂತಂದರೆ, ತಂಬಾಕಿನ ಬೆಳೆ ಕೂಡ ನಮಗೆ ಕಾಣಸಿಗುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ತಂಬಾಕನ್ನು ಬೆಳೀತಾರೆ, ಬೆಳೆದ ನಂತರದಲ್ಲಿ ಅದರ ಕಟಾವು ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಬಹಳಷ್ಟು ಜನ ಕೂಡ ಹೋಗ್ತಾರೆ. ಸೊ ಹಾಗಾದರೆ ಈ ತಂಬಾಕು ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗೋದು ಹೇಗೆ, ಮತ್ತು ಹಸಿ ತಂಬಾಕಿನ

ಬೇನೆ ಕೂಡ ಆಗುತ್ತೆ. ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ವಿಷಯಗಳನ್ನ ಕೂಡ ತಿಳ್ಕೊಳ್ತಾ ಜೊತೆಗೆ ಈ ತಂಬಾಕಿನ ಬಳಕೆ ಆಗಿರ್ಬೋದು, ಅದರ ಮಧ್ಯದಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಮಕ್ಕಳ ಭವಿಷ್ಯಕ್ಕೆ ಯಾವ ರೀತಿ ಮಾರಕ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ತಂಬಾಕಿನ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಡ್ವರ್ಟೈಸ್ಮೆಂಟ್ನ ಕೇಳಿದಾಗ. ಸೊ ಯಾವುದೇ ಸಿನಿಮಾ ಥಿಯೇಟರ್ಗಳಿಗೆ ಹೋದರೂ ಕೂಡ ನೀವು ಈ ಒಂದು ಅಡ್ವರ್ಟೈಸ್ಮೆಂಟ್ನ ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆ ನಾನು ಈ ಒಂದು ಅಡ್ವರ್ಟೈಸ್ಮೆಂಟ್ನ ನಿಮಗೆ ಕೇಳಿಸ್ತದೆ ಅಂತಂದರೆ, ಸೊ ನಮಗೆ ಕಣ್ಣಿಗೆ ಕಾಣೋ ಹಾಗೆ ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ಅಥವಾ ಶಾಲೆಗಳ ಮುಂದೆ ಮತ್ತು ಹಾಸ್ಪಿಟಲ್ಗಳ ಮುಂದೆ ಅಥವಾ ಸರ್ಕಾರಿ ಕಚೇರಿಗಳ ಎದುರು ಎಲ್ಲ ಕಡೆಗಳಲ್ಲೂ ಕೂಡ ನಾವು ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಹ ಒಂದು ಲೈನ್ನ ನೋಡಿರ್ತೀವಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೋಸ್ಟರ್ನ ನೋಡಿರ್ತೀವಿ. ಯಾರಿಗೂ ಕೂಡ ಅದು ಕಣ್ಣಿಗೆ ಕಂಡ್ರೂ ಕೂಡ ಅದು ಕಾಣದೇ ಇರೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಎನಿವೇ, ನೀವು ಕೂಡ ಇದೇ ಥರ ನೋಡಿರ್ತೀರಾ. ಆದರೆ ಈ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಅಥವಾ ಅದೊಂದು ಡೈಲಾಗ್ ಏನಿದೆ, ಸೊ ಅದು ಎಲ್ಲರಿಗೂ ಕೂಡ ಜ್ಞಾಪಕದಲ್ಲಿ ಉಳ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನು ಪ್ಲೇ ಮಾಡಿದೆ. ಏನಿವೇ, ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಮಕ್ಕಳ ಭವಿಷ್ಯಕ್ಕೆ ಈ ಒಂದು ತಂಬಾಕು ಯಾವ ರೀತಿ ಮಾರಕಾಗುತ್ತೆ ಅನ್ನೋದ್ರ ಬಗ್ಗೆ. ಮನುಷ್ಯನನ್ನು ಕಾಡುವಂತಹ ಸಪ್ತ ವ್ಯಸನಗಳಲ್ಲಿ ತಂಬಾಕು ಮೊದಲನೇದು ಅಂತಲೇ ಹೇಳ್ಬೋದು. ತಂಬಾಕನ್ನು ಸೇದೋದಕ್ಕೆ ಸಾಧ್ಯ ಇದೆ, ಜಗಿಯುತ್ತಾರೆ ಮತ್ತು ಮುಗಿಗೇರಿಸ್ಕೊಳ್ತಾರೆ. ಅಷ್ಟೇ ಅಲ್ಲ ಬಿಡಿ, ತಂಬಾಕನ್ನು ಬೀಡಿ, ಸಿಗರೇಟು, ಸಿಗಾರ್, ಚುಟ್ಟ, ಹುಕ್ಕ ಇತ್ಯಾದಿ ರೂಪಗಳಲ್ಲಿ ಕೂಡ ಬಳಕೆ ಮಾಡ್ತಾರೆ. ತಂಬಾಕನ್ನು ಹೊಗೆ ಸೊಪ್ಪು, ಕಡ್ಡಿಪುಡಿ, ಗುಟ್ಕಾ ಮುಂತಾದ ಹೆಸರುಗಳಲ್ಲಿ ಕೂಡ ಸೇವನೆ ಮಾಡೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ನಮ್ಮ ಸುತ್ತಮುತ್ತಲೇ ಇದರ ಬಳಕೆ ಎಷ್ಟೊಂದು ಆಗ್ತಾ ಇದೆ ಅನ್ನೋದು ನಮಗೆಲ್ಲ ಕೂಡ ಗೊತ್ತೇ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ತಂಬಾಕಿನಲ್ಲಿ ಸಾವಿರಾರು ಅಪಾಯಕಾರಿ ರಾಸಾಯನಿಕ ವಸ್ತುಗಳಿದ್ದಾವೆ. ಅಷ್ಟೇ ಅಲ್ಲದೆ ಅವುಗಳಲ್ಲಿ ನಿಕೋಟಿನ್ ಅನ್ನೋದು ಕುಖ್ಯಾತವಾಗಿದ್ದು ಅಂತ ಹೇಳಿ ನಮಗೆಲ್ಲ ಗೊತ್ತಾ ಇದೆ. ನಿಕೋಟಿನ್ ಚಟವನ್ನು ಉಂಟು ಮಾಡುವಂತಹ ರಾಸಾಯನಿಕ ಒಂದು ಸಲ ಇದರ ಚಟಕ್ಕೆ ಬಿದ್ದರೆ ಇದರಿಂದ ಮುಕ್ತಿಯನ್ನು ಪಡೆಯೋದು ಹೇಳಿದಷ್ಟು ಸುಲಭ ಅಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ನೀಡಿರುವಂತಹ 2023 ಅಂಕಿಅಂಶಗಳ ಪ್ರಕಾರ 80 ಲಕ್ಷ ಜನ ತಂಬಾಕಿನ ಕಾರಣ ಸತ್ತಿದ್ದಾರೆ. ಇವರಲ್ಲಿ 70 ಲಕ್ಷ ಜನ ಸಾವಿಗೆ ತಂಬಾಕೆ ನೇರ ಕಾರಣವಾಗಿದೆ ಅಂಥೇಳಿ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 12 ಲಕ್ಷ ಜನರ ಸಾವಿಗೆ ಧೂಮಪಾನಿಗಳು ಸೇದಿ ಬಿಟ್ಟ ಹೊಗೆ ಮುಗ್ಧ ಕಾರಣ ಅಂತ ಕೂಡ ಹೇಳ್ತಾರೆ. ಇದರಿಂದನೂ ಕೂಡ ಹಲವಾರು ಜನ ಸಾವನ್ನಪ್ಪೋದನ್ನು ನಾವು ನೋಡಬಹುದು. ಹಾಗಾದರೆ ಇಷ್ಟೆಲ್ಲ ತಂಬಾಕಿನಿಂದ ದುಷ್ಪರಿಣಾಮಗಳಾಗುತ್ತೆ ಅಂಥೇಳಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲದೆ ಇರುವಂತಹ, ಹಾಗೆಯೇ ಒಳಗೊಳಗೆ ಸದ್ದಿಲ್ಲದೇ ಆಗುವಂತಹ ಸಾವು ನೋವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಹಸಿರು ತಂಬಾಕಿನ ಬೇನೆ ಅಂಥೇಳಿ ಕರೀತಾರೆ, ಅಂದರೆ ಗ್ರೀನ್ ಟೊಬ್ಯಾಕೋ ಸಿಕ್ನೆಸ್ ಅನ್ನುವಂಥದ್ದು ಇದೆ. ಈ ಬಗ್ಗೆ ಜನಜಾಗೃತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ, ಯಾಕಂದರೆ ಇದ್ರ ಬಗ್ಗೆ ಇನ್ನೂ ಜಾಗೃತಿ ಅಷ್ಟಾಗಿ ಏನಿಲ್ಲ. ಹಾಗಾದರೆ ಏನಪ್ಪ ಇದು ಹಸಿರು ತಂಬಾಕಿನ ಬೇನೆ ಅಂತ ನೀವು ಕೇಳಿದ್ರೆ, ತಂಬಾಕಿನ ಪ್ರತ್ಯಕ್ಷ ನೇರ ಸೇವನೆಯಿಂದ ಹಾಗೆ ಪರೋಕ್ಷವಾಗಿ ದ್ವಿತೀಯಕ ಸೇವನೆಯಿಂದ ಸತ್ತವರ ಸಂಖ್ಯೆ ನಮಗೆ ತಿಳಿತು. ಅಂದರೆ ನಾನಾಗಲೇ ಹೇಳಿದಾಗೆ ಏನು ತಂಬಾಕಿನ ಸೇವನೆ ಮಾಡಿದವರು ಅಥವಾ ಅವರು ಸೇದಿ ಬಿಟ್ಟಂತಹ ಹೊಗೆಯಿಂದ ಸಾವನ್ನಪ್ಪದವರು ಅಂತೇಳಿ. ಆದರೆ ಹಸಿರು ತಂಬಾಕಿನ ಬೇನೆಗೆ ತುತ್ತಾಗ್ತಾ ಇರುವಂತಹವರ ಅಂಕಿ ಸಂಖ್ಯೆಯ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಈ ಬಗ್ಗೆ ಯಾರಿಗೂ ಕೂಡ ಬೇಕಾಗುವುದಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ತಂಬಾಕು ನೆಡುತೋಪಿನಲ್ಲಿ ಅಂದ್ರೆ ಪ್ಲಾಂಟೇಶನ್ ಏನ್ ಮಾಡಿರ್ತಾರೆ ಅಂತಹ ಕಡೆಗಳಲ್ಲಿ ಕೆಲಸ ಮಾಡುವಂತವರು ಎಳೆಯ ಹುಡುಗರಾಗಿರ್ತಾರೆ ಅಥವಾ ಹದಿಹರೆದವರಾಗಿರ್ತಾರೆ. ಅಂತವ್ರನ್ನ ಕರ್ಕೊಂಡು ಹೋಗಿ ಈ ರೀತಿ ತಂಬಾಕು ಗಿಡಗಳ ನಡುವೆ ಓಡಾಡಿಸ್ತಾರೆ, ಅದರ ಎಲೆಗಳನ್ನ ಕೀಳ್ತಾರೆ, ರಾಶಿ ಹಾಕ್ತಾರೆ, ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ, ಅದನ್ನ ಒಂದು ಗೋಡನ್ನಲ್ಲಿ ಹಾಕತ್ತಾರೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡುವಾಗ ತಂಬಾಕಿನ ಎಲೆಗಳು ಅವರ ಕೈಕಾಲು ಮುಖದ ಸಂಪರ್ಕಕ್ಕೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಕೂಡ ಬರ್ತಾನೆ ಇರುತ್ತೆ. ಆ ಹಸಿ ತಂಬಾಕಿನ ಎಲೆಗಳಲ್ಲಿರುವಂತಹ ನಿಕೋಟಿನ್ ಹುಡುಗರ ಚರ್ಮದ ಮೂಲಕ ಅವರ ದೇಹವನ್ನ ಸೇರುತ್ತೆ. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಮಂಜು ಹನಿಗಳು ತಂಬಾಕಿನ ಎಲೆಗಳ ಮೇಲೆ ಬಿದ್ದಾಗ ಎಲೆಗಳನ್ನ ಕಿತ್ತರೆ ಆ ಒದ್ದೆ ಎಲೆಗಳಿಂದ ಹೆಚ್ಚು ನಿಕೋಟಿನ್ ದೇಹವನ್ನ ಸೇರುತ್ತೆ. ಮಳೆ ಬಿದ್ದು ತೋಯ್ದ ಎಲೆಗಳನ್ನ ಕೀಳೋದು ಹೆಚ್ಚು ಅಪಾಯಕಾರಿ ಅಂತ ಕೂಡ ಅಧ್ಯಯನಗಳು ತಿಳಿಸವೆ. ಹಾಗಾದ್ರೆ ಇದರ ಜೊತೆಗೆ ಈ ನಿಕೋಟಿನ್ ಅಥವಾ ಈ ಒಂದು ಏನು ತಂಬಾಕಿನ ಎಲೆಗಳು ಇನ್ನೂ ಯಾವ್ಯಾವ ರೀತಿ ಹಾನಿ ಮಾಡುತ್ತೆ, ಮತ್ತೆ ಈಗಲೂ ಕೂಡ ಗೊತ್ತಿಲ್ಲದೆ ಇದರ ಕೆಲಸಕ್ಕೆ ಹೋಗುವಂತಹ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವ್ರಿಗೆ ಯಾವ್ಯಾವ ತರ ತೊಂದರೆಗಳಾಗಬಹುದು ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಚಾರಗಳು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ರೆ, ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪುರಂ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ನಿಮಗೆ, ಸೊ ಯಾವ್ಯಾವ ರೀತಿ ತಂಬಾಕು ಮನುಷ್ಯರನ್ನು ಕೊಲ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇಷ್ಟೆಲ್ಲ ಗೊತ್ತಿದ್ರು ತಿಳ್ಕೊಂಡಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಸುತ್ತಮುತ್ತದಲ್ಲಿ ಕೂಡ ತಂಬಾಕಿನ ಸೇವನೆ ಅತಿ ಹೆಚ್ಚಾಗಿಯೇ ನಡೀತಾ ಇದೆ. ಎನಿವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ತಿಳ್ಕೊಂಡು ನೀವು ಕೂಡ ತಂಬಾಕಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿ, ಆ್ಯಂಡ್ ಸೇವನೆ ಮಾಡ್ತಾ ಇದ್ರೆ ನೀವು ಕೂಡ ಬಿಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾನಾಗಲೇ ಹೇಳ್ತಾ ಇದ್ದೆ, ಹಸಿ ಎಲೆಗಳ ಮೇಲೆ ನಿಕೋಟಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆ ಸಮಯದಲ್ಲಿ ಆ ಎಲೆಗಳನ್ನು ಕಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅದರ ಹತ್ತಿರದಲ್ಲಿರುವಂಥದ್ದಾಗಿರ್ಬೋದು, ಇದು ತುಂಬಾ ಅಪಾಯಕಾರಿ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಅಲ್ಲ, ಈ ತಂಬಾಕು ಮಳೆ ಬಿದ್ದಂತಹ ಸಮಯದಲ್ಲಿ ನೆಂದಿರುವಂತಹ ಎಲೆಗಳನ್ನ ಕೀಳೋದು ಕೂಡ ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಾರೆ. ನೀರಿನ ಸಂಪರ್ಕವಿಲ್ಲದೆ ಇರುವಂತಹ ತಂಬಾಕಿನ ಎಲೆಗಳಿಗಿಂತ ನೀರಿನ ಸಂಪರ್ಕದಲ್ಲಿರುವಂತಹ ತಂಬಾಕಿನ ಎಲೆಗಳು ಹೆಚ್ಚು ಹೆಚ್ಚು ಅಪಾಯಕಾರಿ. ಈ ಚಿಕ್ಕ ಚಿಕ್ಕ ಹುಡುಗರು ಅಥವಾ ಮಕ್ಕಳು ಅಲ್ಲೆಲ್ಲರೂ ಓಡಾಡಿದ್ರು ಅಂತಂದ್ರೆ, ಅಥವಾ ಒಂದು ತುಂಡು ಆ ಎಲೆಯನ್ನ ಕೈಯಿಂದ ಮುಟ್ಟಿದ್ರು ಕೂಡ ಅವರ ರಕ್ತದಲ್ಲಿ ಎಷ್ಟು ನಿಕೋಟಿನ್ ಹರಿದಾಡುತ್ತೆ ಅಂದ್ರೆ ಅದು ಹುಡುಗರ ಪಾಲಿಗೆ ವಿಷವಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಾನಾ ಕಾಯಿಲೆಗಳನ್ನು ಕೂಡ ಇದು ತರುತ್ತೆ. ಇದನ್ನ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳುವಂಥದ್ದು ಗ್ರೀನ್ ಟೊಬ್ಯಾಕೋ ಸಿಕ್ನೆಸ್ ಅಂತ ಹೇಳ್ತಾರೆ. GTS ಅನ್ನುವಂತಹ ಒಂದು ಹೆಸರಿನಿಂದ ಅದನ್ನ ಕರೀತಾರೆ. ಹಸಿ ತಂಬಾಕಿನ ಎಲೆಗಳಲ್ಲಿರುವಂತಹ ನಿಕೋಟಿನ್ ವಿಷವು ಹುಡುಗರ ರಕ್ತದಲ್ಲಿ ಪರಿಚಲಿಸುತ್ತಿರುವಂತೆಯೇ ಮೊದಲು ತಲೆನೋವು ಕಾಣಿಸ್ಕೊಳ್ಳುತ್ತೆ. ಆನಂತರ ತಲೆ ಸುತ್ತು ಮತ್ತೆ ನಿಶಕ್ತಿ ತಲೆದೋರುತ್ತೆ, ವಾಕರಿಕೆ ಆರಂಭವಾಗುತ್ತೆ, ವಾಂತಿಯಲ್ಲಿ ಕೊನೆಗೊಳ್ಳುತ್ತೆ. ಈ ಘಟ್ಟದಲ್ಲಿ ತಂಬಾಕು ನೆಡುತೋಪಿನಿಂದ ಹುಡುಗ ದೂರ ಹೋಗದೇ ಇದ್ರೆ ರೋಗ ಲಕ್ಷಣಗಳು ತೀವ್ರವಾಗುತ್ತೆ, ಹೃದಯ ಮಿಡಿತ ಏರುಪೇರಾಗುತ್ತೆ, ರಕ್ತದ ಒತ್ತಡ ಅಸ್ತವ್ಯಸ್ತವಾಗುತ್ತೆ, ವಿಪರೀತವಾದಂತಹ ಬೆವರು ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಹುಡುಗರ ಒಡಲಿನಿಂದ ಎಷ್ಟು ನೀರಿನ ಅಂಶ ಬೆವರಿನ ಮೂಲಕ ಹೊರ ಹೋಗುತ್ತೆ ಅಂದ್ರೆ ಹುಡುಗನಲ್ಲಿ ಡಿಹೈಡ್ರೇಷನ್ನ ಎಲ್ಲಾ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಪರಿಸರದಲ್ಲಿ ಉಷ್ಣತೆ ಹಾಗೆ ಆರ್ದ್ರತೆಯು ಕೂಡ ಅಧಿಕವಾಗಿದ್ರೆ ಮಕ್ಕಳ ಹಾಗೂ ಹದಿಹರೆಯದವರ ಒಡಲನ್ನು ಸೇರುವಂತಹ ನಿಕೋಟಿನ್ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುತ್ತೆ. ಈ ವಿಷ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಆ ಹುಡುಗರು ಒಂದರಂತ ಒಂದರಂತೆ 50 ಸಿಗರೆಟ್ಗಳನ್ನ ಸೇದಿದ್ರೆ ಎಷ್ಟು ನಿಕೋಟಿನ್ ಅವರ ದೇಹವನ್ನ ಸೇರಬಹುದು, ಅಷ್ಟೇ ನಿಕೋಟಿನ್ ತಂಬಾಕಿನ ನೆಡುತೋಪುಗಳಲ್ಲಿ ಕೆಲಸ ಮಾಡುವ ಹುಡುಗರ ಒಡಲನ್ನ ಸೇರುತ್ತೆ. ತಂಬಾಕು ಪ್ರಧಾನವಾಗಿ ಹುಡುಗರ ಮೆದುಳಿನ ಬೆಳವಣಿಗೆ ಹಾಗೆ ಕೆಲಸ ಕಾರ್ಯಗಳ ದುಷ್ಪರಿಣಾಮವನ್ನು ಬೀರುತ್ತೆ. ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಚೀನಾ ಈಗಾಗಲೇ ಕುಲಾಂತರಿ ತಂಬಾಕನ್ನ ಸೃಜಿಸಿ ಅದನ್ನ ವಿಸ್ತೃತ ಕೃಷಿಗೆ ಒಳಪಡಿಸಿದೆ. ಸಾಂಪ್ರದಾಯಿಕ ತಳಿಗಳಿಗಿಂತಲೂ ಅಧಿಕ ಪ್ರಮಾಣದ ನಿಕೋಟಿನ್ ಇರುವಂತಹ ಈ ತಳಿಯು ಇನ್ನೆಷ್ಟು ಮಕ್ಕಳನ್ನ ಹಾಳು ಮಾಡುತ್ತೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಂಡ್ ಒಂದಷ್ಟು ಟಿಪ್ಸ್ಗಳನ್ನ ಕೂಡ ಹೇಳಬೇಕು ಅಂತಂದ್ರೆ 18 ವರ್ಷಗಳಿಗಿಂತ ಕೆಳಗಿನ ಮಕ್ಕಳು ತಂಬಾಕು ನೆಡುತೋಪುಗಳಲ್ಲಿ ಕೆಲಸ ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು. ನಿಕೋಟಿನ್ ನೀರಿನಲ್ಲಿ ಕರಗಿ ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುವ ಕಾರಣ ತಂಬಾಕು ನೆಡುತೋಪುಗಳಲ್ಲಿ 10 ಗಂಟೆ ಆದ ಮೇಲೆನೆ ಅಂದ್ರೆ ತಂಬಾಕು ಗಿಡದ ಮೇಲೆ ಬಿದ್ದಿರುವಂತಹ ಮಂಜು ನೀರು ಎಲ್ಲದೂ ಕೂಡ ಒಣಗುವವರೆಗೂ ಕೂಡ ಕೆಲಸಕ್ಕೆ ಅನುಮತಿಯನ್ನು ಕೊಡಬಾರದು. ಕೈ ಗ್ಲೌಸ್ ಆಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು, ಬೂಟು ಹಾಗೆ ಮೈ ಮುಚ್ಚುವಂತಹ ಸುರಕ್ಷಿತ ಉಡುಪುಗಳನ್ನ ಕೊಡಬೇಕಾಗತ್ತೆ. ಪ್ರತಿ 2 ಗಂಟೆ ಕೆಲಸವನ್ನು ಮಾಡಿದ ಮೇಲೆ 10 ನಿಮಿಷ ವಿಶ್ರಾಂತಿಯನ್ನ ಕೊಡಬೇಕಾಗತ್ತೆ. ಶುದ್ಧವಾದಂತಹ ಕುಡಿಯುವ ನೀರಿನ ಸಾಕಷ್ಟು ಕೊಡಬೇಕಾಗತ್ತೆ. ತುರ್ತು ವೈದ್ಯಕೀಯ ಚಿಕಿತ್ಸೆಯು ಲಭ್ಯ ಇರಬೇಕಾಗತ್ತೆ. ತಂಬಾಕು ನೆಡುತೋಪಿಗೆ ಸಂಬಂಧಿಸಿದ ಹಾಗೆ ಬಿಗಿಯಾದಂತಹ ಕಾನೂನು ಜಾರಿಗೆ ಬರಬೇಕು. ಅಂಡ್ ತಂಬಾಕು ಎಲೆಗಳು ಒಗ್ಗದವರಿಗೆ ಪರ್ಯಾಯ ವೃತ್ತಿಯ ಮಾರ್ಗದರ್ಶನ ಕೂಡ ಕೊಡಬೇಕಾಗತ್ತೆ. ಸೊ ಈಗಲೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯ ತಂಬಾಕನ್ನ ಬೆಳೆಸ್ತಾ ಇದಾರೆ. ಸೊ ಅಂಥವರಿಗೆ ಕಠಿಣವಾದಂತಹ ಕಾನೂನಿನ ಜಾರಿ ಮಾಡಬೇಕು ಅಂತ ಕೂಡ ನಾವು ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ವಿಚಾರ ನಿಮಗೆ ಹೇಗನ್ನಿಸ್ತು? ಆ್ಯಂಡ್ ಇದ್ರ ಬಗ್ಗೆ ನಿಮಗೇನಾದ್ರು ಮುಂಚೆ ಗೊತ್ತಾಗಿತ್ತಾ ಅಥವಾ ಇವತ್ತೇ ಗೊತ್ತಾಯ್ತಾ ಅದನ್ನು ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರಂ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
7: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
12: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
13: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
12: ಪರಿಶುದ್ಧವಾದ ಹಾಲು?
14: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
15: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಿ? ಆರಾಮಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಯಾವ ಬಿಸ್ನೆಸ್ ಅಂತ ನೀವು ಕೇಳ್ತಾ ಇದೀರಾ? ಸಂಜೆ ಟೈಮ್ ಆದ್ರೆ ಸಾಕು, ಒಂದ್ ಸ್ವಲ್ಪ ಕಾಫಿ ಅಥವಾ ಟೀ ಕುಡ್ರೆ ಚೆನ್ನಾಗಿರುತ್ತೆ. ಚಳಿನೂ ಇದ್ದಾಗ ಕೆಲವೊಮ್ಮೆ ಕಾಫಿ ಟೀ ಬೇಕೇ ಬೇಕಪ್ಪ ಅಂತ ಅನ್ಸುತ್ತೆ. ಹಾಗಿದ್ಮೇಲೆ ನಾನಿವತ್ತು ಒಂದು ಚಾಯ್ ಶಾಪ್ ನಲ್ಲಿ ಇದ್ದೀನಿ. ಈ ಚಾಯ್ ಶಾಪ್ ಹೆಸರು ಏನ್ ಗೊತ್ತಾ? ತುಂಬಾ ಚೆನ್ನಾಗಿದೆ, ಚಾಯ್ ಗುಡಿ ಅಂತ. ಅರೆ, ಗಂಧದ ಗುಡಿ ಕೇಳಿದೀವಿ ಅರ್ಪಿತಾ, ಇದ್ಯಾವುದು ಚಾಯ್ ಗುಡಿ ಅಂತ ಕೇಳ್ತಾ ಇದೀರಾ? ಇದು ತುಂಬಾ ವಿಶೇಷವಾಗಿರುವಂತಹ ಒಂದು ಚಾಯ್ ಶಾಪ್ ಆಗಿದ್ದು, ಇದರ ಓನರ್ ಆಗಿರುವಂತಹ ಟೋನಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಟೋನಿ ಸರ್, ನಮಸ್ತೆ.
18: ನಮಸ್ತೆ ಮೇಡಮ್,
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
18: ಥ್ಯಾಂಕ್ ಯು, ಥ್ಯಾಂಕ್ ಯು.
5: ಟೋನಿ ಸರ್, ಹೇಗಿದ್ದೀರಾ?
18: ನಾವು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
5: ನಾನು ಸೂಪರ್ ಆಗಿದ್ದೀನಿ. ಸೊ ನಾವಿವತ್ತು ಚಾಯ್ ಗುಡಿಲಿರೋದ್ರಿಂದ ನಮಗೊಂದು ಕಪ್ ಚಾಯ್ ಸಿಗ್ಬೋದಾ?
18: ಖಂಡಿತ ಖಂಡಿತ ಸಿಗುತ್ತೆ ನಿಮಗೆ, ಚಾಯ್ ಕಾಫಿ ಎಲ್ಲಾನು ಸಿಗುತ್ತೆ.
5: ಥ್ಯಾಂಕ್ ಯು ಸರ್. ಆ್ಯಂಡ್ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಿಮ್ಮ ಪ್ರಾಪರ್ ಯಾವುದು, ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
18: ನಮಸ್ತೆ, ನನ್ನ ಹೆಸರು ಟೋನಿ ಅಂತ. ನಮ್ಮ ಪ್ರಾಪರ್ ಶಿವಮೊಗ್ಗನೇ, ಇಲ್ಲೇ ಶರಾವತಿ ನಗರದಲ್ಲಿ ಮನೆ ಇರೋದು. ನಾವು ಕೋಟೆ ರೋಡಲ್ಲಿ ಒಂದು ಚಾಯ್ ಗುಡಿ ಅಂತೇಳಿ ಫ್ರಾಂಚೈಸಿ ಟೀ ಶಾಪ್ ಮಾಡಿದ್ದೀವಿ.
11: ನೀವು ಓದಿದ್ದೇನು?
18: ನಾವು SLC ಮಾಡಿ ITI ಮಾಡ್ಕೊಂಡಿದ್ದೀನಿ.
11: SLC ಆಗಿ ITI ಆದಮೇಲೆ ಏನು ಕೆಲಸ ಮಾಡಿದ್ರಿ ಸರ್?
18: ನಾನು ITI ಮಾಡಾದ್ಮೇಲೆ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾ ಇದ್ದೆ. ಒಂದು 15 ಇಯರ್ಸ್ ಇಂಡಸ್ಟ್ರಿಯಲ್ ವರ್ಕ್ ಮಾಡಿದೆ. ಅದಾದಮೇಲೆ 2 ವರ್ಷ ನಾನು ಫಾರಿನ್ಗೂ ಹೋಗಿದ್ದೆ. ಅಲ್ಲಿಂದ ಬಂದು ಏನಾದರೂ ಒಂದು ಸ್ವಂತ ಮಾಡಬೇಕು ಅಂತ ಇತ್ತು. ಬಟ್ ಮಾರ್ಕೆಟಿಂಗ್ ಮತ್ತು ಹೋದೆ. ಅಲ್ಲೊಂದು 10 ವರ್ಷ ಎವರೆಸ್ಟ್ ಮಸಾಲದಲ್ಲಿ ಮಾರ್ಕೆಟಿಂಗ್ ವರ್ಕ್ ಮಾಡಿದೆ. ಬಟ್ ಏನೇ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಪ್ರೆಷರ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಸೊ ಅದರಿಂದ ಟಾರ್ಗೆಟ್ ಮುಕ್ತವಾಗಿ ಏನಾದರೂ ಮಾಡಬೇಕು ಅಂತೇಳಿ ಸ್ವಂತವಾಗಿ ಮಾಡಬೇಕು ಅಂತ ಒಂದು ಟೀ ಶಾಪ್ ಮಾಡ್ಕೊಂಡಿದ್ದೀನಿ ಈಗ.
11: ಸೂಪರ್ ಸರ್. ಸೊ ನಿಮಗೆ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಬಿಸ್ನೆಸ್ಗಿಂತ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ರಿ ಆ್ಯಂಡ್ ಬೇರೆಯವ್ರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ್ರಿ. ನೀವೇ ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? ಆ್ಯಂಡ್ ನಿಮ್ಮ ಶಾಪ್ ನೇಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಚಾಯ್ ಗುಡಿ ಅಂತ. ಇದ್ರ ಬಗ್ಗೆ ಹೇಳ್ಬೋದಾ?
18: ಚಾಯ್ ಗುಡಿ ಅಂತೇಳಿ ಒಂದು ಫ್ರಾಂಚೈಸಿ, ಅದು ಬ್ಯಾಂಗ್ಳೂರಿಂದ ಬೇಸೋದು. ಬ್ಯಾಂಗ್ಳೂರಲ್ಲಿ ಒಂದು 18 ಕಡೆ ಇದೆ ಚಾಯ್ ಗುಡಿ ಅನ್ನೋದು ಫ್ರಾಂಚೈಸಿ. ನಾವು ಶಿವಮೊಗ್ಗದಲ್ಲಿ ಇದು ಒಂದೇ ಇರೋದು, ನಾವು ಒಬ್ಬರೇ ತೊಗೊಂಡಿರೋದು ಪ್ರೆಸೆಂಟು. ಚೆನ್ನಾಗಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
11: ಓಕೆ, ಎಷ್ಟು ಸಮಯ ಆಯಿತು ಸರ್ ಪ್ರಾರಂಭ ಆಗಿ?
18: ಮೇಡಮ್, ಇದೊಂದು 6 ತಿಂಗಳಾಯಿತು ನಾವು ಶಿವಮೊಗ್ಗದಲ್ಲಿ ಓಪನ್ ಆಗೀಗ.
11: ಓಕೆ, ಸೊ ಟೋನಿ ಸರ್, 6 ತಿಂಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ಸೊ ಈ ಬಿಸ್ನೆಸ್ ಜರ್ನಿ ಚೆನ್ನಾಗಿತ್ತಾ ಅಥವಾ ನೀವು ಬೇರೆ ಕಡೆ ವರ್ಕ್ ಮಾಡ್ತಿದ್ರಲ್ಲ ಆ ಜರ್ನಿ ಚೆನ್ನಾಗಿತ್ತಾ?
18: ಇಂಟು ಬಿಸ್ನೆಸ್ ಜರ್ನಿ ಚೆನ್ನಾಗಿದೆ ಅಂತೇಳಿ, ಬಟ್ ಹೊರಗಡೆ ಮಾಡಿದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ನಾವು ಈಗ ಇಲ್ಲೇ ನಾವು ಓನಾಗಿ ಮಾಡ್ತಿರೋದ್ರಿಂದ ನಮ್ಮ ಮೇಲೆ ನಾವು ಪ್ರೆಷರ್ ಹಾಕೋಬೇಕಷ್ಟೇ, ಬೇರೇನಿಲ್ಲ. ಬೇರೆ ಕಡೆಯಿಂದ ಪ್ರೆಷರ್ ಇರಲ್ಲ, ನಮಗೆ ನಾವೇ ಪ್ರೆಷರ್ ಹಾಕೊಂಡು ನಾವು ಕೆಲಸ ಮಾಡಿದಷ್ಟು ನಾವು ಅರ್ನ್ ಮಾಡ್ಬೋದು.
11: ಸೊ ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿರೋದಕ್ಕಿಂತ ನೀವೇ ಬಿಸ್ನೆಸ್ ಮ್ಯಾನ್ ಆಗೋದು ಬೆಟರ್ ಅಂತ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ ಸರ್?
18: ಖಂಡಿತ ಖಂಡಿತ ಮೇಡಮ್. ನಾವು ಬೇರೆಯವ್ರ ಹತ್ರ ಮಾಡಿದಾಗ ಇಷ್ಟೇ ಮಾಡಿದ್ರು ಅದು ಸಾಲಲ್ಲ ಅವರಿಗೆ. ವರ್ಷ ವರ್ಷ ವರ್ಷ ಎಕ್ಸ್ಟ್ರಾ ಟಾರ್ಗೆಟ್ ಕೇಳ್ತಾನೆ ಇರ್ತಾರೆ, ಎಕ್ಸ್ಟ್ರಾ ಕೆಲಸ ಕೇಳ್ತಾನೆ ಇರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸಂಬಳದಲ್ಲಿ ಇರೋದು ಭಾಳ ಕಷ್ಟ ಆಗ್ತದೆ. ಸೊ ನಾವಾಗಿ ಮಾಡ್ತಿರೋಗೆ ಎಷ್ಟೇ ಪ್ರೆಷರ್ ಹಾಕಿ ನಾವು ಕೆಲಸ ಮಾಡಿದಷ್ಟು ದುಡ್ಡು ಅರ್ನ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ.
11: ಸೂಪರ್ ಸರ್. ಸೊ ನನಗೆ ಟೋನಿ ಸರ್ ಪರಿಚಯ ಆಯಿತು, ನೀವೆಲ್ಲಿನವರು ಅಂತ ಕೂಡ ಗೊತ್ತಾಯಿತು. ಈಗ ಚಾಯ್ ಗುಡಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಹೇಳಿ ಸರ್. ಇಲ್ಲಿ ಚಾಯ್ ಗುಡಿಯಲ್ಲಿ ಏನೇನೆಲ್ಲ ಸಿಗುತ್ತೆ? ಬರೀ ಚಾಯ್ ಮಾತ್ರನ, ಕಾಫಿ ಸಿಗುತ್ತಾ ಅಥವಾ ಏನೇನು ಸಿಗುತ್ತೆ ಸರ್?
18: ಮೇಡಮ್, ಇಲ್ಲಿ ಚಾಯ್, ಅಮೃತ್ ಚಾಯ್ ಅಂತೇಳಿ ಸಿಗುತ್ತೆ, ಕಾಫಿ ಸಿಗುತ್ತೆ, ಚಿಕ್ಕಮಗಳೂರು ಫಿಲ್ಟರ್ ಕಾಫಿ, ಆಮೇಲೆ ಲೆಮನ್ ಟೀ, ಗ್ರೀನ್ ಟೀ, ರೋಸ್ ಮಿಲ್ಕು, ಪಿಸ್ತಾ ಮಿಲ್ಕು, ಮತ್ತು ಸ್ನ್ಯಾಕ್ಸಲ್ಲಿ ಸಿಗುತ್ತೆ ನಿಮಗೆ ಮೋಮೋಸು, ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀವಿ. ಮತ್ತು ವಾರಿಯರ್ ಬೇಕರಿ ಬೆಂಗಳೂರಿಂದ ತರಿಸ್ತೀವಿ ಬಿಸ್ಕೆಟ್ಸನ್ನ, ಬಿಸ್ಕೆಟ್ ಸಿಗುತ್ತೆ, ಐಡಿಯಲ್ ಐಸ್ ಕ್ರೀಮ್ ಸಿಗುತ್ತೆ, ಮತ್ತು ಸ್ನ್ಯಾಕ್ಸ್ ಬೇರೆ ಥರನೂ ಮಾಡಿಕೊಡ್ತೀವಿ, ಮ್ಯಾಗಿ ಆದರೂ ಮಾಡಿಕೊಡ್ತೀವಿ.
11: ಸೂಪರ್ ಸರ್. ಆಲ್ ಇನ್ ಒನ್ ಸ್ನ್ಯಾಕ್ಸು, ಕಾಫಿ, ಟೀ ಎಲ್ಲವೂ ಕೂಡ ಸಿಗುತ್ತೆ ಅಲ್ವಾ ಸರ್?
18: ಹೌದೌದು, ಖಂಡಿತ ಸಿಗುತ್ತೆ ಮೇಡಮ್, ಬಂದು ಸವಿದು ನೋಡಿ.
11: ಸೊ ಚಾಯ್ ಗುಡಿಯಲ್ಲಿ ಬರೀ ಚಾಯ್ ಮಾತ್ರ ಸಿಗಲ್ಲ, ಬೇರೆ ಬೇರೆ ಎಲ್ಲ ಐಟಮ್ಗಳು ಸಿಗುತ್ತೆ. ಈ ಒಂದು ಐಡಿಯಾ ಹೇಗೆ ಬಂತು?
18: ಈಗ ಒಂದು ಐಡಿಯಾ ಅಂತ ಹೇಳಿದ್ರೆ, ನಾವು ಫಸ್ಟಿಂದನೂ ಒಂದು ಫ್ರಾಂಚೈಸಿ ಟೀ ಶಾಪ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇತ್ತು. ಒಂದು 5 ವರ್ಷದಿಂದನೂ ಸರ್ಚ್ ಮಾಡ್ತಾ ಇದ್ವಿ. ಸೊ ಬೇರೆ ಬೇರೆ ಸ್ಟೇಟ್ಸಿಂದೆಲ್ಲ ಸಿಕ್ಕಿತ್ತು ನನಗೆ, ಸರ್ಚ್ ಮಾಡ್ತಾ ಇದ್ದಂಗೆ ಬೇರೆ ಬೇರೆ ಸ್ಟೇಟ್ಸಿಂದೆಲ್ಲ ನನಗೆ ಆಫರ್ಸ್ಗಳು ತುಂಬ ಸಿಕ್ಕಿತ್ತು. ಬಟ್ ಅದು ಬೇಡ, ನಮ್ಮ ಕರ್ನಾಟಕದ ಯಾವ್ದಾದ್ರು ಹುಡ್ಕೋಣ ಅಂತೇಳಿ, ನಮ್ಮ ಕರ್ನಾಟಕ ಜನ ಬೆಳೆಸೋಣ ಅಂತೇಳಿ ಚಾಯ್ ಗುಡಿ ಅನ್ನೋದು ಬೆಂಗಳೂರಿನ ಬೇಸು, ಅವರು ನಮ್ಮವರೇ. ಸೊ ಅದಕ್ಕೋಸ್ಕರ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಚಾಯ್ ಗುಡಿ ಅಂತ ಮಾಡಿದ್ವಿ ನಾವು.
11: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಟೋನಿ ಸರ್ ಹೇಳ್ತಾ ಇದ್ರು ಈ ಒಂದು ಚಾಯ್ ಗುಡಿ ಅನ್ನೋ ಬಿಸ್ನೆಸ್ ಹೇಗೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು ಅಂತ, ಜೊತೆಗೆ ಚಾಯ್ ಗುಡಿಯಲ್ಲಿ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸಂಜೆ ಆಗಿರೋದ್ರಿಂದ ಒಂದು ಕಾಫಿ ಟೀ ಶಾಪ್ ಅಲ್ಲಿ ಮಾಡೋಣ ಅಂತ. ಅದೇನೆ ಚಾಯ್ ಗುಡಿ, ಇದರ ಮಾಲೀಕರಾಗಿರುವಂತಹ ಟೋನಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಇದೊಂದು ಫ್ರಾಂಚೈಸಿ ಆಗಿದ್ದು ಇಲ್ಲಿ ಕಾಫಿ ಟೀ ಜೊತೆ ಬೇರೆ ಬೇರೆ ಸ್ನಾಕ್ಸ್ ಗಳು ಕೂಡ ಸಿಗುವಂತದ್ದು. ಹಾಗಿದ್ರೆ ಟೋನಿ ಸರ್ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣವಾ? ಟೋನಿ ಸರ್, ಸೊ ಈಗ ಚಾಯ್ ಗುಡಿ ಅಂತ ಬಿಸ್ನೆಸ್ ಏನೋ ಪ್ರಾರಂಭ ಮಾಡಿದ್ದೀರಾ, ಬಿಸ್ನೆಸ್ ಹೇಗ್ ನಡೀತಾ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್.
3: ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತಾ ಇದೆ. ಇನ್ನೂ ಆಗ್ಬೇಕು, ಎಫರ್ಟ್ ಆಗ್ತಾ ಇದೀವಿ, ಜನ ಇನ್ನು ಬರಬೇಕು. ನಮ್ಮ ಕ್ವಾಲಿಟಿ ಅಂತೂ ನಾವು ಕೊಡ್ತಾ ಇದೀವಿ, ಪ್ರೆಸೆಂಟ್ ಬರ್ತಾ ಇದಾರೆ, ಇನ್ನು ಮುಂದೆ ಒಳ್ಳೇದಾಗ್ಬೋದು ಅಂತ ನಂಬಿಕೆ ಇದೆ.
2: ಖಂಡಿತ ಸರ್, ಬಿಕಾಸ್ ಇದೊಂದು ಸ್ಟಾರ್ಟ್ಅಪ್ ಕಂಪ್ನಿ, ಐ ಮೀನ್ 6 ತಿಂಗಳಾಗಿದೆ ಪ್ರಾರಂಭ ಆಗಿ, ಆದರೂ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ಖುಷಿ ಪಡೋ ವಿಷಯ ಅಲ್ವಾ ಸರ್?
3: ಹೌದು, ಖಂಡಿತ ಮೇಡಮ್, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಕ್ವಾಲಿಟಿ ಇರೋದಕ್ಕೆ ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ, ಸಪೋರ್ಟ್ ಆಗ್ತಾ ಇದೆ, ತೊಂದರೆ ಇಲ್ಲ.
2: ಸರ್, ಈ ಚಾಯ್ ಗುಡಿಯಲ್ಲಿ ಮೇನ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸರ್?
3: ಇನ್ವೆಸ್ಟ್ಮೆಂಟ್ ಅಂದರೆ ಬಿಲ್ಡಿಂಗ್ ಅಡ್ವಾನ್ಸ್ ಇರುತ್ತೆ, ಬಿಲ್ಡಿಂಗ್ ರೆಂಟ್ ನಮ್ಮದೇ ಇರುತ್ತೆ, ಲೇಬರ್ಸ್ ನಮ್ಮದೇ ಇರುತ್ತೆ, ರಾ ಮೆಟೀರಿಯಲ್ ಮಾತ್ರ ಅವ್ರು ಸಪ್ಲೈ ಮಾಡ್ತಾರೆ, ಬಿಟ್ಟರೆ ಮಿಕ್ಕಿದೆಲ್ಲ ಪ್ರೊಡಕ್ಷನ್ ವರ್ಕ್ ಅದು ಏನಿದ್ರೆ ನಮ್ಮದೇ ಇರುತ್ತೆ ಇಲ್ಲಿಂದು.
2: ಓಕೆ, ಸೊ ಇಲ್ಲಿ ಯಾರಾದರೂ ಎಂಪ್ಲಾಯ್ಸ್ ಇದ್ದಾರೆ ಅಥವಾ ನೀವು ಒಬ್ಬರೇ ಮಾಡ್ತಿರೋದಾ?
3: ಎಂಪ್ಲಾಯ್ಸ್ ಇದ್ದಾರೆ, ಬಟ್ ಇವತ್ತು ರಜೆ ಹಾಕಿದ್ದಾರೆ, ನಾನಾಗಿ ಮಾಡ್ತಾ ಇದ್ದೀನಿ. ಹಾಂ, ಪ್ರೆಸೆಂಟ್ ನಾನೇ ಇರ್ತೀನಿ ಫುಲ್ ಡೇ. ಎಂಪ್ಲಾಯ್ನೂ ಒಬ್ಬ ಬೇಕಾಗತ್ತೆ, ಯಾಕಂದ್ರೆ ಒಬ್ಬರಿಗೆ ಮಾಡೋಕೆ ಕಷ್ಟ ಆಗತ್ತೆ ಇಲ್ಲಿ, ಸೊ ಇವತ್ತು ರಜೆ ಹಾಕಿದ್ದಾರೆ.
2: ಓಕೆ ಓಕೆ. ಹಾಗೆಯೇ ಟೋನಿ ಸರ್, ಈಗ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನು ಇರಬೇಕಾಗತ್ತೆ ಸರ್?
3: 100% ತಾಳ್ಮೆ ಇರಬೇಕು ಮೇಡಮ್, ಮೇನ್ ತಾಳ್ಮೆ, ಬೇರೆಯವ್ರ ಜೊತೆ ನಡ್ಕೊಳ್ಳೋಂಥ ರೀತಿ ಇದ್ದಿದ್ರೆ ಸಾಕು.
2: ಸೊ ತಾಳ್ಮೆ ಒಂದಿದ್ರೆ ಸಾಕಾ?
3: 100% ತಾಳ್ಮೆ 100% ಬೇಕೇ ಬೇಕು ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ. ತಾಳ್ಮೆ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಬಿಸ್ನೆಸ್ ಯಾವತ್ತೂ ಏನು ಎತ್ತಕ್ಕಾಗಲ್ಲ. ಸೊ ತಾಳ್ಮೆ, ಶಾಂತ ರೀತಿಯಿಂದ ವರ್ತಿಸ್ಬೇಕು, ತಾಳ್ಮೆ ಇರಬೇಕು. ಯಾರು ಏನು ಹೇಳ್ತಾರೆ ಫಸ್ಟು ಅದನ್ನು ಕೇಳೋವಂಥ ಪರಿಸ್ಥಿತಿ ನಮ್ಮಲ್ಲಿರಬೇಕು, ಮನಸ್ಥಿತಿ. ಅವ್ರು ಕೇಳೋದನ್ನು ಮಾತ್ರ ಅದಕ್ಕೆ ಆನ್ಸರ್ ಕೊಡೋವಂಥದ್ದು ಮನಸ್ಥಿತಿ ನಾವು ಬೆಳೆಸ್ಕೋಬೇಕು. ಅದನ್ನು ಆರ್ಗ್ಯೂ ಮಾಡೋದೇ ಆಗಲಿ, ಇನ್ನೊಂದು ಬೇರೆ ಥರ ಮಾಡೋದೇ ಆಗಲಿ, ಬಿಸ್ನೆಸ್ ಹಾಳಾಗುತ್ತೆ, ಲೈಫ್ ಹಾಳಾಗುತ್ತೆ.
2: ಓಕೆ, ಸೊ ಬಿಸ್ನೆಸ್ ಮನೆಗೆ ಮುಂಚಿತವಾಗಿ ಪೇಷನ್ಸ್ ಅನ್ನೋ ತುಂಬ ಮುಖ್ಯ ಅಂತ ಹೇಳ್ತಿದ್ದೀರಾ ಸರ್. ಈಗ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಸ್ವಂತವಾಗಿ ವ್ಯಾಪಾರ ಮಾಡೋಕ್ಕೆ ಅಂತ ಒಂದಿಷ್ಟು ಸ್ಕೀಮ್ಸ್ಗಳನ್ನ ಬಿಟ್ಟಿದ್ದಾರೆ, ಅಂದರೆ ಲೋನ್ ಆಗಿರ್ಬೋದು ಆ ಥರ. ನೀವು ಅದನ್ನು ಬಳಸ್ಕೊಂಡಿದ್ದೀರಾ ಸರ್?
3: ಇಲ್ಲ ಮೇಡಮ್, ಆ ಥರದ್ದೇನು ಬಳಸ್ಕೊಂಡಿಲ್ಲ, ಇನ್ನು ಮುಂದೆ ಏನಾದರೂ ಟ್ರೈ ಮಾಡಬೇಕು.
2: ಈಗ ಸ್ವಂತವಾಗಿ ವ್ಯಾಪಾರ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ಸೇವಿಂಗ್ಸ್ ಅಮೌಂಟ್ನೇ ಹಾಕೋದು ಒಳ್ಳೇದಾ ಅಥವಾ ಸಾಲ ಮಾಡಿ ಬಿಸ್ನೆಸ್ ಮಾಡೋದು ಒಳ್ಳೇದಾ?
3: 100% ಸೇವಿಂಗ್ಸ್ ಅಕೌಂಟ್ ಅಮೌಂಟನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೇದು. ಸಾಲ ಮಾಡಿಕೊಂಡ್ರೆ, ಪ್ರೆಸೆಂಟ್ ನಾನು ಸಾಲ ಮಾಡ್ಕೊಂಡು ಮಾಡಿದ್ದು, ಬಟ್ ಈಗ ಸಾಲ ಮಾಡ್ಕೊಂಡ್ರದಿಂದ ಈಗ ಅರ್ನ್ ಮಾಡ್ತಿರೋದು ಏನೇ ಇದ್ರೂ ಎಲ್ಲ ಇಂಟ್ರೆಸ್ಟಿಗೆ ಆಗುತ್ತೆ, ಸಾಲ ಕಟ್ಟೋಕ್ಕೆ ಆಗಿಬಿಡುತ್ತೆ. ಈಗ 6 ತಿಂಗಳಿಂದ ಏನೂ ಅಚೀವ್ ಮಾಡೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ನಾನು ಮಾಡೇ ಮಾಡ್ತೀವಿ ಅಂತ ನಂಬಿಕೆ ಇದೆ.
2: ನೀವು ಹೇಳೋದು ಒಂದಿಷ್ಟು ಹಣವನ್ನ ಕೂಡಿ ಆಮೇಲೆ ಬಿಸ್ನೆಸ್ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀರಾ?
3: ಖಂಡಿತ ಖಂಡಿತ ಮೇಡಮ್.
2: ಸರ್, ಈಗ 6 ಮಂತ್ಸ್ ಇಂದ ಕೂಡ ಇಲ್ಲಿ ಕಸ್ಟಮರ್ಸ್ ಬರ್ತಾ ಇದಾರೆ. ಈ 6 ಮಂತ್ಸ್ ಅಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು ಅಂದ್ರೆ ಯಾವಾಗ ಆಗಿರ್ಬೋದು ಸರ್?
3: ಇಲ್ಲಿ ಮಾರಿ ಜಾತ್ರೆ ಅಂತ ನಡೀತೆ, ಸೊ ಆ ಟೈಮಲ್ಲಿ ನಮ್ಗೆ ಖುಷಿಯಾಗಿ ತುಂಬ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗಿತ್ತು, ಸೊ ಅವಾಗ ಖುಷಿ ಆಗಿತ್ತು.
2: ಹೆಚ್ಚು ವ್ಯಾಪಾರ ಆದಾಗ ಖುಷಿ ಆಗುತ್ತೆ.
3: ಖಂಡಿತ ಮೇಡಮ್, ನಾವು ಮಾಡ್ತಿರೋದು ಅದಕ್ಕಲ್ವಾ, ಎಫರ್ಟ್ ಆಗ್ತಿರೋದು, ನಮ್ಮ ಎಲ್ಲದು ಎಫರ್ಟ್ ಅದಕ್ಕೆ ಅಂತ ನಡೆಸ್ತಾ ಇರೋದಲ್ವಾ, ವ್ಯಾಪಾರ ಚೆನ್ನಾಗಾಯ್ತು ಅಂದ್ರೆ ನಾವು ಖುಷಿ ಆಗ್ತೀವಿ.
2: ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
3: ಖಂಡಿತ ಮೇಡಮ್, ನಾವು ಫ್ಯಾಮಿಲಿ ಫೋಟೋ ಸಪೋರ್ಟ್ ತುಂಬಾ ಇದೆ. ಆ್ಯಕ್ಚುಲಿ ನಾನು ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಿಟ್ಟರೆ ರಾತ್ರಿ 10-10:30 ಮನೆ ಸೇರ್ತಾ ಇದ್ದೀನಿ. ಈಗ ಬೆಳಗ್ಗೆ ತಿಂಡಿ ಊಟ ಎಲ್ಲ ಇಲ್ಲೇ ಆಗ್ಬಿಡುತ್ತೆ ನಂದು. ಸೊ ನನಗಿಂತ ಜಾಸ್ತಿ ಸ್ಯಾಕ್ರಿಫೈಸ್ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ, ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಟೋನಿ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಜೊತೆಗೆ ವ್ಯಾಪಾರ ಮಾಡಬೇಕು ಅನ್ನುವಾಗ ವ್ಯಾಪಾರಸ್ಥನಿಗೆ ಮುಖ್ಯವಾಗಿ ಏನೆಲ್ಲ ಗುಣಗಳು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಸಾಲ ಮಾಡಿ ವ್ಯಾಪಾರ ಪ್ರಾರಂಭ ಮಾಡೋಕ್ಕೂ ಮೊದಲು ನಾವೇ ಒಂದಿಷ್ಟು ಹಣವನ್ನ ಕೂಡಿಟ್ಟು ವ್ಯಾಪಾರ ಮಾಡೋದು ಒಳ್ಳೇದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಟೋನಿ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಟೋನಿ ಸರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಇವರು ನಡೆಸ್ತಾ ಇರುವಂತಹ ಬಿಸ್ನೆಸ್ ಚಾಯ್ ಗುಡಿ. ಸೊ ಈ ಒಂದು ಬಿಸ್ನೆಸ್ ನ ಸುಮಾರು 6 ತಿಂಗಳಿಂದ ಪ್ರಾರಂಭ ಮಾಡಿದೀವಿ, ಹಂತ ಹಂತವಾಗಿ ಯಶಸ್ಸನ್ನ ಕಾಣ್ತಾ ಇದೀವಿ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣ. ಟೋನಿ ಸರ್, ಈಗ ಈ ಚಾಯ್ ಗುಡಿಯಲ್ಲಿ ಮುಖ್ಯವಾಗಿ ಕಾಫಿ ಟೀ ಅನ್ನ ನೀವು ಸೇಲ್ ಮಾಡ್ತೀರಾ ಆಯ್ತಾ? ಹಾಗಿದ ಮೇಲೆ ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲು ಬೇಕಾಗಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ಮಿನಿಮಮ್ 12-15 ಲೀಟರ್ ಹಾಲು ಖರ್ಚಾಗ್ತದೆ ಮೇಡಮ್.
0: ಅಷ್ಟೊಂದು ಕಾಫಿ ಟೀ ಹೋಗುತ್ತೆ. ಎಷ್ಟು ಲೋಟ ಸೇಲ್ ಮಾಡ್ಬೋದು ದಿನಕ್ಕೆ?
1: ದಿನಕ್ಕೆ ಒಂದು 200-300 ಹೋಗುತ್ತೆ.
0: ಸೂಪರ್ ಸೂಪರ್ ಸರ್. ಸೊ ಒಂದ್ ದಿನಕ್ಕೆ 200-300 ಲೋಟ ಕಾಫಿ ಆರ್ ಟೀ ಮಾಡ್ಕೊಡ್ತೀರಾ?
1: ಹೌದೌದು, ಖಂಡಿತ.
0: ಬಟ್ ನಾವಿಲ್ಲಿ ಚಾಯ್ ಗುಡಿಗೆ ಬಂದು ಒಂದು ಟೇಸ್ಟ್ ಮಾಡಲೇಬೇಕು ಅನ್ನೋದಾದ್ರೆ ಏನು ಮಾಡ್ಬೋದು ಸರ್?
1: ನಮ್ಮ ಅನಿಸಿಕೆ ಪ್ರಕಾರ ಎಲ್ಲನೂ ಚೆನ್ನಾಗಿದೆ, ಬಟ್ ಒಬ್ಬೊಬ್ರು ನಾಲ್ಗೆ ಒಬ್ಬೊಬ್ರು ಟೇಸ್ಟು ಬೇರೆ ಥರ ಇರುತ್ತೆ. ಸೊ ಬನ್ನಿ, ಎಲ್ಲ ಥರದ್ದು ಒಂದೊಂದು ಸಲ ಬಂದಾಗ ಒಂದೊಂದು ಥರ ಟೇಸ್ಟ್ ಮಾಡಿ, ಎಲ್ಲನೂ ಟೇಸ್ಟ್ ಮಾಡಾದ್ಮೇಲೆ ಯಾವ ಫೇವ್ರೇಟ್ ಇದೆ ಅದನ್ನು ಕಂಟಿನ್ಯೂ ಮಾಡಿ.
0: ಓಕೆ ಸರ್, ನೀವು ಕೂಡ ಈಗ ಬಿಸ್ನೆಸ್ ಪ್ರಾರಂಭ ಮಾಡಿ ಸುಮಾರು 6 ತಿಂಗಳಾಗಿದೆ ಆಯ್ತಾ? ಹೀಗಿರುವಾಗ ಈಗಿನ ಯುವಕ ಯುವತಿಯರು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರ ಸರ್? ಯಾರು ಯಾವ ಬಿಸ್ನೆಸ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದಾ?
1: ಖಂಡಿತ ಮಾಡ್ಬೋದು ಮೇಡಮ್. ಅವ್ರ ಮೇಲೆ ಆತ್ಮವಿಶ್ವಾಸ ಅನ್ನೋದು ಇರಬೇಕು. ಏನು ಮಾಡಿದ್ರು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಬೇಕು. ಬಿಸ್ನೆಸ್ಸಲ್ಲಿ ಸೋಲು ಏನು ಬೇಕಾದ್ರೆ ಆಗ್ಬೋದು, ಗೆಲುವೂ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಬಟ್ ನಾವು ಸ್ಟಿಲ್ ಆಗಿರಬೇಕು. ಏನೇ ಆದರೂ ನಾನು ಫೇಸ್ ಮಾಡ್ತೀನಿ, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಒಂದು ದೃಢ ನಿರ್ಧಾರ ಇದ್ದರೆ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು.
0: ಓಕೆ, ಸೊ ಮುಂಚೆ ನಿರ್ಧಾರ ಮಾಡಬೇಕು ಅದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀರಾ?
1: ಹೌದು ಮೇಡಮ್, ಖಂಡಿತ. ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟೇನು ಅಷ್ಟೇ ಆದಮೇಲೂ ಅಷ್ಟೇ ನಾವು ಫಸ್ಟು ನಿರ್ಧಾರ ಮಾಡ್ಕೊಂಡಿರಬೇಕು. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಏನೇ ಆಗಲಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ಮುಂದುವರಿಬೋದು.
0: ಸೊ ಮತ್ತೊಂದು ಲಾಸ್ಟ್ ಪ್ರಶ್ನೆ ಸರ್, ಈಗ ಬರುವಂತಹ ಕಸ್ಟಮರು ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಆಯ್ತಾ? ಈಗ ಕಾಫಿ ಟೀ ಕುಡಿಯೋಕೆ ಅಂತ ಬಂದವರು, ಕೆಲವರು ಅರ್ಜೆಂಟಲ್ಲಿ ಇರ್ತಾರೆ, ಕೆಲವರು ಮೈಂಡ್ ರಿಲ್ಯಾಕ್ಸೇಷನ್ಗೆ ಅಂತ ಬಂದಿರ್ತಾರೆ. ಸಾಕಷ್ಟು ರೀತಿಯ ಕಸ್ಟಮರ್ಸ್ಗಳನ್ನ ನೋಡಿರ್ತೀರಾ, ಅವ್ರನ್ನೆಲ್ಲರೂ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
1: ತುಂಬ ಕಷ್ಟ ಮೇಡಮ್. ಇಲ್ಲಿ ನಾವು ಮತ್ತೆ ಸಿಟ್ಟಿಂಗ್ ಕೊಟ್ಟಿದ್ದೀವಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಸಿಟ್ಟಿಂಗ್ ಕೊಟ್ಟಿರೋದ್ರಿಂದ ನಮ್ಮ ಹತ್ರ ಕೇಳಬೇಕಾದ್ರೆ ಭಾಳ ಅರ್ಜೆಂಟಲ್ಲಿ ಇರ್ತಾರೆ. 3 ಜನ ಕಸ್ಟಮರ್ ಬಂದರೆ 3 ಜನ 3 ವೆರೈಟಿ ಕೇಳ್ತಾರೆ. ಸೊ 3 ವೆರೈಟಿನೂ ನಾವು ಮಾಡಿಕೊಡ್ಬೇಕಾಗತ್ತೆ. ಬಟ್ ಅವ್ರಿಗೆ ಪೇಷನ್ಸ್ ಇರೋಲ್ಲ, ಬಂದಿದ ತಕ್ಷಣ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತಾರೆ. ನಾವು ಕೊಟ್ಟಾದ್ಮೇಲೆ ಹಿಂದ್ಗಡೆ 1/2 ಗಂಟೆ ಕುತ್ಕೊತಾರೆ. ಸೊ ಅದನ್ನು ಏನು ಮಾಡೋಕ್ಕೆ ಬರೋಲ್ಲ, ನಾವು ಪೇಷನ್ಸಿಂದ ಮಾಡಿಕೊಡ್ಲೇಬೇಕು, ಅವ್ರು ಹೇಳಿದ್ದನ್ನು ನಾವು ಕೇಳಲೇಬೇಕು. ಸೊ ಬಿಸ್ನೆಸ್ಸಿಗೆ ಹೇಳಿದ್ಮೇಲೆ ಇದೆಲ್ಲ ಸಹಜ, ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು.
0: ಆದರೂ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಚಾಯ್ ಶಾಪ್ಸ್ ಇದೆ, ಕಾಫಿ ಶಾಪ್ಸ್ ಇದೆ. ಜನ ಯಾಕೆ ಕೋಟೆ ರೋಡಲ್ಲಿರುವಂಥ ಚಾಯ್ ಗುಡಿಗೆ ಬರಬೇಕು, ಇಲ್ಲಿ ಬಂದು ಕಾಫಿ ಆರ್ ಟೀ ಟೇಸ್ಟ್ ಮಾಡಬೇಕು, ಯಾಕೆ? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
1: ಸ್ಪೆಷಾಲಿಟಿ 100% ಹೈಜೆನಿಕ್ ಆಗಿರುತ್ತೆ, ಕ್ಲೀನ್ ಆ್ಯಂಡ್ ನೀಟ್ ಆಗಿರುತ್ತೆ, ಸಿಟ್ಟಿಂಗ್ ಏರಿಯಾ ಇರುತ್ತೆ, ಸೇಫ್ಟಿ ಇದೆ, 100% 5-6 ಕ್ಯಾಮ್ರಾ ಇದೆ. ಹಂಗಾಗಿ ಎಲ್ಲರೂ ಬರ್ಬೋದು ಅಂತ ನಮ್ಮ ಅನಿಸಿಕೆ, ಸೇಫ್ಟಿ ಇರೋದ್ರಿಂದ.
0: ಎನಿವೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಟೋನಿ ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗೆ ಆತ್ಮೀಯ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮಗೋಸ್ಕರ, ಥ್ಯಾಂಕ್ ಯು ನಿಮ್ಮ FMಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್.
0: ನಿಮಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಧನ್ಯವಾದಗಳು ಸರ್. ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಒಂದು ಚಾಯ್ ಬಿಸ್ನೆಸ್ ಹೇಗೆಲ್ಲ ಮಾಡಬಹುದು ಏನು ಅನ್ನೋದ್ರ ಬಗ್ಗೆ ನಮ್ಮ ಟೋನಿ ಸರ್ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರು. ಹಾಗೆ ಒಂದು ಫ್ರಾಂಚೈಸಿನ ತಗೊಂಡು ಅದರಿಂದ ಕೂಡ ಬಿಸ್ನೆಸ್ನ ನಡೆಸಬಹುದು ಅಂತ ಹೇಳ್ತಾ ಇದ್ರು. ಹಾಗೆ ಬಿಸ್ನೆಸ್ ಪ್ರಾರಂಭ ಆಗಿ ಸುಮಾರು 6 ತಿಂಗಳಾಗಿದೆ, ಆದರೂ ಕೂಡ ತನ್ನದೇ ಆದಂತಹ ಕಸ್ಟಮರು ಇದಾರೆ, ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಬಿಸ್ನೆಸ್ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಿದ್ರೆ ಈ ಬಿಸ್ನೆಸ್ ಜರ್ನಿ ಹೇಗೆ ಅನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್,

0: ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು. ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಕಡೆಯಲ್ಲಿ ಉದ್ಯೋಗವನ್ನು ಮಾಡ್ತಾ, ಜೊತೆಗೆ ಕೃಷಿ ಕಡೆಗೂ ಕೂಡ ತಮ್ಮ ಒಲವನ್ನು ತೋರಿಸ್ತಾ, ಸೊ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂಥೇಳಿ ಉದ್ದೇಶವನ್ನು ಇಟ್ಕೊಂಡು ನಾಟಿ ಕೋಳಿಗಳನ್ನು ಮಾತ್ರನೇ ಸಾಕಾಣಿಕೆ ಮಾಡ್ತಾರೆ. ಸೊ ನಾಟಿ ಕೋಳಿಯ ಸಾಕಾಣಿಕೆಯ ಜೊತೆಗೆ ನಾಟಿ ಕೋಳಿಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳ ಆಹಾರ ಹೇಗಿರಬೇಕಾಗತ್ತೆ, ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ ಅದು ಅಷ್ಟು ಈಸಿ ಆಗಿರುವಂಥದ್ದಲ್ಲ, ಅದಕ್ಕೆ ಒಂದಷ್ಟು ಪ್ರದೇಶದ ಜಾಗ ಬೇಕಾಗತ್ತೆ. ಸೊ ಅವುಗಳನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಥರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾಟಿ ಕೋಳಿಯ ಬಗ್ಗೆ ವಿಚಾರಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಸೊ ಇವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಾಟಿ ಕೋಳಿ ಮೊಟ್ಟೆ ಎಲ್ಲ ಕೂಡ ರೇಟ್ ಸಿಕ್ಕಾಬಿಟ್ಟೆ ಇದೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರ ಜೊತೆಗೆ ಮಾತಾಡೋಣ, ಮುಂದುವರ್ಸೋಣ. ಇವ್ರು ಮಾಡ್ತಿರುವಂತಹ ಈ ಒಂದು ಫಾರ್ಮಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಮೊದಲನೇದಾಗಿ ನಿಮ್ಮ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಹೇಗೆ ಆರಂಭ ಆಯಿತು, ಇದಕ್ಕಿಂತ ಮುಂಚೆ ನೀವು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಈ ಥರದ್ರ ಕೂಡ ಮಾಡಿದ್ದೀರಾ, ಇದ್ರ ಬಗ್ಗೆ ನೀವು ಹೇಳ್ಬೋದಾ ಸರ್?
3: ನನಗೆ ಬಿಡುವಿನ ಟೈಮಲ್ಲಿ ಈ ಥರ ಒಂದು ಮಾಡಬೇಕು ಅನ್ನೋದು ಹ್ಯಾಬಿ ಇತ್ತು. ಸೊ ಆ ಹ್ಯಾಬಿಗೋಸ್ಕರ ಫಸ್ಟ್ ನಾ ಏನು ಮಾಡಿದೆ, ಟಗರ್ನ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಟಗರು ಫಾರ್ಮಲ್ಲಿ ನಮಗೆ ಲಾಭ ಸಿಕ್ತು, ಬಟ್ ಅದರಲ್ಲಿ ನಮಗೆ ಫೀಡಿಂಗ್ ಕೊಡೋದು ತುಂಬ ಕಷ್ಟ ಅಂತು, ಅವ್ರ ಸಾಕಾಣಿಕೆ ತುಂಬ ಕಷ್ಟ ಅನ್ನಿಸ್ತು, ರಿಸ್ಕ್ ಅನ್ನಿಸ್ತು. ಅದಾದಮೇಲೆ ಮೇಕೆಗೆ ಹೋದ್ವು, ಮೇಕೆಯಲ್ಲೂ ಫೇಲ್ಯೂರ್ ಆದವು. ಅದಾದ ತದನಂತರ ಏನು ಮಾಡಿದ್ವು ನಾವು, ಈ ಒಂದು ನಾಟಿ ಕೋಳಿ ಫಾರ್ಮ್ ಓಪನ್ ಮಾಡಿದ್ವು. ನಾಟಿ ಕೋಳಿ ಬಂದಾಗ ನಾಟಿ ಕೋಳಿ ತುಂಬ ಸಾಕಿದ್ದೀವಿ, ಈಗದಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಅಂತ ನಾವು ಸೊ ಪ್ರಾಂಪ್ಟಾಗಿ ಹೇಳ್ಬೋದು. ಇದಕ್ಕೆ ಈ ನಾಟಿ ಕೋಳಿ ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮಲ್ಲಿ 1 ಎಕರೆ ಪ್ರದೇಶ ಅದೇ, 1 ಎಕರೆ ಪ್ರದೇಶ ಕೂಡ ಮೇಡಮ್ ಸುತ್ತಲೇ ಮಾಡಿದ ಫೆನ್ಸ್ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ನಾಟಿ ಕೋಳಿ ಕೂಡ ಹೊರಗಡೆ ನೆಗೆದೋಗಲ್ಲ. ಪುರ ಮತ್ತೆ ಅಲ್ಲಿಂದ ಹೊರಗಡೆಯಿಂದ ಒಂದು ಕೀರಾಗಲಿ, ಒಂದು ಹಾವಾಗಲಿ, ಅಥವಾ ಒಂದು ನಾಯಿ ಆಗಲಿ, ಹೊರಗಡೆ ಅದು ಯಾವುದೇ ಕಾರಣಕ್ಕೋಸ್ಕರ ಬರಲ್ಲ. ಈಗ ನಮಗೆ ಪ್ರಾಫಿಟ್ ಒಂದು ಹಾದಿ ಹಿಡಿದಿದ್ದೀವಿ, 100% ಪ್ರಾಫಿಟ್ ಸಿಕ್ಕೆ ಸಿಗುತ್ತೆ.
2: ಸೂಪರ್ ಸರ್, ಒಳ್ಳೆಯ ಪ್ರಯತ್ನ ಇದು. ಸೊ ನಾಟಿ ಕೋಳಿನ ಆರಂಭ ಮಾಡಿ, ಸೊ ಈಗ ಒಳ್ಳೆಯ ವ್ಯವಸ್ಥೆನ ಕೂಡ ಅದಕ್ಕೆ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಇದರಿಂದ ಒಳ್ಳೆಯ ಆದಾಯ ಬರುತ್ತೆ ಅನ್ನುವಂತಹ ಒಂದು ಆಶಯವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಾಟಿ ಕೋಳಿಯ ಫಾರ್ಮಿಂಗ್ನ ಬಗ್ಗೆ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೂಡ ನಿಮ್ಮ ಕೃಷಿಯನ್ನು ಇದೇ ರೀತಿಯಲ್ಲೇ ಮಾಡ್ತಾ ಇದ್ರೆ ಅಂತಂದರೆ, ನಿಮ್ಮ ಕೃಷಿಯಲ್ಲಿ ಹೈನುಗಾರಿಕೆನ ಮಾಡ್ಕೊಂಡಿದ್ರೆ ಅಂತಂದರೆ, ಅಥವಾ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಬೆಳೆಗಳನ್ನು

ಆದ್ರೆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರೆ ಸೊ ನಿಮ್ಮ ಕೃಷಿಯ ಅನುಭವಗಳನ್ನ ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ನೀವು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೇನೆಲ್ಲ ಚಾಲೆಂಜಸ್ ಬಂದಿತ್ತು, ಹಾಗೆ ನೀವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಬಹುದು, ಹಾಗೆ ಕೃಷಿನಲ್ಲಿ ಏನಾದರೂ ಹೊಸತನವನ್ನ ಅಳವಡಿಸ್ಕೊಂಡಿದ್ರೆ ಹೇಗೆ ಆ ಒಂದು ಹೊಸತನವನ್ನ ಕೃಷಿನಲ್ಲಿ ಅಳವಡಿಸ್ಕೊಳ್ಬಹುದು, ಹೀಗೆ ರೈತರಿಗೆ ಅನುಕೂಲ ಆಗುವಂತಹ ಎಲ್ಲ ವಿಚಾರಗಳನ್ನ ನೀವು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಸೊ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಅನ್ನ ಕಳ್ಸ್ಕೊಡಿ ಅಥವಾ ಮೆಸೇಜ್ ಮಾಡಿ. ನಮ್ಮ ಸಂಖ್ಯೆ 9686809692792 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು

0: ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಹೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತು ನಮಗೆ ಜಗದೀಶ್ ಅವರು ತಿಳಿಸ್ತಾ ಇದ್ದಾರೆ, ಮಂಡ್ಯದಿಂದ. ಸೊ ಇವರು ಕೂಡ ನಾಟಿ ಕೋಳಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಇದಕ್ಕಿಂತ ಮುಂಚೆ ಟಗರನ್ನು ಸಾಕಾಣಿಕೆ ಮಾಡೋದ್ರ ಜೊತೆಗೆ ಮೇಕೆಯನ್ನು ಸಾಕಾಣಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಅದವರಿಗೆ ಅಷ್ಟು ಕೈ ಹಿಡಿದಿರಲ್ಲ. ಅದಾದಮೇಲೆ ಅವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋಣ ಅಂಥೇಳಿ ತಯಾರಿನ ಮಾಡಿಕೊಂಡು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತಂದರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗತ್ತೆ, ನಾಟಿ ಕೋಳಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಈ ರೀತಿಯ ಎಲ್ಲ ವಿಚಾರಗಳನ್ನ ಇವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಗದೀಶ್ ಅವ್ರನ್ನ ಸ್ವಾಗತಿಸೋಣ. ಜಗದೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡಿ. ಹಾಗೆ ಸರ್, ಇವಾಗ ನಿಮ್ಮ ಹತ್ರ ಎಷ್ಟು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದೀರಾ, ಮತ್ತೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳುವುದು ಸರ್?
3: ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಆಲ್ ಒಂದು 700-800 ಕೋಳಿ ಇದೆ. 700-800 ಕೋಳಿನೇ ಮಾಡಿದ್ವಿ ನಾವು, ಮೂರ ಒಂದು ಕಂಪಾರ್ಟ್ಮೆಂಟ್ ಆಗಿ ಇಟ್ಟಿದ್ದೀವಿ. ಫಸ್ಟ್ ದೊಡ್ಡ ಕೋಳಿಗಳಿಗೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಒಂದು ಸೆಡ್ ಇದೆ. ಅದಾದ ನಂತರ ಆಗ್ತಾನೆ ತೆಗೆದಂಥ ಮರುಗಳ ಬಿಡಕ್ಕೆ ಇನ್ನೊಂದು ಸೆಡ್ಡು, ಒಂದು ಕಂಪಾರ್ಟ್ಮೆಂಟ್ ಇದೆ. ಅದಾದ ತಾಣ ಮರುಗಳು ದಪ್ಪ ಆಗ್ತಾಣ, ಬೇರೆ ಕಡೆ ಇನ್ನೊಂದು ಬಿಡಕ್ಕೆ ಅವಕ್ಕೆ ಅವಕ್ಕೆ ಫೀಡಿಂಗ್ ಪರ್ಪಸ್ಗೋಸ್ಕರ ಬಿಡಕ್ಕೆ ಬೇರೆ ಸೈಡ್ ಇದೆ. ಅದಾದಮೇಲೆ ಒಂದು 3/4 KG ಬಂದಮೇಲೆ ಅವನೇ ಮಾಡ್ತೀವಿ, ಬೇರೆ ಒಂದು ಬಾಕ್ಸ್ ಒಳಗಡೆ ಮತ್ತು ನೈಟ್ ಟೈಮ್ ನಾವು ಕೂಡ ಹಾಕ್ತೀವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ಮರಿನೂ ಕೂಡ ನಾವು ಸೆಡ್ ಒಳಗಡೆ ಒಂದು 20-21 days, ಒಂದು 25 days ಒಳಗೆ ಮಾತ್ರ ನಾವು ಸೆಡ್ಡಲ್ ಹಾಕಿ ತೆಗೆದಂಥ ಮರಗಳ. ಅದಾದ ನಂತರ ಬೆಳಗ್ಗೆ ನಾವು 6 ಗಂಟೆ ಬಿಡ್ತೀವಿ. 6 ಗಂಟೆ ಬಿಟ್ಟಾಗ ಅವು ಸಾಯಂಕಾಲ 7 ಗಂಟೆಗಳು ಕೂಡ ಹೊರಗಡೆ ಮೇಕೆ ಬರ್ತವೆ. ಮೇಕೆ ಬಂದಾಗ ಏನಪ್ಪ, ಮೇಕೆ ಬರ್ತದೆ ಏನಪ್ಪ ಅಂತಂದರೆ ಈ ಹೊರಗಡೆ ಕುಕ್ತಾಗೆ ಮತ್ತು ಕುಕ್ಕೆ ಮತ್ತು ಶಾರ್ಪ್ನೆಸ್ ಇರ್ತಾರೆ, ಶಾರ್ಪ್ನೆಸ್ ಮಾಡಿ ಕಳ್ಕತ್ತೆ. ಯಾವುದೇ ಕಾರಣಕ್ಕೂ ಒಂದು ಕೋಳಿ ಇನ್ನೊಂದು ಕೋಳಿನ ಕುಕ್ಕಲ್ಲ. ನೀವು ಹೊರಗಡೆ ಸಕ್ಕರೆ ಮತ್ತೆ ಆ ಕೊಕ್ಕು ಯಾವಾಗ ಕೂಡ ಶಾರ್ಪ್ ಇರುತ್ತೆ. ಅದು ಹೊರಗಡೆ ಮೇವು ತಿನ್ನಕ್ಕೆ ಹೋಗಲ್ವಲ್ಲ, ಮೇವು ತಿನ್ನಕ್ಕೆ ಹೋಗಲ್ಲ ಅಂದ್ರೆ ಶಾರ್ಪ್ನೆಸ್ ಕಳ್ಕೊಂಡ್ರೆ ಶಾರ್ಪ್ ತುಂಬ ಶಾರ್ಪ್ ಇರುತ್ತೆ. ಆ ಕೋಳಿ ಮತ್ತೆ ಬೇರೆ ಕೋಳಿನ ಕಚ್ತಾ ಇರುತ್ತೆ. ಸೊ ನಮ್ಗೆ ಆ ಒಂದು ಪ್ರಾಬ್ಲಮ್ ಇಲ್ಲಿ ಇಲ್ಲ, ಬೇರೆ ಕಡೆಯಲ್ಲಿ ಅದೇ ಪ್ರಾಬ್ಲಮ್ ಇರುತ್ತೆ ಸೆಡ್ ಮಾಡೋದು. ನೀವು ಹೊಸ ನಾಟಿ ಕೋಳಿ ಸಾಕ್ಬೇಕು ಅಂತಂದರೆ ನೀವು ನಂಬರ್ ಆಫ್ ಕೋಳಿಸ್ನ ಜಾಸ್ತಿ ಮಾಡ್ಕೊಬಾರ್ದು. ಸೊ ಒಂದು 10 ಹ್ಯಾಟೆ 2 ಉಂಜಾಗ ಸಾಕ್ಬೇಕು. ಯಾಕೆಂದ್ರೆ ನಿಮಗೆ ಗ್ರೋತ್ ಆಗ್ತಾ ಗ್ರೋತ್ ಆಗ್ತಾ ಏನೇನು ಪ್ರಾಬ್ಲಮ್ ನಿಮಗೆ ಗೊತ್ತಾಗುತ್ತೆ, ನೀವೇ ಅದರಲ್ಲಿ ಮಾಸ್ಟರ್ ಆಗಬೇಕು. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸಾಕೋರು ನೀವು ಒಂದು 10 ಕೋಳಿಯಿಂದ ಸ್ಟಾರ್ಟ್ ಮಾಡಿ, ಹೋಗ್ತಾ ಹೋಗ್ತಾ 1 ಇಯರ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಕಾಯಿಲೆ ಬರ್ತವೆ, ಏನು ಮಾಡ್ಬೇಕು ಎತ್ತ ಅಂತ. ಜೊತೆಗೆ ಏನಪ್ಪ ಅಂತಂದರೆ ನೀವು ನಾಟಿ ಕೋಳಿ ಸಾಕೋಕ್ರೆ ಸ್ಟಾರ್ಟಿಂಗು ಆ ಮರುಗಳ ಬಗ್ಗೆ ತುಂಬ ಕೇರ್ ತಗೋಬೇಕು. ಎಲ್ಲವೇನು ಮಾಡ್ತೀವಪ್ಪ ಅಂತಂದ್ರೆ ನಾವು ಮರುಗಳನ್ನ ಸಾಕೋ, ನೀವು ನಾವೇನು ಲೆಕ್ಕ ಮಾಡ್ತೀವಪ್ಪ ಅಂತಂದರೆ ಒಂದು ಮೊಟ್ಟೆ 10 ರೂಪಾಯಿ, ಒಂದು ಮರಿ ತಾಗಿದ್ರೆ ಸೊ 6 ತಿಂಗಳು ಬೆಳೆಸಿರೋದು 5 ರೂಪಾಯಿಗೆ ಹೋಗುತ್ತೆ. ಎಷ್ಟು ಫೀಡಿಂಗ್ ಇವತ್ತಲ್ಲ 100 ರೂಪಾಯಿ ಫೀಡಿಂಗ್ ಕೂಡ ತಿನ್ನಲ್ಲ ಅಂತೀವಿ. ಬಟ್ ಆ ಮರಿಗಳನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈಗ ಹೇಳ್ತೀರ ನೀವು, ನಾವು ಎಷ್ಟೇ ಹೇಳಿದ್ರು ನೀವು ಅದು ಹೆಂಗಾಗಲ್ಲ, ನಮ್ಮ ಹಳ್ಳಿಗಳು ಸಾಕ್ತಲ್ವ ಅಂತ. ಹಳ್ಳಿಗಳಲ್ಲಿ ಅದು ನಂಬರ್ ಆಫ್ ಕೋಳಿಗಳು ತುಂಬ ಕಡಿಮೆ ಇದ್ದಾಗ ರೋಗಗಳು ಪಾಸಿಬಿಟಿ ಕಡಿಮೆ ಇರುತ್ತೆ. ಈ ಥರ ಮಾಸ್ ಪ್ರೊಡಕ್ಷನ್ ಮಾಡಬೇಕು ಅಂತಾಗ ಏನು ಮಾಡಬೇಕು, ಸೆಕ್ಯೂರಿಟಿ ಅಂದರೆ ಏನಪ್ಪ ಅಂದರೆ ಅದು ಯಾವುದೇ ಕಾರಣಕ್ಕೋಸ್ಕರ ಹದ್ದು ಕಾಗೆ ಹೊಡಿಬಾರ್ದು. ಜೊತೆಗೆ ಕೀರ ಬರಬಾರ್ದು. ಹಾವು ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ, ಹಾವು ಬಂದರೆ ಮೊಟ್ಟೆ ತಿನ್ಬಿಡ್ತು, ಏನು ಮೊಟ್ಟೆ ತಿನ್ನಲ್ಲ. ಅದು ಹಾವು ಬರೋ ಒಂದು ಪರ್ಪಸ್ ಏನಪ್ಪ ಅಂತಂದರೆ ಆ ಕೋಳಿಗಳು ಏನು ಒಂದು ವೇಸ್ಟೇಜ್ ಆಗ್ತವೆ, ವೇಸ್ಟೇಜ್ನ ಇಷ್ಟಪಟ್ಟು ವೇಸ್ಟೇಜ್ ತಿನ್ನಕ್ಕೆ ಬರ್ತಾ ಹೊರತು ಯಾವ ಕಾರಣಕ್ಕೋಸ್ಕರ ಮೊಟ್ಟೆನೂ ತಿನ್ನಲ್ಲ. ಅದು ಹಾವು ಕೋಳಿಗಳು ಕೂಡ ಕಡಿಯಲ್ಲ, ಹಾವು ಮರಿಗಳನ್ನು ಕೂಡ ತಿನ್ನಲ್ಲ. ನಮ್ಮಲ್ಲಿ ಅದು ನೋಡ್ತಾ ಇದ್ವಿ, ಆ ಥರ ಏನು ಯಾವುದೇ ಥರ ಒಂದು ಹಾವು ಕಾಟಲ್ಲ, ಹೊರಗಡೆ ಬರ್ತವೆ, ಹೊರಗಡೆ ಹೋಗ್ತವೆ. ಅವು ಬಂದರೆ ಏನಪ್ಪ ವೇಸ್ಟೇಜ್ ತಿನ್ಕೊಂಡು ಹೋಗ್ತವೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಯಾವುದೇ ರೀತಿಯ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಸೊ ಅಲ್ಲಿ ಅದಕ್ಕೆ ಸೆಕ್ಯೂರಿಟಿನ ತುಂಬಾ ಇಂಪಾರ್ಟೆಂಟಾಗಿ ಕೊಡಬೇಕಾಗತ್ತೆ ಅಂತೇಳಿ. ಮತ್ತು ಈ ನಾಟಿ ಕೋಳಿ ಸಾಕಾಣಿಕೆನ ಮಾಡುತ್ತಾ ಇರ್ಬೇಕಾದ್ರೆ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತಲೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನಾಟಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ಅನ್ಕೊಳ್ಳೋರಾಗಿರ್ಬೋದು, ಈ ರೀತಿ ವೈಜ್ಞಾನಿಕ ಪದ್ಧತಿಗಳನ್ನ ಅಥವಾ ಅನುಭವಸ್ಥರಿಂದ ತಿಳ್ಕೊಂಡು ಈ ರೀತಿ ಏನಾದ್ರು ಸಾಕಾಣಿಕೆನ ಮಾಡಿದ್ರೆ ಅಥವಾ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ವಿ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ್ಣ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ, ಸೊ

0: ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಕೊಳ್ತಾ ಇದ್ದಾರೆ ನಮ್ಮ ಜಗದೀಶ್ ಅವರು. ಸೊ ಇವರು ಕೋಳಿ ಸಾಕಾಣಿಕೆಗೂ ಮುಂಚೆ ಟಗರು ಸಾಕಾಣಿಕೆಯನ್ನು ಮಾಡ್ತಾರೆ, ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಾರೆ, ಆದರೆ ಅವರಿಗೆ ಅದು ಕೈ ಹಿಡಿದೇ ಇರಲ್ಲ. ಅದಾದ ನಂತರದಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ನಾಟಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಆರಂಭದ ದಿನಗಳಲ್ಲಿ ಅವುಗಳನ್ನು ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳಿಗೆ ಮುಖ್ಯವಾಗಿ ಸೆಕ್ಯೂರಿಟಿಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು. ಮತ್ತು ಕೋಳಿಗೆ ಸಾಕಾಣಿಕೆಯನ್ನು ಮಾಡ್ತೀನಿ ಅಂತೇಳಿ ಒಂದೇ ಸಾರಿ ಮಾಸ್ ಪ್ರೊಡಕ್ಷನ್ ಮಾಡುವಂಥದ್ದಲ್ಲ. ಸೊ ಅವುಗಳನ್ನ ಸಾಕಾಣಿಕೆ ಮಾಡ್ತಾ ಮಾಡ್ತಾ ನಿಮಗೆ ಅದರ ಒಂದು ಅನುಭವ ಬರುತ್ತೆ, ಮತ್ತು ಅನುಭವಸ್ಥರಿಂದ ಕೂಡ ವಿಚಾರಗಳನ್ನ ತಿಳ್ಕೊಂಡು ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಲೂ ಅದು ಯಶಸ್ಸು ಆಗೋದಕ್ಕೆ ಸಾಧ್ಯವೇ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವರು ಕೂಡ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ, ಈ ಒಂದು ಮಾಸ್ ಪ್ರೊಡಕ್ಷನ್ ಅಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂದಾಗ ಸೆಕ್ಯೂರಿಟಿನ ಜಾಸ್ತಿ ಕೊಡಬೇಕಾಗತ್ತೆ ಅಂತ ಹೇಳಿ. ಹಾಗಾದರೆ ಈಗ ಹೊಸದಾಗಿ ಯಾರಾದರೂ ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ಬರ್ತಾರೆ ಅಂತಂದಾಗ, ಸೊ ಮಾಸ್ ಪ್ರೊಡಕ್ಷನ್ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಅಥವಾ ಮಾಸ್ ಪ್ರೊಡಕ್ಷನ್ ಮಾಡೋದೇ ಒಳ್ಳೆಯದಾ ಅಥವಾ ಕಡಿಮೆ ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಳ್ತಾ ಹೆಚ್ಚು ಮಾಡ್ಕೊಳ್ಳೋ ಒಳ್ಳೇದಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ನೀವು 10 ಕೋಳಿ ಸ್ಟಾರ್ಟ್ ಮಾಡಿ ಒಂದು 100 ಆದಾಗ ನೀವು 100% 200% ಸೆಗ್ರಿಗೇಷನ್ ನಿಮ್ಮಲ್ಲಿ ಇರಬೇಕು. ನಾವು ಮರಿಗಳು ತೆಗಿಸ್ತೀವಿ, ಮರಿಗಳು ತೆಗಿಸಿದಾಗ 21 ಡೇಸ್ ಬ್ರೂಡಿಂಗ್ ಸಾಕು. ಬ್ರೂಡಿಂಗ್ ಅಂತಂದರೆ ಕೋಳಿಗಳು ಅದಕ್ಕೆ ಈಟು ಕೊಡದೆ. ಆ ಬ್ರೂಡಿಂಗ್ ಆದಮೇಲೆ ನಾವೇ ಮಾಡಬೇಕು, ಆ ಮರಗಳನ್ನ ಸಪ್ರೇಟ್ ಮಾಡಿ ಕೋಳಿಗಳನ್ನ ಸಪ್ರೇಟ್ ಮಾಡಬೇಕು. ಕೋಳಿಗಳನ್ನ ಸಪ್ರೇಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನೀವು ಆ ಥರ ಬಿಟ್ಬಿಟ್ರೆ ಆ ಒಂದು ಕೋಳಿ ಮರಿಗಳ ಒಂದು ಅರೌಂಡ್ ನಿಮಗೆ 4 ತಿಂಗಳು ಜೊತೆಲೆ ಕರ್ಕೊಂಡು ತಿರುಗಾಡುತ್ತೆ. 4 ತಿಂಗಳು ಜೊತೆಲೆ ಕರ್ಕೊಂಡು ತಿರುಗಿದ್ರೆ ಯಾವುದೇ ಕಾಣಿಸೋದು ಫರ್ಟಿಲೈಸ್ ಆಗಲ್ಲ ಅಂದರೆ ಮುಂಜಾನೆ ಅದು ಹಿಡಿಯಲ್ಲ, ಮುಂದೆ ಇಡಲ್ಲ ಅಂದ್ರೆ ನಮಗೆ ಲಾಸ್ ಆಗುವಂಥ ಚಾನ್ಸ್ ಪಾಸಿಬಿಟ್ಟಿರುತ್ತೆ. ನೀವೇನಾದ್ರೂ ಒಂದು 21-30 ಡೇಸ್ಗೆ ಮರಗಳ ಸಪ್ರೇಟ್ ಮಾಡಿದ್ರೆ ಕೋಳಿ ತೆಗೆದ್ರೆ ವಿತಿನ್ 15 ಡೇಸ್ಲೇ ಮತ್ತೆ ಪುನಃ ಮತ್ತೆ ಮೊಟ್ಟೆ ಬರುತ್ತೆ, ಪುನಃ ಮತ್ತೆ ಮೊಟ್ಟೆ ಹಾಕುತ್ತೆ. ವಿತಿನ್ ಒಂದು 30 ಡೇಸ್ 45 ಡೇಸ್ ಪುನಃ ಮತ್ತೆ ಅದನ್ನ ಮೊಟ್ಟೆ ಹಾಕಿ ಕೂರಿಸ್ಬೋದು. ಇದೊಂದು ಮಾಡಬೇಕು.
0: ಓಕೆ ಸರ್, ಹಾಗಾದರೆ ಈ ಸೆಗ್ರಿಗೇಷನ್ ಮಾಡಬೇಕು ಅಂತ ಹೇಳಿದ್ರಿ ನೀವು, ಸೆಗ್ರಿಗೇಷನ್ ಮಾಡೋದಾದ್ರೆ ಹೇಗೆ ಮಾಡಬೇಕು, ಮತ್ತೆ ಸೆಗ್ರಿಗೇಷನ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ಒಂದು ಕೋಳಿ ಮರಿ ತೆಗೆದು ಇನ್ನೊಂದು ಕೋಳಿ ಮರಿ ತೆಗೆದೇನೋ ಫೀಡಿಂಗ್ನ 4 ತವ ಹಾಕ್ಬೇಕು. ಒಂದೇ ಒಂದು 2 ತವಾಕರ ಆಗಲ್ಲ, 2 ತವಾಕರೆ ಮತ್ತೆ 2 ಕೋಳಿ ಮೇಯ್ತಿದ್ದಾಗ 3 ಕೋಳಿ ಬಂದಾಗ ಡಾಮಿನೇಟ್ ಕೋಳಿ ಮಾಡ್ತದೆ, ಕೋಳಿನ ಕಚ್ಬಿಟ್ಟು ಓಡಿಸ್ಬಿಡ್ತಾ ಮರಗಳು ಕೂಡ ಹೊರಟೋಗುತ್ತೆ, ಅದಕ್ಕೆ ಫೀಡಿಂಗು ತುಂಬ ಸಮಸ್ಯೆ ಕಾಣುತ್ತೆ. ಅದಕ್ಕೆ ಏನು ಮಾಡೋಕಪ್ಪ ಅಂದರೆ ಇಲ್ಲಿ 21 ಡೇಸ್ ಆದಾಗ ಸೊ 21 ಡೇಸ್ ಅಲ್ಲಿ ಬೆಳೆಸ್ತೀವಿ, ಅಲ್ಲಿ ಫೀಡಿಂಗ್ ಕರೆಕ್ಟಾಗಿ ಸಿಗುತ್ತೆ. ಆ 21 ಡೇಸ್ ಹತ್ರ ಕೋಳಿನ ತೆಗೆದ್ಬಿಟ್ಟು ಮರಗಳನ್ನ ಸಪ್ರೇಟಾಗಿ ಹಾಕ್ಬಿಟ್ಟು ಅಲ್ಲಿ ಫೀಡಿಂಗ್ ಕೊಟ್ಟಾಗ ಮರಿಗಳು ಯಾವುದಕ್ಕೆ ಒಂದಕ್ಕೊಂದು ಕಚ್ಚಲ್ಲ, ಸಮರವಾಗಿ ತಿಂತವೆ, ಅದಕ್ಕೆ ಫೀಡಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು 1/4 ಕೆಜಿ 1/4 ಕೆಜಿ ಬಂದಾಗ ಹೊರಗಡೆ ದೊಡ್ಡ ಕೋಳಿಗಳು ಜೊತೆಬಿಟ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಕುಳಿತುಕೊಳ್ಳುವಾಗ ಆ ಒಂದು 1/4 ಕೆಜಿ ಮರಿಗಳು ಯಾವುದೇ ಕಾರಣಕ್ಕೋಸ್ಕರ ನಾವು ಮೊದಲು ಸೈಡ್ ತೋರಿಸಿಲ್ಲ, ಆ ಸೈಡಲ್ಲಿ ಸ್ಟಿಕ್ ಮೇಲೆ ಕುಳಿತುಕೊಳ್ಳೋದ, ಅವಕ್ಕೆ ಆಗೇ ಮಾಡ್ಕೊಂಡು ಬಾಕ್ಸ್ ಮಾಡಿರ್ಬೇಕು. ಆ ಬಾಕ್ಸಲ್ಲಿ ಸ್ಟಾರ್ಟಿಂಗ್ ನೀವೇನು ಮಾಡಬೇಕು, ಒಂದು 2 ದಿನ ಅವು ಕುಳಿತುಕೊಳ್ಳಲ್ಲ, ಅವು ಕತ್ಲೆ ಹತ್ರ ಕಣ್ಣು ಕಾಣಿಸಲ್ಲ, ಎಲ್ಲ ಒಂದು ಸೈಡ್ಲು ಕುಂತಿರ್ತವೆ, ಅವು ಹಿಡ್ಕೊಂಡು ಬಾಕ್ಸ್ಗೆ ಒಂದು 2 ಡೇಸ್ ನೀವು ಬಾಕ್ಸ್ ಕೂಡ ಹಾಕ್ರೆ 3 ದಿನ ಯಥಾವತ್ತು ಆ ಬಾಕ್ಸು ಕುಳಿತತ್ತೆ. ಅದಷ್ಟು ಡಿಫ್ರೆಂಟ್ ಬಾಕ್ಸ್ಗೆ ಒಂದೊಂದು 50-55 ಕೂರಿಸಲು ಆಗುತ್ತೆ. ಹಂಗೆ ಮಾಡ್ಕೊಂಡಿಂದ ಈ ಕಡೆ ಆ ಮರಿಗಳು 1/4 ಕೆಜಿ ದೊಡ್ಡ ಕೋಳಿಗಳ ಜೊತೆನೂ ಹೋಗಲ್ಲ, ಜೊತೆಗೆ ಮರಿ ಕೋಳಿಗಳ ಜೊತೆನೂ ಹೋಗಲ್ಲ. ಸೆಗ್ರಿಗೇಷನ್ ತುಂಬ ಇಂಪಾರ್ಟೆಂಟು, ಅದು ಎಸ್ಪೆಷಲಿ ಮರಿ ಕೋಳಿಗೆ ಯಾವುದೇ ಕಾರಣಕ್ಕೋಸ್ಕರ ಮರಿ ಕೋಳಿ ಜೊತೆ ದೊಡ್ಡ ಕೋಳಿಗಳು ಹೋಗಬಾರ್ದು, ಜೊತೆಗೆ ದೊಡ್ಡ ಕೋಳಿ ಹೋಗೋದಕ್ಕೆ ಫೀಡಿಂಗ್ ಸಿಗಲ್ಲ, ಜೊತೆಗೆ ರೋಗ ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ.
0: ಓಕೆ, ಹಾಗಾದರೆ ಯಾವ ಥರ ರೋಗಗಳು ಬರ್ಬೋದು ಸರ್ ಅದಕ್ಕೆ?
1: ಈ ದೊಡ್ಡ ಕೋಳಿಗಳಿಗೆ ಆ್ಯಕ್ಚುಲಿ ರೋಗ ನಿರೋಧಕ ಶಕ್ತಿಗೆ ಆಲ್ರೆಡಿ ಉತ್ಪತ್ತಿ ಆಗಿರುತ್ತೆ, ಅವಕ್ಕೇನಾದ್ರೂ ಹೆಚ್ಚು ಕಡಿಮೆ ಅವರು ಕೂಡ ಅವು ತಡ್ಕೊಳ್ಳೋಂಥ ಕೇಬಲ್ ಇಡ್ತವೆ. ಈಗ ತಾನೇ ಒಂದು ತಗ್ಸಂಥ ಮರಿಗಳಿಗೆ ಕೇಬಲ್ ಇಟ್ಟಿಲ್ಲ, ಬೇಗ ಅಟ್ಯಾಕ್ ಆಗ್ತದೆ. ಬೇಗ ಅಟ್ಯಾಕ್ ಅಂತಂದ್ರೆ ಏನಿಲ್ಲ, ಬೆಳಗ್ಗೆ ಕೋಳಿ ಮರಿ ಸ್ವಲ್ಪ ಪುಕ್ಕನೆ ಹಿಂಗೆ ಮುದುರ್ಕಂದ್ರೆ ವಿತಿನ್ 24 ಅವರ್ಸ್ ಸತ್ತೋಗುತ್ತೆ, ಅದು ಒಂದು 10-15 ಸತ್ತೋಗ್ಬಿಡ್ತವೆ. ಸೊ ಆ ಥರ ಅದಕ್ಕೋಸ್ಕರ ಮಾಡಬೇಕು, ಯಾವುದೇ ಕಾರಣಕ್ಕೋಸ್ಕರ ದೊಡ್ಡ ಕೋಳಿಗಳನ್ನ ಮರಿ ಕೋಳಿಯಿಂದ ಆಚೆನೆ ದೂರನೇ ಇಟ್ಟಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಮರಿ ಕೋಳಿ ಸಾಯಲ್ಲ. ಜೊತೆಗೆ ಅಲ್ಲಿ ಬ್ರೂಡಿಂಗ್ ಇಂಪಾರ್ಟೆಂಟು, ಜೊತೆಗೆ ಹೀಟ್ ಕೊಡೋದ್ರಿಂದ ತುಂಬ ಮರಗಳು ಉಳಿಸ್ಕೋಬೋದು. ಇಲ್ಲಾಂದ್ರೆ ಸ್ವಲ್ಪ ಹತ್ರ ಕಂಡಾಗ ಒಂದು ಮರಿ ಕಂಡಾಗ ಸೊ ಇಲ್ಲಾಂದ್ರೆ ನೀವು ಆಂಟಿಬಯೋಟಿಕ್ ಕೊಡ್ಬೋದು. ಎಂಡ್ರೋಪ್ಲೆಕ್ಸಿನ್ ಅಂತ ಒಂದು ಆಂಟಿಬಯೋಟಿಕ್ ಬರುತ್ತೆ, ಆ ಎಂಡ್ರೋಪ್ಲೆಕ್ಸಿನ ಒಂದು 2 ಡ್ರಾಪ್ನ 1-2 ಲೀಟ್ರ್ ವಾಟರ್ಗೆ ಹಾಕ್ಬಿಟ್ಟು ಒಂದು ಕಂಟಿನ್ಯೂಸ್ 5 ಡೇಸ್ ಕೊಟ್ಟರು ಕೂಡ ಆಲ್ಮೋಸ್ಟ್ ಆಲ್ ಸಣ್ಣ ಮರಿಗೆ ನೀವು 0.5 ml ಕೊಟ್ಟು ತುಂಬಾ ಕಡಿಮೆ ಕೊಡಬೇಕು. ದಪ್ಪ ಕೋಳಿಗಳಿಗೆ ಬೇಕಾದ್ರೆ ಅಂತ ದಪ್ಪ ಕೋಳಿಗಳಿಗೆ ಬಿಡಿ ಕೊರೆಸ ರೋಗ ಬರಲ್ಲ. ಸೊ ಆ ಮೀಡಿಯಂ ಸೈಜು 1/4 ಕೆಜಿ ಬರುವಂಥ ಕೋಳಿಗಳಿಗೆ ಒಂದು 5 ml ಹಾಕಿ ಒಂದು 5 ಡೇಸ್ ಕೊಟ್ಟರು ಕೂಡ ಆ ಒಂದು ಕಾಯಿಲೆ ವಾಸಿ ಆಗುತ್ತೆ. ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಈ ಒಂದು ಈಗ ತಗೊಂಡಂಥ ಮರಿ ಕೋಳಿನ ಆದಷ್ಟು ಕೂಡ ಅದ್ರ ಏರಿಯಾ ತುಂಬ ಶುಚಿತವಾಗಿರಬೇಕು. ಎವ್ರಿ ಡೇ ನೀವು ಅದು ಗುಡಿಸ್ಲೇಬೇಕು, ವಾಶ್ ಮಾಡಲೇಬೇಕು, ಯಾಕಂದ್ರೆ ನಾವಲ್ಲಿ ಫೀಡಿಂಗ್ ಹಾಕತ್ತಿವಿ. ಫೀಡಿಂಗ್ ಜೊತೆ ಅದೇನೋ ಮರಿ ಕೋಳಿ ಬೇರೆ ಕಲಿ ತಿಂದರೆ ಅದು ರೋಗ ಬರೋಂಥ ಚಾನ್ಸ್ ಅಪ್ಪಾಸ್ಬಿಟ್ಟಿರುತ್ತೆ. ಜೊತೆಗೆ ಆ ಒಂದು ಮರಿ ಕೋಳಿಗಳಿಗೆ ದೊಡ್ಡ ಕೋಳಿಗಳ ಅಟ್ಯಾಚ್ಮೆಂಟೇ ಇರಬಾರ್ದು.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಈಗ ನಾಟಿ ಕೋಳಿನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ ನೋಡಿ, ಕೋಳಿಗಳನ್ನ ಯಾವ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಬೇಕಾಗತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಅವುಗಳ ಆರೈಕೆಯನ್ನು ಕರೆಕ್ಟಾಗಿ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ನಮಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ನಮ್ಮ ಜಗದೀಶ್ ಅವರ ಮಾತು.

ಸೊ ಹಾಗಾದ್ರೆ ಜಗದೀಶ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯ ಕುರಿತಂತೆ ವಿಶೇಷವಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ನಾಟಿ ಕೋಳಿಗಳನ್ನ ಹೇಗೆ ನೋಡ್ಕೋಬೇಕು ಮತ್ತು ಅವುಗಳಿಗೆ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ ಮತ್ತು ನಾಟಿ ಕೋಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಹಾಗೆ ಅವುಗಳಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ನಾಟಿ ಕೋಳಿ ಮರಿಗಳನ್ನ ಹೇಗೆ ಸೆಗ್ರಿಗೇಷನ್ ಮಾಡಬೇಕು ಇದೆಲ್ಲದನ್ನು ಹೇಳಿದ್ರಿ. ಹಾಗೆ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಅದರ ಆರೈಕೆಯನ್ನು ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿದ್ರಿ. ಹಾಗಾದರೆ ಈಗ ನೀವು ನಾಟಿ ಕೋಳಿಗಳನ್ನ ಒಂದು ಹೊರಗಡಿನ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡ್ತಿದ್ದೀರಾ, ಅಂದರೆ ಯಾವುದೇ ರೀತಿ ಶೆಡ್ನ ಮಾಡಿ ಅಥವಾ ಏನು ಫಾರ್ಮ್ ರೀತಿಯಲ್ಲಿ ಮಾಡಿ ಮಾಡ್ತಾ ಇಲ್ಲ. ಸೊ ಯಾವ ರೀತಿಯಲ್ಲಿ ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಅವುಗಳು ಇರುವಂತಹ ಜಾಗ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
1: ನಾಟಿ ಕೋಳಿ ಅಂತಂದ್ರೆ ಅದು ಹೊರಗಡೆ ಓಡಾಡಬೇಕು, ಜೊತೆಗೆ ಏನಪ್ಪ ಅಂತಂದ್ರೆ ಅದು ಕೆರ್ಕಂಡೆ ತಿನ್ಬೇಕು. ಕೆರ್ಕಂಡೆ ತಿಂದ್ರೆ ತೊಂದರೆನಾಗಲ್ಲ. ನೋಡಿ, ನೀವು ನಾಟಿ ಕೋಳಿನ ಒಳಗಡೆ ಸೋ ಬಿಟ್ಟು ಸಾಕ್ತೀವಿ ಅಂದ್ರೆ ತುಂಬಾ ಕಂಪ್ಲೇಂಟ್ ಇದೆ. ಏನಪ್ಪ ಅಂದ್ರೆ ಒಳಗಡೆ ಬಿಟ್ಟು ಸಾಕರೆ ಮಾಡ್ತೈತೆ, ಅದರೊಂದು ಮೂತಿ ಇದೆಯಲ್ಲ ಕೊಕ್ಕು, ಆ ಕೊಕ್ಕೆ ಮಾಡ್ತೈತೆ ತುಂಬಾ ಗ್ರೋತ್ ಆಗುತ್ತೆ. ಆ ಕೊಕ್ಕಲೆ ಮಾಡ್ತೈತೆ ಬೇರೆ ಒಂದು ಕೋಳಿನ ಏನಾದ್ರು ಕುಡುಕ್ತಾ ಇರ್ತೆ. ನೀವು ಹೊರಗಡೆ ಹಿಂಗೆ ಬಿಟ್ಟು ಏನಾಗುತ್ತೆ ಅಂತಂದ್ರೆ ಹೊರಗಡೆ ಬಿಟ್ಟಾಗೆ ಮಾಡ್ತೈತೆ ಕೋಳಿಗಳು ತುಂಬಾ ಓಡಾಡ್ಕೊಬೇಕಾಗ ಕೊಕ್ಕ ಕುಕ್ಕಿ ಕುಕ್ಕಿ ಕುಕ್ಕಿ ಮಾಡ್ತೈತು. ಆಲ್ಮೋಸ್ಟ್ ಕೊಕ್ಕು ನಮ್ಮಲ್ಲಿ ಸವದೋಗಿದೆ, ಕೊಕ್ಕು ಶಾರ್ಪ್ನೆಸ್ ಇಲ್ಲ. ನಾವು ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ. ನಾಟಿ ಕೋಳಿ ಅಂತ ಹೊರಗಡೆ ಬಿಡಬೇಕು. ಜೊತೆಗೆ ಹೊರಗಡೆ ಬಿಟ್ಟಾಗ ನೋಡಿ, ಈ ಥರ ಭತ್ತೆಲ್ಲ ಹಾಕಿದ್ವಿ. ನಮ್ಮ ಆ್ಯಕ್ಚುಲಿ ಮೇಯ್ನ್ ಪ್ರಾಡಕ್ಟ್ ಏನು ಕೊಡ್ತೀವಪ್ಪ ಅಂದರೆ, ಇಲ್ಲಿ ನಮ್ಮ ಒಂದು ಕೋಳಿಗಳಿಗೆ ಭತ್ತ ಕೊಡ್ತೀವಿ ಮತ್ತು ರಾಗಿ ಕೊಡ್ತೀವಿ, ಜೊತೆಗೆ ಕಲ್ಮೋಡ್ ರಾಗಿನೂ ಕೊಡ್ತೀವಿ. ಕಲ್ಮೋಡ್ ರಾಗಿ ನಮ್ಗೆ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಕೆ ಜಿ ಒಂದೂವರೆ ರೂಪಾಯಿ ಸಿಗುತ್ತೆ. ಜೊತೆಗೆ ಪ್ಯೂರ್ ಭತ್ತ ಕೊಡ್ತೀವಿ. ಪ್ಯೂರ್ ಭತ್ತ ಕೊಟ್ಟರೆ ಪ್ಯೂರ್ ಭತ್ತ ಕೊಟ್ಟರೆ ಏನಪ್ಪ ಅಂದರೆ ಲೈನ್ ಚೆನ್ನಾಗಿರುತ್ತೆ, ಮೊಟ್ಟಗಳು ಚೆನ್ನಾಗಿರುತ್ತೆ. ಭತ್ತ ಹಾಕಿದ್ರೆ ಮೊಟ್ಟಗಳು ಆಲ್ಮೋಸ್ಟ್ ಆಗಿ ಬರುತ್ತೆ. ಜೊತೆಗೆ ಮುಸ್ಕಿನ ಜೋಳ ಇರುತ್ತೆ, ಮುಸ್ಕಿನ ಜೋಳ ಮಾಡ್ತೈತೆ ಮಿಲ್ಗೋಗ್ಬಿಟ್ಟು ನಾಲ್ಕು ಭಾಗ ಮಾಡಿ ಕೊಡ್ತೀವಿ. ಜೊತೆಗೆ ನೋಡಿ, ಈ ಥರ ಬಲೆಯಲ್ಲಿ ಹಾಕಿದ್ರೆ ಏನಕ್ಕಪ್ಪ ಅಂತಂದರೆ ಯಾವ ಹದ್ದು ಮತ್ತು ಕಾಗೆ ಹೊಡಿಬಾರ್ದು ಅನ್ನೋಕ್ಕೋಸ್ಕರ ನಾವು ಸುತ್ತ ಅರೌಂಡ್ ಎಷ್ಟಪ್ಪ ಜನರಲ್ಲಿ ಒಂದು ಎಕರೆ ಇದೆ, ಒಂದು ಎಕರೆ ಕೂಡ ಮಾಡಿದ್ವಿ, ಆರು ಅಡಿಗೆ ಮಾಡಿದ್ವಿ, ಮೆಸ್ ಹಾಕಿದ್ವಿ, ತಂತಿ ಮೆಸ್ಸು, ಅದನ್ನು ಕೆಳಗಡೆ ಹೂತಿದ್ವಿ. ಈಗ ನಾವು ಮೆಸ್ ಮುಖ ಒಂದು ಹಾವು ಕೂಡ ಒಳಗಡೆ ಬರೋಲ್ಲ. ಜೊತೆಗೆ ಮೆಸ್ ಮೇಲೆ ಮಾಡಿದ್ವಿ, ಒಂದು ಆರು ಅಡಿಗೆ ಮಾಡಿದ್ವಿ, ಈ ಥರ ಒಂದು ಬಲನ ವರ್ಟಿಕಲ್ ಬಿಟ್ಟಿದ್ವಿ. ಆ ವರ್ಟಿಕಲ್ ಬಿಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೋಸ್ಕರ ಒಳಗೆ ಕೀರನು ಬರಲ್ಲ. ಜೊತೆಗೆ ಅದರಿಂದ ಸೊ ಹೊರಗಡೆ ಕೋಳಿಗಳು ಕೂಡ ಹೊರಗಡೆ ಹಾರಿ ಹೋಗಲ್ಲ, ಆ ಒಂದು ಪರ್ಪಸ್ಗೋಸ್ಕರ ಮಾಡಿದ್ವಿ. ಜೊತೆಗೆ ಇಲ್ಲಿ ನಮ್ಮಲ್ಲಿ ಅಕ್ಸ ಸೊಪ್ಪಿದೆ ಮತ್ತು ನುಗ್ಗೆ ಸೊಪ್ಪಿದೆ. ಚಳಿಗಾಲದಲ್ಲಿ ಅಕ್ಸ ಸೊಪ್ಪು ಕೊಟ್ಟರೆ ಈ ಮರಗಳಿಗೆ ಅದು ಶೀತ ತುಂಬ ಶೀತ ಆದಾಗ ಮತ್ತು ಕೊರೆಜ ರೋಗ ಅಂತ ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಜಯಿಸ್ತಿರುತ್ತೆ. ಅದ್ರ ಬದಲು ನಾವು ಈ ಒಂದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಏನು ಮಾಡ್ತೈತಿ, ನುಗ್ಗೆ ಸೊಪ್ಪು ಕೊಡ್ತೀವಿ. ನುಗ್ಗೆ ಸೊಪ್ಪು ಕೊಟ್ಟರೆ ಹೀಟ್ ಇರುತ್ತೆ, ಆ ನುಗ್ಗೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ತಿಂತವೆ. ನಾವೀಗ ಆಲ್ರೆಡಿ ಒಂದು 4 ಗುಂಡಿ ಮಾಡಿಸಿದ್ವಿ. 4 ಗುಂಡಿ ಮಾಡಿಸೋ ಉದ್ದೇಶ ಏನಪ್ಪ ಅಂದರೆ ಅದಕ್ಕೆ ತೊಪ್ಪ ಸಗಣಿ ತಂದು ನಾವು ಹಾಕ್ತೀವಿ. ತೊಪ್ಪ ಸಗಣಿ ತಂದು ಹಾಕ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ಹುಳ ಬರ್ತವೆ, ಹುಳ ತಿಂದರೆ ಇವು ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಬೆನಿಫಿಟ್ಟು, ನೀವೇನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ನೀವೇನೋ ಗರ್ಕೆ ಹುಲ್ಲೇನಾದ್ರು ಬೆಳೆಸ್ಬಿಟ್ರಂತೂ ಸೊ 200% ಅವಕ್ಕೆ ಯಾವುದೇ ಥರದಂಥವ್ರು ಒಂದು ರೋಗ ಬರಲ್ಲ. ಬಟ್ ಗರ್ಕನ ಒಳಗಡೆ ಬೆಳೆಸೋಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ ಆ ಗರ್ಕೆ ಬೆಳೆಸಿದ್ವು ನಾವು, ಗರ್ಕೆ ಬೆಳೆಸಿದ್ರೆ ಮಾಡ್ತಂಥ ಕೋಳಿ ಆ ಗರ್ಕೆ ತಿನ್ನೋ ಜೊತೆಗೆ ಮಾಡ್ತಂಥ ಗರ್ಕೆ ಕಾಂಡ ಬೇರ್ತಲ್ಲ, ಬೇರ್ ಸಮೇತ ತಿಂದ್ಬಿಡುತ್ತೆ. ನೀವು ಎಷ್ಟೇ ಗರ್ಕೆ ಹಾಕೋರು ಕೂಡ ಮಾಡ್ತಾ ತಿಂದ್ಬಿಡ್ತಾರೆ. ಆದರೆ ನೀವು ಯಾವ ಥರ ಮಾಡೋಕಪ್ಪ, ಗರ್ಕನ ಒಂದು ಏರಿಯಾ ಕ್ಲೋಸ್ ಮಾಡಬೇಕು, ಅಲ್ಲಿ ಗರ್ಕೆ ಬೆಳೆಸ್ಬೇಕು, ಪುನಃ ಮತ್ತೆ ಆ ಏರಿಯಾಕ್ಕೆ ಬಿಡಬೇಕು, ನೆಕ್ಸ್ಟ್ ಇನ್ನೊಂದು ಏರಿಯಾದಲ್ಲಿ ಗರ್ಕೆ ಬೆಳೆಸು, ಈ ಥರ ಶಿಫ್ಟ್ ಮಾಡ್ಕೊಂಡು ಮಾತ್ರ ಅದು ಸೊ ಪಾಸಿಬಿಲಿಟಿ ಆಗುತ್ತೆ.
0: ಓಕೆ ಸರ್, ಹಾಗಾದ್ರೆ ಈಗ ನಾಟಿ ಕೋಳಿಗೆ ಫೀಡಿಂಗ್ ಅಂತ ಕೊಡೋದಾದ್ರೆ ಫೀಡಿಂಗ್ ಅಲ್ಲಿ ಏನೇನು ಕೊಡಬೇಕಾಗುತ್ತೆ ಸರ್?
1: ನಾಟಿ ಕೋಳಿಗೆ ಅಂದ್ರಪ್ಪ ಫೀಡಿಂಗ್ ಅಂತಂದ್ರೆ ಎವ್ರಿ ಟೈಮ್ 24 hours ಫೀಡಿಂಗ್ ಇರಬೇಕು. ಅದಕ್ಕೆ ಅಂದ್ರೆ ನೈಟ್ ಅಂತ ಅದಕ್ಕೆ ಕಣ್ಣು ಕಾಣಿಸಲ್ಲ, ಯಾವುದೇ ಕಾರಣಕ್ಕೋಸ್ಕರ ನೀವು ಫೀಡಿಂಗ್ ಕೊಟ್ಟರು ಕೂಡ ಲೈಟ್ ಇಲ್ಲ ಅಂದ್ರೆ ನೈಟ್ ಟೈಮ್ ತಿನ್ನಲ್ಲ, ಲೈಟ್ ಆಗಿರ್ಬೇಕಾದ್ರೆ ತಿನ್ನುತ್ತೆ. ನಮ್ಮಲ್ಲಿ ಇಲ್ಲಿ ಮಾತ್ರ ನಾವು ನೈಟ್ ಟೈಮ್ ಯಾವುದೇ ಥರದ ಫೀಡಿಂಗ್ ಮಾಡಲ್ಲ. ನಾವು ಬೆಳಗ್ಗೆ 6 ಗಂಟೆ ಬಿಟ್ಟರೆ ಸಾಯಂಕಾಲ 7 ಗಂಟೆವರೆಗೂ ಕೂಡ ಫೀಡಿಂಗ್ ಕೊಡ್ತಾ ಇರ್ತೀವಿ. ಮುಗಿದೊತ್ತಣ ಫೀಡಿಂಗ್ ಆಗ್ತಾ ಇರ್ತೀವಿ. ಅಂದರೆ ಫೀಡಿಂಗು ನೀವು ಸ್ವಲ್ಪ ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡೋದಪ್ಪ ಅಂದರೆ ಈ ಲೇಯಿಂಗ್ ಮೊಟ್ಟೆ ಇಕ್ಕಿರುವಂಥ ಒಂದು ಕೋಳಿಗಳು ಬಂದಾಗ ಏನು ಮಾಡ್ತವೆ, ಆ ಮೊಟ್ಟೆ ಕದ ಸ್ಟಾಪ್ ಮಾಡ್ತವೆ. ಆ ಕೊಟ್ಟೆ ತುಂಬ ಕೂಡ ನಾವು ನೋಡ್ಕೊಂಡು ನಾವು ಮೇವನ್ನ ಕೊಡಬೇಕು. ನೋಡಿ, ನಮ್ಮಲ್ಲಿ 6 ತಿಂಗಳು ಅಂತಂದರೆ ನಿಮಗೆ ಎಷ್ಟೇ 6 ತಿಂಗಳು ನೀವು ಎಷ್ಟೇ ಏನು ಮಾಡಿದ್ರು ಕೂಡ ಅದು ಆಲ್ಮೋಸ್ಟ್ ಆಲ್ ನಿಮ್ಗೆ ಎಷ್ಟಪ್ಪ ಬರುತ್ತೆ ಅಂತಂದರೆ ಒಂದು 3/4 kg ಬರುತ್ತೆ ಪ್ಯೂರ್ ನಾಟಿ. ಆದರೆ ಬೇರೆ ನಾಟಿಗಳದ ಅವ್ರು 2.5 kg ಬರುತ್ತೆ ಅಂತ, 2.5 kg ಬರುವಂಥ ಕೋಳಿಗಳವೆ. ಅದು ಯಾವುದೇ ಕಾರಣಕ್ಕೋಸ್ಕರ ಪ್ಯೂರ್ ನಾಟಿ ಅಲ್ಲ. ಅದನ್ನು ಮಾಡಿ ಸಾಂಬಾರು ಮಾಡಿದ್ರು ಕೂಡ ಅಷ್ಟೊಂದು ಟೇಸ್ಟ್ ಇಲ್ಲ, ತಿನ್ನೋ ಕೂಡ ಅದ್ರ ಮಜಾ ಸಿಗಲ್ಲ. ಅದು ಈ ಪ್ಯೂರ್ ನಾಟಿಗೂ ಬೇರೆ ನಾಟಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಪ್ಯೂರ್ ನಾಟಿ ಅಂದರೆ ಆಲ್ಮೋಸ್ಟ್ ಆಲ್ ಅವ್ರ ಕಾಲು ತುಂಬ ಕುಳ್ಳಿರುತ್ತೆ, ಜೊತೆಗೆ ದೇಹ ಬ್ರಾಡ್ ಇರುತ್ತೆ. ಈ ಪ್ಯೂರ್ ನಾಟಿ ಎಲ್ಲ ಅಂದ್ರೆ ಕ್ರಾಸ್ ಅಂತಂದ್ರೆ ಏನಪ್ಪ ಅಂದ್ರೆ ಸೊ ಇದು ಕಾಲು ಉದ್ದ ಇರುತ್ತೆ, ಜೊತೆಗೆ ಒಂಥರ ಕೊಕ್ಕರೆ ಹತ್ರ ಕಾಣಿಸ್ತಾ ಇರುತ್ತೆ, ಅದು ಪ್ಯೂರ್ ನಾಟಿ ಎಲ್ಲ. ಹಂಗಾದ್ರೆ ಪ್ಯೂರ್ ನಾಟಿಗೂ ಮತ್ತೆ ನೀವು ಸೊ ಈ ನಾಟಿಗೆ ಹೆಂಗ ವ್ಯತ್ಯಾಸ ಅಂತಂದ್ರೆ, ಸಪೋಸ್ ನಮ್ಮಲ್ಲಿ ಒಂದು ಪ್ಯೂರ್ ನಾಟಿ ನಾವು ಕೊಟ್ಟರೆ ಪ್ಯೂರ್ ನಾಟಿ ಕುಯ್ದ್ರೆ, ಕುಯ್ದ್ಬಿಟ್ಟು ನೀವು ಸಾಂಬಾರು ಮಾಡಿದ್ರೆ, ಸಾಂಬಾರು ಮಾಡಿ ಮಾಂಸ ತಿಂದರೂ ಕೂಡ ಅದು ಟೂ ಡೇಸ್ ಅದ ಪೂರ ಮತ್ತೆ ನೀವು ಅಗೈನ್ ಬಾಯ್ಲ್ ಮಾಡಿ ತಿಂದರೂ ಕೂಡ ಅದು ಮೂಳೆಯಿಂದ ಮಾಂಸ ಹೊರಗಡೆ ಬಿಡಲ್ಲ. ನೀವು ಬೇರೆ ಕಡೆ ಏನಾದ್ರು ಕೆಜಿಗೆ 280 250 ಅಂತ ಕೊಟ್ಟಂತ ಕೋಳಿಗಳು ತೆಗೆದುಕೊಂಡು ಹೋದ್ರೆ, ನೀವು ಸಾಂಬಾರು ಮಾಡಿದ್ರೆ ಸಾಂಬಾರು ಮಾಡಿ ತಿಂದರೆ ಅದ್ರ ನಾಳೆ ಅರ್ಲಿ ಮಾರ್ನಿಂಗ್ ಏನಾದ್ರು ನೀವು ಸೊ ಇಲ್ಲ ಇಡ್ಲಿನ ಪಡ್ಲಿನ ಮಾಡ್ಕೊಂಡು ಬಿಸಿ ಮಾಡಿದ್ರೆ ಕಂಪ್ಲೀಟು ಆ ಒಂದು ಮಾಂಸ ಆ ಮೂಳೆಯಿಂದ ಕಂಪ್ಲೀಟ್ ಬಿಡುಗಡೆ ಆಗಿರುತ್ತೆ, ಜೊತೆಗೆ ಪೀಸ್ ಪೀಸ್ ಆಗುತ್ತೆ, ಅಲ್ಲಿ ತುಂಬ ಯಾವುದೇ ಥರ ಟೇಸ್ಟ್ ಸಿಗೋಲ್ಲ. ಇಲ್ಲಿ ನಮ್ಮ ಪ್ಯೂರ್ ನಾಟಲ್ಲಿ ನೀವು ಎರಡಲ್ಲ ಮೂರು ದಿನ ಅದು ಇಟ್ಕೊಂಡು ಕೂಡ ನೀವು ಫ್ರಿಡ್ಜಲ್ಲಿ ಇನ್ನೊಂದು ಇಟ್ಕೊಂಡು ಅದು ಬಿಸಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಆ ಮೂಳೆಯಿಂದ ಸೊ ಇದು ಒಂದು ಮಾಂಸ ಬಿಡುಗಡೆ ಆಗಲ್ಲ. ಜೊತೆಗೆ ಇಲ್ಲಿ ನಮ್ಮ ಪ್ಯೂರ್ ನಾಟಿ ನೀವು ತಿನ್ಬೇಕಾದ್ರೆ ಮೂಳೆ ಅಡ್ಡಡ್ಡವಾಗಿ ಬಿಡುತ್ತೆ ಹೊರತು ಅರ್ಧಕ್ಕೆ ಕಟ್ ಆಗಲ್ಲ, ಅಲ್ಲೂ ಕೂಡ ನೀವು ಐಡೆಂಟಿಫೈ ಮಾಡೋದು. ಮತ್ತು ಇದರಲ್ಲಿ ಪ್ಯೂರ್ ನಾಟಿಲಿ ಏನಪ್ಪ ಅಂತಂದರೆ ಮಾಂಸ ತಿನ್ನಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ಹಾರ್ಡ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಹಾಂ
0: ಸರ್, ಹಾಗೆ ನೀವು ಹೇಳಿದ್ರಿ ಈ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಿನ್ಬೋದು ಅಂತ. ಆ್ಯಕ್ಚುಲಾಗಿ ಆ ರೀತಿ ಮಾಡ್ಕೊಂಡು ತಿನ್ನಬಾರ್ದು, ತಪ್ಪದು. ಆ್ಯಕ್ಚುಲಾಗಿ ಫ್ರಿಡ್ಜಲ್ಲಿ ಯಾವುದೇ ರೀತಿಯ ಈ ಮಾಂಸ ಆಗಿರ್ಬೋದು ಈ ರೀತಿಯ ಆಹಾರಗಳನ್ನ ಇಟ್ಕೊಂಡು ತಿನ್ನೋದಕ್ಕೆ ಹೋಗ್ಬೇಡಿ. ಹಾಗೆ ಸರ್, ಈಗ ನಾಟಿ ಕೋಳಿ ಮೊಟ್ಟೆನ ಕಂಡುಹಿಡಿಯೋದಾದ್ರೆ ಹೇಗೆ ಕಂಡುಹಿಡಿಯಬಹುದು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಈ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಹೆಂಗಿರ್ತಪ್ಪ ಅಂತಂದ್ರೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ನೀವು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೆ, ಅನುಭವ ಇಲ್ಲ ಅಂತಂದ್ರೆ, ನಿಮ್ಗೇನಪ್ಪ ಅನ್ಸುತ್ತೆ ಅಂದ್ರೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಯಾವಾಗ ಕೂಡ ಸೈಜ್ ಕಡಿಮೆ ಅಂತ ಅನ್ಸುತ್ತೆ. ನೀವು ಯಾವ್ದಾರು ಒಂದು ಬಾಯ್ಲರ್ ಫಾರ್ಮ್ಗೆ ನೀವು ಸೊ ವಿಸಿಟ್ ಕೊಟ್ಟಾಗ ಆ ಬಾಯ್ಲರ್ ಫಾರ್ಮ್ ನಿಮಗೆ ದಿನಕ್ಕೆ 1,000 ಮೊಟ್ಟೆ ಸಿಕ್ಕರೆ, ಅಲ್ಲೂ ಕೂಡ ನಿಮಗೆ ಅರೌಂಡ್ 50-60 ಮೊಟ್ಟೆ ಸಣ್ಣ ಮೊಟ್ಟೆನೇ ಸಿಗುತ್ತೆ. ಈ ಸಣ್ಣ ಮೊಟ್ಟೆಗೆ ಏನು ಮಾಡ್ತಾರಪ್ಪ ಅಂತಂದರೆ, ಟೀ ಪೌಡ್ರ್ ಬತ್ತಲ್ಲ ಆ ಟೀ ಪೌಡ್ರ್ ಜೊತೆ ಮಿಕ್ಸ್ ಟೀ ಪೌಡ್ರ್ ಮಳಿಸ್ಬಿಟ್ಟು ಅವ್ರ ಜೊತೆ ಆ ಮೊಟ್ಟೆಗಳನ್ನ ಹದ್ದಿಟ್ಬಿಟ್ರೆ ನೈಟು ಅದು ಆರಿದ್ಮೇಲೆ ಬೆಳಗ್ಗೆ ಆಲ್ಮೋಸ್ಟ್ ಆಲ್ ನಾಟಿ ಕೋಳಿ ಕಲರ್ ಮೊಟ್ಟೆನೇ ಬಂದಿರ್ತವೆ. ಸೊ ಈಗ ಅದು ಐಡೆಂಟಿಫೈ ಮಾಡ್ಬೇಕಂದ್ರೆ ಅದು ಬೆಂದ ಮೇಲೆ ಅದರ ಒಂದು ಯೆಲ್ಲೋ ಪಾರ್ಟ್ ಇರ್ತಲ್ಲ ಅದು ತುಂಬ ಡಾರ್ಕ್ ಇರುತ್ತೆ, ತುಂಬ ಡಾರ್ಕ್ ಅಂದರೆ ಹಳದಿ ಇರ್ತಲ್ಲ ಅದು ಸಾಧಾರಣ ಹಳದಿರಲ್ಲ, ತುಂಬ ಡಾರ್ಕ್ ಹಳದಿರುತ್ತೆ, ಅದರಲ್ಲಿ ಒಂದರಲ್ಲಿ ಮಾತ್ರ ಐಡೆಂಟಿಫೈ ಮಾಡ್ಬೋದು. ಹಂಗೂ ಆಗಿಲ್ಲ ಅಂತಂದರೆ ನಿಮ್ಮ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಅದು ನಾವು ತಗೊಳ್ಳೋವಾಗ ಗೊತ್ತಾಗಲ್ಲ ಅವ್ರು ಬೇಯಿಸಬೇಕಲ್ಲ ಅಂತಂದರೆ, ಅವ್ರು ಕೊಟ್ಟಾಗ ನಾಟಿ ಕೋಳಿ ಮೊಟ್ಟೆನ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಪುನಃ ಮತ್ತೆ ಅದು ವೈಟೇ ಆಗೋಯ್ತು ಬಾಯ್ಲರ್ ಕೋಳಿ ಆದರೆ. ಇದು ಯಾವುದೇ ಕಾರಣಕ್ಕೋಸ್ಕರ ವೈಟು ಆಗೋದೇ ಇಲ್ಲ. ನೀವು ಅದು ಐಡೆಂಟಿಫೈ ಮಾಡೋಕೆ ಒಂದೇ ಒಂದು ಅದರ ಒಂದು ಯೆಲ್ಲೋ ಡ ಪಾರ್ಟ್ ಮಾತ್ರ ತುಂಬ ಡಾರ್ಕ್ ಇರುತ್ತೆ. ಮತ್ತು ಎಳಿಬೇಕಾದ್ರೆ ಈ ಒಂದು ಫಾರ್ಮ್ ಕೋಳಿ ನಾಟಿ ಮೊಟ್ಟೆನ ಬೇಯಿಸ್ಬಿಟ್ಟು ಎಳಿತಿಲ್ಲ ಅಷ್ಟು ಸ್ಮೂತಾಗಿ ನಾಟಿ ಕೋಳಿದ್ ಬರಲ್ಲ, ತುಂಬ ಹಾರ್ಡ್ ಇರುತ್ತೆ ಸಿಪ್ಪೆ, ಅದೊಂದ್ರಲ್ಲಿ ಮಾತ್ರ ನೀವು ಐಡೆಂಟಿಫೈ ಮಾಡಿಲ್ಲ ಅಂದರೆ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ.
0: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಇವತ್ತು. ಸೊ ನಾಟಿ ಕೋಳಿಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕು, ಅವುಗಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಜಗದೀಶ್ ಅವರೇ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಾಟಿ ಕೋಳಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿಯ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವತ್ತು ಜಗದೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇವನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮುಗಾನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇಟ್ಕೋಬೇಡ,
1: ಇನ್ಯಾವಾಸ ಇಟ್ಕೊಳ್ಳಿ.
0: ಯಾರಲ್ಲ ಇವನು?
2: ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ. ಮಗವು ಚೆನ್ನ, ನಗುವು ಚೆನ್ನ, ನುಡಿಯು ಚೆನ್ನ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮೋಹಕ ಮೇ ಫ್ಲವರ್ ಗುಲ್ಮೋಹರ್, ಅದೊಂದು ಅಪರೂಪದ ವಾಕಿಂಗ್ ಪಾರ್ಕು. ನಾನಂತೂ ಅಲ್ಲಿಯ ಖಾಯಂ ಪಾದಚಾರಿ. ಪ್ರತಿದಿನ ಸಂಜೆ ಮತ್ತು ಬೆಳಿಗ್ಗೆ ಅಲ್ಲಿಗೆ ನಾನು ವಾಕಿಂಗ್ ಹೋಗುತ್ತೇನೆ. ಅಲ್ಲಿ ತರಾವರಿ ನಡಿಗೆಯವರು ನನಗೆ ಕಾಣಿಸುತ್ತಾರೆ. ವೇಗದ ನಡಿಗೆ, ನಿಧಾನ ನಡಿಗೆ, ಒಂಟಿ ನಡಿಗೆ, ಜಂಟಿ ನಡಿಗೆ, ಗುಂಪು ನಡಿಗೆ, ಮೌನ ನಡಿಗೆ, ಹೀಗೆ ನಡಿಗೆಯಲ್ಲಿ ಎಷ್ಟೊಂದು ವಿಧಗಳನ್ನು ನಾವು ಅಲ್ಲಿ ಕಾಣಬಹುದು. ಈ ಪಾರ್ಕಿನ ಮತ್ತೊಂದು ಅಚ್ಚರಿ ಎಂದರೆ ಅಲ್ಲಿ ಹೂವು, ಕಾಯಿ, ಹಣ್ಣು ಬಿಡುವ ನೇರಳೆ, ಅತ್ತಿ, ಆಲ, ಹಲಸು, ಕಕ್ಕೆ ಮರಗಳು ಕಾಣಿಸುತ್ತವೆ. ಅಲ್ಲಿ ಗಿಳಿ, ಪಿಕಳಾರ, ಬೆಳವ, ಮಂಗಟ್ಟೆ, ಕಂಚುಕಾರ ಮುಂತಾದ ಪಕ್ಷಿಗಳು ಕೂಡ ಬೆಳ್ಳೆಂ ಬೆಳಿಗ್ಗೆ ಚಿಲಿಪಿಲಿಗುಟ್ಟುತ್ತವೆ. ತಿಳಿ ಗುಲಾಬಿಯ ಶತಾವರಿ, ಹಳದಿ ವರ್ಣದ ಕಕ್ಕೆ ಮರಗಳು ಹಾಗೂ ಕೆಂಪು ರಕ್ತದ ಗುಲ್ಮೋಹರ್ ಹೂವಿನ ಮರಗಳು ನನಗೆ ಅಲ್ಲಿ ಪ್ರಮುಖ ಆಕರ್ಷಣೆ. ಮೇ ತಿಂಗಳು ಬಂತೆಂದರೆ ನನಗೆ ಪಾರ್ಕಿನ 25 ಗುಲ್ಮೋಹರ್ ಮರಗಳು ಚುಂಬಕದಂದೆ ಆಕರ್ಷಿಸುತ್ತವೆ. ಬೆಳಿಗ್ಗೆ ಮಾತ್ರ ವಾಕಿಂಗ್ ಹೊರಡುವ ನಾನು ಅಲ್ಲಿಗೆ ಮತ್ತೆ ಸಂಜೆಯೂ ಹೊರಡು ಬಿಡುತ್ತೇನೆ. ಗುಲ್ಮೋಹರ್ ಎಂದರೆ ಅದಕ್ಕೆ ಮತ್ತೊಂದು ಹೆಸರು ಕೆಂಬಣ್ಣದ ಮರ. ತಿಂಗಳುಗಟ್ಟಲೆ ಒಣಗಿ ನಿಂತ ಮರಗಳು ವಸಂತ ಕಾಲ ಕಾಲಿಡುವಷ್ಟರಲ್ಲಿ ಹಸಿರೊಡೆಯುತ್ತವೆ, ಚಿಗುರು ಬಿಡುತ್ತವೆ. ಹೂ ಬಿಟ್ಟು ನಿಂತರಂತೂ ಅವು ಕೆಂಪು ತೇರಿನಂತೆ ಕಂಗೊಳಿಸತೊಡಗುತ್ತವೆ. ಮರಗಳಡಿಯಲ್ಲಿ ನಿಂತು ಅದೆಷ್ಟೋ ಯುವಕ ಯುವತಿಯರು ಪಿಸು ಮಾತಾಡುತ್ತಾರೆ, ಸೆಲ್ಫಿ ತೆಗೆದುಕೊಳ್ಳುತ್ತಾರೆ, ನಿರಂತರ ನಡೆದೇ ಹೋಗುತ್ತಾರೆ. ನನಗೂ ಕೂಡ ಈ ಗುಲ್ಮೋಹರ್ ಆಕರ್ಷಕವಾಗಿ ಕಾಣುತ್ತದೆ. ಆಗಾಗ ಮರಗಳ ಹತ್ತಿರ ಹೋಗಿ ಎಲೆ, ಹೂವು, ಕಾಯಿಗಳನ್ನು ಮುಟ್ಟಿ ಮಾತನಾಡಿಸುತ್ತೇನೆ. ವಾಕಿಂಗ್ ಮುಗಿಯುವವರೆಗೂ ಗುಲ್ಮೋಹರ್ ಮರಗಳನ್ನೇ ನೋಡುತ್ತಾ ನಾನು ಕಾಲ ಕಳೆಯುತ್ತೇನೆ. ಗುಲ್ಮೋಹರ್ ಇದು ಪರ್ಷಿಯನ್ ಪದ. ಗುಲ್ ಎಂದರೆ ಹೂವು, ಮೋರ್ ಎಂದರೆ ನವಿಲು. ಅಂದರೆ ಈ ಹೂವು ನವಿಲಿನ ಆಕಾರದಲ್ಲಿರುವುದರಿಂದ ಗುಲ್ಮೋಹರ್ ಎಂದು ಹೆಸರು ಪಡೆದಿದೆ. ಇಂಗ್ಲೀಷ್ನಲ್ಲಿ ಈ ಹೂವಿಗೆ ರಾಯಲ್ ಪೊಯೆನ್ಸಿ ಯಾನ, ಫ್ಲೇಮ್ ಬೋಯೆಂಟ್, ಫ್ಲೇಮ್ ಫೈರ್, ಫಾರೆಸ್ಟ್ ಫೈರ್ ಮೊದಲಾದ ಹೆಸರುಗಳಿವೆ. ಡಿಲೋನಿಕ್ಸ್ ರೇಜಿಯಾ ಎಂಬವರು ಈ ಹೂವಿನ ವೈಜ್ಞಾನಿಕ ಹೆಸರನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಮಲೆನಾಡಿನ ಮುತ್ತುಗದ ಕೆಂಪು ಹೂವಿನಂತೆ ಕಾಣಿಸುತ್ತದೆ. ಗುಲ್ಮೋಹರ್ ಉಷ್ಣವಲಯದ ಅನೇಕ ನಗರಗಳಲ್ಲಿ ರಸ್ತೆ ಬದಿಯ ಅಲಂಕಾರಿಕ ಮರಗಳಾಗಿ ಕಾಣಿಸುತ್ತದೆ. ಅನೇಕ ಸರ್ಕಾರದ ಅರಣ್ಯ ಇಲಾಖೆಗಳು ಕೂಡ ರಸ್ತೆ ಬದಿಯಲ್ಲಿ ಇದನ್ನು ಅಲಂಕಾರಕ್ಕಾಗಿ ಬೆಳೆಸುತ್ತಾರೆ. ಗರಿಷ್ಠ 40 ಅಡಿ ಎತ್ತರ ಬೆಳೆಯುವ ಈ ಮರ ಛತ್ರಿಯಂತೆ ಸುಂದರವಾಗಿ ಕಾಣಿಸುತ್ತದೆ. ಮರದ ಎಲೆಗಳಂತೂ ಮುಟ್ಟಿ ನೋಡಿದರೆ ರೇಷ್ಮೆಯಂತೆ ಮೃದುವಾಗಿರುತ್ತವೆ. ಬೀಜಕೋಶಗಳು 60 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲವಿದ್ದು ಸುಲಿದರೆ ಅದರೊಳಗೆ ಬೀಜಗಳಿರುತ್ತವೆ. ರಸ್ತೆ ಬದಿಯ ಅಲಂಕಾರಿಕ ಮರವಾಗಿ ಕಾಣುವ ಗುಲ್ಮೋಹರ್ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ನಗರಗಳಲ್ಲಿ ವಿಜೃಂಭಿಸುತ್ತದೆ. ಇತರ ಮರಗಳಂತೆ ಆಕ್ಸಿಜನ್ ಕೊಡುವ ಈ ಮರವು ಔಷಧಿಗಾಗಿ, ಕೃಷಿ ಉಪಕರಣಕ್ಕಾಗಿ, ಮರಮಟ್ಟುಗಳಿಗಾಗಿ ಉಪಯುಕ್ತವಾಗಿದೆ. ಎಲೆ, ಹಣ್ಣು, ಕಾಯಿ, ಬೀಜಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿವೆ. ಅಲಂಕಾರಿಕ ಬೋನ್ಸಾಯ್ ಗುಲ್ಮೋಹರ್ನ ಮತ್ತೊಂದು ಪ್ರತಿರೂಪ. ಗುಲ್ಮೋಹರ್ ಸಸ್ಯ ಮೂಲತಃ ಅರಬ್ಬಿ ಸಮುದ್ರದ ಮಡಗಾಸ್ಕರ್ ದ್ವೀಪದ ಸ್ಥಳೀಯ ಪ್ರಭೇದ. ನೀರಿನ ಅಭಾವವಿರುವ ಮರಳು ಮಿಶ್ರಿತ ಉಪ್ಪು ಮಣ್ಣಿನಲ್ಲಿ, ಜಂಬಿಟ್ಟಿಗೆ ಮಣ್ಣಿನಲ್ಲಿ, ಮರಳು ಮಣ್ಣಿನಲ್ಲಿ ಇದು ಬೆಳೆಯುತ್ತದೆ. ಉದುರೆಯಲೆ ಕಾಡಿನಲ್ಲಿಯೂ ಕೂಡ ಈ ಗುಲ್ಮೋಹರ್ ಸಸ್ಯವನ್ನು ನಾವು ಕಾಣಬಹುದು. ಕಾಲಕ್ರಮೇಣ ಈ ಸಸ್ಯದ ಹೂವಿನ ಬಣ್ಣ ಹೆಚ್ಚಿನ ಜನಪ್ರಿಯತೆ ಪಡೆದು ರಸ್ತೆ ಬದಿವೆ ಅಲಂಕಾರಿಕ ಮರವಾಗಿ ಬೆಳೆಯತೊಡಗುತ್ತದೆ. 19ನೇ ಶತಮಾನದಲ್ಲಿ ಈ ಮರವನ್ನು ಮೊದಲ ಬಾರಿಗೆ ಪತ್ತೆ ಮಾಡಿದವರು ಮಡಗಾಸ್ಕರ್ ದ್ವೀಪದ ಸಸ್ಯವಿಜ್ಞಾನಿ ವೆನ್ಸೆಲ್ ಬೋಜೇರ್. ಈಜಿಪ್ಟ್, ಹವಾಯಿ, ಹಾಂಗ್ಕಾಂಗ್, ಫಿಲಿಪೈನ್ಸ್, ಬಾಂಗ್ಲಾದೇಶ್, ಥೈಲ್ಯಾಂಡ್, ಸುಡಾನ್, ವಿಯೆಟ್ನಾಂ ಹಾಗೂ ಇಸ್ರೇಲ್ ಮೊದಲಾದ ದೇಶಗಳಲ್ಲಿ ಗುಲ್ಮೋಹರ್ ಮರಗಳು ಅತ್ಯಂತ ಜನಪ್ರಿಯವಾಗಿದ್ದು ರಸ್ತೆ ಬದಿಯಲ್ಲಿ ಅಲಂಕಾರಿಕ ಮರಗಳಾಗಿ ಕಾಣಿಸುತ್ತವೆ. ವಿಯೆಟ್ನಾಂ ಮತ್ತು ಇಸ್ರೇಲ್ ದೇಶಗಳು ಈ ಮರವನ್ನು ಸರ್ಕಾರದ ಅಧಿಕೃತ ಮರವೆಂದು ಘೋಷಣೆ ಮಾಡಿವೆ. ಸೇಂಟ್ ಕಿಟ್ಟಿ, ನೇವಿಸ್ ಮೊದಲಾದ ದ್ವೀಪಗಳಲ್ಲಿ ಗುಲ್ಮೋಹರ್ ಹೂವನ್ನು ರಾಷ್ಟ್ರೀಯ ಹೂವೆಂದು ಮನ್ನಣೆ ಕೊಟ್ಟಿವೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಈ ಹೂವು ರಾಷ್ಟ್ರೀಯ ಲಾಂಛನವಾಗಿ ಗುರುತಿಸಿಕೊಂಡಿದೆ. ಆಸ್ಟ್ರೇಲಿಯಾ, ಕ್ಯೂಬಾ ದೇಶಗಳ ಸಂಗೀತಗಾರರಿಗೆ ಗುಲ್ಮೋಹರ್ ಶುಭ ಸಂಕೇತದ ಹೂವಂತೆ. ಅವರು ಯಾವುದೇ ಸಂಗೀತ ಕಚೇರಿಗಳಿಗೆ ಹೋಗುವಾಗ ಈ ಗುಲ್ಮೋಹರ್ ಹೂವನ್ನು ಕೈಯಲ್ಲಿ ಹಿಡಿದು ಹೋಗುತ್ತಾರೆ. ಕೇರಳದಲ್ಲಿ ಈ ಹೂವಿಗೆ ಸಿಲುಬೆ ಹೂವು ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತನನ್ನು ಸಿಲುಬೆಗೇರಿಸಿದ ದಿನವೇ ಚರ್ಚ್ ಬಳಿ ಒಂದು ಗುಲ್ಮೋಹರ್ ಮರವಿತ್ತಂತೆ. ಕ್ರಿಸ್ತನಿಗೆ ಸಿಲುಬೆಗೇರಿಸಿ ಮಳೆ ಹೊಡೆದಾಗ ಅವನ ದೇಹದಿಂದ ಚಿಲ್ಲನೆ ಚಿಮ್ಮಿದ ರಕ್ತ ಗುಲ್ಮೋಹರ್ ಮರಗಳ ಹೂಗಳ ಮೇಲೆ ಚೆಲ್ಲಿ ಆ ಹೂಗಳು ಕೆಂಪಗಾಗುತ್ತವೆ ಅಂತೆ. ಅಂದಿನಿಂದ ಕ್ರೈಸ್ತರು ಗುಲ್ಮೋಹರ್ ಹೂವನ್ನು ಕ್ರೂಶ್ ಪುಷ್ಪ, ಸಿಲುಬೆ ಹೂವು ಎಂದು ಕರೆದರಂತೆ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು.

0: ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು
1: ಫುಲ್ ಟೈಟು
0: ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು

ನಾಳೆ ಸಂಜೆ ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ?

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: Let's go. You already know.
7: Meri aashiqui chahoon.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿಯರು ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗುತ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟು ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನು ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ಆ, ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಿನಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರ್ದಿತ್ತು ಆ ದೃಶ್ಯವನ್ನು, ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕ್ಕೊಂದು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿತೇನೆ, ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆಯ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರಣದರ ಗುಡುಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯ್ತಾ ಇದ್ದೆ, ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆ ಆಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯ್ತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರುತ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೆ.

0: ಹರಿ ಬೇಳ್ವೆ.
1: ರೇಣುಕ
2: ಸ್ವಾಮಿ
1: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದಯ, ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ. ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ, ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ.
2: ಛೇ ಸ್ವಾಮಿ ಕ್ಷಮೆ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ತಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನಾನು ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತಿ, ಮಾನಸಿಕವಾದಂತ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣ ಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವೃತ್ತಿಯಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಡಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವೃತ್ತಿಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರುತ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರರಸ್ತ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನೇ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗ ಒಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತ್ತು, ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದ ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕೂ ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವನಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ. ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡೀತೆ? ನಾನು ಪತಿತಳಾದೇನೆ ಹೇಳಿ.
0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೆ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲೊಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೆ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳ,
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀನಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೆ ಗೊತ್ತಾ?
2: ಅರುಳ್ಪೇರು ರಾಮನೋರ್ ಬಗ್ಗೆ ಬರದಳಿರು ರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ, ನೋಡೋಣ. ಮಗನೇ ರಾಮ,
3: ಅಪ್ಪಾ

0: ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವನೇನು?

0: ನಿನ್ನ ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ಯ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗ್ಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇಲ್ಲ, ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಅನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?
0: ಕೊಡಲಿ

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯ ಪ್ರೀಣಯಾತ ಸುತ್ತಲೇ ದೈಹಿ ಪಿತರಂ ಸಾಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡ, ಅನುಗ್ರಹಿಸ್ತೇನೆ.
0: ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೇ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನೋ ನಾನು? ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದ್ಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡುವ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ,
2: ಎದ್ದೇಳು.
0: ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ. ಇನ್ನೊಂದು ವರ ಉಳಿದಿದೆ ಅಮ್ಮ, ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನೂ ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಎರಡು ವಾರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ, ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳು.

0: ಸಭಾಪತಿ ವನಪಾಲಕರು. ಹೌದು ಬುದ್ಧಿ. ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಬುದ್ಧಿ.
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದು.
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿಗಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ಮನಪಾಲಕರೇ,
0: ಬುದ್ಧಿ,
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು
0: ಎಂಬ
1: ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಆಯ್ತು.
1: ಹೌದೌಡಿಯ,
0: ಕಾಡಿನಲ್ಲಿ ಭೇಟಿಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ಅದ್ ತಡೀರಿ. ಅದೇ, ಓಹೋ, ಏನಂತೆ?
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದಾಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರವಿಂದಗಳಿಗೆ ನಮೋ ನಮಃ.

0: ಸ್ವಾಮಿ,
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೇ ಇದ್ದೀಯಲ್ಲ.
0: ಸರಿ ಸ್ವಾಮಿ.
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೊ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ.
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ.
0: ಸರಿ,
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿಯೇ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
1: ಆಹಾ,
0: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
1: ಕರ್ತವೀರ್ಯ ಅರ್ಜುನ.
0: ಸ್ವಾಮಿ,
1: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
0: ಹೌದು ಸ್ವಾಮಿ.
1: ನನ್ನ ಮಾತಿನ ಅರ್ಥ ಅದಲ್ಲ.
0: ಮತ್ತೆ
1: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
0: ಹೌದೇ.
1: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣ.
0: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ, ಬನ್ನಿರೋ ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯಿಂದ ಸೇರೋಣ, ಊಟ

0: ತೀರಿಸ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
1: ಆಯ್ತು ಗತಿ.
0: ಬನ್ನಿ ಊಟ ಮಾಡಿ.
1: ಊಟವಾಯ್ತು,
0: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
1: ಆಯ್ತು ಗತಿ.
0: ಆಯ್ತೇ?
1: ಆಯ್ತು.
0: ಇಲ್ಲಿ ಬನ್ನಿ.
1: ಬನ್ನೆ,
0: ಹೀಗೆ ಬನ್ನಿ.
1: ಬಂದೆ ಬುದ್ಧಿ.
0: ವನಪಾಲಕರೇ,
1: ಬುದ್ಧಿ,
0: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
1: ಬಹಳ ಒಳ್ಳೆ ಊಟ ಬುದ್ಧಿ,
0: ಚೆನ್ನಾಗಿತ್ತು.
1: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
0: ಬಹಳ ರುಚಿಕರವಾದಂತಹ ಪದಾರ್ಥಗಳು,
1: ಇಷ್ಟರ ತನಕ ಕೈಯ ಪರಿಮಳ ಹೋಗಲಿಲ್ಲ.
0: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
1: ಹೌದು
0: ಅಲ್ವೇ?
1: ಹೌದು.
0: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
1: ಏನ್ ಬುದ್ಧಿ?
0: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
1: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ,
1: ಹೌದು,
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣರ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು,
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ,
1: ಹೌದು,
0: ಬುದ್ಧಿವಂತರಿದ್ದಾರೆ,
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು,
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ,
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರ, ಯಾಕೆ ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂಥ ಸಂಶಯ ನಿನಗೆ?
0: ಬೇರೇನು ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ, ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ,
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಜಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ದೇನುವಿಗೆ ಸಾವಿರಾರು ದೇನುಗಳನ್ನು ತಂದು ಒಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ,
0: ಹಾಗೇನೂ ಇಲ್ಲ,
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ,
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀಯನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತಾ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ, ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ
0: ಮುನಿವರ್ಯ.
2: ಏನು
1: ಸಮ

0: ಸಮಾಧಿ ಕೊಟ್ಟರೆ ಮುಳ್ಳಿತುದೇನು ಸಮಾಧ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪಾ ಧರ್ಮವು ಈ ಮುಹೂರ್ತದ
1: ಸ್ವಾಮಿ.
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವನು ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ.
3: ತೊರೆದು ಕೋಪ

0: ಕಾಮನಿಗೆ ಎರಡನ್ನು ಬಗೆಯ ಬೇಡ.
1: ಅಂದರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೇನೆ.
1: ವನಪಾಲಕ, ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾದ್ರು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಪಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?

0: ಉಗ್ರಮುನಿಯಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಗೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಆ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೇ, ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ ಬಂತು!
1: ಚಿಂತಾಗ್ರಂಥರಾಗಿದರು ಭೂತನಾತ್ಮಜನ ಬೀಳ್ಕೊಂಡವರ ತಾತ ಮಾತೆಯ ನೀಕ್ಷಿಪ ತವ ಕದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ?
0: ಕುಮಾರ,
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದ್ರೆ
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು,
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಬರಲಿ. ಭಾರ್ಗವರಾಮನ ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವಜನ್ಮವೂ ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತಹ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತ್.
3: ಪ್ರಭು,
1: ಹೀಗೆ ಬಾ.
3: ಏನ್ ಶಕ್ರಜಿತ್?

0: ಮನುಷ್ಯರ ಬಾಲ ಕಕ್ಕನೆ ಬಂದಿರಲ್ಲ.
1: ಶಕ್ರದೇತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಬಾಲಕನೋರ್ವನು
1: ಹೊರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗಾ ಜಯನು.
2: ಮಹಾಪ್ರಭು
3: ಚಕ್ರಜಿತು,
2: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ.
3: ಹೌದು,
2: ವಿಚಿತ್ರ ಘಟನೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು, ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ, ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ, ದುಡುಕಿದ್ದು ಹೆಚ್ಚಾಯಿತು.
3: ಹೌದು,
2: ರಾಜನಾದವನು ಸಾಮ ಬಿಡಬಾರದಂತೆ. ಸಾಮವೆಂಬುದು ರಾಜನೀತಿಯೇ, ತಾ ಮನೋಹರ ರೂಪು, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ, ಆದ್ರೆ ಏನು ಮಾಡೋದು, ತಂದಾಗಿದೆ. ಮರ್ಯಾದೆ ಪ್ರಶ್ನೆ, ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು. ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ, ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ. ನಮ್ಮ ಮರ್ಯಾದೆಯ ಪ್ರಶ್ನೆ, ನೀವು ಹೋಗುವುದು ಬೇಡ. ನಮ್ಮಿಂದ ಆಗಿದ್ರೆ ನೀವು ಬನ್ನಿ, ನನಗೆ ಕೊಡಿ ಅಪ್ಪಣೆ,
3: ಹೋಗಿ ಸಮರವನ್ನೇ ಸೇರಿ.

0: ಪ್ರಕಾರ ವಾಗುವುದು ಹರಿಹರಾಜರು ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುರಾಮ ಹಿಡಿದು
2: ಬೀಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯ ನಿನ್ನೇ ತಂದದ್ದು. ಈ ಶತ್ರುನ ಕೈಯಲ್ಲೇ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಅಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರು ಎಂಬುದನ್ನು ರಣರಂಗ ತೀರ್ಮಾನ ಮಾಡಲಿ. ನಾನು
3: ಯಾರದು ಭಾರ್ಗವನ

0: ನಮ್ಮ ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ ದರ್ಬೆ ನಡೆಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು ಮಿಂಚಿನ ಹೊಡೆದದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದಿ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ. ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನು ಅಲ್ಲ. ನೀನು ತಪ್ಪಿದ್ದ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ಒಂದು ನಡೀತಾ ಅಂತ ಹೇಳಿದ್ರೆ ನಿನಗೆ ವಿನಾಶಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ. ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ. ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ.
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಜೀವನವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ, ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೇ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ,
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗ ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ
0: ಇಲ್ಲಮ್ಮ. ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನೆತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಚ್ಚು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದ ನೋಡು.
2: ಮತ್ತಾವ ಬಂದ? ಊರ್ ಬಿಟ್ಟರು ಸೋಮಾರ್ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪರಿಪೆ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ನ ಭಿಕ್ಷ ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗಲಿ ಅತ್ತೆಯವರೇ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗಲಿ ಆಗಲಿ.
2: ಸ್ವಾಮಿ,
0: ಅಮ್ಮ,
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನೋ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಗತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋ
0: ಅಮ್ಮ. ನನ್ನಮ್ಮ ಸಾಕಮ್ಮ, ತಾಯೇ ಸಾಕಮ್ಮ. ನನ್ನಮ್ಮ ಮಲ್ಲಮ್ಮ ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದೇನು ಮಾಡಿತು? ಆ ಮಲ್ಲಿಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ. ನಮ್ಮ ಮಾನ ಉಳಿದಂತಾಗಲಿಲ್ಲ. ಸರಿ ಸಮಾನಿಕರಲ್ಲಿ ನನಗೆ ಮುಖಮಿತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇದಕ್ಕಿನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ.
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮರೆಡ್ಡಿನ ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲಿಲ್ಲ ನೋಡವ.
2: ಭಾವಯ್ಯ ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಣ್ಯ ಸೊಸಿಯ ಶ್ಯಾವಗಿ ಬಸಿಯ
3: ಮಾರಿಗಡೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲ, ಆಕಿನ ಅಡವಿ ಗಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಗಟ್ಟಿದ್ರಿ? ಹಿಂದ್ ಮುಂದ ಸಂಬಂಧಿಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಏನ್ ಅಡವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಿಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗಯ್ಯರ.
3: ಹಾಗಲ್ಲ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತನ ಮಾಡ್ತಾಳಂತ.
2: ನಾವಷ್ಟೇ ಅಂತೀವಿ ಹೀಗಲ್ಲ, ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದ್ದು ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದು ಬ್ಯಾಡಿಂದ
2: ಬ್ಯಾಡೋ ಅಪ್ಪ,
4: ಬ್ಯಾಡ ತೆಗೆದು ಮಣ್ಣ ಮಣ್ಣಾಗಿ ಮುಚ್ಚಿಸ್ಬಿಡು. ನೋಡಿ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ ನನಗೆ ಹೇಳ್ತಿ,
3: ನಿನಗೆ ಇನ್ನೊಬ್ಬಳನ್ನು ತಂದು ಮದುವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿನಕೊಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರ ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
4: ಯಾಕ ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ?
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರಂತ ಹೇಳಿದ್ರೆ ಇಷ್ಟೇ
4: ಇಷ್ಟೇ ವಹವಾರಿ ಜಂಗರ ಬೆಲ್ಲಿ. ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
3: ಏ ನಾಗಮ್ಮ ಬಸಮ್ಮ,
4: ನಾನು ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆಯಿರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರ ತಲೆ ಮುಟ್ಟಿ ಹೇಳ್ತೀರಾ?
1: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ, ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ, ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನ ಒತ್ತಲಿ. ಏನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೀ ಪರಿ ತಾಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತಿ ಇವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ. ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧಿ ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆ ಎಷ್ಟು ಅಹಂಕಾರ ತಾಯೇ! ಪರಪಿ ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೆ ವಿನಾಯ್, ಮಹಾಶಾಪ ಕೊಡುವೆ ವಿನಾಯ್, ಗೈದ ಭಾಜವಾನ ಹರಿಸುವೆ, ಗೈದ ಭಾಜವಾನ ಹರಿ, ಮಹಾಶಾಪ ಕೊಡುವೆ ವಿನಾಶ, ಮಹಾಶಾಪ ಕೊಡುವೆ. ಮದಾಂಧರ ಮದ ಭಾರ, ಮದಾಂಧರ ಮದ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೆ ವಿನಾಯ್, ಮಹಾಶಾಪ ಕೊಡುವೆ, ಶಾಪ ಕೊಡುವೆ, ಶಾಪ ಕೊಡುವೆ, ಶಾಪ ಕೊಡುವೆ.
2: ಚಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಚೆಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಲ್ಲೋ ಬರ್ಮ, ಎಂತ ಹುತ್ತು ಮನುಷ್ಯನ ಪಾಣಿನು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನು ಮಾತಾಡ್ತಾರೆ, ಏನೇನು ಕೃತಿ ಮಾಡ್ತಾರೆ ಎಂಬುದನ್ನು ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲಿ ಮಗನ. ಹಂಗ ಗಸಕ ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳೆ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳೆ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೆ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಣ್ತಿರಿದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರದ ಬಂದದ್ದು ಇವಿಗೆ ಹಂಗ ತಿಳಿದಿರ್ಬೇಕಪ್ಪ. ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಮಗಳೇ,
0: ಸ್ವಾಮಿ
1: ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೆ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಳ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡದ ಬಾ ಅಂತ ಕಳಿಸಿದ್ರಲ್ಲ ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೆ ಬೇಕು.
3: ಮಗಳೇ, ನಾನೀಗ ಸದ್ಯ ಇಲ್ಲಿರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು
0: ಪರಮಾತ್ಮ? ಹಾ, ಯಾರು ಪತಿದೇವ?
2: ಸ್ವಾಮಿ ಸರಿ, ಹಿಂದಕ್ಕೆ ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಡತಿನ ಕಡದ ಸೂರ್ ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಲ ಬಂಗಾರದಾಗಿ ಬಿಟ್ಟೈತಿ ನೋಡಿ
0: ಮಲ್ಲೇಶ.
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು ನೋಡಿ, ನನ್ನನ್ನು ಉದ್ಧರಿಸಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಶಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ, ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ಚೋರ ಮಾಡಿ ಬರ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ
2: ಏ ಪತ್ತೆ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ಸದಯ್ಯ
1: ಮಲ್ಲಿಕಾರ್ಜುನ, ಸತೀಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನ ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
0: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛವು ಕೇಳಿಕೊಳ್ಳಿರಿ.
1: ದೇವ, ನಾನು ಧನ್ಯಳಾದೆ. ದೇವ, ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
1: ತಂದೆ,
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೆ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ,
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ, ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ,
1: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯಿ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ,
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ, ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

0: ಸರಿ, ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
1: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸವೆ.
0: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
1: ಯಾರು?
0: ಆ ಮಲ್ಲಾಂಬೆಯು.
1: ಓಹೋ, ಹೀಗೇನು?
0: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
1: ಮುಂದೆ
0: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೇ ಬೇಕು.
1: ಎಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
0: ಅಯ್ಯ, ನಿಂದ್ಯಾಗ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನೆ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತಹ ಅಪರಾಧವಾಗಿದೆ ಹೇಳು ಪ್ರಿಯೆ.
1: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ. ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
1: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
1: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
1: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
0: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
1: ಇದೆ ಅಲ್ಲವಿ,
2: ಅಲಂಕರಿಸಿಕೊಂಡು ನಿನ್ನ ಕೊರಳಲ್ಲಿ.
1: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
1: ನನಗೆ ಬೇಕಾಗಿಲ್ಲ.
0: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದ್ದನ್ನು ಕೇಳಿಕೊ.
1: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
0: ಅಯ್ಯ ಭಾವನವರ,
2: ಏನು
0: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
0: ಹೂನ ದವಳವನ ಬಾಯಿ ಕಾಡಿ
2: ಹೇಳ್ಬಿಡು ಮತ್ತೆ. ಇಲ್ಲೇ
0: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೆಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯಾ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
0: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
0: ದವಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
0: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
0: ಅಯ್ಯೋ ನೋಡ್ರಿ ಭಾವನವರ,
2: ಏನು
0: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
0: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯು ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
0: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡ ಭಾವ.
2: ಏನಂದ ಬಯಳೋ?
0: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
0: ಹೋಗಾ ನಿನ್ನ ಚಿಪ್ಪಾಡಿ, ಹೋಗಾ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
0: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
0: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
0: ಅಯ್ಯೋ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
1: ಓಹೋ ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
1: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
1: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
1: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೆಯೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ, ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೊ ಅಪ್ಪ, ಕೇಳಿಕೊ
1: ತಾಯೇ.
0: ಹಾ,
1: ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ, ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೊ ಅಪ್ಪ.
1: ಅಮ್ಮ, ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ. ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡೆಗೆ ಮಾಡು. ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೊ ಅಪ್ಪ.
1: ತಾಯಿ, ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೇ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು. ನನ್ನನ್ನು ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷ ವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯಿ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ. ಅಪ್ಪ ಹೇಳಪ್ಪ ಹೇಳು, ಇದೋ ನೋಡು ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯೇ
1: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಾಂದ್ರೋ ಏನ್ ಹಂಗ ಬಾಂದ್ರೋ
0: ಸಂಜೀವ, ನೀನು ಚೇಷ್ಟೆ ಮಾಡಬೇಡ, ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ
0: ಪ್ರಿಯೆ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಆಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೇ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗ ಇದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೇಲಿ ರೀತಿಯ ತಾಯಿ,
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಕೇಳಿ ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ,
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ ಏನ? ಅದ ನಮಗ್ ಬೇಕಾಗಿ ತಂದ ಮೇಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕ್ ನಿಂತ ಮೇಲ ಕೊಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ, ಇದಕ್ಕಂದು ಇಷ್ಟು ಯೋಚನೆ? ನಾನು ಯಾರು ಗೊತ್ತೇನು, ಸುಳೆ
0: ಆಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತಾಯಿ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಹುಚ್ಚನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಬರುವಾಗ ಬಂದದ್ದು ಬತ್ತಲೆ. ಕಳಕೊಂಡೆ ಕಳಕೊಂಡೆ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೆ, ಮಾಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು. ವಿಶ್ವತೋಭಿರಾಮ ಕೇಳು ವೇಮ ಕೇಳು ಕೇಳು ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜ ಅಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ. ಉತ್ತಯೋಗಿ ಯೋಗಿ ಆದ್ರಿ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಗೆಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು ನನ್ನ ಕೃಪ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಹದ್ವಿಜನ ಶ್ರೋಭೂಷಣಿಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡ.
1: ಅಪ್ಪ ಭೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯೇ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯೇ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು, ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ, ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರಣಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದು ಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಏಳಮ್ಮ, ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತಿಯನ್ನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾ ಕ್ಯಾರವೇ ಸ್ತ್ರೀ ಧರ್ಮ, ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಆಹಾಹಾ, ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: দে আল্লাহ বললো কাটি ಮಾಡಿದ ಕರ್ಮ ವಾವಾರಿ ನನ್ನ ತಾಯಿ ವರ್ಷಕ್ಕೆ ಒಂದ್ ಒಡಸ್ನು ನಿನಗೆ ತೆಂಗಿನಕಾಯಿ ನೀ ತಣ್ಣಗೆ ಒಮ್ಮೆ ಸಾಯ್ ಅಪ್ಪ ಹುಡುಕಿ ಮಾಡಿಬಿಡ್ತು ಹೋಗಿ ಹೋಗಿಬಿಡ್ತು ಸುಳಿತ ಮಗ ದೇಶದಲ್ಲಿ ಭಾವ ಆಗಿ ಇದೇನು ಒಪ್ಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮೇಲೆ ಒಂದು ಬಂದು ಬಿಡಾಕಲ್ಲ
1: ಅಯ್ಯೋ ಮಲ್ಲಮ್ಮ ತಂದೆ
2: ಅತ್ತಿಯವರೇ ನೀವು ಚಿಂತೆ ಮಾಡಬೇಡ್ರಿ ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು ಆದ್ದರಿಂದ ಅಮ್ಮ ಈಗ ಎಲ್ಲರೂ ಮಲ್ಲೇಶಿ ಅನ್ಬೇಕಮ್ಮ
0: ಮಲ್ಲೇ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೆ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲು ನಾವು ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆವೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪನ್ನಂತೂ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ, ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು. ಅಪ್ಪ, ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ.
1: ಅಪ್ಪ
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಯಪ್ಪ ಯಪ್ಪ ಬಂದ್ ಬಿಟ್ಲು ಬಂದ್ ಬಿಟ್ಲು. ನಮ್ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ, ಏ ಅಮ್ಮ ಏ ಏ ಏ ಅಮ್ಮ ಏ ಅಮ್ಮ ಬಂದ್ ಬಿಟ್ಲು ಬಂದ್ ಬಿಟ್ಲು.
1: ಹರಮು ಯಾರು ಬಂದ್ರವರು?
0: ಏ ಅಮ್ಮ ಏ ಅಮ್ಮ
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಏ ಹುತ್ತ ಹಾಗಲ್ಲೋ ಭರಮಣ್ಣ, ಅವಳೆ
0: ಅಮ್ಮ ಅವಳೆ ಅವಳೆ.
1: ಏ ಏನೋ ಇದು
0: ಏ ಅಮ್ಮ ಅವಳೆ ಅವಳೆ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ ಹೆಂಡತಿ ಬಂದ್ರೆ ಏನಾಯ್ತು, ಹೆದರ್ತಾರೇನು?
0: ಅಂದ್ಬಾರ್ದನೇವ್ವ
1: ಅಂದ್ಬಾರ್ದಪ್ಪ
0: ಶಾಂತಿ ಬರ ನಾನು ಅಂದ್ಬಾರ್ದು.
1: ಏ ಅಂದ್ಬಾರ್ದು
0: ಹೊಸ್ತಾಗಿ ಬಾಂಧ್ಯ ಅಂದ್ಬಾರ್ದಪ್ಪ.
1: ಅಜಾಕ
0: ಅಜಾಕ ನೀನು ಬಂದಾಗ ಅಪ್ಪ ಅಂಜ ಮೂಲ್ಯ ಕುಚ್ಚಿದತ್ತ.
1: ಹುಚ್ಚ ಹರಮಣ್ಣ ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ ಈ ಯುದ್ಧ ನಡ್ಯಾಕಿಲ್ಲನ, ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡಿಸ್ಕೊಂಡಪ್ಪ ಆತಾವು.
1: ಹೀಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು ನೋಡು. ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ ಯಾರು ಹಾಕೊಂಡು ಬರ್ಲವ್ವ, ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತಾಡ್ತೈತಿವ.
1: ಹಾಗಾದ್ರೆ ಹಾ ಭರಮು ಆ ವೇಮಡ್ರಿ ಹಾಕೊಂಬ್ರು ಹೋಗು.
0: ಹಾ ಹೌ ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು? ಹಾ ಹಾ ಹಾ

0: ಏ ಭರಮರೆಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತೆ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರುವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಳು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದು ಏನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗ ಇರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀವು ಯಾವತ್ತು, ನಿನಗೇನು ಗೊತ್ತಿರ್ತೈತಿ?
0: ಏ ಭರಮರೆಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮಣ್ಣ, ಇವತ್ತ ನಂದು ಗಬರು.
0: ಏ ಲೇ ಭರಮರೆಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟೆನ ಏಕೆ ಹಾಕಿಕೊಂಡೆ ನೀನು? ಬಿಡು ನನ್ನ ಶಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಯ್ತು ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಯ ನಿನಗೆ ಕೊಡುವೆ.
1: ಕೊಟ್ಟು ಬೇಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮಣ್ಣ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ ಇದನ್ನು ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರೆಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನ?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮಣ್ಣ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನು ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬುರ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನ ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವೂ ನಾಶವಾಗ್ತಾ ಇದೆ.
1: ಆಟ ಆಟ ತುಳಿತಾಳಪ್ಪ ಅವ್ರದ.
0: ಏ ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುದ್ದಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ.
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವಾಗೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ಏ ತಪ್ಪೆ ನೋಡೋ ವೇಮಣ್ಣ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ತು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ.
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೆಯೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ.
0: ಲೇ
1: ಬಿಡಂಗಿಲ್ಲ.
0: ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ ನಿನಗೆ ಈ ಉಂಗರ ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಯ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯೂ ನೀನೇ ತಂದೆಯು. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಭರಮ.
3: ಏಮ್ಮ ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ, ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿನ್ನ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತ್ತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನೋರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡದೆಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದೂ ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು.
1: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು. ಅಪ್ಪ
1: ಮಗು.
4: ಅಪ್ಪ
1: ಮಗು.
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಎನ್ನದೇ ಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತೀ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ?
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ, ನೋಡಿ ಪತಿದೇವ, ತಾವು ನನಗೆ ಅದೇನು ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡೆ ಬೇಡೆ ಬೇಡೆ ಬೇಡೆ, ಎತ್ಲಾಗೆ ನೋಡು, ಎತ್ಲಾಗೆ ಬ್ಯಾಡು ಅಪ್ಪ, ಬ್ಯಾಡು ಅಪ್ಪ, ಬ್ಯಾಡು ಅಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ನೋಡಿ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆ ಉಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ತನುವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲಯ್ಯಪ್ಪ
4: ಮಲ್ಲಿಕಾರ್ಜುನ, ಈ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾಯನಂದ ನೆವ್ವಾನಿನಲ್ಲಿ ಒಮ್ಮೆ ಅಂದ್ರೆ ಏನಾಯ್ತು ನೋಡೆ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೆ ಹೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಬರ್ಮೆ, ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು?
2: ಹೌದಪ್ಪ.
1: ನಮಸ್ಕಾರ ರೀ ಶತ್ರ.
2: ನಮಸ್ಕಾರಪ್ಪ. ಲೇ ಬರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೆ.
1: ಯಾರ್ದು ಅಮಾಸಿದ್ರೆ?
2: ಲೇ, ನಿಮ್ಮ ಅಪ್ಪಂದು ಒಂದೇ
1: ಶತ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡ ಪಟ್ಟಿ ಲೋಣ ಬರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷಯ
1: ಬ್ಯಾಡ್ರಿ ಶತ್ರ, ಬ್ಯಾಡ್ರಿ. ನಮ್ಮ ಅಪ್ಪ ಕರ್ಕೊಂಡು ಬರ್ತನು, ಹಂಗೆ
2: ಮಾಡ್ಬೇಡ.
1: ನಮ್ಮ ಅಪ್ಪನ ಕರ್ಕೊಂಡು ಬರ್ತನು, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಶತ್ರು ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ? ನೀನೇ ನೋಡು
3: ಶತ್ರು, ನಾನು ಹಾಗೆ ಹೇಳುವುದಿಲ್ಲ.
1: ಶತ್ರ ಹೇಳುದು ಹೋಗ ತಿನ್ನಾತಂದ್ರೆ ಗಂಡ್ಗಾಚಿ ಹಾಕಿ ಸಾಡ್ಡು ಹೊಡೆದ.
3: ಸುಮ್ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು. ಸುಮ್ಮ ಹೋಗು. ಶಕ್ತಿ ಅವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತ್ರತೆ ಶಾಂತ.
3: ಎಲೇ
4: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗಿನ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತುಗಳು ಎಲ್ಲಿರುವವು? ಆಗಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನ ಸೇರಲಿಲ್ಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
5: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿಕೊಂಡಿದ್ದೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಅತ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೇ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ತವರಮನೆಯವರು ಅಲ್ವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲ.
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸೊಪ್ಪ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನ ಕುಣಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಣಿಸಿ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವ ನಾನ್ನುಡಿಯು. ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ.

0: ನನ್ನದು ಹೇಳಿದ್ದಾರೆ.
1: ಹೂವ ಎಲ್ಲ ಹೋಯ್ ಕಂಪ್ಲೀಟ್.
0: ಹೀಗೇನು? ಹಾಗಾದ್ರೆ ಬೇಗ ಹೇಳಪ್ಪ.
1: ಅಮ್ಮ ನೀನು ನಮ್ ಮನೆಗೆ ಎಂತ ಬಂದದಿ ಬಂದದಿ ನೋಡ.
0: ಅಂದ ಕರಿಗಾಲ್ ತಾನೆ ಬಿಟ್ಟಿಲ್ಲ.
1: ಅಪ್ಪ ಬಂದ ಅಪ್ಪ.
0: ಏ ನನಗೇನ್ ಮಾಡಂತಿ?
1: ನೀ ಅಲಿಗಾಡ್ದಂಗ ಗಂಟಂಗ್ ನಿಂದ್ರತ್ತನ್.

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಹಬ್ಬ ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆಗಲ್ಲೇ, ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದೋ ತೆಗೆದುಕೊಳ್ಳಿ.
1: ನಾ ಉಟ್ಕೊಳ್ಳಬಲ್ಲೆ?
0: ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ಕಾಲಿಗೆ ಬೀಳುವುದೇನು? ತಂಗಿ ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮ ಅಮ್ಮ ಬಾಗುವುದೇನು ಬಳಕುವುದೇನು? ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗಲನ್ನು ಬೆಳೆದು ಹಸ್ತ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಸತ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತಿಮ್ಮ ಅಂದ್ರೂ ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಒಳಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನುಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರೋ ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ದುರ್ನುಡಿಗಳನ್ನು ಆಡಬಾರದು ತಾಯೇ.
1: ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆಯ ಬೇಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರಣಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ, ನಿಂತು ನಿಂತು ನನ್ನ ಕಾಲುಗಳು ಚುಯಿ ಹಿಡಿದವಮ್ಮ, ಚುಯಿ ಹಿಡಿದವು.
2: ಕಾಲು ಜೈ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
1: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
1: ನಡೆ ತಂಗಿ
2: ಹೋಗ.
0: ತಾಯಿಗಳೇ
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿನ ಎಲ್ಲ ಗಡಿಗೆ ಮಡಿಕೆಗಳನ್ನು ಒಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ವರೆಸೋಣ.
1: ನಡೆ ತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ. ನಿನಗೆ ನಾನು

0: ಜಗದ್ದೇವ ಮಲ್ಲಿಕಾರ್ಜುನ ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನ ರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮ ಸುರಿಸುವೇನು. ಅತ್ತೆಯವರೇ ಅತ್ತೆಯವರೇ, ಏನಾಯ್ತು ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುದ್ಧಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೊಡ್ಡ ಎಮ್ಮೆಯಂತೆ ತಿರುಗಿ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯನ್ನು ಕಾಲ ಕಳೆಯಬೇಕು. ಇದು ಬಾಲವೇಂದ್ರ ಲಕ್ಷಣವೇ ಅಂತ ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ,
1: ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
0: ಶಿವಶಾಂತ್ರ ಎದ್ದು ಹೋಗುವೆಯೋ ಮಲ್ಲೇಶ?
3: ಅಲ್ಲ, ಈಗ ಮನೆಗಿನ ಸುಲಭಿಟ್ಟು ಎಲ್ಲಿ ಹೊರಟಿದ್ವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲ ಅಡಿಗೆಯನ್ನ ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
1: ನಿಮ್ಮ ಅಪ್ಪಣೆಯಂತೆ ಹೊರಟಿರವಳಂತೆ. ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ. ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ನೋಡಿಕೊಂಡು ಬರ್ರವ. ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
1: ಮಲ್ಲಿ ಅಕ್ಕ, ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಅಕ್ಕ ಬಿಡು,

0: ಡೌಕಾರ್ಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಅವಸರದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕರು ಭಯ ಮಾಡಿ.
1: ಅತ್ತಿಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲೇ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನನ್ನನ್ನು ನಂಬವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತರ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
3: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರದಾಗ ಹುಟ್ಟಕ್ಕೆ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ.
1: ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌ ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿಯವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬೀಸಿ ತಾನೆ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ.
3: ಬೇಗಲ್ಲಿ
0: ಅತ್ತಿಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತಿಯವರಿಗೆ ಬಹು ಶ್ರಮವಾಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಹುಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ. ಅತ್ತಿಯವರಿ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ ಹಾಲಲ್ಲ ರೀ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ ಹಂಗ ಬಿದ್ದು ಬಿಟ್ಟೈತಿ ತಾಯಿ ಕಿಸ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಬರ್ತಾನೆ ಅಂತಿದ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿಯ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹೊಟ್ಟೆ ಬಿಸಿಕೊಂಡೇ
0: ಆಗಲಿಮ್ಮ.

0: ಬಾರೆ ಇಲ್ಲಿ. ಬೇಗನೆ ಜೋಳ ಬೀಸಿಕೊಡು.
1: ಆಗಲಿಮ್ಮ.
0: ಬೇಗನೆ ಹಿಟ್ಟು ಸಿದ್ಧವಾಗಲಿ.
1: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ತಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೆ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನವರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ್ನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಹಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವೆನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರ ತಂಗಿ ನಾಗಮ್ಮ ಬಸಮ್ಮ,
2: ಅತ್ತೆ
1: ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಹಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೂವಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಮಲ್ಲಿ ಹಿಟ್ಟಿಗೆ ಬೀಸಲಿಲ್ಲವೇ? ಇಂಥ ಹಗರಿಗೆ ಮಾಡುದು ನಿಮ್ಮದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳ ಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೇ ಕೈಯಾರಿ ಬಂದು ಜಂಗಮನಿಗೆ ಹಿಡ್ತು ನೀಡಿ ನಮ್ಮನ್ನು ಬಿಟ್ಟರನ್ನಾಗಿ ಮಾಡುದು ಬಂದು ಬಾಳ ಮುಸುಳೆವಳೆ. ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಅರಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುದೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಹತ್ತು ಹಾದ್ರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಸ್ವತಂತ್ರ ಮಕ್ಕಳ ಸಂಸಾರ ನಡುಗಳಿರ್ಲಿಕ್ಕಿಲ್ಲ ಅಸಮ್ಮ.
2: ಅತ್ತೆ,
1: ಹಿಂದು ಮುಂದೆ ನೋಡಿದ ಮಟ್ಟ ಸೀಲು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಮೇಲೆ ಹೋಗಲಿ. ಏನೇ ಬನ್ನಿ
0: ಅಮ್ಮ,
1: ಆ ಒಡವೆಗಳನ್ನು ನೋವು ಬಿಚ್ಚಿಕೊಡು.
0: ಆಗಲಿ ಅಮ್ಮ.

0: ಅಲ್ಲಿ ಲೇ ಮಲ್ಲಿ
1: ಅಕ್ಕ,
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಕೇಳಿರ್ವಿ ನಮ್ಮ.
0: ಹಾ, ಹಾಗೆ ಮಾಡು. ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಟುಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೆ, ಹಳೆದನ್ನೇ ಉಟ್ಟುಕೋ.
1: ಅಕ್ಕ, ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ಎಡಬದಲ
2: ತಂಗಿ ನಾಗಮ್ಮ, ಬಸಮ್ಮ.
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿಬಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂತು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
2: ಮಲೆಯ ಪೂಜೆ ಅಂತೆ, ಪೂಜೆ ಗುಲ್ಲಾ ಗಂಟಿಗೆ. ಓ ಓ, ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು